107.8 FM Radio Sarang. Iga app nalu kuda labhya.

107.8 FM Radio Saran ಈಗ ಆಪ್ನಲ್ಲೂ ಕೂಡ ಲಭ್ಯ.

107.8 FM. Radio Saran. Ega app nalu kuda labhya.

107.8 FM. Radio Saturn 107.8 FM. Radio Saturn. Iga app nalu kuda labhya.

0: ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ನಾನು ಡಾಕ್ಟರ್ ಗುರುರಾಜ್ ಕರಜಗಿ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.
3: ಕೈ ಹಿಡಿದು ನಡೆಸೆನ್ನನು.
2: ಎಲ್ಲ ಸಹೃದಯರಿಗೆ ನಮಸ್ಕಾರ. ಇವರು ಅಲ್ಲಿ ಶ್ರೀರಂಗ ಊರು ಸೇರ್ಕೊಂಡಿದ್ದಾರೆ. ಶ್ರೀರಂಗ ಊರು ಸೇರಿ ಒಳಗೆ ಹೋಗೋ ಹೊತ್ತಿಗೆ ಅಲ್ಲಲ್ಲಿ ಅಲ್ಲಲ್ಲೇ ವೈಷ್ಣವರು ನಿಂತ್ಕೊಂಡು ಅಳ್ತಾ ಇದ್ರಂತೆ, ಗುಂಪು ಗುಂಪಾಗಿ ಅಳ್ತಾ ಇದ್ರಂತೆ. ಏನೋ ದುಃಖ ಸಮಯಕ್ಕೆ ಬಂದುಬಿಟ್ಟಿದ್ವಿ ನಾವು, ಏನೋ ದುಃಖ ಬಂದಿದೆ ಊರಿಗೆ, ಏನು ತೊಂದರೆ ಆಯಿತು ಅಂತ ಇವ್ರು ಕೇಳಿದಾಗ ಅವ್ರು ಹೇಳಿದಂತೆ, ಇವತ್ತು ಬೆಳಗ್ಗೆನೆ ಯಮುನಾಚಾರ್ಯರು ತೀರ್ಕೊಂಡ್ರು. ಇವ್ರಿಗೆ ಸಿಡ್ಲು ಹೊಡೆದಂಗೆ ಆಯಿತು. ಯಾರಿಗೋಸ್ಕರ ತಕ್ಷಣ ಓಡಿ ಬಂದಿದ್ರೋ ಆ ಗುರುಗಳಿಲ್ಲ. ಛೇ, ನನ್ನ ದೈವದಲ್ಲಿ ನೋಡೋಕ್ಕಾಗಲಿಲ್ಲ ಅವ್ರನ್ನ. ಬೃಂದಾವನ ಆಯ್ತಾ ಅಂತ, ಇಲ್ಲ ಇಲ್ಲ, ಬೃಂದಾವನ ಮಾಡ್ತಿದ್ದಾರೆ, ಆ ಚರ್ಮದೇಹವನ್ನು ಇಟ್ಟಿದ್ದಾರೆ, ಅಲ್ಲಿ ಹೋಗಬೇಕು ಅಂತ ಹೇಳಿದ್ರಂತೆ. ಮಹಾಪೂರ್ಣರು ಇಬ್ಬರು ಅಲ್ಲಿ ಹೋಗ್ತಾರೆ. ಇದೊಂದು ಬಹಳ ಅದ್ಭುತ ಘಟನೆ ಇದು ನೆನೆಸ್ಕೊಳ್ಳೋಕ್ಕೆ. ಆ ಅಂತಿಮ ದರ್ಶನಕ್ಕೆ ಹೋಗಿ ಕರ್ಕೊಂಡು ಹೋದರೆ ಆ ದೇಹ ಮಲಗಿಸಿದ್ದಾರೆ, ಇನ್ನು ಬೃಂದಾವನ ಮಾಡಬೇಕು. ಅಲ್ಲಿ ನಿಂತ್ಕೊಂಡು ನಮಸ್ಕಾರ ಮಾಡಿ ನೋಡಿದಾಗ ಒಂದು ವಿಚಿತ್ರ ಕಾಣಿಸ್ತು ರಾಮಾನುಜರಿಗೆ. ಏನು ವಿಚಿತ್ರ ಅಂದರೆ, ಆ ದೇಹ ಮಲಗಿಸಿದಾರಲ್ಲ, ಈ ಬಲಗೈದು ಮೂರು ಬೆರಳು ಮಡಚಿಕೊಂಡಿದ್ದಾವೆ, ಬೆರಳು ಹೀಗೆ ಇದೆ, ಆ ಮೂರು ಬೆರಳು ಮಡಚಿಕೊಂಡಿದ್ದಾವಂತೆ. ಸ್ವಲ್ಪ ವಿಚಿತ್ರ ಅನ್ನಿಸ್ತು ಅವರಿಗೆ. ಇವ್ರು ಮೊದಲೇ ಸಲ ನೋಡ್ತಿರೋದು ಯಮುನಾಚಾರ್ಯರನ್ನ. ಶಿಷ್ಯರನ್ನು ಕೇಳಿದ್ರಂತೆ, ಯಾವಾಗಲೂ ಬೆರಳು ಹೀಗೆ ಇತ್ತಾ ಇವ್ರದ್ದು ಅಂತ. ಇಲ್ಲ ಇಲ್ಲ, ಬೆರಳು ಸರಿಯಾಗೇ ಇತ್ತು, ನಿನ್ನೆ ದಿವಸ ಉಪನ್ಯಾಸ ಮಾಡುವಾಗ ಹಿಂಗೆ ಬೆರಳು ಮಡಚಿಕೊಂಡಿದ್ರು ಅಂತ ಹೇಳಿದ್ರಂತೆ. ಹೌದಾ, ಯಾಕೆ ಮಡಚಿಕೊಂಡಿದ್ರು? ನಮಗೂ ಗೊತ್ತಿಲ್ಲ, ಮೂರು ಬೆರಳು ಮಾತ್ರ ನಿನ್ನೆ ಮಡಚಿಕೊಂಡಿದ್ರು, ಉಪನ್ಯಾಸ ಮಾಡುವಾಗ ಹೇಳ್ತಾ ಇದ್ರು ಒಂದು ಎರಡು ಮೂರು ಅಂತ ಬೆರಳು ಮಡಚಿಕೊಂಡಿದ್ದಾರೆ, ಹಾಗೆ ಉಳ್ಕೊಂಡಿದೆ ಅದು ಅಂತ ಹೇಳಿದ್ರಂತೆ. ಇವರು ಕುತೂಹಲದಿಂದ ಕೇಳಿದ್ರಂತೆ, ಅಂದರೆ ಈ ಆಚಾರ್ಯರು ಉಪನ್ಯಾಸದಲ್ಲಿ ಏನು ವಿಷಯ ಹೇಳ್ತಾ ಇದ್ರು ಅವತ್ತು, ನಿನ್ನೆ ದಿವಸ ಏನು ಹೇಳ್ತಾ ಇದ್ರು ಅಂತ. ಏನೋ ನಿಮ್ಮನ್ನು ನೋಡಬೇಕು ಅಂತ ಬಹಳ ಕಾತರರಾಗಿದ್ರು, ನಿಮ್ಮನ್ನು ನೋಡಬೇಕು ಅಂತ ಬಹಳ ಹೇಳ್ತಾ ಇದ್ರು, ನಿಮ್ಮ ಹತ್ರ ಮಾತಾಡಬೇಕು, ಏನೋ ಹೇಳಬೇಕು ಅಂತ ತುಂಬ ಅಪೇಕ್ಷೆ ಉಳ್ಳವರಾಗಿದ್ದರು, ಆ ಮಾತನ್ನು ಹೇಳ್ತಾ ಇದ್ರು ಉಪನ್ಯಾಸದಲ್ಲಿ ಅಂತ. ಏನು ಹೇಳಬೇಕಂತಿದ್ರು, ನಿಮಗೇನಾದರೂ ಹೇಳಿದ್ರಾ? ನನಗೇನು ಹೇಳಬೇಕು ಅಂತಿದ್ರು, ನಿಮಗೇನಾದರೂ ಹೇಳಿದ್ರಾ ಅಂತ. ನಮ್ಮ ನೇರವಾಗಿ ಏನು ಹೇಳದಿದ್ರು ಕೂಡ ಮೇಲೆ ಮೇಲೆ ಹೇಳ್ತಾ ಇದ್ರು, ಮೂರು ಮಾತುಗಳನ್ನು ರಾಮಾನುಜನಿಗೆ ಹೇಳಬೇಕು, ಮೂರು ಮಾತುಗಳನ್ನು ರಾಮಾನುಜನಿಗೆ ಹೇಳಬೇಕು ಅಂತ ಇದ್ರು. ಏನದು ಮೂರು ಮಾತು ಅಂತ. ಮೊದಲನೇದು ಶಿಷ್ಯರು ಹೇಳಿದ್ದು, ನಮ್ಮ ಪೂರ್ವಾಚಾರ್ಯಗಳಿಂದ ಸಿದ್ಧಾಂತ ಬಂದಿದೆಯಲ್ಲ, ವಶಿಷ್ಠಾದ್ವೈತ ಸಿದ್ಧಾಂತ ಬಂದಿದೆಯಲ್ಲ, ಆ ವಿಶಿಷ್ಟಾದ್ವೈತ ಮತಕ್ಕೆ ಅನುಗುಣವಾಗಿ ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯೆ ಬರೀಬೇಕು. ನಮ್ಮಲ್ಲಿ ಯಾರೂ ಬರೆದಿಲ್ಲ ಇದುವರೆಗೂ. ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯೆ ಬರೀಬೇಕು. ಶಂಕರರು ಬರೆದಿದ್ರು ಬ್ರಹ್ಮಸೂತ್ರ, ವ್ಯಾಖ್ಯೆ ಬರೆದಿದ್ರು. ಹಾಗೆ ನಮ್ಮ ವಿಶಿಷ್ಟಾದ್ವೈತಕ್ಕೆ ಸಂಬಂಧಪಡೋ ಹಾಗೆ ಬ್ರಹ್ಮಸೂತ್ರಗಳ ವ್ಯಾಖ್ಯೆ ಬರೀಬೇಕು ಮೊದಲನೇದು. ಎರಡನೇದು, ನಮ್ಮ ಆಳ್ವಾರ್ ಅತ್ಯದ್ಭುತವಾದಂಥ ದಿವ್ಯ ಪ್ರಬಂಧ ಬರೆದಿದ್ದಾರಲ್ಲ ತಿರುವಾಯುಮೊಳಿ. ನಾನು ಹೇಳಿದ ತಿರುವಾಯುಮೊಳಿ ಅಂದರೆ 1102 ಶ್ಲೋಕಗಳಿರುವಂಥ ಸಾಮವೇದದ ಸಾರ, ಅದು ಬಹುದೊಡ್ಡ ಗ್ರಂಥ, ಭಗವದ್ ವಿಷಯಂ ಅಂತ ಕರೀತಾರೆ. ಆ ಪುಸ್ತಕದ ಬಗ್ಗೆ ವ್ಯಾಖ್ಯೆ ಬರೀಬೇಕು. ಯಾರೂ ಬರೆದಿಲ್ಲ. ಅವನು ಹಾಡ್ತಾರೆ, ತಮಗೆ ತೋಚದ ಹಾಗೆ ಹೇಳ್ತಾರೆ, ಆದರೆ ಗುರುಗಳು ಕೂತ್ಕೊಂಡು ಅದಕ್ಕೆ ವ್ಯಾಖ್ಯಾನ ಬರೀಬೇಕಲ್ಲ. ಎರಡನೇದು. ಮೂರನೇದಾಗಿ, ಪರಾಶರ ಋಷಿಗಳು ವ್ಯಾಸ ಮಹರ್ಷಿಗಳನ್ನು ನೆನಪಿಡುವಂಥದ್ದು ಏನಾದರೂ ಕೆಲಸ ಮಾಡಬೇಕು, ಆ ಹೆಸರುಗಳನ್ನು ಪರಿಚಯ ಮಾಡಬೇಕು. ಯಾಕಂದರೆ ಅವರು ನಮ್ಮ ಜ್ಞಾನ ಕೊಟ್ಟವರು, ಅದರಿಂದ ಪರಾಶರರು ಮತ್ತು ವ್ಯಾಸ ಮಹರ್ಷಿಗಳನ್ನು ಪರಿಚಯ ಮಾಡುವಂಥ ಕೆಲಸ ಮಾಡಬೇಕು. ಈ ಮೂರು ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳ್ಕೊಂಡ್ರು. ಚೆನ್ನಾಗಿದೆ ನೋಡಿ, ಅದು ನೇರವಾಗಿ ಏನು ಹೇಳಿಲ್ಲ, ಶಿಷ್ಯರ ಕಡೆಯಿಂದ ಕೇಳ್ಕೊಂಡದ್ದು. ಮೂರು ಕೆಲಸ ಆಗಬೇಕಾದದ್ದು. ಮೊದಲೇದು, ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯೆ ಬರೀಬೇಕು ವಿಶಿಷ್ಟಾದ್ವೈತದ ದೃಷ್ಟಿಯಿಂದ. ಎರಡನೇದು, ತಿರುವಾಯುಮೊಳಿಗೆ ವ್ಯಾಖ್ಯಾನ ಮಾಡಬೇಕು. ಮೂರನೇದು, ಪರಾಶರ ಮತ್ತು ವ್ಯಾಸರ ನೆನಪಿಡುವಂಥ ಕೆಲಸ ಮಾಡಬೇಕು ಅಂತ ಬಂತು. ತಕ್ಷಣ ರಾಮಾನುಜರು ಏನು ಮಾಡಿದರು ಅಂತ, ಅವ್ರು ಹೇಳುವಂಥ ಮಾತು ಇದನ್ನು ಅದನ್ನು ಬರ್ಕೊಂಡಿದ್ದೆ ನಾನು, ಹೆಚ್ಚು ಸೇರಿಸಬಾರದು ಅದರೊಳಗೆ ಅಂತ. ನಾನು ಯಮುನಾಚಾರ್ಯರ ಆಶೀರ್ವಾದವನ್ನು, ಆಯುರಾರೋಗ್ಯ ಭಾಗ್ಯವನ್ನು ಪಡೆದಿದ್ದಲ್ಲಿ ಮತ್ತು ಸರ್ವಶಕ್ತನ ಸಂಕಲ್ಪ ಹೀಗಿದ್ದಲ್ಲಿ ಈ ಮೂರೂ ಕಾರ್ಯಗಳನ್ನು ನನ್ನ ಗುರುವಿನ ಆತ್ಮಕ್ಕೆ ತೃಪ್ತಿಯಾಗುವಂತೆ ಈಡೇರಿಸುತ್ತೇನೆ ಅಂತ ಪ್ರತಿಜ್ಞೆ ಮಾಡ್ತಾನೆ.

0: ಹಾಯ್, ಯಾನಿಗನ್ ರಕ್ಷ ಶೆಟ್ಟಿ. ನೀವು ಕೇಳೊಂದುಲ್ಲರು ರೇಡಿಯೋ ಸಾರಂಗ್ 107.8 FM. ರಂಗ ರಂಗದ ಬದುಕು.
1: ಈ ಮೂರು ಮಾತು ನನಗೆ ಬಹಳ ಮುಖ್ಯ, ನಾವೆಲ್ಲರೂ ನೆನ್ಪಿಡಬೇಕು ಅನಿಸುತ್ತೆ. ಅದನ್ನು ಯಮುನಾಚಾರ್ಯರ ಆಶೀರ್ವಾದ ಮೊದಲೇದ್ದು. ಗುರುಗಳ ಆಶೀರ್ವಾದ ಇಲ್ಲದೆ ಯಾವುದೂ ಕೆಲಸ ಆಗೋಲ್ಲ. ಗುರುಗಳ ಆಶೀರ್ವಾದ ಮೊದಲೇ ಇರಬೇಕು. ಎರಡನೇದ್ದು ಆಯುರ ಆರೋಗ್ಯ ಭಾಗ್ಯ ಇರಬೇಕು. ಗುರುಗಳ ಆಶೀರ್ವಾದ ಇದೆ, ನನಗೆ ಆರೋಗ್ಯನೇ ಇಲ್ಲ, ಬರೆಯೋದಕ್ಕೆ ಏನು ಮಾಡೋಕ್ಕಾಗ್ತದೆ, ಮಾಡೋಕ್ಕೆ ಆಗೋಲ್ಲ ಕೆಲಸ. ಆಯುರ ಆರೋಗ್ಯ ಭಾಗ್ಯನೂ ಇರಬೇಕು. ಈ ಎರಡಕ್ಕೂ ಪೂರಕವಾಗಿ ಅಥವಾ ಮೂಲವಾಗಿ ಸರ್ವಶಕ್ತನ ಸಂಕಲ್ಪ ಇರಬೇಕು. ನಾನು ಏನೇ ಮಾಡ್ತೀನಿ ಅಂದರೂ ಕೂಡ ಭಗವಂತನ ಇಚ್ಛೆ ಇಲ್ಲದೆ ಏನೂ ಆಗಲ್ಲ. ತೇನ ವಿನಾ ತೃಣಮಪಿ ನ ಚಲತಿ. ಆದ್ದರಿಂದ ಭಗವಂತನ ಸಂಕಲ್ಪ ಇದೆ, ಗುರುಗಳ ಆಶೀರ್ವಾದ ಇದೆ, ಅವರ ಕೃಪೆಯಿಂದಾಗಿ ನನಗೆ ಆಯುರ ಆರೋಗ್ಯ ಸಿಕ್ಕರೆ ದಯವಿಟ್ಟು ನಾವೆಲ್ಲರೂ ನೆನೆಸ್ಕೋಬೇಕು. ಇದ್ರೆ ಮೂರು ಇರಬೇಕಾಗತ್ತೆ ನಮಗೆ. ಯಾವುದೇ ಕೆಲಸ ಮಾಡಬೇಕಾದರೂ ಭಗವಂತನ ಸಂಕಲ್ಪ ಇರಬೇಕು, ಗುರುಗಳ ಆಶೀರ್ವಾದ ಇರಬೇಕು, ಮಾಡೋ ಶಕ್ತಿಯನ್ನು ಭಗವಂತ ಕೊಡಬೇಕು. ನಾನು ಹಿಂದಕ್ಕೊಂದ್ಸಲ ಹೇಳಿದ್ದೆ, ನಾನು ಚೀನಾ ದೇಶದಲ್ಲಿ ನೋಡಿದ್ದದು. ಹುಟ್ಟಿದ ಹಬ್ಬಕ್ಕೆ ನಾವೆಲ್ಲ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಂತೀವಿ, ಅಥವಾ ಶತಮಾನಂ ಭವತಿ ಅಂತೀವಿ. ಆ ಚೀನಾದಲ್ಲಿ ಕೆಲವೊಂದು ಒಳ್ಳೆಯದು ಇದೆ. ಅಲ್ಲಿ ಅವ್ರು ಹೇಳಿದ್ದು ಬರ್ತ್ಡೇ ದಿವಸ ಅವರು ಲಿವ್ 100 ಇಯರ್ಸ್ ಅಂತ ಅನ್ನೋಲ್ಲ. ಮೇ ಯು ಲಿವ್ ಜಸ್ಟ್ ಆ್ಯಸ್ ಲಾಂಗ್ ಆ್ಯಸ್ ಯು ಹ್ಯಾವ್ ಗುಡ್ ಹೆಲ್ತ್. ಮೇ ಯು ಲಿವ್ ಜಸ್ಟ್ ಆ್ಯಸ್ ಗುಡ್ ಆ್ಯಸ್ ಯು ಹ್ಯಾವ್ ಗುಡ್ ಹೆಲ್ತ್. ಮೇ ಯು ಹ್ಯಾವ್ ಗುಡ್ ಹೆಲ್ತ್ ಆ್ಯಸ್ ಲಾಂಗ್ ಆ್ಯಸ್ ಯು ಹ್ಯಾವ್ ಮೆಂಟಲ್ ಪೀಸ್. ಲೆಟ್ ದೇರ್ ಬಿ ಮೆಂಟಲ್ ಪೀಸ್ ಎಟ್ ಆಲ್ ಟೈಮ್ಸ್. ಎಷ್ಟು ಚೆನ್ನಾಗಿದೆ ಮಾತದು, ನನಗೆ ಭಾಳ ಇಷ್ಟವಾದದ್ದು. ಮೇ ಯು ಲಿವ್ ಆ್ಯಸ್ ಲಾಂಗ್ ಆ್ಯಸ್ ಯು ಹ್ಯಾವ್ ಗುಡ್ ಹೆಲ್ತ್. ಭಾಳ ಕರೆಕ್ಟ್ ಅಲ್ವಾ ಅದು? ಕೆಲವು ಮಲ್ಕೊಂಡಿತ್ತು, ಹಾಸಿಗೆ ಮೇಲೆ ಮಲ್ಕೋಬೇಕು, ವರ್ಷಗಟ್ಟಲೆ ಮಲ್ಕೊಂಡಿದ್ದಾರೆ, ಏನು ಬದುಕೋದು, ಒದ್ದಾಟ ಆಗಲ್ವಾ? ಅದಕ್ಕೆ ಆರೋಗ್ಯ ಚೆನ್ನಾಗಿರೋ ತನಕ ಜೀವನ ಚೆನ್ನಾಗಿರ್ತದೆ. ಅದಕ್ಕೆ ಹೇಳ್ತಾರೆ, ಮೇ ಯು ಲಿವ್ ಜಸ್ಟ್ ಆ್ಯಸ್ ಲಾಂಗ್ ಆ್ಯಸ್ ಯು ಹ್ಯಾವ್ ಗುಡ್ ಹೆಲ್ತ್. ನೀನು ಆರೋಗ್ಯ ಚೆನ್ನಾಗಿರೋವರೆಗೂ ಬದುಕಪ್ಪ, ನೀನು ಚೆನ್ನಾಗಿ ಬದುಕು. ಆಮೇಲೆ ಆರೋಗ್ಯ ಚೆನ್ನಾಗಿದೆ, ಬುದ್ಧಿ ಸರಿ ಇಲ್ಲ, ಮೆಂಟಲ್ ಪೀಸೇ ಇಲ್ಲ, ಒದ್ದಾಡ್ಕೊಂಡಿರೋದು. ಕೆಲವು ನೋಡ್ತೀವಿ ನಾವು, ಏನು ಸಂಕಟ, ಏನು ಬದುಕು, ನೋಡಬೇಕು. ಆರೋಗ್ಯ ತುಂಬ ಚೆನ್ನಾಗಿ, ರಸ್ತೆ ತುಂಬ ಅಡ್ಡಾಡ್ತಿರ್ತಾರೆ, ಬುದ್ಧಿ ಹೋಗ್ಬಿಟ್ಟಿದೆ, ಬುದ್ಧಿ ಇಲ್ಲ, ದೇಹ ಗಟ್ಟಿಯಾಗಿದೆ, ಯಾಕಪ್ಪ ಗಟ್ಟಿಯಾಗಿದೆ ಅನ್ಬೇಕು. ಸೌದ್ ಹೋಗ್ಬೇಕು ದೇಹ, ದೇಹದ್ದು ಅದು ಸವಿಯೋ ಸವಿಯೋ ಅಲ್ಲ, ಇದು ಆರೋಗ್ಯ ಕೆಟ್ಟ ಹೋಗಿದೆ, ಬುದ್ಧಿ ಸರಿ ಇಲ್ಲ. ಅಂದರೆ ಆರೋಗ್ಯ, ದೇಹ ಆರೋಗ್ಯ ಸರಿ ಇದ್ದರೂ ಮೆಂಟಲ್ ಪೇಸ್ ಇರಬೇಕಲ್ಲ, ಶಾಂತಿ ಇರಬೇಕಲ್ಲ ತಲೆಯಲ್ಲಿ. ಅದಕ್ಕೆ ಹೇಳ್ತಾರೆ, ಮೇ ಯು ಲಿವ್ ಜಸ್ಟ್ ಆ್ಯಸ್ ಲಾಂಗ್ ಆ್ಯಸ್ ಯು ಹ್ಯಾವ್ ಗುಡ್ ಹೆಲ್ತ್. ಮೇ ಯು ಹ್ಯಾವ್ ಗುಡ್ ಹೆಲ್ತ್ ಆ್ಯಸ್ ಲಾಂಗ್ ಆ್ಯಸ್ ಯು ಹ್ಯಾವ್ ಮೆಂಟಲ್ ಪೀಸ್. ಲೆಟ್ ದೇರ್ ಬಿ ಮೆಂಟಲ್ ಪೀಸ್ ಎಟ್ ಆಲ್ ಟೈಮ್ಸ್. ನಿನ್ನ ಶಾಂತಿ, ಮನಃಶಾಂತಿ ಯಾವಾಗಲೂ ಇರಲಿ ಅಂತ. ಆ ಮೂರು ಇದ್ದಾಗ ಏನಾದರೂ ಸಾರ್ಥಕತೆ ಆಗ್ತದೆ. ಅದು ಎಷ್ಟು ಚೆಂದ ಹೇಳ್ತಾರೆ ಅಂದರೆ, ಗುರುಗಳ ಆಶೀರ್ವಾದ, ಭಗವಂತನ ಸಂಕಲ್ಪ, ಮತ್ತು ಅದಕ್ಕೆ ಪೂರಕವಾಗಿ ನನಗೆ ಆರೋಗ್ಯ ಚೆನ್ನಾಗಿದ್ದರೆ ಈ ಮೂರೂ ಮಾಡ್ತೀನಿ ಅಂತ ಹೇಳ್ತಾರೆ. ಆ ಪ್ರತಿಜ್ಞೆ ಮಾಡ್ತಿರೋ ಹಾಗೆ ಒಂದು ವಿಶೇಷತರ ಆಯಿತು, ಪವಾಡಾದಂಗೆ ಆಯಿತು. ಗುರುಗಳ ದೇಹ ಮಲಗಿಸಿದ್ರಲ್ಲ, ಮೂರು ಬೆರಳು ಮಡಚಿಕೊಂಡಿತ್ತಲ್ಲ, ಹೀಗೆ ಇವರು ಮೂರು ಪ್ರತಿಜ್ಞೆ ಮಾಡಿದ ತಕ್ಷಣ ಆ ಮೂರು ಬೆರಳು ನೇರಾಗ್ಬಿಡ್ತು, ಆ ದೇಹದ ಬೆರಳು ನೇರಾಯಿತಂತೆ. ಅದೊಂಥರ ಪವಾಡಾದಂಗೆ ಅನಿಸ್ಬಿಡ್ತು. ಅಂದರೆ ಗುರುಗಳಿಗೆ ಒಪ್ಪಿಗೆ ಆಯಿತು ನಿನ್ನ ಮಾತು ಅಂತ ಹೇಳಿದಾಗೆ. ಆ ಮೊದಲನೇ ಸೆಂಟೆನ್ಸ್ ಬಹಳ ಮುಖ್ಯ. ಯಮುನಾಚಾರ್ಯರ ಆಶೀರ್ವಾದ ನನಗಿದ್ದರೆ, ಅಂದರೆ ಆಶೀರ್ವಾದ ಸಿಕ್ತು ಅಂತ ಹೇಳಿದಾಗೆ, ಅಂದರೆ ನೀನು ತೊಗೋಬೇಕು ಜವಾಬ್ದಾರಿ ಅಂತ ಹೇಳಿದಂಗೆ ಆಯಿತು. ಅದಾದಮೇಲೆ ಪ್ರತಿಜ್ಞೆ ಮಾಡಿದ ಹಾಗೆ ಅವ್ರ ಬೆರಳು ಸೀದಾಯಿತಂತೆ. ಆನಂತರ ಯತಿಮೇಯದ ಸಂಸ್ಕಾರಕ್ಕೆ ಅನುಗುಣವಾಗಿ ಯಮುನಾಚಾರ್ಯರನ್ನು ಬೃಂದಾವನಕ್ಕೆ ಬಿಜಿಯಂಗೈದರು. ಕಾರ್ಯ ಮುಗಿದ ಮೇಲೆ ಮಹಾಪೂರ್ಣರು ಹೇಳಿದಂತೆ, ಅಲ್ಲಪ್ಪ ಬಂದಿದ್ದೀರಿ, ಹೇಗಾದರೂ ರಂಗನಾಥನ ದರ್ಶನ ಮಾಡಿಕೊಂಡು ಆಮೇಲೆ ಕಾಂಚೀಪುರಕ್ಕೆ ಹೋಗಿ ಅಂತ ಹೇಳಿದ್ರಂತೆ. ಇವರಿಗೆ ಮನಸ್ಸು ಕೆಟ್ಟ ಹೋಗಿದೆ. ಯಾರನ್ನು ಹುಡ್ಕೊಂಡು ಬಂದಿದ್ನೋ ಆಚಾರ್ಯರಿಲ್ಲ, ಗುರುಗಳಿಲ್ಲ. ಹೇಳಿದ್ರಂತೆ, ದಯಾಮಯನಾದ ರಂಗನಾಥ, ಇವನು ದಯಾಮಯ, ಆದರೆ ನನ್ನ ಮಟ್ಟಿಗೆ ನಿರ್ದಯ ಆಗಿದ್ದಾನೆ, ಗುರುಗಳು ದರ್ಶನ ಮಾಡಿಸ್ಲಿಲ್ಲ, ಆದ್ದರಿಂದ ನಾನು ದರ್ಶನ ಮಾಡಲ್ಲ ಅಂಥೇಳಿ ರಂಗನಾಥನ ದರ್ಶನ ಮಾಡಾದ್ರೆ ಹಾಗೆ ವಾಪಸ್ ಕಾಂಚಿಗೆ ಹೋದರು.

0: रेडियो सारंग 107.8 FM
1: ದಯವಿಟ್ಟು ಗಮನಿಸಿ, ಸಾಧನೆಯಲ್ಲಿ ಅತ್ಯಂತ ವಿಶಿಷ್ಟವಾದಂಥ ತ್ರಿವಿಕ್ರಮ ಹೆಜ್ಜೆ ಇಟ್ಟಂಥವರು ಅಧ್ಯಾತ್ಮದಲ್ಲಿ ಮೈಲುಗಲ್ಲಾಗಿ ನಿಂತ್ಕೋತಾರೆ. ಯಾರು ತಮ್ಮ ಮಿತಿಗಳನ್ನು ದಾಟಿ ಹೋಗಿದ್ದಾರೋ ಅವರು ಮಾತ್ರ ನೆನಪಿನಲ್ಲಿದ್ದಾರೆ. ಎಲ್ಲೂ ಒಂದು ಮಿತಿ ಇದೆ, ಪ್ರತಿಯೊಂದಕ್ಕೊಂದು ಮಿತಿ ಇದೆ, ಸನ್ಯಾಸ ಧರ್ಮಕ್ಕೂ ಒಂದು ಮಿತಿ ಇದೆ. ಆ ಮಿತಿಯನ್ನು ದಾಟಿ ಆ ತಮ್ಮ ವೃತ್ತಿಯನ್ನು ಧರ್ಮವನ್ನು ಕೆಡಿಸದೇನೆ ಇನ್ನೂ ಉನ್ನತಿಗೆ ತಗೊಂಡು ಹೋದವರು, ಅದು ಬಹಳ ಮುಖ್ಯ. ಮಿತಿಯನ್ನು ದಾಟಿ ಧರ್ಮವನ್ನು ಕೆಡಿಸಿದವರು ಬಹಳ ಜನ ಇದ್ದಾರೆ, ಮಿತಿಯನ್ನು ದಾಟಿ ಆ ಧರ್ಮವನ್ನು ಎತ್ತರಕ್ಕೆ ತಗೊಂಡು ಹೋದವರು ಬಹಳ ಅಪರೂಪ. ಅಂಥವರೇ ದೊಡ್ಡ ಮೈಲಿಗಲ್ಲಾಗಿ ನಿಂತಿದ್ದಾರೆ. ಅದಕ್ಕೆ ರಾಮಾನುಜರು ದೊಡ್ಡವರು ಯಾಕಾಗ್ತಾರೆ ಅಂದರೆ, ಯಾವುದು ರಹಸ್ಯ ಮಂತ್ರ ಯಾರಿಗೂ ಹೇಳಬೇಡಿ ಅಂದದ್ದನ್ನು ಎಲ್ಲರ ಮುಂದೆ ಹೇಳಿಬಿಟ್ಟು ನಾನು ನರಕಕ್ಕೆ ಹೋದರೂ ಅಡ್ಡಿಯಿಲ್ಲ, ಅವರು ಸ್ವರ್ಗಕ್ಕೆ ಹೋಗಲಿ ಅಂತ ಹೇಳುವಂಥ ಬುದ್ಧಿ. ದಲಿತರಿಗೆ ಅವಕಾಶ ಕೊಟ್ಟಂಥದ್ದು, ಮುಂದೆ ನೋಡ್ತೀವಿ ಮೇಲ್ಕೋಟೆಯಲ್ಲಿ ದರ್ಶನ ಮಾಡಿ ದಾಸಾರ್ಯ ಪರಂಪರೆ ಹಾಕಿಬಿಟ್ರು. ರಾಘವೇಂದ್ರ ಸ್ವಾಮಿಗಳು ಹಾಗೆ ಮಾಡಿದ್ದಲ್ವಾ? ಕನಕದಾಸರು ಬಂದು ಕೇಳಿದಾಗ ತುಗಪ್ಪ ಕನಕ ಅಂತ ಕೊಟ್ಟರೆ ಸಾಸಿವೆ ಕೊಟ್ಟರು ಅವರು, ಸಾಸಿವೆ ತಿನ್ನೋಂಗಿಲ್ಲ ಅವಾಗ. ಆದರೆ ರಾಯರು ತೊಗೊಂಡ್ರು, ಅದನ್ನು ತೊಗೊಂಡು ಇವತ್ತಿಂದ ಸಾಸಿವೆ ನಡೀತದೆ ನಮಗೆ ಅಂತ ಹೇಳಿ ಸ್ವೀಕಾರ ಮಾಡಿದ್ದು. ಕನಕದಾಸ ನಮ್ಮವನು ಅಂತ ಹೇಳಿದ್ದು. ಯಾವಾಗ ದಾಟಿ ಹೋಗ್ತೀವೋ ಬೌಂಡ್ರಿನ, ರಾಘವೇಂದ್ರ ಸ್ವಾಮಿಗಳು ಆ ಮುಸ್ಲಿಂ ದೊರೆ ಕಡೆ ಹೋಗಿ ಆ ದೊರೆ ಮಾಂಸದ ಆಹಾರ ಇಟ್ಟದ್ದು ಅದನ್ನು ಹಣ್ಣನ್ನು ಮಾಡಿ ಅವನ ಮನಸ್ಸನ್ನು ಗೆದ್ಕೊಂಬರಲಿಲ್ವಾ? ನಾನು ಹೋಗೋದಿಲ್ಲ ಅಂತ ಧಿಕ್ಕರಿಸಿ ಹೋಗಲಿಲ್ಲ. ಅಂದರೆ ತಮ್ಮ ಹಾಕಿದಂಥ ಮಿತಿಗಳನ್ನು ದಾಟಿ ಮೇಲೆ ಹೋದರೂ ಆದರೆ ಧರ್ಮವನ್ನು ಕೆಡಿಸಲಿಲ್ಲ. ಶಂಕರಾಚಾರ್ಯರು ಮಾಡಲಿಲ್ವಾ? ಅದ್ಭುತ ಶಂಕರ ಭಗವತ್ಪಾದರು ಮಾಡಿದ್ದು. ಆ ಕಾಶಿಯಲ್ಲಿ ನಿಂತ್ಕೊಂಡಾಗ ರಸ್ತೆಯಲ್ಲಿ ಒಬ್ಬ ಚಾಂಡಾಲ ಬರ್ತಾನೆ, ದೂರ ಸರಿ ಅಂತಾರೆ. ಆತ ಕೇಳ್ತಾನೆ, ಸರಿ ಅಂದದ್ದು ಯಾರಿಗೆ? ನನ್ನ ದೇಹಕ್ಕೋ ಒಳಗಿನ ಆತ್ಮಕ್ಕೋ ಅಂತ. ತಕ್ಷಣ ದೀರ್ಘದಂಡ ನಮಸ್ಕಾರ ಮಾಡಿ, ಹೌದಪ್ಪ ಮಹಾರಾಯ ನನ್ನ ಬುದ್ಧಿ ಬಂತು. ಈ ತಕ್ಷಣ ಕರೆಕ್ಟಿಂಗ್ ದೆಮ್ಸೆಲ್ಸ್, ತಮ್ಮನ್ನು ತಿದ್ದುಕೊಳ್ಳುವಂಥದ್ದು, ಆ ನಮ್ಮ ಚಂಡಾಲಿಗೆ ನಮಸ್ಕಾರ ಮಾಡುವಂಥ ಮನಸ್ಸಿದೆಯಲ್ಲ ಶಂಕರಾಚಾರ್ಯರಿಗೆ, ಮಾತ್ರ ಅಪರೂಪವಾಗಿ ಸಿಕ್ಕಿದ್ದದ್ದು. ಅದಕ್ಕಿಂತ ದೊಡ್ಡದು ನನಗನಿಸಿದ್ದು, ಸನ್ಯಾಸ ತಗೊಂಡ ಮೇಲೆ ತನ್ನ ಪೂರ್ವಾಶ್ರಮಕ್ಕೆ ಯಾವುದೂ ಸಂಬಂಧ ಇಲ್ಲ ಸನ್ಯಾಸಿಗಳಿಗೆ, ಆದರೆ ಶಂಕರಾಚಾರ್ಯರು ಒಬ್ಬರೇ ಬಂದು ತಾಯಿ ಅಂತ್ಯ ಸಂಸ್ಕಾರ ಮಾಡಿದ್ರು. ಜನ ನಕ್ರ ಅಂತ ಅವಾಗ, ಏ ನೀವು ಮಾಡಬಾರ್ದು, ಅದನ್ನು ಯಾಕೆ ಮಾಡ್ತೀರಿ ಸನ್ಯಾಸಿ ಅಂತ. ಅವ್ರು ಹೇಳ್ತಾರೆ, ತಾಯಿಗಿಂತ ದೊಡ್ಡದಾಗಿ ಯಾವ ಧರ್ಮನೂ ಇಲ್ಲ ಹೋಗಿ ಅಂತ. ಇದು ಮಿತಿಗಳನ್ನು ದಾಟುವಂಥ ಬಗೆ, ಇದನ್ನು ತ್ರಿವಿಕ್ರಮ ಹೆಜ್ಜೆ ಅಂತ ಕರಿತೇನೆ ನಾನು. ಇದು ಬಹಳ ಮುಖ್ಯ ಸ್ವಾಮಿ. ಯಾಕೆ ಕೆಲವರನ್ನು ಮಾತ್ರ ನೆನೀತೇವೆ ಅಂದರೆ, ಅವರ ಮಿತಿಗಳನ್ನು ದಾಟಿ ಹೋದವರು. ಇದನ್ನು ನಾನು ಸೀಮೋಲ್ಲಂಘನ ಅಂತ ಕರಿತೀವಿ ನಾವು. ದಸರೆ ದಿವಸ ಮಾಡ್ತೀವಿ ನಾವು, ಸೀಮೆಗಳನ್ನು ದಾಟಿ ಹೋಗಬೇಕು ಅಂತ. ಎಷ್ಟು ಸಾಂಕೇತಿಕವಾದಂಥ ಕಾರ್ಯಕ್ರಮ ಅಂದರೆ, ನಾವು ಕೂಡ ಸೀಮೋಲ್ಲಂಘನ ಮಾಡ್ಕೋಬೇಕು. ಅಲ್ಲಲ್ಲಿ ಮಿತಿಗಳನ್ನು ಹಾಕೊಂಡು, ನಾನು ಇಷ್ಟೇ ಪಾ, ಇದಕ್ಕಿಂತ ಹೆಚ್ಚಿಗೆ ಮಾಡೋಕ್ಕಾಗಲ್ಲ ನನಗೆ. ಗೆರೆ ಹಾಕ್ಕೊಂಡದ್ದು ನಾನು, ಯಾರೂ ಗೆರೆ ಹಾಕಿಲ್ಲ. ಅದಕ್ಕೆ ನಾನು ಒಂದು ಸೆಂಟೆನ್ಸ್ ಬರಿತೀನಿ ಯಾವಾಗಲೂ ನಾನು ಬರೆದಾಗ, ನನ್ನ ಇಮೇಲಲ್ಲೂ ಅದೇ ಇದೆ. ಕ್ರಿಯೇಟಿವಿಟಿ ಈಸ್ ಆಲ್ ಅಬೌಟ್ ಸ್ಟ್ರೆಚಿಂಗ್ ಯುವರ್ ಸೆಲ್ಫ್ ಟು ಯುವರ್ ಲಿಮಿಟ್ಸ್, ಓನ್ಲಿ ಟು ಡಿಸ್ಕವರ್ ದೇರ್ ಆರ್ ನೋ ಲಿಮಿಟ್ಸ್ ಅಂತ. ಸೃಜನಶೀಲತೆ ಅಂದರೆ ಎಳಿಬೇಕು ಬೌಂಡ್ರಿ ಒಳಗು. ಬೌಂಡ್ರಿ ಇಲ್ಲ ಅಂತ ಗೊತ್ತಾಗಬೇಕು ನಮಗೆ, ಅದು ಗೊತ್ತಾಗೋದೇ ಇಲ್ಲಲ್ಲ. ಬೇಂದ್ರೆ ಒಂದು ಕವನ ಬರೆದಿದ್ದಾರೆ, ಪೂರ್ತಿ ಕವನ ಹೇಳಲ್ಲ, ಒಂದೇ ನಾಲ್ಕು ಸಾಲು ಹೇಳ್ತೀನಿ ಅವ್ರದ್ದು. ಅವ್ರು ಬರೀತಾರೆ ಸೀಮೋಲ್ಲಂಘನ ಅಂತ ಒಂದು ಕವನ ಬರೀತಾರೆ, ಎಷ್ಟು ಚಂದ ಬರೆದಿದ್ದಾರೆ. ಪಡುವಣ ಹೋಗೋಣ ಬಾ ಇನ್ನು ಸೀಮೆಯನ್ನು ದಾಟಿ, ಹೋಗೋಣ ಬಾ ಇನ್ನು ಸೀಮೆಯನ್ನು ದಾಟಿ, ಪಡುವಣದ ಶಕ್ತಿಯಲ್ಲಿ ಮೂಡಣದ ಭಕ್ತಿ. ಕಂಪ್ಲೀಟ್ ಇಂಟಿಗ್ರೇಷನ್ ಇದು. ಪಡುವಣದ ಶಕ್ತಿಯಲ್ಲಿ ಮೂಡಣದ ಭಕ್ತಿ, ಬಡಗಣದ ಭುಕ್ತಿಯಲ್ಲಿ ತೆಂಕಣದ ಮುಕ್ತಿ. ಬಡಗಣದ ಭುಕ್ತಿಯಲ್ಲಿ ತೆಂಕಣದ ಮುಕ್ತಿ, ಒಡನೊಡನೆ ನೆರೆಬೆರೆತು ಹೊಸತಾಯಿತು ಯುಕ್ತಿ. ಇಡಿಯಾಗೋಣ ಬಾ ಸೀಮೆಯನ್ನು ದಾಟಿ, ಇಡಿಯಾಗೋಣ ಬಾ ಸೀಮೆಯನ್ನು ದಾಟಿ. ಪ್ರತಿ ಕ್ಷಣಕ್ಕೂ ಸೀಮೆಯನ್ನು ದಾಟಬೇಕಾಗ್ತದೆ.

0: ಹಾಯ್, ನಾನ್ ಗುರುಕಿರಣ್ ಮಾತಾಡ್ತಾ ಇದ್ದೀನಿ. ನೀವ್ ಕೇಳ್ತಾ ಇದ್ದೀರಾ ಸಾರಂಗ್ FM 107.8. ಇದು ಬಣ್ಣ ಬಣ್ಣದ ಬದುಕು.
1: ನಾನು ಸ್ವಲ್ಪ ನೆನಪಿದೆ, ನಾನು ಯಾವುದೋ ಬೇರೆ ದೇಶದಲ್ಲಿದ್ದಾಗ ಶಿಕ್ಷಣದ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ನಾವು ಇವತ್ತು ಶಿಕ್ಷಣಕ್ಕೆ ಎಜುಕೇಷನ್ ಅಂತ ಕರಿತೇವೆ. ಎಜುಕೇಷನ್ ಅನ್ನೋದು ಇಂಗ್ಲೀಷ್ ಪದ ಅಲ್ಲ, ಅದು ಲ್ಯಾಟಿನ್ ಪದ. ಅದು ಬಂದದ್ದು ಮೂಲ ಎಡ್ಯುಕೇರ್ ಅಂತ ಪದದಿಂದ ಬಂದದ್ದು. ಎಡ್ಯುಕೇರ್ ಅಂದ್ರೆ ಟು ಡ್ರಾ ಔಟ್. ಅದನ್ನು ವಿವೇಕಾನಂದರು ಅದ್ಭುತವಾಗಿ ಹೇಳ್ತಾರೆ, ಎಜುಕೇಷನ್ ಇಸ್ ದಿ ಮ್ಯಾನಿಫೆಸ್ಟೇಷನ್ ಆಫ್ ದಿ ಪರ್ಫೆಕ್ಷನ್ ಆಲ್ರೆಡಿ ಇನ್ ಮ್ಯಾನ್. ಮನುಷ್ಯನಲ್ಲಿರುವಂತಹ ಪರಿಪೂರ್ಣತೆಯನ್ನು ಹೊರಗೆ ತೆಗೆಯೋದು ಎಜುಕೇಷನ್, ಶಿಕ್ಷಣ. ಅದು ಮಗು ಯಾವುದೋ ಶಕ್ತಿ ಇದೆ ಹೊರಗೆ ತೆಗಿಬೇಕು. ಎಡ್ಯುಕೇರ್ ಅಂದರೆ ಒಳಗಿರೋ ಶಕ್ತಿಯನ್ನು ಹೊರಗೆ ತೆಗಿಬೇಕು ಅಂತ. ಈಗ ಸುಮಾರು ಒಂದು 25 ವರ್ಷದಿಂದ ದೊಡ್ಡ ಚರ್ಚೆ ನಡೀತಾ ಇದೆ ಪ್ರಪಂಚದಾದ್ಯಂತ. ಎಡ್ಯುಕೇರ್ ಅಲ್ಲ ಪದ, ಅದು ಎಡ್ಯುಸೆರೆ ಅಂತ ಇನ್ನೊಂದು ಪದ ಇದೆ, ಅದು ಶಿಕ್ಷಣ ಎಜುಕೇಷನ್ ಮೂಲ ಪದ ಅಂತ. ಎರಡು ಪದ ಈಗ, ಎಡ್ಯುಕೇರ್ ಅಂತ ಒಂದು, ಎಡ್ಯುಸೆರೆ ಅಂತ. ಎರಡರ ವ್ಯತ್ಯಾಸ ಏನು ಅಂದರೆ, ಎಡ್ಯುಕೇರ್ ಅಂತ ಹೇಳುತ್ತೆ ಇರೋದನ್ನು ಗಟ್ಟಿ ಮಾಡಬೇಕು, ಇರೋದನ್ನು ಡ್ರಿಲ್ ಮಾಡಬೇಕು, ವಿಷಯ ಗೊತ್ತಿದೆಯಾ ಗಟ್ಟಿ ಮಾಡಬೇಕು ಅದನ್ನು, ಅದು ಎಡ್ಯುಕೇರ್. ಎಡ್ಯುಸೆರೆ ಅಂದರೆ ದಾಟಿ ಹೋಗೋದು, ದಾಟಿ ಹೋಗುವಂಥದ್ದು. ಆ ಸೆಷನಿಗೆ ನಾನು ಚೇರ್ಮನ್ ಆಗಿದ್ದೆ. ಇಬ್ಬರು ಜಗಳಾಡ್ತಾರೆ ಪಂಡಿತರು, ಎಡ್ಯುಕೇರ್ ಕರೆಕ್ಟು ಅಂತ, ಎಡ್ಯುಸೆರೆ ಅಂತ ಕರೆಕ್ಟು. ನಾನು ಹೇಳಿದೆ ಸಮನ್ವಯ ಬುದ್ಧಿ, ಎರಡೂ ಸರಿನೇ. ಶಿಕ್ಷಣ ಅಂದರೆ ಎರಡೂ ಇರಬೇಕು. ತಾವು ದಯವಿಟ್ಟು ಗಮನಿಸಿ, ತಾವು ಯಾರಾದರೂ ಶಾಸ್ತ್ರೀಯ ಸಂಗೀತ ಕಲ್ತಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಯಾವುದೇ ಒಂದು ರಾಗ ಕಲಿಬೇಕಾದ್ರೆ ಸುಲಭ ಅಲ್ಲ. ಕೆಲವರು ವರ್ಷಗಟ್ಟಲೆ ಕಲ್ತಿದ್ದಾರೆ ಒಂದು ರಾಗ ಕಲಿಬೇಕು ಅಂತ. ಅದು ಆರೋಹಣ ಏನು, ಅವರೋಹಣ ಏನು, ಆಲಾಪಗಳು ಹೇಗೆ, ಒಂದು ಚೂರು ತಪ್ಪಿದ್ರೆ ಓ ರಾಗ ಕೆಟ್ಟ ಹೋಯ್ತು ಅಂತೀವಿ ನಾವು. ಆ ರಾಗದ ಮಿತಿಗಳನ್ನು ಗುರುತು ಮಾಡ್ಕೋಬೇಕು, ಎಲ್ಲವನ್ನೂ ಕಲಿಬೇಕು ರಾಗದೊಳಗಿರೋದನ್ನು. ರಾಗದ ಮಿತಿಗಳನ್ನು ಗುರುತು ಮಾಡ್ಕೊಂಡು ಅಲ್ಲೇ ಉಳಿದ್ರೆ ರಾಗದ ಸ್ಪೆಷಲಿಸ್ಟ್ ಆಗ್ತೀವಿ ನಾವು, ಆದರೆ ಅಲ್ಲೇ ಉಳಿದ್ರೆ ಮುಂದೆ ದೊಡ್ಡವರಾಗಲ್ಲ. ರಾಗದ ಮಿತಿಗಳನ್ನು ಗುರುತಿಸಬೇಕು, ರಾಗದ ಮಿತಿಗಳನ್ನು ದಾಟಿ ಹೋಗಬೇಕು. ಇದೇ ಬಾಲಮುರಳೀಕೃಷ್ಣರಂಥವರಿಗೆ ಅಷ್ಟೊಂದು ರಾಗ ಸೃಷ್ಟಿ ಮಾಡೋಕೆ ಹೆಂಗೆ ಸಾಧ್ಯ ಆಗ್ತಿತ್ತು. ಪ್ರತಿಯೊಂದು ರಾಗವನ್ನು ಕಲ್ಕೋಬೇಕು, ಮಿತಿಗಳನ್ನು ಅರಿಬೇಕು, ದಾಟಿ ಹೋಗಬೇಕು. ಇದು ಬಹಳ ಮುಖ್ಯ. ಯಾರು ನಾವು ಬೌಂಡ್ರಿ ಹಾಕೊಂಡು ಒಳಗೆ ಕೂತ್ಕೊಂಡ್ಬಿಡ್ತೀವೋ ಅದರೊಳಗೆ ಪರಿಪೂರ್ಣರಾಗ್ತೀವಿ, ಹೊಸದನ್ನು ಸೃಷ್ಟಿ ಮಾಡೋಕ್ಕಾಗೋದಿಲ್ಲ. ಸೀಮೋಲ್ಲಂಘನ ಅಂದ್ರೆ ಅದು. ಎಜುಕೇಷನ್ ಅಂದರೆ ನಮ್ಮ ಮಿತಿಗಳನ್ನು ಗುರುತಿಸಬೇಕು, ಮಿತಿಗಳು ಇರೋದೇ ದಾಟೋದಕ್ಕೆ ಅಂತ ಗೊತ್ತಿರಬೇಕು ನಮಗೆ, ಮಿತಿಗಳು ಇರೋದೇ ದಾಟೋದಕ್ಕೆ ಅಂತ ಸೀಮೋಲ್ಲಂಘನ ಆಗಬೇಕು. ಪೇಜಾವರ ಶ್ರೀಗಳು ಮಾಡಲಿಲ್ವಾ? ನಾವು ಸಣ್ಣವರಿದ್ದಾಗ ಕೇಳಿದಾಗ ರೆವಲ್ಯೂಷನರಿ ಅನಿಸ್ಲಿಲ್ವಾ? ಹರಿಜನ ಕೇರಿಗೆ ಹೋದರು ಅಂತ ಹೇಳಿ ಎಷ್ಟು ವಿಮರ್ಶೆ ಆಯಿತು ಅವ್ರ ಬಗ್ಗೆ, ಆದರೆ ನೆನೆಸೋ ಜನ ಅವರನ್ನೇ, ಯಾಕೆಂದರೆ ಸೀಮೋಲ್ಲಂಘನ ಮಾಡಿದವರು ಅಂತ. ಅದಕ್ಕೆ ನನಗೆ ರಾಮಾನುಜಾಚಾರ್ಯ ಬಗ್ಗೆ ಆ ಪ್ರೀತಿ, ಆ ಅಂತಃಕರಣ ಬಂದಿರೋದು ಅದಕ್ಕೋಸ್ಕರ.

0: யார் அம்ருத் சோமேஸ்வர் ரேடியோ சார் அங்கு ஏப்பல கேண்டது சந்தோஷப்படையில
1: கண்டொடே பல தூப்பே நாளென கிரிஞ்சிடித்தின மாணிகோ இத்த தூதக ஒப்ப பாடின பத்தைதல கல கல
2: கான்சியஸ் எக்ஸ்பான்ஷன் ஆஃப் மைண்ட் ಅದು ಆಕ್ಸಿಡೆಂಟ್ಲಿ ಆದದ್ದಲ್ಲ, ಪ್ರಯತ್ನ ಪೂರ್ವಕವಾಗಿ ಮಿತಿಗಳನ್ನು ದಾಟಿ ಹೋಗುವಂಥದ್ದು. ಇಲ್ಲದಿದ್ರೆ ಅವರೊಂದ್ಸಲ ಸ್ನಾನ ಮಾಡಿ ಬರ್ತಾರೆ ದೇವಸ್ಥಾನದಲ್ಲಿ, ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿ ಬರಬೇಕಾದ್ರೆ ಧನುರ್ದಾಸನೂ ಸ್ನಾನ ಮಾಡ್ತಾನೆ, ಮಠಕ್ಕೆ ಬರಬೇಕು ಅವರು. ಬರಬೇಕಾದ್ರೆ ಆ ಧನುರ್ದಾಸನ ಹೆಗಲ್ ಮ್ಯಾಲೆ ಕೈ ಇಟ್ಕೊಂಡು ಬರ್ತಾರೆ. ಸಂಪ್ರದಾಯವಾದಿಗಳು ಹುಬ್ಬು ಗಂಟು ಹಾಕ್ಕೊಂಡ್ಬಿಡ್ತಾರೆ. ಇದೇನ್ರಿ ಇದು? ಸ್ವಾಮಿಗಳು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಬರುವಾಗ ಆ ಶೂದ್ರನ ಹೆಗಲ್ ಮ್ಯಾಲೆ ಕೈ ಇಟ್ಕೊಂಡು ಬರ್ತಾರೆ ಅಂತ. ಅವ್ರಿಗೇನು ದುಃಖ ಇಲ್ಲ ಅದರೊಳಗೆ, ಯಾಕಂದ್ರೆ ಧನುರ್ದಾಸ ನಿಜವಾಗ್ಲೂ ಏನು ಅಂತ ಅವ್ರಿಗೆ ಗೊತ್ತಿದೆ. ಧನುರ್ದಾಸನ ದೇಹ ಹುಟ್ಟು ಸಂಬಂಧ ಇಲ್ಲ, ಹುಟ್ಟಿದ ಅವನ ಆಕ್ಸಿಡೆಂಟ್ ಅವನ ಜವಾಬ್ದಾರಿ ಅಲ್ಲ ಅದು. ಆದರೆ ಹುಟ್ಟಿದ ಮೇಲೆ ಅವನು ಏನಾದ ಅನ್ನೋದು ಮುಖ್ಯ, ಅದನ್ನು ಗುರುತಿಸಿ ಮಾಡಿದ್ರಲ್ಲ ಅದು ಬಹಳ ದೊಡ್ಡ ಕೆಲಸ ಆಗಿತ್ತು. ಅದಕ್ಕೆ ನಾನು ಹೇಳ್ತೀನಿ, ರಾಮಾನುಜರು ವೈಷ್ಣವ ಸಿದ್ಧಾಂತವನ್ನು ಪ್ರವರ್ತಿಸುವಾಗ ವೈಷ್ಣವ ಮತ್ತು ಭಕ್ತಿ ಸಿದ್ಧಾಂತ ಎರಡೂ ತುಂಬ ಜನಪ್ರಿಯ. ಅದು ಜನಪ್ರಿಯ ಆಗೋದಕ್ಕೆ ಸಿದ್ಧಾಂತ ಒಂದೇ ಕಾರಣ ಅಲ್ಲ, ಅವ್ರ ವ್ಯಕ್ತಿತ್ವವೂ ಕಾರಣ ಆಗಿತ್ತು. ನಾನು ಏನು ಹೇಳ್ತೀನಿ ಅನ್ನೋದು ನಾನು ಹೇಳೋ ವಿಷಯದ ಬಗ್ಗೆ ಅಲ್ಲ, ಹೇಳುವಂಥ ವ್ಯಕ್ತಿ ಮೇಲೆ ವ್ಯಕ್ತಿತ್ವದ ಮೇಲೂ ಕಾರಣ ಆಗುತ್ತೆ. ಹಾಗೆ ರಾಮಾನುಜರ ವ್ಯಕ್ತಿತ್ವ ಎಷ್ಟು ದೊಡ್ಡದಾಗಿತ್ತು ಅಂದರೆ ಸರ್ವ ಸಮಾನತೆಯನ್ನು ರೂಢಿಯಲ್ಲಿ ತಂದಂಥ ಮಹಾಂತರಾಗಿದ್ದರು ಅವರು ಅಂತ. ಆಗಿನ ಕಾಲದಲ್ಲಿ ಒಬ್ಬ ಚೋಳ ರಾಜ ಇದ್ದ, ಅವನ ಹೆಸರು ಭಾಳ ಚೆನ್ನಾಗಿದೆ, ಕ್ರಿಮಿಕಂಠ ಅಂತ. ಇದು ಯಾಕೋ ಏನು ಅವನ ಹೆಸರು ಹಂಗೆ ನನಗೆ ಗೊತ್ತಾಯ್ತು, ನಂತರ ಗೊತ್ತಾಯ್ತು, ಬೇರೆ ಪುಸ್ತಕ ಓದಾಗ ಗೊತ್ತಾಯಿತು. ಈ ಗಂಡಮಾಲೆ ರೋಗ ಅಂತ ಬರ್ತದೆ, ಕುತ್ತಿಗೆಗೆ ಗಂಟು ಗಂಟು ಗಂಟು ಆಗಿಬಿಡ್ತದೆ, ಅವನು ಆಗಿತ್ತು ಅನಿಸುತ್ತೆ, ಅದಕ್ಕೆ ಕ್ರಿಮಿಕಂಠ ಅಂತ ಕರೆದಿರ್ಬೇಕು ಅವನ. ಅವನ ಹೆಸರು ಒಂದು ಏನೊಂದು ಕುಲೋತ್ತುಂಗ ಚೋಳ ಅಂತ ಅವನ ಹೆಸರು, ಹೆಸರೇ ಕುಲೋತ್ತುಂಗ ಚೋಳ. ಅವನು ಕರೆಯೋದೆಲ್ಲ ಕ್ರಿಮಿಕಂಠ ಅಂತ ಕರಿತಾ ಇದ್ರು. ಅವನು ಬಹಳ ಅಸಹಿಷ್ಣು ಮನುಷ್ಯ, ಇಬ್ಬರಿದ್ರು ಅವ್ರು ಅಂತ, ಅಧಿ ರಾಜೇಂದ್ರ ಅಂತ ಒಬ್ಬವ, ಕುಲೋತ್ತುಂಗ ಚೋಳ ಅಂತ, ಇಬ್ಬರು ಬಹಳ ಅಸಹಿಷ್ಣುಗಳು. ಅವ್ರು ಎಷ್ಟರ ಮಟ್ಟಿಗೆ ಅವರು ಆಗಿತ್ತಂದ್ರೆ, ಚಿದಂಬರ ಶಿವದೇವಾಲಯದಲ್ಲಿದ್ದಂಥ ಗೋವಿಂದರಾಜ ವಿಷ್ಣು ವಿಗ್ರಹವಂತಾಗ ಸಮುದ್ರಕ್ಕೆ ಹಾಕ್ಬಿಟ್ಟಿದ್ದ. ಅವನು ವಿಷ್ಣು ವಿಗ್ರಹ ಇರ್ಕೂಡುದಿಲ್ಲ ಅಂತ ಎತ್ತ ಹಾಕ್ಬಿಟ್ಟಿದ್ದ. ಅದಕ್ಕೆ ದಾಖಲೆಗಳಿದ್ದಾವೆ. ಒಬ್ಬರು ಕೆ ನೀಲಕಂಠ ಶಾಸ್ತ್ರಿಗಳು ಅನ್ನೋರು ದ ಚೋಳಾಜ್ ಅನ್ನುವಂಥ ಅದ್ಭುತ ಗ್ರಂಥ, ಅದ್ರಲ್ಲಿ ದಾಖಲೆ ಮಾಡಿದ್ದಾರೆ ಅವರು ಏನೇನಾಯಿತು ಅವಾಗ ಅಂತ. ಆ ಕ್ರಿಮಿಕಂಠ ಶೈವ ಮತಾವಲಂಬಿ ಆಗಿದ್ದ, ಏನು ತಪ್ಪೇನಿಲ್ಲ ಅದರೊಳಗೆ. ಆದರೆ ಅವನು ಏನು ಹಠ ಅಂದರೆ, ತನ್ನ ರಾಜ್ಯದಲ್ಲಿ ಇರುವಂಥವ್ರು ಎಲ್ಲರೂ ಶಿವದೀಕ್ಷೆ ತಗೋಬೇಕು, ಬೇರೆ ಹಾದಿ ಇಲ್ಲ ಅವ್ರಿಗೆ. ಅದಕ್ಕೆ ಅವನು ಏನು ಮಾಡ್ತಿದ್ದ ಅಂತ ಹೊಸ ಐಡಿಯಲ್ ಮಾಡಿದ್ದ ಮೆಥಡ್. ಅವನು ಏನು ಮಾಡಿದ್ದ ಅಂದರೆ, ಎಲ್ಲರ ಹತ್ರ ಹೋಗಬೇಕು, ಬರೆಸ್ಕೋಬೇಕು, ನಾನು ಶೈವ ಮತವನ್ನು ಒಪ್ಕೊಂಡಿದ್ದೇನೆ ಅಂತ ಬರೆದು ಸೈನ್ ಮಾಡಬೇಕು, ದಾಖಲೆ ಎಲ್ಲಕ್ಕೆ ಸೈನ್ ಹಾಕ್ಸ್ಕೊತಿದ್ದಂತೆ, ಸೈ ಹಾಕ್ಸ್ಕೋಬೇಕು. ಇದ್ರ ಹೊಡಿತಿದ್ದ, ಲೂಟಿ ಮಾಡಿಸ್ತಿದ್ದ. ಆ ಹೆದರ್ಕೊಂಡು ಬೆದರ್ಕೊಂಡು ಪಾಪ ಜನ ಸೈನ್ ಮಾಡಿ ಸೈ ಮಾಡ್ತಿದ್ರು, ನಾವು ಶೈವ ಮತವನ್ನು ಒಪ್ಕೊಂಡಿದ್ದೇವೆ ಅಂತ ಎಲ್ಲರೂ ಮಾಡ್ತಾ ಇದ್ರಂತೆ. ಸಾಕಷ್ಟು ಜನ ವೈಷ್ಣವರನ್ನ ಹಿಡಿದು ಜೈಲಿಗೆ ಹಾಕ್ತಿದ್ದ, ಶಿಕ್ಷೆ ಕೊಟ್ಟ, ಮೂರ್ತಿಗಳನ್ನು ತೆಗೆದು ಸಮುದ್ರಕ್ಕೆ ಬಾವಿಗೆ ಹಾಕ್ಬಿಟ್ಟ, ಕೆಲವು ದೇಶ ಬಿಟ್ಟು ಓಡೋದ್ರು, ರಾಜ್ಯ ಬಿಟ್ಟು ಓಡೋದ್ರು. ಈ ಹಿಂಸೆ ಲೂಟಿಗಳನ್ನು ತಾಳ್ಲಾರದೆ ಇಷ್ಟೊಂದು ಜನಕ್ಕೆ ಅನ್ಯಾಯ ಆಗೋದು ಬೇಡ ಅಂತ ಹೇಳಿ, ಕೂರೇಶರ ತಂಗಿ ಮಗ ನಾಲೂರಾನ್ ಅಂತ ಒಬ್ಬ ಇದ್ದ, ಆತ ಸೈನಿಕ ಆಗಿದ್ದ, ಸ್ವಲ್ಪ ಮನ್ನಣೆ ಇರುವಂಥ ಸೈನಿಕ. ಅವನು ಹೋಗಿ ರಾಜನ ಹೇಳಿದಂತೆ, ರಾಜರೇ, ಸುಮ್ ಸುಮ್ಮನೆ ಪಾಪ ಸಣ್ಣ ಸಣ್ಣ ಜನರಿಗೆ ಯಾಕೆ ತೊಂದರೆ ಕೊಡ್ತೀರಿ, ಶೈವ ದೀಕ್ಷೆ ತಗೊಳ್ಳಿ ಅಂತ ಯಾಕೆ ಅಂತೀರಿ? ಅವಕ್ಕೊಂದು ಕೆಲಸ ಮಾಡಿ, ಇವರೆಲ್ಲರೂ ಗುರುಗಳೊಬ್ಬರಿದ್ದಾರೆ, ಶ್ರೀ ರಾಮಾನುಜರಿದ್ದಾರೆ, ಅವ್ರನ್ನ ಹಿಡ್ಕೊಂಬಂದ್ಬಿಡಿ, ಅವ್ರ ಕಡೆಯಿಂದ ನೀವು ಶೈವ ದೀಕ್ಷೆ ಕೊಡಿಸ್ಬಿಟ್ರೆ ಸಾಕು ಅವರಿಗೆ, ಅವರೇ ಹೇಳಿಬಿಟ್ಟು ಎಲ್ಲರೂ ಶೈವ ದೀಕ್ಷೆ ತಗೊಳ್ಳಿ, ಎಲ್ಲ ತೊಗೊಂಡ್ಬಿಡ್ತಾರೆ, ಚಿಂತೆ ಎಲ್ಲ ಹಾಗೆ ಮಾಡಿ ಅಂದ್ರಂತೆ.

0: ಹಾಯ್ ನಮಸ್ಕಾರ, ಯಾನ್ ನಿಕಲ್ನ ಅರ್ಜುನ್ ಕಾಪಿಕಾಡ್.
1: ನಮಸ್ಕಾರ, ಯಾನ್ ನಿಕಲ್ನ ವಿಜಯ್ ಕುಮಾರ್ ಕೊಡಿಯಲ್ ಬೈಲ್ ಪಾತ್ರೊಂದುಲ್ಲ.
2: ಯಾನ್ ಲಯನ್ ಕಿಶೋರ್ ಡಿ ಶೆಟ್ಟಿ ಲಘುಮಿ ತಂಡ ಕುಡ್ಲ.
3: ನಮಸ್ಕಾರ, ಯಾನ್ ನಿಕಲ್ನ ತಿಲಕದ ಬಳ್ಳಿ ದೇವದಾಸ್ ಕಾಪಿಕಾಡ್.
4: ನಮಸ್ಕಾರ, ಯಾನ್ ನಿಕಲ್ ತಿನಕು ಸುಂದರ ಸಿನ್ನ ವಿಂಡಿ ಪಡೇಲ್
5: ನಿಕರಿ ಕಿನೊಂದು ಪ್ಲೇ 107.8 FM ರಂಗ ರಂಗದ ಬದು.
6: ಪಾಪ ಅವರು ರಾಮಾನುಜ ತೊಂದರೆ ಕೊಡಬೇಕು ಅಂತ ಹೇಳಿದ್ದಲ್ಲ, ಈ ಸಣ್ಣ ಸಣ್ಣ ಮಂದಿಗೆ ತೊಂದರೆ ಕೊಡೋದಕ್ಕಿಂತ ರಾಮಾನುಜರು ಹೇಗಾದರೂ ಪಾರಾಗ್ತಾರೆ, ಒಪ್ಪಿಸ್ತಾರೆ ಅಂತ ಒಂದು ನಂಬಿಕೆ. ತಕ್ಷಣ ಅವನೇನು ಮಾಡಿದ, ಕ್ರಿಮಿಕಂಠ ಸೈನಿಕರನ್ನು ಕಳಿಸಿದ್ದಂತೆ ಸೀದಾ ಹೋಗಿ ಶ್ರೀರಂಗಕ್ಕೆ ಹೋಗಿ ಅವ್ರನ್ನ ಕರ್ಕೊಂಬನ್ನಿ, ಅವ್ರು ಬಂದರೆ ಸರಿ, ಬರದೇ ಹೋದರೆ ಬಂಧನ ಮಾಡಿದ್ರೆ ಕರ್ಕೊಂಬನ್ನಿ ಅಂತ ಹೇಳಿದಂತೆ. ಅವನಿಗೊಂದು ವಿಚಿತ್ರ ಪರಿಸ್ಥಿತಿ ಇದೆ ಕ್ರಿಮಿಕಂಠನಿಗೆ, ರಾಮಾನುಜರ ಮೇಲೆ ಪ್ರೀತಿಯೂ ಇದೆ ಅವನಿಗೆ. ಯಾಕಂದರೆ ಅವನು 8 ವರ್ಷ ಹುಡುಗಾಗಿದ್ದಾಗ ತನ್ನ ಅಕ್ಕನಿಗೆ ಹಿಡಿದಂಥ ಪಿಶಾಚಿಯನ್ನು ಬಿಡಿಸ್ತವರು ಇವರು ಅಂತ ಗೊತ್ತಿದೆ ಅವನಿಗೆ. ಚೋಳರಾಜನ ಮಗಳು ಪಿಶಾಚಿ ಬಿಡಿಸಿರ್ತಾರಲ್ಲ ಇವರು ಮೊದಲು, ಆದ್ದರಿಂದ ನಮ್ಮ ಅಕ್ಕನಿಗೆ ಪಾರು ಮಾಡಿದವರು ಇವರು ಅಂತ ಒಂದು ವಿಶ್ವಾಸ ಇದೆ. ಆದರೆ ಇವರು ವೈಷ್ಣವಪಥದವರು, ಕರ್ಕೊಂಬನ್ನಿ ಅಂತ ಕಳಿಸಿದಂತೆ. ಸೀದಾ ಸೈನಿಕರು ಬಂದುಬಿಟ್ರು ಶ್ರೀರಂಗಕ್ಕೆ, ಮಠದ ಹೊರಗೆ ಬಂದುಬಿಟ್ರು, ಪಾರಾಗೋಕ್ಕೆ ಚಾನ್ಸೇ ಇಲ್ಲ, ಅಷ್ಟು ಜನ ಬಂದುಬಿಟ್ಟಿದ್ದಾರೆ. ತಕ್ಷಣ ಕೂರೇಶ್ವರ ಏನು ಮಾಡಿದರು ಅಂದರೆ, ಗುರುಗಳೇ ಈ ಕ್ರಿಮಿಕಂಠ ಕಳಿಸಿದ್ದು ನಿಮ್ಮನ್ನು ಕೊಲ್ಲೋದಕ್ಕೆ ಕಳಿಸಿದ್ದು, ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅವನಿಗೆ, ನಾವು ನೋಡಿದ್ದೀವಿ ಎಷ್ಟು ಜನ ಕೊಂದು ಹಾಕಿದ್ದಾನೆ ಅವನು ಬೇರೆದವ್ರನ್ನ, ನಿಮ್ಮನ್ನು ಕೊಂದು ಬಿಡ್ತಾನೆ, ನಿಮ್ಮನ್ನು ಕೊಂದರೆ ಪ್ರಪಂಚಕ್ಕೆ ಅನ್ಯಾಯ ಆಗ್ತದೆ, ನೀವು ಬದುಕಬೇಕು, ಉಪಕಾರ ಆಗಬೇಕು, ಹೊರಗಡೆ ಹೋಗೋಕ್ಕೆ ಅವಕಾಶನೇ ಇಲ್ಲ, ಹೊರಗಡೆ ಬಂದುಬಿಡಿದ ಸೈನಿಕರೆಲ್ಲ, ಅದಕ್ಕೊಂದು ಕೆಲಸ ಮಾಡಿ, ನಿಮ್ಮ ಬಟ್ಟೆ ನನಗೆ ಕೊಡಿ, ಕಾಷಾಯ ವಸ್ತ್ರ ಹಾಕ್ಕೊಂಡ್ಬಿಡ್ತೀನಿ, ನನ್ನ ಬಿಳಿ ಬಟ್ಟೆ ನೀವು ಹಾಕ್ಕೊಳ್ಳಿ, ಹಾಕ್ಕೊಂಡು ದಯವಿಟ್ಟು ನಿಮ್ಮ ಕೆಲವು ಬಳಗದವ್ರನ್ನ ಕರ್ಕೊಂಡು, ಶಿಷ್ಯನ ಕರ್ಕೊಂಡು ಪಶ್ಚಿಮ ಮಾರ್ಗವಾಗಿ ಹೋಗ್ಬಿಡಿ, ನೀವು ಕಾಡಿದೆ ಹೊರಗಡೆ ಹೋಗ್ಬಿಡಿ ಅಂತ ಹೇಳಿದ್ರಂತೆ. ಇವ್ರು ಹೋಗಲ್ಲ ಅಂದರು, ನೀವು ಬಿಡಿ ಅದನ್ನು ಚಿಂತೆ ಮಾಡಬೇಡಿ, ಟೈಮ್ ಇಲ್ಲ ನಮಗೀಗ, ಸೈನಿಕರು ಹೊರಗೆ ನಿಂತ್ಕೊಂಡಿದ್ದಾರೆ. ಆಗ ಮಹಾಪೂರ್ಣರು ಬಂದ್ರಂತೆ, ಹೌದು ಅದೇ ಮಾಡೋದು ಒಳ್ಳೇದೀಗ, ಬದುಕು ಉಳಿಬೇಕು ಅಂದಾಗ ಧರ್ಮ ಉಳಿತದೆ ಅಂತಂದ್ರಂತೆ. ಕಾಷಾಯ ವಸ್ತ್ರ ಕೊಡು ಅಂದಾಗ ರಾಮಾನುಜರು ಹೇಳ್ತಾರೆ, ಕಾಷಾಯ ವಸ್ತ್ರ ಹಾಕ್ಕೊಂಡ್ರೆ ಸನ್ಯಾಸಿ ಆಗ್ತೀಯನೋ ನೀನು ಅಂದ್ರಂತೆ. ಅದಕ್ಕೆ ಅವ್ರು ತಿರುಗಿಸ್ಬಿಟ್ಟು, ಬಿಳಿ ಬಟ್ಟೆ ಹಾಕ್ಕೊಂಡ್ರೆ ನೀವು ಗೃಹಸ್ಥರಾಗ್ತೀರಾ, ಆಗಲ್ಲ ಇದು ಟೆಂಪರರಿ ಹಾಕ್ಕೋಬೇಕಾದ್ದೇ, ಬೇರೆ ಧರ್ಮ ಆಪದ್ಧರ್ಮ ಇದು ಅಂತ ಹೇಳಿದ್ರಂತೆ. ಹಾಗೆ ಬಟ್ಟೆಗಳನ್ನು ಬದಲಾಯಿಸ್ಕೊಂಡು, ನೋಡಿ ವಿಚಿತ್ರ, ಇದು ಎಲ್ಲೂ ಕೇಳಿಲ್ಲ ನಾನು ಹೀಗೆ ಅಂದರೆ, ಒಬ್ಬ ಸನ್ಯಾಸಿಯಾದವರು ಆ ಆಪದ್ಧರ್ಮದ ಪರಿಸ್ಥಿತಿಯೊಳಗೆ ತಮ್ಮ ಕಾಷಾಯ ವಸ್ತ್ರವನ್ನು ಶಿಷ್ಯನಿಗೆ ಕೊಟ್ಟು, ಸನ್ಯಾಸ ದೀಕ್ಷೆ ಆಗಿಲ್ಲ ಅವನಿಗಿನ್ನ, ಅವನು ಹಾಕ್ಕೊಂಡು ಅವನ ಬಟ್ಟೆಗಳನ್ನು ತಾವು ಹಾಕ್ಕೊಂಡು, ಶಿಷ್ಯರಿದ್ದರೆ ಕೆಲವೊಂದು ದಾಶರಥಿ ಮತ್ತು ಗೋವಿಂದ ಅವ್ರನ್ನೆಲ್ಲ ಕರ್ಕೊಂಡು ಪಶ್ಚಿಮ ಮಾರ್ಗ ಕಾಡಿಗೆ ಹೋಗ್ಬಿಟ್ರು.

0: Radio Sarang 107.8 FM.
1: ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.
2: ಸಂಗಮ ಸಂಗಮ ಅನುರಾಗ ಸಂಗ ಸಂಗಮ.
3: ಪ್ರತಿ ಶನಿವಾರ ಬೆಳಿಗ್ಗೆ 10:00 AM ಹತ್ತು 30:00 AM ಮೂಡಿ ಬರುವ ಕಾರ್ಯಕ್ರಮ ಸಾರಂಗ್ ಸಂಗಮ.
1: ಸಂದೇಶಗಳು, ನಿಮ್ಮ ಪತ್ರಗಳು, ಜೊತೆಗೆ ನಿಮ್ಮ ಕರೆಗಳು ಎಲ್ಲವೂ ಇಲ್ಲಿ ಸಂಗಮ.
3: ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 6364204949. ತಪ್ಪದೆ ಕೇಳಿ, ಇದು ರೇಡಿಯೋ ಸಾರಂಗ್ 107.8 FM.
4: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
5: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
4: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
6: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
7: ಸೂರ್ಯಘರ್
8: ಹಾಯ್ ನಮಸ್ಕಾರ, ಯಾನ್ ನಿಕಲ್ ನ ಅರ್ಜುನ್ ಕಾಪಿಕಾಡ್.
9: ನಮಸ್ಕಾರ, ಯಾನ್ ನಿಕಲ್ ನ ವಿಜಯ್ ಕುಮಾರ್ ಕೊಡಿಯಲ್ ಬೈಲ್ ಪಾತೇರೊಂದಲ್ಲ.
10: ಯಾನ್ ಲಯನ್ ಕಿಶೋರ್ ಡಿ ಶೆಟ್ಟಿ ಲಘುಮೆ ತಂಡ ಕುಡ್ಲ.
11: ನಮಸ್ಕಾರ, ಯಾನ್ ನಿಕಲ್ ತೆಲಿಕದ ಬಳ್ಳಿ ದೇವದಾಸ್ ಕಾಪಿಕಾಡ್.
12: ನಮಸ್ಕಾರ, ಯಾನ್ ನಿಕಲ್ ದಿನ ಕುಸಲ್ ದರ್ಸಿನ ನವಿಂಡಿ ಪಡೀಲ್ ನಿಗರಿಕೆ ಒಂದು ಪ್ಲೇ 107.8 FM ರಂಗರಂಗದ ಬದುಕು.

0: 107.8 FM ಇದು ಬಣ್ಣ ಬಣ್ಣದ ಬದುಕು. ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ,
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

0: ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಈಗ ಮಾಧ್ಯಮ ಸುದ್ದಿ. ಸುದ್ದಿಯನ್ನು ಓದುತ್ತಿರುವವರು ಎಡ್ವರ್ಡ್ ಲೋಬೋ. ಸುದ್ದಿಯ ಮುಖ್ಯ ಅಂಶಗಳು: ತಮಿಳುನಾಡಿಗೆ ಪ್ರತಿನಿತ್ಯ 3,500 ಕ್ಯೂಸೆಕ್ ನೀರು, ಚರ್ಚಿಸಿ ತೀರ್ಮಾನ ಸಿಎಂ. ನೇಮಕಾತಿ ಪ್ರಕ್ರಿಯೆ ಇನ್ನು ಮುಂದೆ ಕಟ್ಟುನಿಟ್ಟು, ಎಲ್ಲ ಕೋಚಿಂಗ್ ಸೆಂಟರ್ಗಳ ಮೇಲೆ ಕಣ್ಗಾವಲು ಇಡಬೇಕು, ಮುಖ್ಯಮಂತ್ರಿ ಎಚ್ಚರಿಕೆ. ಕೆಆರ್ಎಸ್ ಅಣೆಕಟ್ಟಿನ ಎದುರು ಬಿಜೆಪಿ ಪ್ರತಿಭಟನೆ. ಆಗಸ್ಟ್ 13ಕ್ಕೆ ಕರ್ನಾಟಕ ಬಂದ್ ಕರೆ, ಕರವೇ ಬೆಂಬಲ ಇಲ್ಲ. ವಿಧಾನ ಪರಿಷತ್ ಸದಸ್ಯ ಎಂ ಕೆ ಪ್ರಾಣೇಶ್ ಆಯ್ಕೆಯ ಸಿಂಧು. ಸುದ್ದಿಯ ವಿವರ: ಕಾವೇರಿ ನದಿ ನೀರು ಹಂಚಿಕೆ ವಿಚಾರ ಸಂಬಂಧ ಕರ್ನಾಟಕ ರಾಜ್ಯದ ಹಿತಕ್ಕೆ ನಾನು ಬದ್ಧವಾಗಿದ್ದು, ಕಾನೂನು ತಜ್ಞರ ಸಲಹೆ ಹಾಗೂ ವಿರೋಧ ಪಕ್ಷಗಳ ನಾಯಕರನ್ನು ವಿಶ್ವಾಸಕ್ಕೆ ಪಡೆದ ಬಳಿಕವೇ ಮುಂದಿನ ತೀರ್ಮಾನ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಅವರು ನಿನ್ನೆ ವಿಧಾನಸೌಧದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಾವೇರಿ ನೀರಿನ ವಿಚಾರದಲ್ಲಿ ಪ್ರತಿನಿತ್ಯ 3,500 ಕ್ಯೂಸೆಕ್ ನೀರನ್ನು ತಮಿಳುನಾಡಿಗೆ ಹರಿಸಬೇಕೆಂದು ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶ ನೀಡಿದೆ. ಆದರೆ ಈ ಸಂಬಂಧ ಸಲ್ಲಿಸಿದ ಮೇಲ್ಮನವಿ ತಿರಸ್ಕಾರಗೊಂಡಿದೆ. ಮುಂದೆ ಯಾವ ರೀತಿ ಕ್ರಮ ಕೈಗೊಳ್ಳಬೇಕೆಂದು ರವಿವಾರದಂದು ಸರ್ವಪಕ್ಷ ಸಭೆ ಕರೆಯಲಾಗಿದೆ. ಅಲ್ಲಿ ಕಾನೂನು ತಜ್ಞರ ಸಲಹೆ, ಮಾಜಿ ಮುಖ್ಯಮಂತ್ರಿಗಳು ಹಾಗೂ ವಿಪಕ್ಷರ ಜನರ ನಾಯಕರನ್ನು ವಿಶ್ವಾಸಕ್ಕೆ ಪಡೆದ ಬಳಿಕ ಸೂಕ್ತ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಅವರು ಹೇಳಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ CWMA ಆದೇಶ ಖಂಡಿಸಿ ಕನ್ನಡಪರ ಹಾಗೂ ರೈತ ಸಂಘಟನೆಗಳ ಒಕ್ಕೂಟದಿಂದ ಆಗಸ್ಟ್ 13ರಂದು ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ ಎಂದು ಕನ್ನಡ ಚಳುವಳಿ ವಾಟಾಲ್ ಪಕ್ಷದ ಅಧ್ಯಕ್ಷ ಹಾಗೂ ಕನ್ನಡ ಪರ ಹೋರಾಟಗಾರ ವಾಟಾಲ್ ನಾಗರಾಜ್ ಅವರು ಹೇಳಿದ್ದಾರೆ. ಅವರು ನಿನ್ನೆ ಬೆಂಗಳೂರು ನಗರದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ಸಭೆಯಲ್ಲಿ ಮಾತನಾಡಿ, ಆಗಸ್ಟ್ 13ರ ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್ ಮಾಡಲು ನಿರ್ಧರಿಸಿದ್ದೇವೆ. ರಾಜ್ಯದ ಜನ ಇದನ್ನು ವಿರೋಧಿಸಬಾರದು. ಎಲ್ಲರೂ ರೈತರ ಇಬ್ಬಂದಿಗೆ ಬೆಂಬಲ ನೀಡಲಿದ್ದಾರೆ ಎಂದು ಅವರು ಹೇಳಿದ್ದಾರೆ. ರಾಜ್ಯ ಸಂಪುಟ ವಿಸ್ತರಣೆಗೆ ಸಂಬಂಧಿಸಿದಂತೆ ಹೈಕಮಾಂಡ್ ನಾಯಕರು ಎಲ್ಲ ಚರ್ಚೆಗಳನ್ನು ಪೂರ್ಣಗೊಳಿಸಿದ್ದು, ಶೀಘ್ರದಲ್ಲಿ ಅಂತಿಮ ನಿರ್ಧಾರ ಕೈಗೊಳ್ಳಲಿದ್ದಾರೆಂದು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರು ಹೇಳಿದ್ದಾರೆ. ಅವರು ನಿನ್ನೆ ಹೊಸದಿಲ್ಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಈ ವಿಚಾರವನ್ನು ತಿಳಿಸಿದ್ದಾರೆ. ಇದೇ ಮೊದಲ ಬಾರಿಗೆ 70,000ಕ್ಕೂ ಅಧಿಕ ಹುದ್ದೆಗಳ ನೇಮಕಾತಿಗೆ ಸಿದ್ಧತೆ ನಡೆಸಲಾಗಿದ್ದು, ಸಂಪೂರ್ಣ ನೇಮಕಾತಿ ಪ್ರಕ್ರಿಯೆಯನ್ನು ಅತ್ಯಂತ ಪಾರದರ್ಶಕವಾಗಿ ಕಟ್ಟುನಿಟ್ಟಿನಿಂದ ನಡೆಸಲು ಕ್ರಮ ಕೈಗೊಳ್ಳಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಅವರು ನಿನ್ನೆ ವಿಧಾನಸೌಧದ ಸಮಿತಿ ಕೊಠಡಿಯಲ್ಲಿ ಮುಂಬರುವ ನೇಮಕಾತಿಗಳಿಗೆ ಕೈಗೊಂಡಿರುವ ಸಿದ್ಧತೆಗಳ ಬಗ್ಗೆ ಅವರು ಹಿರಿಯ ಅಧಿಕಾರಿಗಳೊಂದಿಗೆ ನಡೆಸಿದ ಸಭೆಯಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಭಾಗವಹಿಸಿದ್ದರು. ಗ್ಲಾಸ್ಕೋ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಭಾರತದ ಜೂಡೋ ಪಟುಗಳಿಗೆ ನಿನ್ನೆ ಶುಭ ದಿನವಾಗಿ ಪರಿಣಮಿಸಿದ್ದು, ಅಸ್ಮಿತಾ ಡೇ ಹಾಗೂ ಹರ್ಷ ಸಿಂಗ್ ಚಿನ್ನದ ಪದಕ ಜಯಿಸಿ ಇತಿಹಾಸ ನಿರ್ಮಿಸಿದ್ದಾರೆ. ಕರ್ನಾಟಕದ ಕರಾವಳಿಯಲ್ಲಿ ಮಳೆಗಾಲದ 2 ತಿಂಗಳ ಆಳ ಸಮುದ್ರ ಮೀನುಗಾರಿಕಾ ನಿಷೇಧಾವಧಿ ಮುಗಿದು, ಇಂದಿನಿಂದ ಕಡಲಿಗೆ ಇಳಿಯಲು ಯಾಂತ್ರೀಕೃತ ದೋಣಿಗಳು ಸಿದ್ಧತೆ ನಡೆಸಿದೆ. ಕಳೆದ ಅವಧಿಯಂತೆ ಈ ಬಾರಿ ಉತ್ತಮ ಮೀನು ಇಳುವರಿಯ ನಿರೀಕ್ಷೆಯೊಂದಿಗೆ ಮೀನುಗಾರರು ಸಿದ್ಧತೆ ನಡೆಸಿದ್ದಾರೆ. ಆದರೆ ಮಳೆಯ ಕೊರತೆ, ಮೀನುಗಾರಿಕೆಗೆ ಪೂರಕವಾದ ತೂಫಾನ್ ಸಮುದ್ರದಲ್ಲಿ ಇನ್ನೂ ಕಾಣಿಸಿಕೊಳ್ಳದಿರುವುದು ಮೀನುಗಾರರಲ್ಲಿ ಕೊಂಚ ಆತಂಕಕ್ಕೆ ಕಾರಣವಾಗಿದೆ. ಈ ನಡುವೆ ಮಂಗಳೂರು ದಕ್ಕೆಯಲ್ಲಿ ಮೀನುಗಾರರ ಬಹುಬೇಡಿಕೆಯ 3ನೇ ಹಂತದ ಜೆಟ್ಟಿ ಕಾಮಗಾರಿ ನಡೀತಾ ಇದ್ದು, ದಕ್ಕೆ ಪ್ರದೇಶ ಇಕ್ಕಟ್ಟಿನಿಂದ ದೋಣಿಗಳು ಹಾನಿಗೆ ಒಳಗಾಗುವ ಭೀತಿ ಮೀನುಗಾರರನ್ನು ಕಾಡ್ತಾ ಇದೆ. ಹವಾಮಾನ ಇಲಾಖೆಯು ಭಾರೀ ಮಳೆಯ ಮುನ್ಸೂಚನೆ ನೀಡಿರುವ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಅಂಗನವಾಡಿ, ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳು ಹಾಗೂ PU ಕಾಲೇಜು, ವಸತಿ ಸಹಿತ ITI ಡಿಪ್ಲೊಮಾ ಕಾಲೇಜುಗಳಿಗೆ ಇಂದು ರಜೆ ಘೋಷಿಸಲಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ ಪ್ರಕಟಣೆಯಲ್ಲಿ ಹೇಳಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ನಿನ್ನೆ ಗಾಳಿ ಸಹಿತ ಉತ್ತಮ ಮಳೆಯಾಗಿದೆ. ಮುಂಜಾನೆಯಿಂದ ಆರಂಭಗೊಂಡ ಮಳೆ ಮಧ್ಯಾಹ್ನ ಸ್ವಲ್ಪ ಬಿಡುವು ಪಡೆದುಕೊಂಡರೂ ಸಂಜೆಯ ವೇಳೆಗೆ ನಗರ ಮತ್ತು ಗ್ರಾಮೀಣ ಭಾಗಗಳ ಕೆಲವೆಡೆ ಬಿರುಸು ಪಡೆದುಕೊಂಡಿತು. ಬೆಳ್ತಂಗಡಿಯಲ್ಲಿ ಅತಿ ಹೆಚ್ಚು ಮಳೆ ಸುರಿದಿದೆ. ನಿನ್ನೆ ಬೆಳಿಗ್ಗೆ 8 ಜಿಲ್ಲೆಯಲ್ಲಿ 29.6 mm ಮಳೆ ದಾಖಲಾಗಿದೆ. ಬೆಳ್ತಂಗಡಿಯಲ್ಲಿ ಗರಿಷ್ಠ 46.2 mm ಮಳೆಯಾಗಿದೆ. ಉಳ್ಳಾಲ 12.0 mm, ಮೂಡಬಿದ್ರೆ 19.9 mm, ಕಡಬ 45.0 mm, ಬಂಟ್ವಾಳ 13.4 mm, ಪುತ್ತೂರು 14.6 mm, ಮಂಗಳೂರು 13.8 mm, ಸುಳ್ಯ 25.5 mm, ಮುಲ್ಕಿ 7.2 mm ಮಳೆ ದಾಖಲಾಗಿದೆ. ಜಿದ್ದದಿಂದ ಮಂಗಳೂರಿಗೆ ನಾಳೆ ಮರಳುವ ನೇರ ವಿಮಾನಯಾನವನ್ನು ರದ್ದುಗೊಳಿಸಿದ ಹಿನ್ನೆಲೆಯಲ್ಲಿ ಪವಿತ್ರ ಉಮ್ರಾ ಯಾತ್ರೆಗೆ ತೆರಳಿದ್ದ ಮಂಗಳೂರು ಸಹಿತ ಕರಾವಳಿ ಭಾಗದ ಯಾತ್ರಾರ್ಥಿಗಳು ತೀವ್ರ ಸಂಕಷ್ಟಕ್ಕೆ ಸಿಲುಕಿರುವ ಬಗ್ಗೆ ವರದಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ವಿರುದ್ಧ ಯಾತ್ರಾರ್ಥಿಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕುದುರೆಮುಖ ಎಂದರೆ ಕೇವಲ ಚಾರಣ ವನ್ಯಧಾಮ ಮಾತ್ರವಲ್ಲ, ಹಸಿರು ತುಂಬಿಕೊಂಡು ನಳನಳಿಸುತ್ತಿರುವ ಈ ಪ್ರಕೃತಿಯ ಒಡಲಿನ ಪ್ರಮುಖ ಆಕರ್ಷಣೆಗಳಲ್ಲಿ ಲಾಕ್ಯಾ ಡ್ಯಾಮ್ ಪಾತ್ರ ವಹಿಸಿದೆ. ಆದರೆ ಸದ್ಯ ಇದು ಹೆಸರಿಗೆ ಮಾತ್ರ ಅಣೆಕಟ್ಟು ಆಗಿದೆ. ಮಳೆಗಾಲದಲ್ಲೂ ಈ ಅಣೆಕಟ್ಟಿನಲ್ಲಿ ನೀರು ಕಾಣಸಿಗುವುದಿಲ್ಲ. ಸದ್ಯ ಹೂಳು ತುಂಬಿಕೊಂಡು ಮರಗಳು ಬೆಳೆದು ಕಿರು ಅರಣ್ಯವಾಗಿ ಈ ಡ್ಯಾಮ್ ಗೋಚರಿಸ್ತಾ ಇದೆ. ಪಡುಬಿದ್ರೆ ಇಲ್ಲಿನ ನಡಿಪಟ್ಟಣ ಹಾಗೂ ಹೆಜಮಾಡಿಯ ಕಡಲ ತೀರದಲ್ಲಿ ನಿನ್ನೆಯೂ ಕಡಲ ಕೊರೆತ ಮುಂದುವರೆದಿದೆ. ಪಡುಬಿದ್ರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಡಿಪಟ್ಟಣ ಕಡಲ ತೀರದ ವಿಷ್ಣು ಮಂದಿರ ಭಜನಾ ಮಂದಿರಗಳ ಎದುರು ಕಡಲ ಕೊರೆತ ಕಾಣಿಸಿಕೊಂಡಿದೆ. ಇಬ್ಬರು ಅಪ್ರಾಪ್ತ ವಯಸ್ಸಿನ ಬಾಲಕಿಯರನ್ನು ಅತ್ಯಾಚಾರ ಎಸಗಿದ ಎರಡು ಪ್ರತ್ಯೇಕ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಂಗಳೂರಿನ ಜಿಲ್ಲಾ ನ್ಯಾಯಾಲಯವು 5 ಆರೋಪಿಗಳಿಗೆ ತಲಾ 20 ಕಠಿಣ ಶಿಕ್ಷೆ ಮತ್ತು ದಂಡ ವಿಧಿಸಿದೆ. ಆರೋಪಿಗಳಾದ ಪ್ರಜ್ವಲ್, ಅರುಣ್, ಅಮೀನ್, ಆದಿತ್ಯ, ಸಾಲ್ಯನ್, ಅಬ್ದುಲ್, ರಿಯಾಜ್ ಹಾಗೂ 3 ಬಾಲಕರು ಪನಂಬೂರು ತೋಟಬೆಂಗ್ರೆ ಬೀಚ್ನಲ್ಲಿ ಬಾಲಕಿಯ ಮೇಲೆ ಸರಣಿ ಅತ್ಯಾಚಾರ ಎಸಗಿದ ಬಗ್ಗೆ ಮಂಗಳೂರಿನ ಮಹಿಳಾ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಹಣಕಾಸಿನ ವಿಚಾರಕ್ಕೆ ಸಂಬಂಧಿಸಿ ರೌಡಿ ಶೀಟರ್ ಒಬ್ಬನನ್ನು ಗುಂಡಿಕ್ಕಿ ಹತ್ಯೆಗೈದ ಘಟನೆ ಕುಂದಾಪುರ ಚರ್ಚ್ ರಸ್ತೆಯಲ್ಲಿನ ಹೋಲಿ ರಸಾರಿಯ ಚರ್ಚಿನ ಎದುರು ನಿನ್ನೆ ಶುಕ್ರವಾರ ನಸುಕಿನ ವೇಳೆ 3:15 ಸುಮಾರಿಗೆ ನಡೆದಿರುವುದಾಗಿ ವರದಿಯಾಗಿದೆ. ಕೊಲಗಿಡಾದವರನ್ನು ಹೆಬ್ರಿ ಮೂಲದ ಪ್ರಸಕ್ತ ಬಾರ್ಕೋರು ಕಚ್ಚೂರು ಬಳಿ ಬಾಡಿಗೆ ಮನೆ ನಿವಾಸಿ ಐವನ್ ರಿಚರ್ಡ್ ಮಸ್ಕರೆನ್ಸ್ ಯಾನೆ ಮುನ್ನ 45 ಎಂದು ಗುರುತಿಸಲಾಗಿದೆ. ಗ್ಲಾಸ್ಕೋದಲ್ಲಿ ನಡೀತಿರುವ 2026 ಆವೃತ್ತಿಯ ಕಾಮನ್ವೆಲ್ತ್ ಗೇಮ್ಸ್ನ 8 ದಿನವಾದ ನಿನ್ನೆ ಭಾರತ ಇನ್ನೂ 2 ಪದಕಗಳನ್ನು ಗೆದ್ದುಕೊಂಡಿದೆ. ವೇಟ್ ಲಿಫ್ಟರ್ ಲವ್ಪ್ರೀತ್ ಸಿಂಗ್ ಬೆಳ್ಳಿ ಪದಕ ಗೆದ್ದರೆ ಡಿಸ್ಕಸ್ ಎಸೆತಗಾರ್ತಿ ಸೀಮಾ ಕಾಲಿರಾಮ್ನ ಕಂಚಿನ ಪದಕ ಗೆದ್ದುಕೊಂಡಿದ್ದಾರೆ. ಹಾಲಿ ವಿಶ್ವ ಚಾಂಪಿಯನ್ ಜಾಸ್ಮಿನ್ ಲಂಬೋರಿಯಾ, ಜಾಡುಮಣಿ ಸಿಂಗ್ ಹಾಗೂ ಅರುಂಧತಿ ಚೌಧರಿ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಬಾಕ್ಸಿಂಗ್ ಸ್ಪರ್ಧೆಯಲ್ಲಿ ಫೈನಲ್ಗೆ ಪ್ರವೇಶಿಸಿದ್ದಾರೆ. ಕಿಳುಗರೆ ರೇಡಿಯೋ ಸಾರಂಗ್ನಲ್ಲಿ ಮಾಧ್ಯಮ ಸುದ್ದಿಗಳನ್ನು ಕೇಳ್ತಾ ಇದ್ದೀರಿ. ಇನ್ನು ಕಾವೇರಿ ನೀರು ನಿಯಂತ್ರಣ ಸಮಿತಿ ಮತ್ತು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶ ಖಂಡಿಸಿ ಹಾಗೂ ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ತಮಿಳುನಾಡಿಗೆ ನೀರು ಬಿಡುಗಡೆ ಮಾಡದಂತೆ ಆಗ್ರಹಿಸಿ ಬಿಜೆಪಿ ವತಿಯಿಂದ ನಿನ್ನೆ ಬೃಹತ್ ಪ್ರತಿಭಟನೆ ನಡೆಯಿತು. ಮೈಸೂರು ನಗರದಲ್ಲಿ ರಾಮಕೃಷ್ಣ ಆಶ್ರಮ ನಿರ್ಮಿಸಿರುವ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರ ಮತ್ತು ವಿವೇಕ ಸ್ಮಾರಕವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಉದ್ಘಾಟಿಸಲಿದ್ದಾರೆ. ಮಧ್ಯಾಹ್ನ ವಿಶೇಷ ವಿಮಾನ ಮೂಲಕ ಮೈಸೂರು ವಿಮಾನ ನಿಲ್ದಾಣಕ್ಕೆ ಆಗಮಿಸಲಿರುವ ಮೋದಿಯವರು ಅಲ್ಲಿಂದ ಸೇನಾ ಹೆಲಿಕಾಪ್ಟರ್ನಲ್ಲಿ ಓವೆಲ್ ಮೈದಾನದಲ್ಲಿನ ತಾತ್ಕಾಲಿಕ ಹೆಲಿಪ್ಯಾಡ್ಗೆ ಬರಲಿದ್ದಾರೆ. ಬಳಿಕ ನಗರದ ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿ ನಿರ್ಮಿಸಿರುವ ವಿವೇಕ ಸ್ಮಾರಕಕ್ಕೆ ತೆರಳಿ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವರು. ರಾಜ್ಯದಲ್ಲಿ ಭಾರೀ ಕುತೂಹಲಕ್ಕೆ ಕಾರಣವಾಗಿದ್ದ ತಮಿಳುನಾಡು ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಕರ್ನಾಟಕ ಭೇಟಿ ಕೊನೆಗೂ ಮುಂದೂಡಿಕೆಯಾಗಿದೆ. ಕಾವೇರಿ ನದಿ ನೀರು ಸಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಭಯ ರಾಜ್ಯಗಳ ಮಧ್ಯೆ ಬಿಗುವಿನ ವಾತಾವರಣ ನಿರ್ಮಾಣವಾಗಿರುವ ಹಿನ್ನೆಲೆಯಲ್ಲಿ ಆಗಸ್ಟ್ 3 ನಡೆಯಬೇಕಿದ್ದ ಈ ಸಭೆ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆಯಾಗಿದೆ. ರಾಜ್ಯದಲ್ಲಿ ಬರಗಾಲದ ನಡುವೆ ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವುದನ್ನು ವಿರೋಧಿಸಿ ಕನ್ನಡ ಪರ ಹಿರಿಯ ಹೋರಾಟಗಾರ ವಾಟಲ್ ನಾಗರಾಜ್ ನೇತೃತ್ವದಲ್ಲಿ ವಿವಿಧ ಕನ್ನಡ ಪರ ಸಂಘಟನೆಗಳು ಆಗಸ್ಟ್ 13 ಅಖಂಡ ಕರ್ನಾಟಕ ಬಂದ್ಗೆ ಕರೆ ನೀಡಿವೆ. ಆದರೆ ಈ ಬಂದ್ಗೆ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣ ಬೆಂಬಲ ನೀಡಿಲ್ಲ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ವಿರೋಧಿಸಿ ನಡೆಯಲಿರುವ ಬಂದ್ಗಳಿಗೆ ಖಾಸಗಿ ಶಾಲೆಗಳು ಸಹ ಬೆಂಬಲ ನೀಡಲಿವೆ ಎಂದು ಖಾಸಗಿ ಶಾಲೆಗಳ ಸಂಘಟನೆ ಪ್ರಧಾನ ಕಾರ್ಯದರ್ಶಿ ಡಿ ಶಶಿಕುಮಾರ್ ಹೇಳಿದ್ದಾರೆ. ಬಂದ್ಗೆ ಕರೆ ನೀಡಿದರೆ ಖಾಸಗಿ ಶಾಲೆಗಳನ್ನು ಮುಚ್ಚುವ ಮೂಲಕ ನಾವು ಕೂಡ ಬೆಂಬಲ ನೀಡುತ್ತೇವೆ ಎಂದು ಅವರು ಹೇಳಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಮಾಡದಂತೆ ಆಗ್ರಹಿಸಿ ಕಾವೇರಿ ಜಲಾನಯನ ವ್ಯಾಪ್ತಿಯ ಜಿಲ್ಲೆಗಳಲ್ಲಿ ನಿನ್ನೆ ಹಲವಾರು ಸಂಘಟನೆಗಳು, ರೈತ ಸಂಘಟನೆ, ಕನ್ನಡ ಪರ ಸಂಘಟನೆಗಳ ಹೋರಾಟ ಮುಂದುವರೆದಿದೆ. ಸಂತ ಅಲೋಶಿಯಸ್ ಪ್ರೌಢಶಾಲೆಯ ಗ್ರಾಹಕ ಸಂಘದ ವತಿಯಿಂದ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಶಾಲೆಯಲ್ಲಿ ಜಾಗೋ ಗ್ರಾಹಕ್ ವಿಷಯದ ಪೋಸ್ಟರ್ ಸ್ಪರ್ಧೆ ಆಯೋಜಿಸಲಾಗಿತ್ತು. ಸ್ಪರ್ಧೆಯಲ್ಲಿ 40 ಹೆಚ್ಚು ತಂಡಗಳು ಭಾಗವಹಿಸಿ ಗ್ರಾಹಕ ಜಾಗೃತಿ ಕುರಿತಂತೆ ವಿವಿಧ ವಿಷಯಗಳ ಆಧಾರದ ಮೇಲೆ ಪೋಸ್ಟರ್ಗಳನ್ನು ರಚಿಸಿದ್ದರು. ವಿದ್ಯಾರ್ಥಿಗಳು ರಚಿಸಿದ ಎಲ್ಲ ಪೋಸ್ಟರ್ಗಳ ಪ್ರದರ್ಶನವನ್ನು ಶಾಲಾ ಆವರಣದಲ್ಲಿ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮ ಉದ್ಘಾಟಿಸಿದ ಶಾಲಾ ಮುಖ್ಯ ಶಿಕ್ಷಕ ಜಾನ್ಸನ್ ಪಿಂಟೋ SD ಅವರು ಮಾತನಾಡಿ, ಗ್ರಾಹಕರ ಹಕ್ಕುಗಳ ಮೇಲೆ ಜಾಗೃತಿ ಮೂಡಿಸುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಇಂಥ ಸ್ಪರ್ಧೆಗಳ ಮೂಲಕ ವಿದ್ಯಾರ್ಥಿಗಳು ಸಾಮಾಜಿಕ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಎಂದು ಅವರು ಹೇಳಿದ್ದಾರೆ. ಕೇಳುಗರೆ, ಇವಿಷ್ಟು ಈ ದಿನದ ಮಾಧ್ಯಮ ಸುದ್ದಿ. ಸುದ್ದಿಯನ್ನು ಓದಿದ್ದವರು ಎಡ್ವರ್ಡ್ ಲೋಬೋ, ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನು ಹೇಳಿದೆ, ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಕೇಳುಗರೆ, ಈ ದಿನ ರೇಡಿಯೋ ಸಾರಂಗ್ನಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರವನ್ನು ನಾವೀಗ ಕೇಳೋಣ. ಇನ್ನು ಮುಂದೆ ಕೆಲವು ಹೊತ್ತಿನಲ್ಲಿ ಪ್ರಸಾರವಾಗಲಿದೆ ನಮ್ಮ ಸಂವಿಧಾನ ಕಾರ್ಯಕ್ರಮ. ನಡೆಸಿಕೊಡ್ತಾರೆ ಡಾಕ್ಟರ್ ರೋಸ್ ವಿರಾ ಡಿಸೋಜಾ. ಈ ಕಾರ್ಯಕ್ರಮದಲ್ಲಿ ಮಾನವ ಹಕ್ಕುಗಳ ಬಗ್ಗೆ ಭಾಷಣ ಕೇಳುವಿರಿ. 8:30 ಕುಂಕಣಿ ಕಾರ್ಯಕ್ರಮ ಜನಪದ ಲೋಕ್. 9:00 ಸುತ್ತಮುತ್ತ ಧ್ವನಿಮುದ್ರಿತ ಪ್ರಸಾರ. 10:00 ಸಾರಂಗ್ ಸಂಗಮ. ಶ್ರೋತೃಗಳ ಅನಿಸಿಕೆ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ, ನೇರ ಪ್ರಸಾರ ಕಾರ್ಯಕ್ರಮ. 10:30 ಬಹುಭಾಷಾ ಹಾಡುಗಳು. 11:00 ಯಕ್ಷಗಾನ ಚತುರ್ಜನ್ಮ ಮೋಕ್ಷ ಭಾಗ 2. 11:30 ತುಳು ಕಾರ್ಯಕ್ರಮ, ನಾರದೆರೆ ವಕಲತ್ ತುಳು ನಾಟಕದ ಪ್ರಸಾರ ಭಾಗ 1. 12:00 ತುಳು ಹಾಡುಗಳನ್ನು ಕೇಳುವಿರಿ. 12:30 ಭಾವಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಬಾವಲಹರೈ. 1:00 ಜನಪದ ಹಾಡುಗಳ ಪ್ರಸಾರ. 1:30 ಪ್ರಾದೇಶಿಕ ವಾರ್ತೆಗಳು ಹಾಗೂ ನಮ್ಮ ಸಂವಿಧಾನ ಕಾರ್ಯಕ್ರಮದ ಮರುಪ್ರಸಾರ. 2:00 ಕುಂಕಣಿ ಕಾರ್ಯಕ್ರಮ ಮರುಪ್ರಸಾರ. 2:30 ಬಹುಭಾಷಾ ಹಾಡುಗಳು. 3:00 ಕಲಾ ಸಾರಂಗ್ ಧ್ವನಿಮುದ್ರಿತ ಪ್ರಸಾರ. 4:00 ಊರು ಕೇರಿ. 5:00 ಡಾಕ್ಟರ್ ಗುರುರಾಜ್ ಕರ್ಜಗಿಯವರ ಕಾರ್ಯಕ್ರಮದ ಪ್ರಸಾರ. 6:00 ರೇಡಿಯೋ ಸಂಜೆ. 7:00 ತುಳು ಕಾರ್ಯಕ್ರಮ. 7:30 ಕನ್ನಡ ಕಾರ್ಯಕ್ರಮ. 8:00 ಯಕ್ಷಗಾನ ಮರುಪ್ರಸಾರ. 8:30 ಹಳೆಯ ಜನಪ್ರಿಯ ಹಾಡುಗಳ ಕಾರ್ಯಕ್ರಮ, ಎಂದು ಮರೆಯದ ಹಾಡು. ಇವಿಷ್ಟು ಈ ದಿನ ರೇಡಿಯೋ ಸಾರಂಗ್ನಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳು. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.

0: ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಇದು ರೇಡಿಯೋ ಸಾರಂಗ್ನ ವಿಶೇಷ ಸರಣಿ ಕಾರ್ಯಕ್ರಮ ನಮ್ಮ ಸಂವಿಧಾನ. ಪ್ರಸ್ತುತಪಡಿಸುವವರು ಡಾಕ್ಟರ್ ರೋಸ್ವೀರಾ ಡಿಸೋಜಾ, ವಿಭಾಗ ಮುಖ್ಯಸ್ಥರು ರಾಜ್ಯಶಾಸ್ತ್ರ ವಿಭಾಗ, ಸಂತ ಅಲೋಷಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯ, ಮಂಗಳೂರು.
1: ಪ್ರಿಯ ಶ್ರೋತೃಗಳೇ, ನಾವೆಲ್ಲರೂ ಭಾರತ ಸಂವಿಧಾನ ಸರಣಿ ಕಾರ್ಯಕ್ರಮದಲ್ಲಿ ಭಾರತ ಸಂವಿಧಾನದ ವಿವಿಧ ತತ್ವಗಳು, ಸರ್ಕಾರದ ಕಾರ್ಯಾಚರಣೆ, ಪ್ರಜಾ ಹಕ್ಕು ಬಾಧ್ಯತೆಗಳ ಬಗ್ಗೆ ಇದೀಗಲೇ ತಿಳಿದುಕೊಂಡಿದ್ದೇವೆ. ಇಂದು ನಾವು ಮಾನವ ಹಕ್ಕುಗಳು ಹಾಗೂ ಭಾರತ ಸಂವಿಧಾನ ಇದರ ನಡುವಿನ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳೋಣ. ಮಾನವ ಹಕ್ಕುಗಳ ಬಗ್ಗೆ ನೀವೆಲ್ಲ ಕೇಳಿದ್ದೀರಾ ಅಥವಾ ಕೇಳ್ತಾ ಇದ್ದೀರಾ. ಪ್ರಸ್ತುತ ಪ್ರಕ್ಷುಬ್ಧ ಯುದ್ಧ ಅಂತ ಹೇಳ್ಬೋದು ನಾವು ಒಂದು ಸನ್ನಿವೇಶದಲ್ಲಿ. ಈ ಹಿನ್ನೆಲೆಯಲ್ಲಿ ವಿಶ್ವಸಂಸ್ಥೆ ಮಾನವ ಹಕ್ಕುಗಳ ಬಗ್ಗೆ ಏನು ಹೇಳುತ್ತದೆ, ಹಾಗೆಯೇ ನಮ್ಮ ಭಾರತ ಸಂವಿಧಾನ ಈ ಮಾನವ ಹಕ್ಕುಗಳನ್ನು ಹೇಗೆ ತನ್ನ ಸಂವಿಧಾನದಲ್ಲಿ ಸೇರಿಸಿಕೊಂಡಿದೆ, ಮಾನವ ಹಕ್ಕುಗಳು ಎಂದರೆ ಏನು, ಅದನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳಬಹುದು, ಅದರ ವಿಧಗಳೇನು. ನಮ್ಮ ಭಾರತದ ಸಂವಿಧಾನ ಇದೀಗಲೇ ಹೇಳಿದಾಗೆ ನಾನು ಈ ಮಾನವ ಹಕ್ಕುಗಳ ತತ್ವಗಳನ್ನು ಹೇಗೆ ಸೇರ್ಪಡಿಸಿದೆ ಎಂಬುದನ್ನು ಈ ಸರಣಿಯಲ್ಲಿ ಕಂಡುಕೊಳ್ಳೋಣ. ನಾವು ಮಾನವನಾಗಿ ಹುಟ್ಟಿದಾಗಿನಿಂದ ಸಹಜವಾಗಿ ಅನುಭವಿಸುವ ಹಕ್ಕುಗಳು ಮಾನವ ಹಕ್ಕುಗಳು. ಈ ಹಕ್ಕುಗಳು ಮಾನವನ ಸರ್ವತೋಮುಖ ಬೆಳವಣಿಗೆ, ರಕ್ಷಣೆ, ನಿರಂತರ ಆರ್ಥಿಕ, ಸಾಮಾಜಿಕ, ಬೌದ್ಧಿಕ ಬೆಳವಣಿಗೆಗೆ ಸಕಾರಾತ್ಮಕವಾಗಿ ಪ್ರೇರೇಪಿಸುವ ಹಕ್ಕುಗಳು. ಮಾನವ ಹಕ್ಕುಗಳು ಹುಟ್ಟಿನಿಂದ ಮಾನವ ಪಡೆದು ಬಂದ ಹಕ್ಕುಗಳು ಆಗಿರುವುದರಿಂದ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ರಾಷ್ಟ್ರೀಯತೆ, ಧರ್ಮ, ಜನಾಂಗಗಳ ತಾರತಮ್ಯವಿಲ್ಲದೆ ಅಡಕವಾಗಿವೆ. ಯಾವುದೇ ತರಹದ ಸಾಮಾಜಿಕ ಭೇದ ಭಾವಗಳನ್ನು ಹೋಗಲಾಡಿಸಲು ಇರುವ ಹಕ್ಕುಗಳು ಇವು ಆಗಿವೆ. ಮಾನವ ಹಕ್ಕುಗಳನ್ನು ಮೂಲಭೂತ ಹಕ್ಕುಗಳು, ಸ್ವಾಭಾವಿಕ ಹಕ್ಕುಗಳು, ಸಹಜ ಹಕ್ಕುಗಳೆಂದು ಕೂಡ ಕರೆಯಬಹುದು. ಒಂದು ಜೀವಿ ಮಾನವನಾಗಿ ಹುಟ್ಟಿದ್ದರಿಂದ ಅವನಿಗೆ ಲಭಿಸುವ ಹಕ್ಕುಗಳು ಮತ್ತು ಸಾಂಪ್ರದಾಯಿಕವಾಗಿ ಅವನಿಗೆ ಲಭಿಸುವ ಸ್ವಾಭಾವಿಕ ಹಕ್ಕುಗಳ ಸೇರ್ಪಡೆ ಈ ಮಾನವ ಹಕ್ಕುಗಳ ಜೊತೆ ಆಗಿದೆ. ಮಾನವ ಹಕ್ಕುಗಳನ್ನು ನಾಲ್ಕು ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಬಹುದು, ವಿಂಗಡಿಸಬಹುದು. ಅದನ್ನು ನಾಲ್ಕು ತಲೆಮಾರಿನ ಹಕ್ಕುಗಳೆಂದು ಕೂಡ ಹೇಳುತ್ತಾರೆ. ಮೊದಲನೇದಾಗಿ ರಾಜಕೀಯ ಮತ್ತು ನಾಗರಿಕ ಹಕ್ಕುಗಳು, ಇದು ಸ್ವಾತಂತ್ರ್ಯ ಆಧಾರಿತ ಹಕ್ಕುಗಳು ಕೂಡ. ಎರಡನೆಯದು ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹಕ್ಕುಗಳು, ಇದನ್ನು ಭದ್ರತಾ ಹಕ್ಕುಗಳೆಂದು ಕೂಡ ಹೇಳಬಹುದು. ಮೂರನೆಯವು ಸಾಮುದಾಯಿಕ ಅಥವಾ ಗುಂಪು ಕೇಂದ್ರೀಕೃತ ಹಕ್ಕುಗಳು ಅಥವಾ ಒಗ್ಗಟ್ಟಿನ ಹಕ್ಕುಗಳೆಂದು ಹೇಳುತ್ತೇವೆ. ನಾಲ್ಕನೇ ತಲೆಮಾರಿನ ಹಕ್ಕುಗಳು ತಾಂತ್ರಿಕ ಕ್ಷೇತ್ರದ ಬೆಳವಣಿಗೆಯಿಂದ ಆಗುವ ಮಾನವ ಹಕ್ಕುಗಳ ಉಲ್ಲಂಘನೆಯ ವಿರುದ್ಧ ಸಂರಕ್ಷಣೆ ನೀಡುವ ಹಕ್ಕುಗಳಾಗಿವೆ. ರಾಜಕೀಯ ಮತ್ತು ನಾಗರಿಕ ಹಕ್ಕುಗಳು ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಜೀವನದ ಹಕ್ಕುಗಳ ಸಂರಕ್ಷಣೆಗೆ ಇರುವ ಹಕ್ಕುಗಳೇ ನಾಗರಿಕ ಹಕ್ಕುಗಳು. ಚಲನೆಯ ಸ್ವಾತಂತ್ರ್ಯ, ವಿವೇಚನಾ ಸ್ವಾತಂತ್ರ್ಯ, ಯೋಚಿಸುವ ಹಕ್ಕು, ಚಿಂತನಾ ಸ್ವಾತಂತ್ರ್ಯ, ಅಮಾನವೀಯ ಮತ್ತು ಮಾನಹಾನಿಯಂಥ ಚಿತ್ರಹಿಂಸೆಯಿಂದ ತನ್ನನ್ನೇ ತಾನು ರಕ್ಷಿಸಿಕೊಳ್ಳುವ ಸ್ವಾತಂತ್ರ್ಯ, ಆಸ್ತಿಯ ಹಕ್ಕು, ಏಕಾಂತದ ಹಕ್ಕು, ಜೀವಿಸುವ ಸ್ವಾತಂತ್ರ್ಯ ಮತ್ತು ರಕ್ಷಣೆಯ ಹಕ್ಕುಗಳು ಇದರಲ್ಲಿ ಸೇರಿಕೊಂಡಿವೆ. ಅಂತೆಯೇ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವ್ಯಕ್ತಿ ಭಾಗವಹಿಸಲು ಅನುವು ಮಾಡಿಕೊಳ್ಳುವ ಹಕ್ಕುಗಳೇ ರಾಜಕೀಯ ಹಕ್ಕುಗಳು. ಪ್ರತಿನಿಧಿಗಳ ಮೂಲಕ ಸಾರ್ವಜನಿಕ ಕಾರ್ಯಗಳಲ್ಲಿ ಭಾಗವಹಿಸುವ ಹಕ್ಕು, ಮತದಾನದ ಹಕ್ಕು, ಚುನಾವಣೆಗಳಲ್ಲಿ ಭಾಗವಹಿಸುವ ಹಕ್ಕುಗಳು ರಾಜಕೀಯ ಹಕ್ಕುಗಳಲ್ಲಿ ಸೇರಿಕೊಂಡಿವೆ. ನಾಗರಿಕ ಹಾಗೂ ರಾಜಕೀಯ ಹಕ್ಕುಗಳು ಒಂದು ಇನ್ನೊಂದಕ್ಕೆ ಸಂಬಂಧಿಸುವುದರಿಂದ ಇದನ್ನು ಒಂದು ಅಂತಾರಾಷ್ಟ್ರೀಯ ಒಡಂಬಡಿಕೆಯಾಗಿ ರಚಿಸಲಾಗಿದೆ. ಇದೇ ಅಂತಾರಾಷ್ಟ್ರೀಯ ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳ ಒಡಂಬಡಿಕೆ. ಎರಡನೆಯದು ಆರ್ಥಿಕ ಮತ್ತು ಸಾಮಾಜಿಕ ಸಾಂಸ್ಕೃತಿಕ ಹಕ್ಕುಗಳು. ಮಾನವನ ಜೀವನಕ್ಕೆ ಕನಿಷ್ಠ ಜೀವನದ ಅವಶ್ಯಕತೆಗಳನ್ನು ಪೂರೈಸಲು ಆರ್ಥಿಕ ಮತ್ತು ಸಾಂಸ್ಕೃತಿಕ ಹಕ್ಕುಗಳು ಅನುವು ಮಾಡಿಕೊಡುತ್ತವೆ. ಈ ಹಕ್ಕುಗಳು ಇಲ್ಲದಿದ್ದರೆ ಮಾನವನಿಗೆ ವೈಯಕ್ತಿಕ ಅಸ್ತಿತ್ವ ಇಲ್ಲದಂತಾಗುತ್ತದೆ. ವಿದ್ಯಾಭ್ಯಾಸದ ಹಕ್ಕು, ದೈಹಿಕ ಹಾಗೂ ಬೌದ್ಧಿಕ ಆರೋಗ್ಯದ ಹಕ್ಕು, ಸಾಮಾಜಿಕ ರಕ್ಷಣೆಯ ಹಕ್ಕು, ಕೆಲಸದ ಹಕ್ಕು, ಜೀವಿಸಲು ಉತ್ತಮ ಪರಿಸರ, ಊಟ, ವಸತಿ, ಗುಣಮಟ್ಟದ ಜೀವನದ ಹಕ್ಕುಗಳು ಈ ಹಕ್ಕಿನಡಿಯಲ್ಲಿ ಬರುತ್ತವೆ. ಈ ಹಕ್ಕುಗಳನ್ನು ಅಂತಾರಾಷ್ಟ್ರೀಯ ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹಕ್ಕುಗಳ ಒಡಂಬಡಿಕೆಯಲ್ಲಿ ಸೇರಿಸಲಾಗಿದೆ. ಮೂರನೆಯದಾಗಿ ಒಗ್ಗಟ್ಟಿನ ಹಕ್ಕುಗಳು, ಇದರಲ್ಲಿ ಮಹಿಳಾ ಹಕ್ಕುಗಳು, ಮಕ್ಕಳ ಹಕ್ಕುಗಳು ಹಾಗೂ ಪರಿಸರ ಪರ ಹಕ್ಕುಗಳು ಒಳಗೊಂಡಿವೆ. ನಾಲ್ಕನೆಯದಾಗಿ ತಾಂತ್ರಿಕ ನೈಪುಣ್ಯತೆ ಹೊಂದಿದ ಈ ಜಗತ್ತಿನಲ್ಲಿ ತಾಂತ್ರಿಕತೆಯ ಬೆಳವಣಿಗೆಯಿಂದ ಆಗಲಿರುವ ಹಕ್ಕುಗಳನ್ನು ಉಲ್ಲಂಘಿಸುವ ವಿರುದ್ಧ ಸಂರಕ್ಷಣೆ ನೀಡುವ ಹಕ್ಕುಗಳಾಗಿವೆ. ವ್ಯಕ್ತಿಯ ಘನತೆಯನ್ನು ಕಾಪಾಡಿಕೊಳ್ಳಲು ಈ ಎಲ್ಲ ಹಕ್ಕುಗಳು ಗಣನೀಯ ಪಾತ್ರ ವಹಿಸುತ್ತದೆ. ಕೆಲವೊಂದು ಮಾನವ ಹಕ್ಕುಗಳನ್ನು ಗಮನಿಸೋಣ. ಕಾನೂನಿನ ಮುಂದೆ ಸಮಾನತೆ, ಪಕ್ಷಪಾತದ ನಿಷೇಧ, ಸಮಾನತೆಯ ಅವಕಾಶ, ಮಾತನಾಡುವ ಹಾಗೂ ಅಭಿಪ್ರಾಯ ವ್ಯಕ್ತಪಡಿಸುವ ಸ್ವಾತಂತ್ರ್ಯ, ಶಾಂತಿಯುತ ಸಭೆ ಸೇರುವ ಸ್ವಾತಂತ್ರ್ಯ, ಸಂಘಗಳು ಅಥವಾ ಸಂಸ್ಥೆಗಳ ರಚನಾ ಹಕ್ಕು, ದೇಶದೊಳಗೆ ಸಂಚರಿಸುವ ಹಕ್ಕು, ಅಪರಾಧ ನಿರ್ಣಯ ಸಂಬಂಧದಲ್ಲಿ ರಕ್ಷಣೆ, ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಜೀವದ ರಕ್ಷಣೆ, ಬಲಾತ್ಕಾರದ ಶ್ರಮ ಹಾಗೂ ಗುಲಾಮಗಿರಿಯಿಂದ ರಕ್ಷಣೆ, ಧರ್ಮ ಮತ್ತು ವಿವೇಚನಾ ಸ್ವಾತಂತ್ರ್ಯದ ಹಕ್ಕುಗಳ ಜಾರಿಗೆ ಪರಿಹಾರ ಉಪಾಯಗಳು, ಇವೆಲ್ಲ ಮಾನವ ಹಕ್ಕಿನ ಘೋಷಣೆ ಉಪಬಂಧಗಳು. ನಮ್ಮ ಸಂವಿಧಾನದ ಮೂರನೇ ಭಾಗ, ನಾವು ಈಗಾಗಲೇ ಇದರ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೇವೆ. ಈ ಮೂರನೇ ಭಾಗ ಮೂಲಭೂತ ಹಕ್ಕುಗಳನ್ನು ಒಳಗೊಂಡಿದೆ. ಈಗ ತಾನೇ ನಾನು ಹೇಳಿದ ಈ ಎಲ್ಲ ಮಾನವ ಹಕ್ಕುಗಳು ನಮ್ಮ ಮೂಲಭೂತ ಹಕ್ಕುಗಳಾದ ಸಮಾನ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧ ಹಕ್ಕುಗಳಲ್ಲಿ ಪ್ರತಿಬಿಂಬಿತವಾಗಿದೆ. ಮಾನವ ಹಕ್ಕುಗಳ ಘೋಷಣೆಯಲ್ಲಿ ಭಾರತೀಯ ಮಹಿಳೆಯರ ಪಾತ್ರವು ಮಹತ್ವದ್ದು ಆಗಿದೆ. ಆಲ್ ಮೆನ್ ಆರ್ ಈಕ್ವಲ್ ಬಿಫೋರ್ ಲಾ, ಇದನ್ನು ಸರಿಪಡಿಸಿ ಆಲ್ ಆರ್ ಈಕ್ವಲ್ ಬಿಫೋರ್ ಲಾ ಅಂದರೆ ಕಾನೂನಿಗೆ ಎಲ್ಲರೂ ಸಮಾನರು ಎಂದು ಘೋಷಣೆ ಬದಲಾಯಿಸಿದ್ದು ಭಾರತದ ಸಂವಿಧಾನಿಕ ರಚನಾ ಸಮಿತಿಯ ಸದಸ್ಯೆ ಹಂಸಾ ಮೆಹ್ತಾರವರು. ಮಾನವ ಹಕ್ಕುಗಳನ್ನು ಸಂರಕ್ಷಿಸಲು ನಮ್ಮ ದೇಶದಲ್ಲಿ ವಿವಿಧ ಪ್ರಯತ್ನಗಳು ನಡೆದಿವೆ. 1992 ಮೇ 14 ಮಾನವ ಹಕ್ಕು ಮಸೂದೆ ಲೋಕಸಭೆಯಲ್ಲಿ ಮಂಡಿಸಲ್ಪಟ್ಟಿತು. ಆಯೋಗದ ಅವಶ್ಯಕತೆಯನ್ನು ಮನಗೊಂಡು ರಾಷ್ಟ್ರಪತಿಯವರು 1993 ಸೆಪ್ಟೆಂಬರ್ 23 ಮಾನವ ಹಕ್ಕುಗಳ ರಾಷ್ಟ್ರೀಯ ಆಯೋಗ ರಚಿಸಲು ಸುಗ್ರೀವಾಜ್ಞೆ ಹೊರಡಿಸಿದರು. ಕೆಲವು ತಿದ್ದುಪಡಿಗಳ ನಂತರ ಈ ಮಸೂದೆಯು ಎರಡೂ ಸದನದಿಂದ ಅನುಮೋದನೆ ಪಡೆಯಿತು. ಅದರ ನಂತರ ಈ ಮಸೂದೆಯು ರಾಷ್ಟ್ರಪತಿಯವರ ಅನುಮೋದನೆ ಪಡೆದು 8 ಜನವರಿ 1994 ಮಾನವ ಹಕ್ಕುಗಳ ಸಂರಕ್ಷಣಾ ಕಾಯ್ದೆಯಾಗಿ ಜಾರಿಗೆ ಬಂದಿತು. ಇಂದು ನಮ್ಮ ದೇಶದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಸಂರಕ್ಷಣೆಗಾಗಿ ಸಂರಕ್ಷಣಾ ಆಯೋಗ ಹಾಗೂ ರಾಜ್ಯ ಮಾನವ ಹಕ್ಕು ಸಂರಕ್ಷಣಾ ಆಯೋಗ ಮಾನವ ಹಕ್ಕುಗಳ ಉಲ್ಲಂಘನೆ ವಿರುದ್ಧ ಹೋರಾಡುತ್ತದೆ, ನ್ಯಾಯ ತೀರ್ಮಾನ ಮಾಡುತ್ತದೆ, ಮಾನವ ಹಕ್ಕುಗಳನ್ನು ಸಂರಕ್ಷಿಸಲು ವಿಶೇಷ ಪ್ರಯತ್ನ ಮಾಡುತ್ತದೆ. ನಮ್ಮ ಮಾನವ ಹಕ್ಕುಗಳ ರಕ್ಷಣೆಯ ಅರಿವು ನಮಗೆಲ್ಲ ಮುಖ್ಯ. ಆಗ ಮಾತ್ರ ಈ ಸಂಸ್ಥೆಗಳು ತಮ್ಮ ಕೆಲಸದಲ್ಲಿ ಮುನ್ನಡೆಯಲು ಸಾಧ್ಯ. ಇವತ್ತಿನ ಈ ಸರಣಿಯಲ್ಲಿ ಈ ಮಾನವ ಹಕ್ಕನ್ನು ನಾವು ಗಮನದಲ್ಲಿಡೋಣ. ಶುದ್ಧ ಪರಿಸರ ನಮ್ಮ ಮಾನವ ಹಕ್ಕು, ಇದನ್ನು ಪಡೆಯುವುದು ಹಾಗೂ ಇದನ್ನು ನಮ್ಮ ಮುಂದಿನ ಜನಾಂಗಕ್ಕೆ ನೀಡುವುದು ನಮ್ಮ ಕರ್ತವ್ಯ ಹಾಗೂ ಮುಂದಿನ ಜನಾಂಗದ ಹಕ್ಕು ಇದು ಎಂಬುದನ್ನು ನಾವು ಮರೆಯದಿರೋಣ. ಧನ್ಯವಾದಗಳು.
0: ಇಷ್ಟವರೆಗೆ ನಮ್ಮ ಸಂವಿಧಾನ ಡಾಕ್ಟರ್ ರೋಸ್ವೀರ ಡಿಸೋಜಾ ಇವರ ಪ್ರಸ್ತುತಿಯನ್ನ ಕೇಳಿದ್ರಿ. ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು.
2: ಈ ವಾರ ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.

0: ಮೋಕಿದ ಬಂದುಲೆ.
1: ಓಟು ಪಾಡು ನಾವು ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
0: ಆ ಹಕ್ಕು ಉರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು
1: ಅಂದ್ರೆ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು.
0: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ ಬೇತೆ ಕಡೆಕ್ಕೆ ಪೋಯಿ ನಕ್ಲಿನ ಅತ್ತಂಡ ತೀರ್ ಪೋಯಿ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದ ದೆಪ್ಪುನ ಬೇಲೆ ಅವನ್ನುಂಡು.
1: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟೆಡ್ ಪಿದಾಯಿ ಉರಿಪುನ ಸಾಧ್ಯತೆ ಜಾಸ್ತಿ ಉಂಡು. ಅಂಜಾದ್ ಪ್ರತಿಯೊರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದು ಕಡ್ಡಾಯವಾದ ಸೈನ್ ಪಾಡದ ಬೂತ್ ಮಟ್ಟದ ಅಧಿಕಾರಿಗೂ ಕೊರಿಯರ ಮರಪೊಡ್ಚಿ.
0: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬೊಡ್ಚಿ. ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬಂದಾಗ ಅಕ್ಲೆಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಾಕಾರ ಮಲ್ಪುಲೆ.
1: ನಿಕ್ಲಿನ ಕುಟುಂಬದ ಪ್ರತಿಯೊರಿಯನ ಪುದರ್ ಓಟುದ ಲಿಸ್ಟೆಡ್ ಇಪ್ಪುನೇನು ಸರಿಯಾದ ತೂಲೆ.
0: ಜನಕ್ಲೆಗೆ ಮಾಹಿತಿ ತೆರಿಪವರ ಬೋಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ.
2: ಲಾಲ್ಬಾಲ್ ಏಡಿಲ್ ಹೊಸ್ಟರ್ ಕೊಟ್ಟಾರ ಚೌಗಿ ಕೋಳೋ ಪಣಬೋ ರಾರ್ಬಾ ಸುರತ್ಕಲ್ ಕೆರೆಸಿ ಮುಕ್ಕ ಪಾವಂಜ ಅಳಗಡೆ ಕೋಲ್ನಾಡ್ ಕಾರಣ ಮುಲ್ಕೆ ಪಡೆದ್ರೆ ಎರ್ಮಾಳ್ ಉಚ್ಚಿಲ ಕಾಪು ಕಟ್ಪಾಡಿ ಉದ್ಯೋಗ ಉಡುಪೆ ರೈಟ್ ಹೋಗ್ಲಿ.
3: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯವನಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM Suryaghar.gov.in.
4: ಅಮ್ಮ, ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
5: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
6: ಹಲೋ ಪುಟ್ಟ.
4: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
6: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
4: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರು ಯಾರು?
7: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಕೇಳೋಕೆ ಹೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಈ ವಾರ ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.
2: ಸಂಗಮ ಸಂಗಮ ಅನುರಾಗ ಸಂಗಮ.
3: ಪ್ರತಿ ಶನಿವಾರ ಬೆಳಿಗ್ಗೆ 10:00 to 10:30 ಮೂಡಿ ಬರುವ ಕಾರ್ಯಕ್ರಮ ಸಾರಂಗ್ ಸಂಗಮ.
1: ನಿಮ್ಮ ಸಂದೇಶಗಳು, ನಿಮ್ಮ ಪತ್ರಗಳು, ಜೊತೆಗೆ ನಿಮ್ಮ ಕರೆಗಳು ಎಲ್ಲವೂ ಇಲ್ಲಿ ಸಂಗಮ.
3: ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 6364204949. ತಪ್ಪದೆ ಕೇಳಿ, ಇದು ರೇಡಿಯೋ ಸಾರಂಗ್ 107.8 FM.
4: ಹಾಯ್, ನಾನು ನಿಮ್ಮ ನಿಹಾಲ್ ತಾವರು. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಕೇಳುಗರೆ, ಸುತ್ತಮುತ್ತ ಕಾರ್ಯಕ್ರಮದ ಮೂರನೇ ಸಂಚಿಕೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ನಾನು ಎಡ್ವರ್ಡ್ ಲೋಬೋ ತೊಕ್ಕೊಟ್ಟು ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸ್ವದೇಶಿ ಚಳವಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಚರಕ. ಇದು ಗಾಂಧೀಜಿಯವರ ನೆಚ್ಚಿನ ಸಂಗಾತಿ ಕೂಡ. ಅವರು ಚರಕದಿಂದ ನೂಲು ನೇಯ್ದು ದೇಶ ಪ್ರೇಮವನ್ನು ಜಾಗೃತಗೊಳಿಸಿದರು. ತಾಯಿಯಂತೆ ಮಗಳು, ನೂಲಿನಂತೆ ಸೀರೆ ಎನ್ನುವ ಗಾದೆಯ ಮಾತಿನಂತೆ ನೂಲು ಚೆನ್ನಾಗಿದ್ದರೆ ಸೀರೆನೂ ಚೆನ್ನಾಗಿರುತ್ತೆ. ಈ ಮಾತನ್ನು ನಾನು ಯಾಕೆ ಹೇಳ್ತೀನಂದ್ರೆ, ಈ ಬಾರಿಯ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ ನಾವು ನೀವು ತಿಳಿಯೋಣ ಕೈಮಗ್ಗದ ಕುರಿತು.

ನೂಲುಗಳನ್ನು ಸಮಾನಾಂತರವಾಗಿ ಜೋಡಿಸಿಕೊಂಡು ಲಂಬವಾಗಿ ತೂರಿಸಲು ಅನುಕೂಲವಾಗುವಂತೆ ರಚಿಸಿಕೊಂಡ ಸಾಧನವೇ ಮಗ್ಗ. ಈ ಮಗ್ಗದ ಮುಂದೆ ಕುಳಿತು ಕೈ ಕಾಲುಗಳ ಬಲವನ್ನಷ್ಟೇ ಪ್ರಯೋಗಿಸಿ ನೇಯಬಹುದಾದ ಮಗ್ಗವೇ ಕೈಮಗ್ಗ. ಈ ವೃತ್ತಿಯಲ್ಲಿ ತೊಡಗಿಸಿಕೊಂಡು ನಮ್ಮೆಲ್ಲರ ದೇಹಕ್ಕೆ ಬಟ್ಟೆಯ ಹೊದಿಕೆ ನೀಡಿ ಮಾನ ರಕ್ಷಣೆ ಮಾಡುವವನೇ ನೇಕಾರ.

0: ಈ ಬಟ್ಟೆಯ ನೇಯ್ಗೆಯ ಕಥೆಯ ಆರಂಭವಾಗುವುದು ಚರಕದ ನೂಲಿನಿಂದ. ಬನ್ನಿ, ಕಿನ್ನುಗೋಳಿಯಲ್ಲಿರುವ ತಾಳಿಪಡು ನೇಕಾರರ ಪ್ರಾಥಮಿಕ ಸಹಕಾರ ಸಂಘದಲ್ಲಿ ಎರಡು ವಿಧದ ಚರಕಗಳಲ್ಲಿ ನೂಲು ನೇಯುವಂತ ಮಹಿಳೆಯರನ್ನು ಮಾತಾಡಿಸೋಣ. ಅವರು ಕೆಲಸ ಮಾಡ್ತಾ ನಮ್ಮ ಜೊತೆ ಮಾತಾಡ್ತಾರೆ.
1: ನಿಮ್ಮ ಹೆಸರು ಮೇಡಮ್?
2: ಶಾರದಾ.
1: ಈ ಕೆಲಸದ ಬಗ್ಗೆ ಹೇಳಬಹುದಾ?
2: ಅಂದ್ರೆ ನಾವು ಮೊದಲು ಈಗೇನೆ ಕೈಯಲ್ಲಿ ಮಾಡ್ತಾ ಇದ್ದೇವೆ, ಈಗ ಅಂದ್ರೆ ಕೆಲವು ಸಲ ಮಿಷಿನ್ ಎಲ್ಲ ಬಂದಿದೆ, ಅದರಲ್ಲಿ ಸೋಲಾರ್ ಎಲ್ಲ ಮಾಡಿದ್ರೆ ಕೈಯಲ್ಲಿ ತಿರುಗಿಸುವುದು ಅದರಲ್ಲಿ ಇರುವುದಿಲ್ಲ, ನೂಲೆಲ್ಲ ಹೀಗೇನೆ ಹಾಕ್ಬೇಕು. ನಮ್ಗೆ ಕಲಿಸಿದ್ದು ಕೂಡ ಈಗೇನೆ, ನಾವು ಕಲ್ತದ್ದು ಈಗೇನೆ, ಮತ್ತೆ ಅಪ್ಪಾಯ ಅಂತದ್ದೇನಿಲ್ಲ ಇದರಲ್ಲಿ. ಅಂದ್ರೆ ನಾವು ಮೊದಲಿಂದ ಪಾಠದಲ್ಲಿ ನಾವು ನೋಡ್ತಾ ಇದ್ದೇವೆ ಶಾಲೆಗೆ ಹೋಗುವಾಗ, ಈಗ ನಾವು ಅದನ್ನೆಲ್ಲ ಮಾಡುವಾಗ ನಮ್ಗೆ ಒಂಥರ ಖುಷಿ ಕೂಡ ಉಂಟು ಅದರಲ್ಲಿ ನಮಗೆ.
1: ಓಕೆ, ಧನ್ಯವಾದಗಳು.
0: ಚರಕ ಹಿಂದೆ ಕೈಯಿಂದ ತಿರುಗಿಸ್ತಾ ಇದ್ರು, ಈಗ ಮಿಷಿನ್ ಎಲ್ಲ ಬಂದಿದೆ, ಮಿಷಿನ್ ಇಂದ ತಿರುಗಿಸ್ತಾ ಇದ್ರೆ. ಈ ಮಿಷಿನ್ ಅಲ್ಲಿ ಚರಕವನ್ನು ತಿರುಗಿಸ್ತಾ ಇರುವಂತವರು ಮಹಿಳೆ ನಮಗೆ ಸಿಕ್ಕಿದ್ದಾರೆ ಇಲ್ಲಿ, ಅವರ ಜೊತೆ ಮಾತಾಡೋಣ. ನಮಸ್ಕಾರ. ಈಗ ಹೇಗೆ, ಇದರಿಂದ ಎಷ್ಟು ಉಪಯೋಗ ಆಗಿದೆ ನಿಮಗೆ?
3: ಇದರಿಂದ ತುಂಬಾ ಉಪಯೋಗ ಆಗಿದೆ.
0: ಈಗ ಮಿಷಿನ್ ಇಂದ ಏನು ಪ್ರಯೋಜನ? ಎಷ್ಟು ಉಂಡೆ ನೂಲು ತೆಗಿಬಹುದು?
3: ತುಂಬಾ ತೆಗಿಬಹುದು, ಅದರಲ್ಲೇ ಕೂತ್ರೆ ತುಂಬಾ ತೆಗಿಲಿಕ್ಕೆ ಆಗ್ತದೆ.
0: ಆಯ್ತು, ಥ್ಯಾಂಕ್ ಯು.

ಚರಕದ ಬಗ್ಗೆ ನಾವು ತಿಳಿದುಕೊಂಡೆವು. ವಿಶಿಷ್ಟ ಒಂದು ಸಂಗೀತ ಕೇಳಿದಂತ ಒಂದು ಅನುಭವ ಕೂಡ ನಿಮಗೆ ಆಗಿರಬಹುದು. ಇನ್ನು ಈ ನೇಕಾರ ವೃತ್ತಿಯ ಒಂದಷ್ಟು ಹಿನ್ನೆಲೆ ಬಗ್ಗೆ ನಾವು ತಿಳಿಯೋಣ. ದೇಶಾದ್ಯಂತ ನೇಕಾರ ವೃತ್ತಿಯವರು ತಮ್ಮ ವಿಶಿಷ್ಟವಾಗಿ ನೇಯ್ದ ಬಟ್ಟೆಗಳಿಂದ ಪ್ರಸಿದ್ಧರಾಗಿದ್ದಾರೆ. ಕರ್ನಾಟಕದಲ್ಲಂತೂ ಇಳಕರ್ ಸೀರೆ ಅಂದ್ರೆ ತುಂಬಾ ಹೆಸರುವಾಸಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 1844 ಬಾಷೆಲ್ ಮಿಷನ್ನ ರೆವರೆಂಡ್ ಮಿಟ್ಸ್ ಎಂಬುವರು ನೇಯ್ಗೆಯನ್ನು ವಾಣಿಜ್ಯ ದೃಷ್ಟಿಯಿಂದ ಆರಂಭಿಸಿದರು. ಕುರುವಿನ ಶೆಟ್ಟಿ, ದೇವಾಂಗ, ಪದ್ಮಶಾಲಿ, ಹಟಗಾರ, ಕೋಷ್ಟಿ, ಹತ್ತಾರು ಪಂಗಡಗಳು ಈ ನೇಕಾರ ವೃತ್ತಿಯನ್ನು ತನ್ನ ಕುಲಕಸುಬಾಗಿ ನಡೆಸಿಕೊಂಡು ಬರ್ತಾ ಇದೆ. ಇದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶೆಟ್ಟಿಗಾರ ಜನಾಂಗದವರು ಈ ವೃತ್ತಿಯನ್ನು ಕುಲಕಸುಬಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಈಗೀಗ ಕ್ರಿಶ್ಚಿಯನ್, ಮುಸ್ಲಿಂ, ಬಿಲ್ಲವ, ಬಂಡ್ ಇನ್ನಿತರ ಜಾತಿಯವರು ಈ ವೃತ್ತಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಈಗ ತಾಳಿಪಡು ನೇಕಾರ ಪ್ರಾಥಮಿಕ ಸಹಕಾರ ಸಂಘದ ಅಧ್ಯಕ್ಷರಾಗಿರುವ ಆನಂದರವರು ನಮ್ಮ ಜೊತೆ ಈ ವೃತ್ತಿಯ ಹಿನ್ನೆಲೆ ಬಗ್ಗೆ ಒಂದಷ್ಟು ಮಾತುಗಳನ್ನು ಹಂಚಿಕೊಳ್ತಾರೆ.

0: ನಮಗೆ ಒಂದು 3 ವರ್ಷದ ಮೊದಲು ಕದಿಕೆ ಟ್ರಸ್ಟ್ನವರು ಬಂದು ನಮ್ಮೊಟ್ಟಿಗೆ ಜಾಯಿಂಟ್ ಆಗಿದ್ದರು. ಅವ್ರು ಬಂದ ಮೇಲೆ ನಾವು ಸುಮಾರು 25 ಜನರಿಗೆ ಟ್ರೈನಿಂಗನ್ನು ಕೊಟ್ಟು ಅವರನ್ನು ಇಲ್ಲಿ ಮಗ್ಗ ಮಾಡಿ ಇಲ್ಲೇ ನೇಯ್ತಾ ಇದ್ದಾರೆ. ಒಂದು ಅಭಿವೃದ್ಧಿಯ ಪಥದಲ್ಲಿದ್ದೇವೆ ಮತ್ತು ಈ ಕೈಮಗ್ಗದ ಸೀರೆಗೆ ತುಂಬ ಬೇಡಿಕೆ ಇದೆ. ನಮ್ಮ ಈ ಕೈಮಗ್ಗ ಸೀರೆ ಅಮೆರಿಕಕ್ಕೆ ಹೋಯಿತು, ಶ್ರೀಲಂಕಾಕ್ಕೆ ಹೋಯಿತು, ನೇಪಾಳಕ್ಕೆ ಹೋಯಿತು, ಗುಜರಾತ್, ಮುಂಬೈ, ಹೈದರಾಬಾದ್ ಎಲ್ಲ ಕಡೆಗೆ ಹೋಗ್ತಾ ಉಂಟು. ಆದರೆ ಈಗ ಆನ್ಲೈನ್ನಲ್ಲಿ ಎಲ್ಲ ಆರ್ಡ್ರ್ ಕೊಡ್ತಾರೆ. ನೀವು ಇಷ್ಟು ಸೀರೆ ನಮಗೆ ಇಂಥ ಡಿಸೈನ್ ಮಾಡಿಕೊಡಬೇಕು, ಆ ಸೀರೆಯನ್ನು ನಾವು ಮಾಡಿಕೊಡ್ತೇವೆ. ಆದರೆ ತುಂಬ ಈಗ ಅಭಿವೃದ್ಧಿ ಪಥದಲ್ಲಿದ್ದೇವೆ. ನಮ್ಮ MJ ಅವರು ಸುಗ್ರ ತುಂಬ ಒಂದು ಮುತುವರ್ಜಿಯಿಂದ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಇಲ್ಲಿ ಕೆಲಸ ಮಾಡುವವರಿಗೆ ನಾವು ಉತ್ತಮ ವೇತನ ಕೂಡ ಕೊಡ್ತಾ ಇದ್ದೇವೆ. ಇನ್ನೂ ಕೂಡ ಇದು ಅಭಿವೃದ್ಧಿ ಆಗಬೇಕು ಅಂತ ನಮ್ಮ ಆಸೆ. 40 ವರ್ಷದಿಂದ ನಾನು ಸಹ ಕೈಮಗ್ಗ ಕೆಲಸ ಮಾಡ್ತಿದ್ದೇನೆ. ನಮ್ಮ ಮನೆಯಲ್ಲಿ ಮೊದಲು 3 ಮಗ್ಗ ಇತ್ತು, ಈಗ ಎಲ್ಲ ಮನೆಯಲ್ಲಿ ನೀವು ತುಂಬ ಕಮ್ಮಿ ಆಗಿದ್ದಾರೆ. ಇಲ್ಲಿಯೇ ಬಂದು ನೀವು ತುಂಬ ಜನ ಇದ್ದಾರೆ. ಈಗ ಇನ್ನು ಬರುವವರು ತುಂಬ ಜನ ಇದ್ದಾರೆ, ಅವರಿಗೆ ಕೂಡ ನಾವು ಖಂಡಿತ ಪ್ರೋತ್ಸಾಹ ಕೊಡ್ತೇವೆ ಮತ್ತು ಇನ್ನು ಮುಂದೆ ಕೂಡ ಬರುವವರಿಗೆ ನಾವು ಪ್ರೋತ್ಸಾಹ ಕೊಟ್ಟು ಅವರನ್ನು ಇಲ್ಲಿ ಬಂದು ನೀವಾಗಿ ನಾವು ಮಾಡ್ತೇವೆ. ಈ ಕೈಮಗ್ಗದ ಸೀರೆ ಈಗ ತುಂಬ ಬೇಡಿಕೆ ಇದೆ. ಈಗ ಹೆಚ್ಚಿನ ಜನರು ಈ ಕೈಮಗ್ಗದ ಸೀರೆಯನ್ನು ಉಡುತ್ತಾರೆ. ಈಗ ಈ ಸೀರೆಯ ರೇಟ್ ಕೇಳುವುದಿಲ್ಲ, ಅವರು ರೇಟ್ ಎಷ್ಟಾದರೂ ತಗೊಳ್ತಾರೆ. ಅವಾಗ ನಮಗೆ ತುಂಬ ಈಗ ಒಂದು ಸಂತೋಷ. ಇನ್ನು ಕೂಡ ಯಾರು ಬರುವವರಿದ್ದರೆ ಅವರಿಗೆ ನಾವು ಖಂಡಿತವಾಗಿ ಪ್ರೋತ್ಸಾಹ ಕೊಡ್ತೇವೆ, ಅವರನ್ನು ಅಭಿವೃದ್ಧಿ ಪಡೆದುಕೊಳ್ತೇವೆ. ನಮ್ಮ ಸಂಘವು ಕೂಡ ತುಂಬ ಅಭಿವೃದ್ಧಿ ಹೊಂದುವುದಾಗಿ ನೋಡ್ತೇವೆ
1: ನಾವು. ಕೈಮಗ್ಗ ಇದೊಂದು ಕ್ರಾಂತಿಯನ್ನು ಉಂಟು ಮಾಡಿದೆ, ಇಲ್ಲಿ ಹೇಗಿತ್ತು?
0: ಅದೇ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಈ ಒಟ್ಟು 1960-70 ಇದರಲ್ಲಿ ಕಡಿಮೆ ಅಂದರೂ 5,000 ಮಗ್ಗಗಳಿದ್ದವು. ಆದರೆ ಇತ್ತೀಚೆಗೆ ನೋಡುವಾಗ ಬರೀ 100 ಮಗ್ಗ ಮಾತ್ರ ಇದ್ದವು. ಅದು ನಮ್ಮ ಈ ಕಿನ್ನಿಗುಳಿ ಸೊಸೈಟಿಯಲ್ಲಿ ನಾವು ಎಲ್ಲ ಅವರಿಗೆ ಈ ತರಬೇತಿಯನ್ನು ಕೊಟ್ಟು ಇಲ್ಲಿ ಒಂದು ಈಗ 25 ಜನ ಇಲ್ಲಿ ದುಡಿತಿದ್ದಾರೆ. ಇದರ ಮೊದಲು ನಾನು ಸಣ್ಣದಿರುವಾಗ ನಮ್ಮ ಮನೆಯಲ್ಲಿ 3 ಮಗ್ಗ ಇದ್ದವು. ಹಾಗೆ ಪ್ರತಿ ಎಲ್ಲಿ ನೋಡಿದರೂ ಮಗ್ಗದ ಶಬ್ದ ಕೇಳ್ತಾ ಇದ್ವು, ಪ್ರತಿ ಮನೆಯಲ್ಲೂ ಮಗ್ಗ ಇತ್ತು. ಆದರೆ ನಮ್ಮ ಈ ವೇತನ ತುಂಬ ಕಡಿಮೆ ಇತ್ತು. ಆವಾಗ ನಮ್ಮ ಮನೆಯವರು ಏನು ಮಾಡಿದರು, ನಮಗೆ ಸಾಕು, ಇನ್ನು ನೀವು ಇವಾಗ ನಿನ್ನ ಬೇರೆ ಕೆಲಸ ನೋಡಿ, ಇದು ಸಾಕು ನಿಮಗೆ ಬೇಡ ಅಂತ ಹೇಳಿದರು. ಆದರೆ ಈಗ ಕಡಿಮೆ ಅಂದರೂ ಒಬ್ಬರು ಒಂದು 400 ರೂಪಾಯಿ ದುಡಿಬೋದು. ಅದೇ ಹೊರಗೆ ಹೋಗ್ಬೇಕಂತಲ್ಲ, ಮನೆಯಲ್ಲಿ ಇಟ್ಟು ಮಾಡ್ಬೋದು. ಈಗ ಇಲ್ಲಿ ಸೊಸೈಟಿಯಲ್ಲಿ ಎಲ್ಲ ಬಂದು ಮಾಡ್ತಾರೆ, ಅವರಿಗೆ ವೇಜಸ್ ನಾವು ಖಂಡಿತ ಕೊಡ್ತಾ ಇದ್ದೇವೆ. ಈಗೇನು ಈ ಬೀಡಿ ಕಟ್ಟುವುದಕ್ಕಿಂತ ಇದು ಒಳ್ಳೆ, ಮತ್ತು ಇದರಲ್ಲಿ ದೇಹಕ್ಕೆ ಏನು ಹಾನಿ ಇಲ್ಲ, ಯಾರು ಮಾಡ್ಬೋದು. ಈಗ ಇಲ್ಲಿ ನೋಡುವುದಾದ್ರೆ 78 ವರ್ಷದವರು 2 ಜನ ಇದ್ದಾರೆ, ಅವರು ಈಗ ಸಹ ಮಾಡ್ತಾ ಇದ್ದಾರೆ. ನಾವು ಮಾಡ್ತೇವೆ, ಪ್ರೋತ್ಸಾಹ ಕೊಡ್ತಾ ಇದ್ದೇವೆ. ನಾನು ಕೂಡ ಎಲ್ಲ ಕೆಲಸ ಮಾಡ್ತೇನೆ. ನಾನು ಅಧ್ಯಕ್ಷ ಅಂದರೆ ಖಾಲಿ ಕೂತ್ಕೊಳ್ಳೋದಿಲ್ಲ, ಪ್ರತಿಯೊಂದು ಕೆಲಸ ಅದು ಡಿಸೈನ್ ಮಾಡಬೇಕು ಮತ್ತು ಅದು ಹೊಸ ಮಗ್ಗ ಮಾಡಬೇಕು, ಅದಕ್ಕೆಲ್ಲ ನಾನೇ ಬರ್ತೇನೆ. ಈಗ ಸಹ ಮನೆಯಲ್ಲಿ ಯಾರು ಮಾಡೋದಾದರೆ ನಾವು ಅವರಿಗೆ ಮಗ್ಗದ ವ್ಯವಸ್ಥೆ ಮತ್ತು ಶೆಡ್ಡಿನ ವ್ಯವಸ್ಥೆ ಮಾಡಿಕೊಡ್ತೇವೆ. ಯಾರು ಹೊಸಬ್ರು ಬಂದರೆ ಹಾಗೆ ಹಾಗೆ ಪ್ರೋತ್ಸಾಹ ಕೊಟ್ಟು ಈಗ ಬರ್ತಾ ಇದ್ದಾರೆ ಎಲ್ಲರೂ. ಮತ್ತು ಈಗ ನಮ್ಮ ಕಿನ್ನಿಗೊಳಿಸ ಚಟಿಗೆ ಎಲ್ಲರೂ ಪ್ರತಿಯೊಬ್ಬರು ವಿಸಿಟಿಂಗ್ ಬರ್ತಾ ಇದ್ದಾರೆ ಮತ್ತು ನೋಡೋದಕ್ಕೆ, ಮತ್ತು ಪ್ರೋತ್ಸಾಹ ನಮಗೆ ತುಂಬ ಕೊಡ್ತಿದೆ. ನಮ್ಮ ಈ ಕೋಟನಲ್ಲಿ ಮಾಡ್ಬೋದು, ಯಾವುದು ಡಿಸೈನ್ ನಾವು ಹೇಳಿದ್ರೆ ಮಾಡಿಕೊಡ್ತೇವೆ ಖಂಡಿತವಾಗಿ. ಅದು ಹೊಸತು ಮಾಡುವಾಗ ನಮಗೆ ಯಾವ ಡಿಸೈನ್ ಬೇಕು, ಯಾವ ಸೀರೆ ಜಾಸ್ತಿ ಇದು ಸೇಲ್ ಆಗ್ತದೆ ಅಂಥದ್ದನ್ನೆಲ್ಲ ಮಾಡ್ತೇವೆ. ನಾವೇ ಮಾಡೋದು. ಈಗ ಈಗ ಸಹಜ ಬಣ್ಣದ ಸೀರೆ ಉಂಟು, ಸಹಜ ಬಣ್ಣದ್ದು, ಅದು ಕೆಮಿಕಲ್ ಇಲ್ಲ, ಅದನ್ನು ಮಾಡ್ತೇವೆ ನಾವು. ಈಗ ರೇಟಿನ ಬಗ್ಗೆ ಯಾರು ಕೇಳುವುದಿಲ್ಲ, ನಮಗೆ ಇಂಥ ಸೀರೆ ಬೇಕು, ಈ ಮಾಡಿಕೊಡಿ ಜಾಸ್ತಿ ಅಂದರೆ. ನಮಗೆ ಮೊನ್ನೆ ಅಮೆರಿಕದಿಂದ ಬಂದಿತ್ತು, ಅವರಿಗೆ ಒಂದು 30 ಸೀರೆ ಕಳಿಸಿಕೊಟ್ಟಿದ್ದೇವೆ. ಅದು ಅವರು ಡೈರೆಕ್ಟ್ ಆನ್ಲೈನಲ್ಲಿ ಮಾಡ್ತಾರೆ, ನಮಗೆ ಮತ್ತು ಪೇ ಅದು DD ಮೂಲಕ ಅಂತಾರೆ ಮಾಡ್ತಾರೆ. ಇದು ಬೆತ್ತ ಮಾಡ್ತಾರಲ್ಲ, ಅವ್ರಿಗೊಂದು ಡ್ಯಾನ್ಸಿಗೆ ಒಂದು 15 ಸೀರೆ ತಗೊಂಡೋಗಿದ್ದಾರೆ, ಒಂದೇ ಕಲರಿದ್ದು. ಈ ಬ್ರಹ್ಮ ಕಲಸ ಎಲ್ಲ ಆದರೆ ದೇವಸ್ಥಾನದ್ದು ಒಂದು 150 ಸೀರೆ ಮಾಡಿಕೊಟ್ಟಿದೆ, ಒಂದೇ ಡಿಸೈನ್ ಇದು. ಈಗ ತೊಂದರೆ ಇಲ್ಲ, ಈಗ ನೀವರಿಗೂ ವ್ಯವಸ್ಥೆ ಉಂಟು ಮತ್ತು ನಮಗೆ ಸಹ ಬೇಡಿಕೆ ಉಂಟು. ಎಷ್ಟು ಸೀರೆ ಬೇಕಾದರೂ ನಾವು ಮಾಡಿಕೊಡ್ತೇವೆ. ಆ ನೀವರು ಎಷ್ಟು ನೇಯ್ತಾರೆ ದಿವಸ ಹೇಳಲಿಕ್ಕೆ ಆಗುದಿಲ್ಲ. ಇವತ್ತು ಒಂದು ಸೀರೆ ಮಾಡ್ತೇನೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅದು ನೂಲೆಲ್ಲ ಕಟ್ಟಾದ್ರೆ ಅದು ತುಂಬಾ ಕಷ್ಟ. ಗ್ಯಾರಂಟಿ ಅಂದ್ರೆ ಹೇಳಲಿಕ್ಕೆ ಆಗುದಿಲ್ಲ. ಅವರು ಕೆಳಗೆ ಒಬ್ಬರು ಇದ್ದಾರೆ, ಅವರು ಡೈಲಿ ಒಂದು ಸೀರೆ ನೇಯ್ತಾರೆ. ಇಲ್ಲಿ ಒಟ್ಟು ಟೋಟಲಿ ಒಂದು 10-15 ಸೀರೆ ಆಗು ದಿವಸಕ್ಕೆ. ಆ ಹೊರಗಿಂದ ಒಂದು 8 ಮಗ್ಗ ಮನೆಯಲ್ಲಿ ಮಾಡ್ತಾರೆ, ಅದು ಸಹ ಇಲ್ಲಿಗೆ ತರ್ತಾರೆ. ನೂಲೆಲ್ಲ ನಾವು ಕೊಡ್ತೇವೆ, ಅವರಿಗೆ ಮಜೂರಿ ಕೊಡ್ತೇವೆ ನಾವು. ನೂಲೆಲ್ಲ ನಾವು ಸೇಲಂನಿಂದ ತರ್ತೇವೆ, ಕೊಯಮತ್ತೂರು ಮತ್ತು ಮಧುರೆ ಮತ್ತು ಇದು ಕಲರ್ ಇದೆಲ್ಲ ಮುಂಬೈಯಿಂದ ತರಿಸ್ತೇವೆ. ನಮಗೆ ಬಿಳಿ ನೂಲೇ ಬರುವುದು, ಮತ್ತೆ ಅದನ್ನು ಬಾಯ್ಲ್ ಮಾಡಿ ಈ ಕಲರ್ ಇಲ್ಲಿ ಮಾಡುದು. ನಮಗೆ ಯಾವ ಕಲರ್ ಬೇಕು ಅದನ್ನು ನಾವೇ ಚಾಯ್ಸ್ ಮಾಡಿ ನಾವು ಇಲ್ಲಿ ಮಾಡ್ತೇವೆ.

0: ಸರ್ ಇರ್ನ ಪುದರ್
1: ಪುದರ್ ವಾಸುದೇವ
0: ಕಲರ್ ಕಲರ್ ದ ನೂಲು ಮಲ್ಪುಣ ಬೇಲೆ ಮಲ್ಪಾರ ಒಂಜಿ ಬಣ್ಣದ ಮನೆ ಬಂದು ಪುದರ್ ದೀತಾರ ದಾದ ಮಲ್ಪಾರ
1: ನಾ ಊರಿ ಒಂದೇ ಯಾನು ಸುಮಾರು 20 ವರ್ಷ ದಾವಣಗೆರೆಟಿರ್ತೇನೆ ಟೆಕ್ಸ್ಟೈಲ್ ಇತ್ತ ಅವರು ಟೆಕ್ಸ್ಟೈಲ್ ಬಂಡ ಅಲ್ಪ ನೂಲು ಮಲ್ಪುಣ ಮಾತ್ರ ನೂಲು ಕುಂಟು ಮಲ್ಪುಣ ಒಂದು ಬಣ್ಣ ಮಲ್ಪುಣ ಇವಾಗಿ ಅಂಚ ಮೂಲು ಬತ್ತಿನ ಬೇಲೆ ಬೋರ್ಡ್ ಬಣ್ಣದ್ದು ಮೂಲು ಸೊಸೈಟಿಗೆ ಬೇಲೆ ಸೇರ್ನ ಬೇಲೆ ಸೇರಿನ ಬಕ್ಕ ಪೂರ ಬೇಲೆ ಅಲ್ಲ ಇತ್ತೆ ಪಣ್ಣ ಮೂಲು ಇತ್ತೆ ತುಂಬ ಅಟೆಂಡ್ ಇರ್ತಾರೆ ಅಟೆಂಡರ್ ರಿಟೈರ್ಡ್ ಆಗ್ಬೇಕು ಅಟೆಂಡರ್ ಪಣ್ಣ ಅಟೆಂಡ್ ಮಾಡಿದ ಪೋಸ್ಟ್ ಹತ್ತು ಕಜಾ ಹೊಡಪುನ ಅಂಚಿನ ಬಕ್ಕೊಂದು ಬಣ್ಣದ ಮೇಲೆ ಒಂದು ಕೆಲಸ ಮಲ್ಪುನ ಇತ್ತೆ ಸುಮಾರು 10 ವರ್ಷ ಜಾನು ಒರಿಯ ಮಲ್ ತಂದಿಲ್ಲ ಹೆಂಕ ಏತ ಅಪ್ಪನ ಹತ್ತು ಏನಾಡ ಏತ್ ಒಂಜಿ ದಿನಕ್ಕೆ ಏತ್ ಮಲ್ಪ ಒಂಜಿ 10 ಕೆಜಿ ಬಣ್ಣ ಓ ಬಣ್ಣ ಎಲ್ಲ ಮಲ್ ತಗೋರ್ಪ್ಯಾರ ಇತ್ತೆ ಒಂಜಿ ರೀಸೆಂಟ್ ಅದು 1 ವರ್ಷ ಹೊಡ್ದಂಚಿ ಒಂಜಿ ಹೆಲ್ಪರ್ ಮಲ್ದೇರು ಅಂಚ ಆ ಒಂದು ಹೆಂಕ್ಲು ಏನಾಡ್ದು ಹಿರಿಯರಿತ್ತೇರು ಅವ್ರಿ ಸುಂದರ ರಾಮಣ್ ಕೇರಳದ ತಮಿಳ್ನಾಡದಾರು ಆರನ ಒಂದು ಅನುಭವ ಆರು ರಿಟೈರ್ಡ್ ಆದ ಪೋನಾಗ ಹೆಂಕ್ ಇಂಚೇನೆ ಮಲ್ಪೋಡ ಕೆಲಸ ಇಂಚೇನೆ ಮಲ್ಪು ಶಿಸ್ತು ಕೆಲಸ ಬಗ್ಗೆ ಶಿಸ್ತು ಸಮಯ ಪಾಲನೆ ಪೂರ ಆರು ಪಣ್ಣ ಕೊಡ್ದಿತ್ತೆ ಅವೇನೆ ಯಾನು ಇನ್ನಿ ಮುಟ್ಟಲ್ಲ ಅವೇನು ಫಾಲೋ ಮಾಡಿ ತಂದಲ್ಲ ಅವನು ಕೈಕು ಮೈಕ್ ರಟ್ಟು ಉಂಡು ಕಾರ್ ಶೂ ಉಂಡು ಕೈಕು ಗ್ಲೌಸ್ ಉಂಡು ಆಂಡಲ್ಲ ಮಸ್ತ್ ಇಟ್ಟು ಎಫೆಕ್ಟ್ ಉಂಡು ಅವು ಮಸ್ತ್ ಆಗಿ ಮರ್ದಲ್ಲ ಖರ್ಚು ಮಲ್ದಿನ ದಯ ಬಂದಾಗ ಅವು ಮಲ್ಪನಾಗ ಪೂರ ತಾಗುಂಡೆ ಎತ್ತು ಸೇಫ್ಟಿ ಇತ್ತನಲ್ಲ ಶೂ ಪಾಡ್ನು ಗ್ಲೌಸ್ ಪಾಡ್ನು ಆಂಡಲ್ಲ ಕೈಕ್ ರಟ್ಟುಂಡೆ ಮೋನೆ ರಟ್ಟುಂಡೆ ಕಣ್ಣು ರಟ್ಟುಂಡು ಕಾಸ್ಟಿಕ್ ಪೂರ ಕಳ್ಳೆತ್ತಿನ ಕಾಸ್ಟಿಕ್ ಆ್ಯಸಿಡ್ ಪೂರ ಉಂಡು ಬಜ್ಜಿ ಇಂದೆತ್ತ ಒಂದುಂಡು ಕೆಮಿಕಲ್ ಪೂರ ನಮಗೆ ಆ ಒಂದಿನ ಆಂಡಲ್ಲ ಒಂಜಿ ಕೆಲಸದ ಬಗ್ಗೆ ಒಂಜಿ ಪಂಡ ಎಂಕಲ್ನ ಹಿರಿಯರ್ನಗುಲ್ನ ಮಗನ ಇದು ದಿನದ ಇದ್ನಗಲು ಎಂಕಲ್ ಪೂರ ಇಲ್ಲಿಯಾಡ ಮಲ್ಲ ಮಂದಗಲು ಅಂಚೆ ಒಂಜಿ ಸಂಸ್ಥೆದ ಬಗ್ಗೆ ನೂಲದ ಬಗ್ಗೆ ಒಂದು ಪ್ರೀತಿ ಇಡು ಇತ್ತೆ ಮಲ್ತ ನೂಲ್ಲ ಕಲರ್ ಪಡ್ನ ಬೇಲೆ ಡೇಂಜರೇ ಒಂದು ಪಂಡ ಚರ್ಮ ರೋಗ ಹೆಲ್ತ್ಗೆ ಆಪುಜಿ ಇತ್ತೆತ್ತೆ ಎಂಕ್ಲ ಆಪುಜಿ ಅಂಡ ಒಂಜಿ ನನದಲ್ಲ 20 ವರ್ಷ ಮಲ್ತನತ್ತೆ ನನದಲ್ಲ ಮಸ್ತ್ ದಿನ ಮಲ್ಪುಣಂದತ್ತೆ ಅಂಚೆತ್ತೆ ಎಂಕಲ್ ಎಲ್ಪರಲ್ಲ ಯಾರಿಗೆ ಪಣ್ಗೋರೊಂದಿಲ್ಲ ಹೆಂಗೆ ಗೊತ್ತಿತ್ತಿನ ವಿದ್ಯೆನ ಪೂರ ಅರೆದಾರೆ ಯಾರಿಂದ ಗೊತ್ತಂದ್ರೆ ಡಯವಸು ಸಂಸ್ಥೆ ಈತ ಮಗ್ಗಪ್ಪನ ಡೈವರ್ಸ್ ಉಪ್ಪಡೆ ನಮ್ಮ ನನ್ನೋರಿಡಬಹುದು ಬಣ್ಣದ ನೂಲು ಕೇಂದ್ರ ಕನಪಿನ ಪರಿಸ್ಥಿತಿ ಬರೆಯವಲ್ಲಿ ಉದ್ದೇಶಕ್ಕೋಸ್ಕರ ಡೈವರ್ಸ್ ಒಂದು ಇಂಜಿನ ಉಪ್ಪೋಡು ಮುಂದುವರಿ ಹೊಡ್ಕೊಂಡು ಎನ್ನಲ್ಲ ಸ್ವಂತ ಅಭಿಲಾಷ ಎಲ್ಲ ದಾಖಲು ಬೇಲೆ ಪಡಿಸಿದ್ದು ಪಕ್ಕ ದೂರಾಕರ ಪೋರ ಸುರು ಬಂದಾಗ ಜೋಕ್ಲು ಎಲ್ಲಿತ್ತ ಎಲ್ಲಿ ಅಂದಾಂಡು ಇತ್ತ ಜೋಕ್ಲು ಮಲ್ಲ ಆತ ನಂಗಲೇ ಪ್ರಾಯಣ ಇತ್ತ ದೂರಕರ ಪೋಲಿ ಇತ್ತ ಜಾಸ್ತಿ ಸಂಬಳ ಪೂರ ಪೋರೆ ಬಲ್ಲಿಂದ ಅಲಜ್ಜಿ ಅಂಡ ಯಾವ ಜಿ ಅಂಡಲ್ಲ ಇತ್ತಿ ಅಂದಿಟ್ಟೆ ಸಂಬಳಡೆ ದಿನದತ್ತದ ಹಿಂಗಲ್ಲ ಒಂದು ಮುಲ್ಪನೆ ಕೈತಲ್ಲಿ ಮುಂಜಿ ಕಿಲೋಮೀಟ್ರ್ ಉಂಡು ಮುಂಜಿ 4 ಕಿಲೋಮೀಟ್ರ್ ಉಂಡು ಇಲ್ಲಡೆ ಅಂಡೇ ಇಲ್ಲಿ ಹೋದ್ ಬರ್ಪಿನ ಅಂಜಿ ವ್ಯವಸ್ಥೆ ಮಲ್ತಂದೆ ದುಂಬು ಪಚ್ಚ ಕಲರ್ ಬರುವಂತನು ಪಚ್ಚ ಕಲರ್ನಲ್ಲಿ ಅವಳು ಎನ್ನ ಅಪ್ತಾಲ್ ಮಲ್ಪಾರೆ ಕೂಡ ಏನು ರೆಡ್ ಕಲರ್ ಮಲ್ಪಾರೆ ಮಸ್ತ್ ಪಣ್ಣಾದಾಗ ಅಂಚ ಗಟ್ಟಾಗಿ ಬರೋ ಸೀರೆ ಒಂದು ಸೂವಂತ ಅದು ಬರೋ ಹಾಕಲು ಬರೋ ಪಚ್ಚ ಕಲರ್ ಭಾರಿ ಇಷ್ಟಪಟ್ಟು ಮಗಳು ಅಂಚ ಪಚ್ಚ ಕಲರ್ ಜಾಸ್ತಿ ಮಲ್ತಂತೆ ಪಚ್ಚ ಕಲರ್ ಮಲ್ತು ಕೂಡ ಈಗ ನಪ್ತಾಲ್ ಮಲ್ಪನ ಕೂಡ ಈಗ ತಿರ್ಗಿ ಕೋಟಿಂಗ್ ಬರ್ಪಿನಿ ಗೋಲ್ಡ್ ಕಲರ್ನ ಅಂಚೆಪುರ ಹೆಂಗಲು ಮಲ್ಪ ಹೆಂಗಲ್ಲಿ ಬಕ್ಕ ಇತ್ತೆ ಬಣ್ಣ ಇತ್ತೆ ಡೈಲಿ ಡೈಲಿ ಪಣ್ಣ ನಾವು ಬೆತ್ತ ಬೆತ್ತ ಇಂದಿಟ್ಟು ಇತ್ತೆ ದುಮ್ಮದಲ್ಲ ಕತ್ತೆ ಇತ್ತೆ ದುಮ್ಮ ಪೂರ ಪಣ್ಣಿನ ಇತ್ತೆ ಪೂರ ಜನಗಳು ಎಂಚೆಲ್ಲ ಆಯ್ಕೆ ಮಲ್ಪಾರ ಅವು ಎಂಚೆ ಮದ ಹಾಕಿ ದಿನ ದಿನ ಬೋರ್ಡ್ ಬಡ್ಡ ಕಲರ್ ಇತ್ತೆ ಹೂ ಕಲರ್ ಇತ್ತೀನಿ ಒಂದು ಇತ್ತೆ ಒಂದು ನೀಲಿ ಕಲರ್ ಮಲ್ದನ ನನ್ನವರ ಇತ್ತೆ ಪಚ್ಚ ಕಲರ್ ಮಲ್ದನ ಅಲ್ಲೇ ಒಂದು ಬೊಲ್ದಾಂಡ್ ಅಂಚ ಹೂ ಅಕ್ಕಲು ಪಣ್ಣ ಹೆಂಗಲ್ಲ ಮೇಲದಕ್ಕೆ ಅಕ್ಕಲು ಆಯ್ಕೆ ಮಲ್ಪಾರ ಇಂಚಿಂಚಿ ಸೀರೆ ಓಡು ಇಂಚಿನ ಬಣ್ಣ ಆಡು ಬಣ್ಣ ಅಂಚಿನ ಬಣ್ಣ ಅವೇ ಅವೇ ಒಂದು ಪಣ್ಣದತ್ತು ಅಂಚಿನ ಬಣ್ಣನ ಪೂರ ಮಲ್ತು ಕೊರ್ಪೆ ಇತ್ತಿತ್ತಲೇ ಬಣ್ಣದ ಮನೆ ಪಂಡ ಮುಲ್ ಬಣ್ಣ ಮಲ್ಪನೆ ಮೂಜಿ ಬಗ್ಗೆ ಆಯ್ತು ಒಂಜಿ ಬುಲ್ದು ಬಣ್ಣ ಮಾಡುವ ಬ್ಲೀಚ್ ಮಲ್ಪನ ಮಾಡುದು ಬೊಕ್ಕ ವ್ಯಾಟ್ ಕಲರ್ ಬಣ್ಣದ ಮಲ್ಪ ಬೊಕ್ಕೊಂಜಿ ನಪ್ತಾಲ್ ಕಲರ್ ಅಂದ್ ಮಲ್ಪ ಒಂದು ಬೆತೆ ಬೆತೆನೆ ನಾ ಬ್ಲೀಚ್ ಮಲ್ಪನ ಹಿಂದೆ ಬೇತೆ ನಪ್ತಾಲ್ ಮಲ್ಪನ ಬೇತೆನೆ ವಿಷಯ ಬೊಕ್ಕ ವ್ಯಾಟ್ ಕಲರ್ ಮಲ್ಪನೆ ಬೆತೆ ಬೇತೆ ಕೊಂಚ ಐಕೆ ಐಕೆ ಐಕೆ ತಕ್ಕಂದ್ರೆ ಕಾನೆ ಪೂರ ಉಂಡು ಇಟ್ಟು ಅವೇ ಉಪಯೋಗ ಮಲ್ತಂದ ಮಲ್ಪನೆ ಇಟ್ಟು
0: ಎಂಜಿನ ಕೆಲವತ್ತು ಟಾಂಕಿಲು ಮತ್ತು ತೋಜುವ ನೆತ್ತ ಬಗ್ಗೆ ಬಂದು
1: ಟ್ಯಾಂಕಿಲ್ ಬಂಡವೆ ಅಂತ ಒಂಜಿ ಅಂಚಿ ತೋಜಿನ ಬ್ಲೀಚ್ ಮಲ್ಪುನ ಬೊಲ್ದು ಕಲರ್ ಮಲ್ಪುನ ಬಕ್ಕಲೆ ಒಂದು ಇಂಚು ಎಲ್ಲಿ ಟ್ಯಾಂಕ್ ಇತ್ತೆ ನಪ್ತಲ್ ಕಲರ್ ಮಲ್ಪುನ ಅಂದ ಅವ್ರ ನಪ್ತಲ್ ಕಲರ್ ಮಂಟ್ ಅಡ್ಡು ಮಲ್ಪ ಒಂಜಿ ನಪ್ತಲ್ ಬೇಸ್ ನಪ್ತಲ್ ಬಣ್ಣದ ಒಪ್ಪುಂಡು ನಪ್ತಲ್ ಮರ ಎಲ್ಲಿ ಒಂಜಿ ಟ್ಯಾಂಕ್ ಮುರ್ಕದ್ ಬಕ್ಕ ಒಂಜಿ ನಾವು ಬೆಕ್ಕೊಂಜಿ ಬೇಸಿ ಬಣ್ಣ ಐಟ ಆ ಮುರ್ಕದ ಐಟೋರ ನೆಟ್ ನೆಟ್ಟ ರೈಟರ್ ಮಲ್ಪೋಡು ಅವು ಒಂದು ಪೂರ ಸಲಕರಣೆ ಉಂಡು ಹೆಂಗಲೇ ಸಾಧಾರಣ ಮಟ್ಟಿಗೆ ಹೆಂಗ ಬೋರ್ಡ್ ಬಡ್ತ ಸಲಕರ ಉಂಡು ಬಾಯ್ಲ್ ಟ್ಯಾಂಕ್ ಉಂಡು ಬಾಯ್ಲ್ ಮಲ್ಪರ ಉಂಡು ಬಕ್ಕಿತ್ತೆ ರೀಸೆಂಟ್ ಅದು ಒಂದು ಮುಂದೆ ಪಾಡ್ಪಾದರು ಸುರು ನಮ್ಮ ಬತ್ತಿನ ನೂಲು ಸುರು ಬಾಯ್ಲ್ ಮಾಡ್ಬೋಣ ಯಾಕೆ ಕಾಸ್ಟಿಕ್ ಸೋಪ್ ಎಲ್ಲ ಪಾಡ್ ಪಾಡ್ದು ಅವು ಕೊದ್ದಿಡು ಕೊದ್ದಿ ಬಕ್ಕ ಕೊದ್ದಿನ ನೀರಿಗೆ ನಮ್ಮ ನೂಲು ಪಾಡ್ನಾಗ ನೂಲು ಐತಾತೆಗೆ ಅಡಿಕಬೋದು ನೀರು ಬಿತ್ತು ಬರೋಡು ಹಾಂ ಅಂಚೆ ಸಿಸ್ಟಮು ಅವು ಪಂಡ ನಮಗೆ ತೀನಿ ಮಲ್ತಂಡ ಅವು ಮಸ್ತ್ ಇಟ್ಟು ಕೊದಿ ಉಣ್ಣಪ್ಪ ನಮಗೆ ಕೈ ಬಾಡ್ರೆ ಆಪುಜ ಎಲ್ಲ ಮುಟ್ಟ ಫ್ರೀ ಬಿಟ್ಟು ಒಂದು ದಿನ ಇಟ್ಟು ನೂಲು ನೆನೆದು ಪುಂಡು ಅದಕ್ಕೆ ನಮಗೆ ಬೋಡ್ತಿನ ಬಣ್ಣ ಬೋಡ್ತಿಲ ಕೈಕ್ ಬಣ್ಣ ಬತ್ತಣ್ಣು ಜನ ಆಪುಜ ಅವು ಪುರ ಓಲು ಓಲು ಬ್ಯಾಚ್ ಬ್ಯಾಚ್ ಬ್ಯಾಚ್
0: ಅವು ಕಲರ್ ಬಿಡ್ಪುಣ ಅವು ಕಲರ್ ಬಿಡ್ಪುಣ ಎಂಚ ಅವು ಕಲರ್
1: ಬಿಡ್ಪುಣ ಐಕೊಂಡೆ ಒಂದು ಇತ್ತೆ ಕಲರ್ ಮಲ್ಕೊಂಡು ಐತೆ ನಪ್ತಲ್ ಕಲರ್ ಮಲ್ಕೊಂಡು ಐತೆ ನೀಲಿ ಕಲರ್ ಮಲ್ದನ ನೀಲಿ ಹತ್ತು ನಪ್ತಲ್ ಹತ್ತು ಒಂದು ವ್ಯಾಟ್ ಹತ್ತು ನಪ್ತಲ್ ನಪ್ತಲ್ ಕಲರ್ ಬಣ್ಣ ಐಕೊಂಡೆ ಒಂಜಿ ನಪ್ತಲ್ಗ ಐಕ್ ಸೋಪ್ ಆಯಿಲ್ ಕಾಸ್ಟಿಕ್ ಬಿಚ್ಚ ನೀರು ಒಂಜಿ ಬಾಲ್ದೇಡು ಬೊಕ್ಕೊಂಜಿ ಬಾಲ್ದೇಡು ಬಣ್ಣ ಆ್ಯಸಿಡ್ ಬೊಕ್ಕ ಅಲುಮಿನ ನೈಟ್ರೇಡ್ ಮುಜಿ ಮುಜಿ ಬಗ್ಗೆ ಪಾಡ್ದು ನಮ್ಮ ಕಲ್ಲತ್ತದ್ದು ಮಿಕ್ಸ್ ಮಿಕ್ಸ್ ಮಲ್ತದ ಮಲ್ಪನ ಆ ಮಿಕ್ಸ್ ಮಲ್ಪನಾಗ ಕರೆಕ್ಟ್ ಮಿಕ್ಸಿಂಗ್ ಬರೋಡು ಮಿಕ್ಸಿಂಗ್ ಬರೋ ಆತನ ಅಂದ್ರೆ ಎಂಗ್ಲು ಬಣ್ಣ ಎಂಕಲ್ ನಾವು ನೆಟ್ ಬಣ್ಣ ಗ್ಯಾರಂಟಿ ಇತ ಮೂಲ ಮಲ್ಪಿನ ವಿಷಯ ಅನ್ನತ್ತೆ ನೋಯ್ ಸೀರೆ ಆಗಿತ್ತು ಏರೇ ಕೆಂಡಲ್ಲ ಎಂಕುಲ್ ಎಂಗ್ ಬಣ್ಣ ಬೋಪುಜಿ ಪೋಪುಜಿ ಓಪುಜಿ ಇತ ಮಸ್ತ್ ಜನ ಜೋಕುಲು ಬರೋ ಅರ್ಪೇರ್ ಕಾಲೇಜ್ ಜೋಕುಲು ಬರ ಮರಣ್ಯರ ಬಣ್ಣ ಅಂಜನೆ ಇರು ಬಣ್ಣ ಬೋಪುಜಿ ಬಂದ್ಪುರ ಇರ್ನ ಕೈಟ್ ಬಣ್ಣ ಪತ್ನದ ದಾದ ಮಲ್ಪುರ ಅಂದ್ ಕೈಕ ಬಣ್ಣ ಬತ್ತಿನಕ್ಕೆ ದೆಪ್ಪ ಎಂಕುಲು ಬ್ಲೀಚಿಂಗ್ ಪೌಡರ್ ಪಾಡು ಪೌಡ್ರ್ ಪಾಡ್ನ ಪೋಪುಂಡು ನಮ್ಮ ಕುಂಟು ಅಂಚೆ ಪಾಡ್ರೆ ಹಬ್ಬ ಜೊತೆ ಕುಂಟು ಬಣ್ಣ ನಮ್ಮದು ಬಣ್ಣದ ಕುಂಟು ಆತೆ ನಮ್ಮ ಜೋಪಾನವಾದ ಇಂಚ ಮಸ್ತ್ ದುಮ್ಮು ಪುರ ಪಾಣಂದೆ ನೀರೇಳು ಬರ್ನಂಗ ಅವರ ದಾಲ ಸೇಫ್ಟಿ ಹಬ್ಬಲ್ಲ ಬಣ್ಣ ಒಂದಿತ್ತು ಹೆಂಗಲ್ ನಾವು ಸಾಧಾರಣ ಮಟ್ಟ ಬಣ್ಣ ಒಪ್ಪಿನ ಮುಂದೆ ಗೊತ್ತು ಜಿಂಕಿದ ಮುಟ್ಟ ಬಣ್ಣ ಪೋತಿನ ಅಂಚ ಆ ಒಂದು ಗ್ಯಾರಂಟಿ ಬಣ್ಣದ ಬಗ್ಗೆ ಗ್ಯಾರಂಟಿ ಇತ್ತ ಅವು ಮಿತ್ ತುಯ್ಯಾರ ಸೀರೆ ಪುರ ಮಸ್ತ್ ಉಂಡುದಿಲ್ಲ ಅವು ಮೂಲು ಬಣ್ಣ ಆತಿನೇ ಯಾಂಕುಲ್ ಮಲ್ದೆ ಅಂಕುಲ್ ಮಲ್ದೇನೆ ಎಂಕೋ ಎಂಕು ಸಹಾಯಕರು ಇರಲಿಲ್ಲ ಎಂಕುಲ್ ಮಲ್ದೇನೆ ಬಣ್ಣ ಅಂಚದ ಐತಂಜೆ ಬಣ್ಣದ ಬಗ್ಗೆ ಹೆಮ್ಮೆ ಬಣ್ಣ ಪೋಪುಜಿ ಅಂದ ಎಂಗಲ್ ಎಂಕುಲ್ ಮಲ್ತೇನೆ ಬಣ್ಣ ಪೋಪುಜಿ ಅಂದ ಅಂಜಿ ಕ್ರಮಟಲ್ಲ ಎತ್ತು ತಡವಾಡು ಎತ್ತು ಬೇಗವಾಡು ಎತ್ತು ಕೆಲಸ ಪಾಡು ಎಂಜಿನ ಟೆನ್ಷನ್ ಅಪ್ಪಡು ಬಣ್ಣದ ಮಲ್ಪುನ ಮಿಕ್ಸ್ ಮಲ್ಪುನ ಮಾತ್ರ ಆಯ್ತ ಬಗ್ಗೆ ಮಾತ್ರ ಚಿಂತನೆ ಅಲ್ಪ ಬೆತ್ತ ಎಂಜಿನಲ್ ಚಿಂತನೆ ಅಲ್ಪುಜಿ ಇದ ಮುಟ್ಟಲ್ಲ ಕಲ್ಪರ ಬತ್ತೆರಡ ಕಲ್ಪವೇ ಕಲ್ಪರ ಬರ್ಪುಜಿ ದಯಬಣ್ಣಗ ಒಂದು ಎಲ್ತ್ಗೆ ಸರಿ ಜೀ ಸುರುತ ವಿಷಯ ಬಗ್ಗೆ ಪುರಂಜೋಪುರ ಮಲ್ಪನ ಕೆಲಸ ತುಂದು ದೇವಕಂಡ ಕಾಂಡೆ ನಂಕುಲು ಇತ್ತ ಸುರ್ ಬತ್ತಿ ಕೊಡ್ಲು ಅಂಜಿ ಆಯಿಲ್ ಮಲ್ತೆ ನೂಲ್ ದೇಕನಾಗ ಇಡೀ ಚಂಡಿ ಆಪಣ ಮೇಪುರ ಅರಿಂಜ ಹೊಂಡ ಎಂಚಲ ಒಂಜಿ ನಮ್ಮ ಮಲ್ಪ ಬಕ್ಕ ಡ್ರೆಸ್ ಅಂಜಿ ಮಲ್ಪ ಅವು ಅಕಲೆ ಪುರ ಆಪುಜಿ ಅವು ಕೆಲವು ಮಲ್ಪನ ಮಲ್ಪಿ ರಾಣ ಒಂದು ಪುರ ಎನ್ಲೆ ಕೊಡು ಒಂದು ಅರಿಂಜವೇ ಮಲ್ಪಡು ಬಂಗದ ಬೇಲೆ ಐಟ್ ಪುರ ಮೇಕೆ ಇಬ್ಬರು ಚಂಡಿ ಆಪುಂಡು ಅವ್ರ ನಮ್ಮ ನುಪ್ಪುಣ ಅವ್ರ ದೇವ ಗೊತ್ತೇನೆ ಅವು ಒಂಜಿ ಪ್ರೀತಿಡಿ ಮಲ್ಪುನ್ ಬೇಲೆದ ಬಗ್ಗೆ ಬೇಲೆದ ಮಿತ್ ಪ್ರೀತಿಡು ಮಲ್ಪುನ ಆತ ಬಕ್ಕ ಒಂದು ಎಂಚಪುರ ಹಣ್ಣು ಇತ್ತ ಮಲ್ತಿನ ಬಣ್ಣ ಇತ್ತು ಅವ್ನು ಕೋಡೆ ಮಲ್ದಿನ ಕಿರ್ಮರ ಶುರು ಆತನ ಅವು ಎರಡು ಫಣ ಪಿಲ್ಲಕ್ಕ ನಮ್ಮಕ್ಕ ನಮ್ಮನೆಯಾಗಿ ಸಮಾಧಾನ ಮಲ್ತಂದು ಐದಾಲ್ ಒಂದು ಬಕ್ಕ ಇತ್ತೇ ದ ಪರಿಸ್ಥಿತಿ ಒಂಚೂರು ಪರವಾಗಿಜ್ಜಿ ಎಂಕಲಿಗೆ ಎಂಜಿನಲ್ಲಿ ಒಂಜಿ ಕಷ್ಟಗು
0: ನೇಕರ ಸಂಘ ಎನ್ನಿಕ್ಲಿಗೆ ಸಹಾಯ ಮಲ್ಪರು
1: ಇತ್ತೇ ಇತ್ತೇ ಪರಿಸ್ಥಿತಿ ಸಹಾಯ ಮಲ್ಪರು ವೈಕಲ್ ಒಂದು ಸಹಾಯ ಮಲ್ಪರು
0: ಸೊಲ್ಮೇರು

0: ಈಗ ಅನೇಕರ ಸಂಘದ ಸಂಘವು ಪ್ರತಿಯೊಬ್ಬರಿಗೂ ಅವರ ಪಿ ಎಫ್ ಎಲ್ಲ ಬರ್ತದೆ, ಮತ್ತೆ ಇಲ್ಲಿ ಕೂಡ ಅವರಿಗೆ ನಾವು ಯಾವ್ದಾದ್ರೂ ಕಷ್ಟ ಇದ್ರೆ ಅದು ಕೊಡ್ತೇವೆ ಹಣ. ಮತ್ತೆ ಮಗ್ಗದ್ದು ಏನಾದ್ರು ರಿಪೇರಿ ಇದ್ರೆ ಅದು ನಾವೇ ಕೊಡ್ತೇವೆ. ಮುಂಚೆ ಹಾಗೆಲ್ಲ ಅವರವರ ಮಗ್ಗನ್ನು ಅವರೇ ಇದು ರೆಡಿ ಮಾಡಬೇಕು, ಈಗ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಅವರಿಗೆ ಬೇಕಾಗುವ ನೂಲು ಮತ್ತು ರೆಡಿ ಮಾಡುವುದು ಅದೆಲ್ಲ ನಾವೇ ಮಾಡ್ತೇವೆ. ಈಗ ಸರ್ಕಾರದಿಂದ ಅಂದರೆ ನಮಗೆ ರಿಬೇಟ್ ಬರ್ತದೆ 20%, ನಾವು ಇದೇ ಸೇಲ್ ಆದ 20% ಗೌರ್ಮೆಂಟ್ ಕೊಡ್ತದೆ ನಮಗೆ. ಮತ್ತು ಈ ಶೆಡ್ ಕಟ್ಟುವವರಿಗೆ ಅದು ಕೊಟ್ಟಿದ್ದಾರೆ, ಮತ್ತು ಯಾರು ಹುಷಾರಿಲ್ಲದಿದ್ದರೆ ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ತಾರೆ. ICIC ಕಾರ್ಡ್ ಉಂಟು, ICIC ಕಾರ್ಡ್ ಎಲ್ಲ ನಾವು ತುಂಬ ಕಡೆ ಹೋಗಿದ್ದೇವೆ. ಬೆಂಗಳೂರಿಗೆ ಹೋಗಿದ್ದೇವೆ, ಉಡುಪಿ, ಮಣಿಪಾಲ, ಮತ್ತು ಮೊನ್ನೆ ಕೃಷಿ ಮೇಳ ಆಯಿತು ಕೋಲ್ನಾಡಲ್ಲಿ, ಅಲ್ಲಿ ನಮಗೆ ತುಂಬ ವ್ಯಾಪಾರ ಇದೆ. 1.5 ಲಕ್ಷ ವ್ಯಾಪಾರ ಆಗಿದೆ. ಒಂದು 88-90 ಸೀರೆ ಮತ್ತು ಬಾಟ್ಟೆವೆಲ್ ಹೈಯೆಸ್ಟ್ ಸೇಲ್ ಆಗಿದೆ, ಅದು 1.5 ಲಕ್ಷ ಅಲ್ಲಿ ಆಗಿದೆ. ಮತ್ತು ಬೆಂಗಳೂರಿಗೆ ಹೋಗಿದ್ದರು ಅದೇ ಟೈಮಲ್ಲಿ, ಅಲ್ಲಿ ಸಹ 30-40 ಸಾವಿರ ವ್ಯಾಪಾರ ಆಗಿದೆ. ಎಲ್ಲಿ ಹೋದರೂ ನಮಗೆ ವ್ಯಾಪಾರ ಆಗ್ತದೆ. ಮೊನ್ನೆ ಕಟೀಲಲ್ಲಿ 2 ದಿವಸ ಮಾಡಿದ್ದೆವು ದೇವಸ್ಥಾನ ಜಾತ್ರೆ ಪ್ರಯುಕ್ತ, ಅಲ್ಲಿ ಸಹ ವ್ಯಾಪಾರ ಆಗಿದೆ, ತೊಂದರೆ ಇಲ್ಲ. ಈಗ ನಮಗೆ ಜಾಸ್ತಿ ಬೇಡಿಕೆ ಇದು ಬಾಟ್ಟೆವೆಲ್, ಮಂಗಳೂರಿಂದ ಖಾಲಿ ಬಾಟ್ಟೆವೆಲ್ಗೆ ಅದು ಬರ್ತಾರೆ. ಇಲ್ಲಿ 15-16 ಪೀಸ್ ಈಗ ತಗೊಂಡು ತೊಂದರೆ ಇಲ್ಲ. ಈಗ ಆರಾಮ ಹಂಗೆ ಸಹ ನಾವು ಮಾಡ್ತೇವೆ, ಆದರೆ ಈಗ ಕಮ್ಮಿ. ಈಗ ಸೀರೆ ಮತ್ತು ಬಾಟ್ಟೆವೆಲ್ ಮತ್ತು ಶಾಲ್ ಮಾಡ್ತೇವೆ. ನಮಗೆ ಉಡುಪಿ ಮಠ ಸ್ವಾಮಿಯವರು ಪೇಜವರ ಒಂದು 2.5 ಲಕ್ಷ ವ್ಯಾಪಾರ ಮಾಡಿದ್ದಾರೆ ನಮಗೆ. ಅವರು ಇಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ, ಫಸ್ಟ್ ಟೈಮ್ ಯಾರು ಬರಲಿಲ್ಲ ಇದುವರೆಗೆ. ಇವರು ಜಿಲ್ಲಾಧಿಕಾರಿ ಭೇಟಿ ಕೊಟ್ಟರು. ಈಗ ಯಾರು ಬರುವುದಾದರೂ ಅವರಿಗೆ ನಾವು ತರಬೇತಿ ಕೊಟ್ಟು ಕಲಿಸ್ತೇವೆ. ಮತ್ತು ನೇಕರು ಈಗ ಏನು ತೊಂದರೆ ಇಲ್ಲ, ಈಗ ಮನೆಯಲ್ಲಿ ದುಡಿದು ಒಂದು 300-400 ರೂಪಾಯಿ ಮಾಡ್ಬೋದು, ಒಬ್ಬರಿಗೆ ತೊಂದರೆ ಇಲ್ಲ. ಯಾರು ಒಮ್ಮೆ ನಿಜವಾಗಿಯೂ ಇದು ಒಂದು ಮುಗಿದು ಹೋಗುವ ಸಂಭವ ಇತ್ತು, ಆದರೆ ಈಗ ನಮಗೆ ಕಲಿಗೆ ಟ್ರಸ್ಟ್ನವರು ಬಂದರು, ಮಮತಾ ಮೇಡಮ್ ಮತ್ತು ಚಿಕ್ಕಪ್ಪ ಸಿಟ್ರು ಅಂತ ಕಾರ್ಕಳದವರು, ಅವರು ಬಂದು ನಮ್ಮೊಟ್ಟಿಗೆ ತುಂಬ ಸಪೋರ್ಟ್ ಆಗಿ ಸಹಕಾರ ನೀಡಿ ಅವರೇ ಎಲ್ಲ ಈ ನಬಾರ್ಡ್ ಬ್ಯಾಂಕ್ನಿಂದ ನಮಗೆ ಒಂದು 5 ಮಗ್ಗ ಈ ಎಲ್ಲ ನಬಾರ್ಡ್ ಬ್ಯಾಂಕ್ನವರು ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಖಂಡಿತ ಅವರು ಮರೆಯಾಗಿಲ್ಲ, ಹಾಗೆ ಈಗ ತೊಂದರೆ ಇಲ್ಲ.
1: ನಮ್ಮ ಜಿಲ್ಲೆಯಲ್ಲಿ ಬೀಡಿ ಉದ್ಯಮದ ಜೊತೆಗೆ ಮನೆ ಮನೆಯಲ್ಲಿ ಹೆಸರಾದದ್ದು ಕೈಮಗ್ಗ. 10 ಮನೆಗಳಲ್ಲಿ 1 ಮನೆಯಲ್ಲಾದರೂ ಕೈಮಗ್ಗದ ಲಟಪಟ ಸದ್ದು ಈಗ ಇದರ ಸದ್ದು ಕ್ಷೀಣಿಸಿದೆ. ನಮ್ಮ ಜಿಲ್ಲೆಯಲ್ಲಿ ಹಲವಾರು ಊರುಗಳು ಕೈಮಗ್ಗಕ್ಕೆ ಖ್ಯಾತಿಯನ್ನು ಹೊಂದಿದ್ದವು. ಬಸರೂರು, ಜಪ್ಪು, ಪಡೀಲ್, ಕಂಕನಾಡಿ, ಕುಲ್ಶೇಖರ, ಕೊಳೆವಾಡಿ, ಸುರತ್ಕಲ್, ಪನಂಬೂರು, ಮುಲ್ಕಿ, ಕಿನ್ನಿಗೋಳಿ, ಮಿಜಾರ್, ಸಿದ್ದಕಟ್ಟೆ, ಹಳೆಯಂಗಡಿ, ಪಡುಪನಂಬೂರು, ಬಂಟ್ವಾಳ, ಪಾಣೆಮಂಗಳೂರು ಮುಂತಾದ ಸ್ಥಳಗಳು ಪ್ರಮುಖ ಕೈಮಗ್ಗ ನೇಕಾರಿಕಾ ಕೇಂದ್ರಗಳಾಗಿದ್ದವು. ದಕ್ಷಿಣ ಕನ್ನಡ ಮತ್ತು ಉಡುಪಿ ಅವಿಭಜಿತ ಜಿಲ್ಲೆಯಲ್ಲಿ 1995 ಜರುಗಿದ ಕೈಮಗ್ಗದ ಗಣತಿಯ ಪ್ರಕಾರ 1058 ಶೆಡ್ಯೂಲ್ಗಳಲ್ಲಿ 2855 ಮಂದಿ ಕೈಮಗ್ಗಗಳಲ್ಲಿ ದುಡಿತಾ ಇದ್ದರು. ಜಿಲ್ಲೆಯಲ್ಲಿ ಒಟ್ಟು 1442 ಕೈಮಗ್ಗಗಳಿದ್ದು 1356 ಮಗ್ಗಗಳು ಕೆಲಸ ಮಾಡ್ತಾ ಇದ್ದು 86 ಮಗ್ಗಗಳು ಮುಚ್ಚಲ್ಪಟ್ಟಿವೆ.
2: ನನ್ನ ಹೆಸರು ಉಷಾ. ನಾನು ತಾಳಿಪಾಡಿ ಪ್ರಾಥಮಿಕ ನೇಕಾರ ಸೇವಾ ಸಹಕಾರ ಸಂಘದಲ್ಲಿ ಒಂದು 30 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ಎಲ್ಲ ಸೀರೆಗಳ ಬಗ್ಗೆ ಎಲ್ಲ ಲೆಕ್ಕ ಬರೆಯೋದು, ನೋಡೋದು, ಅದು ನಂದು ಕೆಲಸ. ಮೊದಲೆಲ್ಲ ಈ ನೇಕಾರಿಕೆಯಲ್ಲಿ ಯಾರು ಪ್ರಾಯದವರೆಲ್ಲ ತುಂಬ ಮಾಡ್ತಿದ್ರು, ಅವರಿಗೆ ಇದರಲ್ಲಿ ಜೀವನ ಹೋಗಬೇಕಿತ್ತು. ಮತ್ತೆ ಯಂಗ್ ಸ್ಟಾರ್ನವರು ಯಾರು ಬರಲಿಕ್ಕೆ ಕೇಳ್ತಿರ್ಲಿಲ್ಲ, ಇದಕ್ಕೆ ಅಂದರೆ ಮಜೂರಿ ಎಲ್ಲ ತುಂಬ ಕಡಿಮೆ ಇತ್ತು. ಒಂದು 7-8 ವರ್ಷದ ಹಿಂದಿನಿಂದ ಕದಿಕೆ ಟ್ರಸ್ಟ್ನವರು ತುಂಬ ನಮಗೆ ಸಹಕಾರ ಮಾಡ್ತಾ ಇದ್ದಾರೆ. ಅವರ ಇದರಿಂದ ಸ್ವಲ್ಪ ನಾವು ನೇಕಾರರಿಗೆಲ್ಲ ಹೊಸ ಹೊಸ ನೇಕಾರನೆಲ್ಲ ಸೇರಿಸಿ ತರಬೇತಿ ಎಲ್ಲ ಕೊಟ್ಟು ಅವರಿಗೆ ಸ್ವಲ್ಪ ಮಜೂರಿ ಎಲ್ಲ ಜಾಸ್ತಿ ಮಾಡಿಸೆಲ್ಲ ನೇಕಾರಿಕೆ ಮಾಡಿಸ್ತಾ ಇದ್ದೇವೆ. ಅವರಿಗೆ ಅವರು ತುಂಬ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ಅವರು ಕೂಡ. ಹಾಗೆ ಈಗ ಒಳ್ಳೆಯ ಥರದಲ್ಲಿ ಹೋಗ್ತಾ ಇದೆ. ಈಗ ತುಂಬ ಮೆಂಬರ್ಸ್ ಎಲ್ಲ ಜಾಸ್ತಿ ಆದರು ಮೊದಲಿಗಿಂತ. ಮತ್ತು ನಮ್ಮದು ಇವರು ಆಡಳಿತ ವರ್ಗದವರು ಎಲ್ಲರೂ ಕೂಡ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈಗಾಗೆ ಎಲ್ಲರೂ ಕೆಲಸ ಒಳ್ಳೆಯ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಇವಾಗಂದರೆ ಸೀರೆ ತುಂಬ ಜಾಸ್ತಿ ಬರ್ತಾ ಇದೆ ನಮಗೆ, ಪ್ರೊಡಕ್ಷನ್ ಎಲ್ಲ. ಈಗ ಅಂದರೆ ಆನ್ಲೈನಲ್ಲಿ ತುಂಬ ಪ್ರಚಾರ ಆಗಿ ತುಂಬ ಸೀರೆಗಳಿಗೆ ಡಿಮಾಂಡ್ ಉಂಟು. ಎಷ್ಟು ದುಡ್ಡು ಕೊಟ್ಟರು ತಗೊಳ್ಳಿಕ್ಕೆ ರೆಡಿ ಇರ್ತಾರೆ ಜನಗಳೆಲ್ಲ. ಇನ್ನೂ ಇದರದ್ದು ಒಳ್ಳೆಯ ಭವಿಷ್ಯ ಇರ್ಬೋದು ಅಂತೇಳಿ ನಮ್ಮದೊಂದು ಆಸೆ. ನೇಕಾರ ಕೂಡ ಬರ್ಬೋದು, ನೇಯ್ಬೋದು ಒಳ್ಳೆ ರೀತಿಯಲ್ಲಿ.

0: ಸುಗುಣ ಬಿ ಸಿಟ್ಟಿಗರ್ ಅವರೇ. ಹತ್ತಿಯಿಂದ ಮಾಡಿದಂತ ಬಟ್ಟೆಗಳಿದ್ದು ಹಾಳಾಗುದಿಲ್ಲ, ಏನು ತೊಂದರೆ ಆಗುದಿಲ್ಲ. ಹತ್ತಿ ಬಟ್ಟೆಯಿಂದ ಏನು ಧರಿಸಿದ ಏನು ಉಪಯೋಗ?
1: ಬಟ್ಟೆ ಅಂದ್ರೆ ನಮ್ಮ ದೇಹಕ್ಕೆ ತುಂಬಾ ಅದರಲ್ಲಿ ಉಪಯೋಗ ಇದೆ. ಯಾವುದೇ ಒಂದು ಇದಕ್ಕೆ ಸಹ ಮಳೆಗಾಲದಲ್ಲಿ ಒಂದು ಹೊದಿಯುವುದಕ್ಕೆ, ಸೆಕೆಗಾಲದಲ್ಲಿ ಸಹ ಹತ್ತಿ ಬಟ್ಟೆಗೆ ತುಂಬಾ ಪ್ರಾಮುಖ್ಯತೆ ಇದೆ. ಅಷ್ಟೊಂದು ಇದು ಅಂತೇಳಿ ಹೇಳುವುದಿಲ್ಲ, ಅದರಲ್ಲಿ ತುಂಬ ನಮಗೆ ಉಪಯೋಗವಿದೆ. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಸಹ, ಈ ಮುದುಕರವರಿಗೆ ಸಹ ಹತ್ತಿ ಬಟ್ಟೆ ಬಟ್ಟೆಯನ್ನು ನಾವು ಉಪಯೋಗಿಸುವುದಂದರೆ ತುಂಬ ಒಳ್ಳೆಯದು. ನಾನು ಸಹ ಕೈಮಗ್ಗದ ಬಗ್ಗೆ ತುಂಬ ಅನುಭವಸ್ಥೆಯಾಗಿದ್ದೇನೆ. ನಡುವೆ ಅಂದರೆ ಅದರಲ್ಲಿ ನಮಗೆ ಏನು, ನಮ್ಮ ತಂದೆ ತಾಯಿಯವರು ತುಂಬ ಅದರಿಂದ ಕಷ್ಟಪಟ್ಟಿದ್ದಾರೆ. ಅದರಲ್ಲಿ ಇನ್ನು ಮುಂದಕ್ಕೆ ಅಂದರೆ ಇಲ್ಲಿ ಸಹ ಅದು ತುಂಬ ಅಳಿವಿನ ಅಂಚಿನಲ್ಲಿತ್ತು. ಇನ್ನು ಅದು ಮುಂದೆ ಅದನ್ನು ಮಾಡುವುದೇ ತುಂಬ ಕಷ್ಟ ಅಂತ ಇತ್ತು. ಅಂದರೆ ಯಾರು ಸಹ ಅದಕ್ಕೆ ಈಗಿನವರು ಪ್ರಾಶಸ್ತ್ಯ ಕೊಡ್ತಿರಲಿಲ್ಲ. ಹಾಗಾಗಿ ನಾನು ಕಡೆಗೆ ಅದನ್ನು ಕೈ ಬಿಟ್ಟುಬಿಟ್ಟೆ.
0: ಈಗ ಒಂದು ಮಗ್ಗಕ್ಕೆ ತೆಗೆದುಕೊಳ್ಬೇಕಾದ್ರೆ ಎಷ್ಟು ಬೇಕು?
1: ಅದಕ್ಕೊಂದು 25,000 ಜಾಸ್ತಿ ಬರ್ತದೆ. ಆದರೆ ಮರದ ತುಂಬ ಕಾಸ್ಟ್ಲಿ ಅಲ್ವಾ ಈಗ, ಆದ್ದರಿಂದ ಅದಕ್ಕೆ ತುಂಬ ಒಂದು 25,000-26,000 ಬೇಕಾಗ್ಬೋದು. ಅದು ನನಗೆ ಈಗ ತುಂಬ ಖುಷಿ ಕೊಡ್ತಾ ಉಂಟು. ಈ ರೀತಿ ನಾನು ಬರುವುದಾದರೆ ಅದನ್ನೇ ಕಂಟಿನ್ಯೂ ಮಾಡ್ಬೋದಿತ್ತು ಅಂಥೇಳಿ ನನಗೆ ಈಗ ಅನ್ನಿಸ್ತಾ ಉಂಟು. ತುಂಬ ಅನ್ನಿಸ್ತದೆ, ನಾನು ಅದನ್ನೇ ಮಾಡ್ಬೋದಿತ್ತು ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ.
0: ಈ ಇಲ್ಲಿ ನಿಮ್ಮ ಕೆಲಸ ಏನು?
1: ಇಲ್ಲಿ ನಾನೀಗ ಕ್ಯಾಶಿಯರ್ ಆಗಿ ಮಾಡ್ತೇನೆ, ಸೇಲ್ಸ್ ಮಾಡ್ತೇನೆ. ಮತ್ತು ಅದರ ಬಗ್ಗೆ ಕೈಬಗ್ಗದ ಸೀರೆ ಬಗ್ಗೆ ಏನಾದರೂ ಅವರು ಹಾಳ ಒಂದು ಸ್ವಲ್ಪ ಡ್ಯಾಮೇಜ್ ಆಗಿದ್ದರೆ ನಾನು ಅದು ಹೀಗಾಗಬೇಕಿತ್ತು ಹೀಗಾಗಬೇಕಂತ ಅವರಿಗೆ ಸ್ವಲ್ಪ ಮನದಟ್ಟಾಗುವಂತೆ ಹೇಳಿ ತಿಳಿಯಪಡಿಸ್ತೇನೆ. ಇನ್ನು ಈಗ ನೋಡಿದರೆ ನನಗೆ ಇದರಲ್ಲಿ ಈಗ ನಮ್ಮ ಒಂದು ಜೀವನ ಸಾಗಿಸ್ಬೋದು ಅಂತ ಹೇಳಿ ಎಣಿಸ್ತೇನೆ. ಅಂದರೆ ಈಗ ನೇಯ್ಗೆಗೆ ಮಜೂರಿ ಕೂಡ ಈಗ ಜಾಸ್ತಿ ಆಗಿದೆ, ಮೊದಲಿನ ಹಾಗೆ ಇಲ್ಲ. ಸೀರೆಗೆ ಕೂಡ ಮಜೂರಿ ಹಾಗೆಯೇ ಜಾಸ್ತಿ ಇದೆ. ಅದೇ ಜಾಸ್ತಿ ಆಗಿದ್ದರಿಂದ ನಾನು ಒಂದು ವೇಳೆ ಅದರಲ್ಲಿ ಇದ್ದಿದ್ದರೆ ಈಗ ನನಗೆ ಅದರಲ್ಲಿ ಜೀವನ ಸಾಗಿಸ್ಬೋದಿತ್ತು ಅಂತ ಹೇಳಿ ಒಂದು ಅನುಭವ ಬರ್ತದೆ.
0: ಈ ಕೈಮಗ್ಗ ಇನ್ನು ಕೂಡ ಜಾಸ್ತಿ ಬಾಳಿಕೆ ಬರಬಹುದು ಇನ್ನು ಕೂಡ.
1: ಇನ್ನು ನಾವು ಉಳಿತದೆ ಅಂತೇಳಿ ತುಂಬ ಅದರ ಮೇಲೆ ದೃಢ ನಂಬಿಕೆ ಇದೆ.
0: ಥ್ಯಾಂಕ್ ಯು.
2: ಒಮ್ಮೆ ನಾವು ಸಹ ತುಂಬ ಇನ್ನು ಮುಂದೆ ಹೋಗ್ತದಾ ಇಲ್ವಾ ಅಂತ ನಮಗಿತ್ತು ಇದಾಗಿತ್ತು. ಆದರೆ ಈಗ ಏನಿಲ್ಲ, ಈಗ ಪುನರುಚ್ಚೇತನ ಆಗ್ತದೆ ಮತ್ತು ಇಂಪ್ರೂವ್ ಆಗ್ತದೆ. ನಮಗೆ ತುಂಬ ಖುಷಿ ಆಗ್ತದೆ ಈ ನಾವು ಇದನ್ನು ಮಾಡುವ. ನಾನು ಮಧ್ಯದಲ್ಲಿ ತುಂಬ ಒಂದು 20 ಬಿಟ್ಟಿದ್ದೇನೆ, ನಮಗೆ ವೇತನ ಕಮ್ಮಿ ಆಯ್ತಂತ. ಆದರೆ ಈಗ ಏನು, ಈಗ ತೊಂದರೆ ಇಲ್ಲ, ನಾವು ಎಷ್ಟು ದುಡಿತೇವೆ ಅಷ್ಟು ಮಾಡ್ತೀವಿ. ಆವಾಗ ನಾವು ಸೆನಿಸಿದ್ವಿ, ನಮಗೆ ಮರ ಬೆಳಿಗ್ಗೆಯಿಂದ ಸಂಜೆ ತನಕ ದುಡಿದ್ರೆ 100 ಸಿಗುತ್ತೆ, ಮೇಸ್ತಿರವ್ರ ರೊಟ್ಟಿ 300 ಸಿಗ್ತದೆ. ಅವಾಗ ಯಾರು ಬರ್ತಾರೆ ಇದಕ್ಕೆ? ಮನೆಯವರು ಹೇಳ್ತಾರೆ ಬೇಡ ನಮಗೆ ಸಾಕು ನೀವು ಬೇರೆ ಕೆಲಸಕ್ಕೆ ಹೋಗಿ. ಹಾಗೆ ಬೇರೆ ಕೆಲಸಕ್ಕೆ ಹೋದ್ರಿಲ್ಲ. ನಿಜವಾಗಿಯೂ ಈಗ ಇದ್ದರೆ ಎಲ್ಲರೂ ಮನೆಯಲ್ಲಿ ಮಾಡ್ತಿದ್ರು, ನಾವು ಕೂಡ ಎಲ್ಲ ಬಿಟ್ಟು ಒಮ್ಮೆ ಎಲ್ಲ ಖಾಲಿ ಆದಮೇಲೆ ಮತ್ತೆ ವಾಪಸ್ ಬಂದಿದ್ದೆ.
3: ನನ್ನ ಹೆಸರು ಶಾರದಾ.

ಜಾಸ್ತಿ ಒಣಗಿದ್ರೂ ಅದು ಬಿಡಿಸುವಾಗ ನಮಗೆ ತುಂಬಾ ನೂಲ್ ಕಟ್ಟಾದ್ರೆ ತುಂಬಾ ಕಷ್ಟ ಆಗ್ತದೆ, ಹೊತ್ತು ಹಿಡಿತದೆ, ತುಂಬಾ ಹೊತ್ತು ಹಿಡಿತದೆ ಅದರಲ್ಲಿ. ಆಮೇಲೆ ಸೀರೆಗೆ ರೇಟು ತುಂಬಾ ಕಾಸ್ಟ್ಲಿ ಅಂತ ಹೇಳ್ತಾರೆ, ಆದ್ರೆ ನಮಗೆ ಅದರಲ್ಲಿ ಏನು ಜಾಸ್ತಿ ಲಾಭ ಏನು ಬರುವುದಿಲ್ಲ ಅದರಲ್ಲಿ. ಬಾಳಿಕೆ ತುಂಬಾನೇ ಬರ್ತದೆ, ಆದ್ರೆ ನಮಗೆ ಅದರಲ್ಲಿ ಹೆಚ್ಚು ಲಾಭ ಏನು ಬರುವುದಿಲ್ಲ.

ನನ್ನ ಹೆಸರು ಮಾಧವ್ ಶೆಟ್ಟಿ ಗಾರು. ತಾಳಿಪ್ಪಾಡಿ ಪ್ರಾಥಮಿಕ ನೇಕಾರ ಸಹಕಾರ ಸಂಘ ಕಿನ್ನಿಗೋಳಿ, ಇದರ ಆಡಳಿತ ನಿರ್ದೇಶಕರಾಗಿದ್ದೇನೆ. ಸುಮಾರು ನಮ್ಮ ಸೊಸೈಟಿ 1952 ಕೆಲಸ ಮಾಡ್ತಾ ಇದೆ. ಆ ಸಂದರ್ಭದಲ್ಲಿ ಸುಮಾರು 400-500 ಜನ ನೇಕಾರರು ಕೆಲಸ ಮಾಡ್ತಾ ಇದ್ರು. ಬೇರೆ ಬೇರೆ ಕಾರಣದಿಂದ ಬರಬರುತ್ತಾ ಕಮ್ಮಿ ಕಮ್ಮಿ ಆಗಿ ಕೊನೆಗೆ 18 ಜನ ನೇಕಾರರು ಇದ್ರು. ಮತ್ತೆ ಪುನಃ ನೇಕಾರರಿಗೆ ನಮ್ಮ ಒಂದು ಉಳಿಸಬೇಕೆಂಬ ದೃಷ್ಟಿಯಿಂದ ನಾವು ನೇಕಾರರಿಗೆ ಕಜಿಕ ಟ್ರಸ್ಟ್ ಮತ್ತು ನಂಬರ್ಡ್ನವರು ಸೇರಿ ಒಂದು ಹೊಸ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಮಾಡಿದರು. ಹಾಗೆ ಸ್ವಲ್ಪ ಹೊಸ ಯುವಜನ ಬರಲಿಕ್ಕೆ ಶುರು ಮಾಡಿದರು. ಹಾಗಾಗಿ ಈಗ ನಮ್ಮಲ್ಲಿ 35 ಜನ ಕೆಲಸ ಮಾಡ್ತಾ ಇದ್ದಾರೆ. ಆ 35 ಜನ ಕೆಲಸ ಮಾಡ್ತಾ ಇದ್ರು ಸೊ ಅವರಿಗೆ ಉಳಿಸಬೇಕೆಂದು ಬಹಳಷ್ಟು ಕೆಲಸ ಮಾಡಬೇಕಾಗಂದರೆ ಅವರಿಗೆ ಆದಾಯವನ್ನು ಹೆಚ್ಚು ದೊರಿಸಿಕೊಡಬೇಕಾಗಿದೆ. ಹಾಗಾಗಿ ನಾವು ಸ್ವಲ್ಪ ಉತ್ಪನ್ನದಲ್ಲಿ ಬೇರೆ ಬೇರೆ ಆಧುನಿಕತೆ ತಂದು ಸ್ವಲ್ಪ ಮಾರ್ಕೆಟ್ ಮಾಡಿ ಅವರಿಗೆ ಒಳ್ಳೆ ಆದಾಯ ಸಿಗುವಾಗೆ ಪ್ರಯತ್ನ ಮಾಡ್ತಾ ಇದೆ. ನೇಕಾರರಿಗೆ ಕಡಿಮೆ ಆಗಲಿಕ್ಕೆ ಕಾರಣಗಳು ಅವರಿಗೆ ದಿವಸಕ್ಕೆ ಬರುವ ಸಿಗುವ ಆದಾಯ. ಅಂದರೆ ಬೇರೆ ಉದ್ಯೋಗ ನೋಡಿದ್ರೆ 400-500 ರೂಪಾಯಿ ದಿವಸಕ್ಕೆ ಆರಂಭದಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು 400-500 ರೂಪಾಯಿಗೆ 2 ದಿವಸಕ್ಕೆ 400-500 ಮಾಡಲಿಕ್ಕೆ ಬಹಳಷ್ಟು ಕೆಲಸ ಮಾಡಬೇಕು. ಅಂದರೆ ಸ್ಕಿಲ್ಡ್ ಕೆಲಸ ಅಂದರೆ ಇಲ್ಲಿ ಬಂದ ಕೂಡಲೇ ಕಲಿತ ಕೂಡಲೇ ಇವತ್ತು ಕೆಲಸ ಮಾಡಲಿಕ್ಕೆ ಆಗುದಿಲ್ಲ. ಒಂದು ವರ್ಷ ಅವನಿಗೆ ಮಿನಿಮಮ್ 1 ವರ್ಷ ಬೇಕು ಕೆಲಸ ಮಾಡಿ ಶುರು ಮಾಡಬೇಕು. ಆದಾಯ ತೆಗಿಬೇಕು, ಎಷ್ಟು ಕೆಲಸ ಮಾಡಿ ಸಹ ಅವನಿಗೆ 800-300 ತೆಗಿಬೇಕು, ಬೆಳಿಗ್ಗೆ ಸಂಜೆ ದುಡಿಬೇಕು. ಹಾಗಾಗಿ ಹೆಚ್ಚು ಸಮಯ ಜನ ಈ ನೇಕಾರಿಕೆಗೆ ಬರುವವರು ಕಡಿಮೆ ಆಗಿದೆ. ಅಂದರೆ ಸರ್ಕಾರ ನೇರವಾಗಿ ಯಾರಿಗೆ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಆದಾಯ ದೊರೆಸಿಕೊಡುವಂಥ ಕೆಲಸ ಮಾಡಿದರೆ ಆ ನೇಕಾರಿಕೆ ಉಳಿಬಹುದು. ಅಂದರೆ ಹೊಸೊಬ್ಬರು ಬರಲಿಕ್ಕೆ ಅವಕಾಶ ಉಂಟು. ಈಗ ಅಂತೇಳಿ ನಾವು ಅವರಿಗೆ ಕೆಲಸ ಮಾಡಿದ ಮೇಲೆ ಅವರಿಗೆ ಎಷ್ಟು ಸಂಬಳ ಸಿಗ್ತದೆ ಅದರ ಮೇಲೆ ಮಾತ್ರ ಕೊಡ್ತಾ ಇದೆ. ಹಾಗೆ ಜಾಸ್ತಿ ಕೊಡಲಿಕ್ಕೆ ಶುರು ಹೋದರೆ ನಮಗೆ ಇಲ್ಲಿ ಉತ್ಪನ್ನದ ಮೇಲೆ ಜಾಸ್ತಿ ರೇಟ್, ಅವರಿಗೆ ಪ್ರೈಸ್ ಜಾಸ್ತಿ ಮಾಡಬೇಕಾಗ ಪ್ರೈಸ್ ಜಾಸ್ತಿ ಮಾಡಿಕೊಡಲಿ ಜನಗಳು ಡಿಮ್ಯಾಂಡ್ ಕಮ್ಮಿ ಆಗ್ತಾ ಇದೆ. ಹಾಗೆ ಒಟ್ಟು ನೇಕಾರಿಕೆ ಒಂದು ನೇಕಾರರಿಗೆ ಆದಾಯದ ಮೇಲೆ ನೇಕಾರಿಕೆ ನಿಂತಿದೆ. ಅಂದರೆ ಅವರಿಗೆ ಎಷ್ಟು ಆದಾಯ ಬಂದರೆ ಅವರು ಇನ್ನೂ ನೇಕಾರಿಕೆ ಉಳಿಸಬಹುದು. ಸರ್ಕಾರಕ್ಕೆ ನಾವು ಆದಷ್ಟು ನಾವು ಡಿಮ್ಯಾಂಡ್ ಮಾಡಿದೆ ನಮಗೆ ನೇಕಾರಿಕೆ ಕೆಲಸ ಮಾಡುವವರಿಗೆ ಹೆಚ್ಚಿನ ಆದಾಯ ಸಿಗಬೇಕು ಅಂತ ಹೇಳಿದರೆ ನೇರವಾಗಿ ಅವರಿಗೆ ಒಂದು ಇನ್ಸೆಂಟಿವ್ ಅಥವಾ ಅವರಿಗೆ ದುಡಿದ ಮೇಲೆ ಒಂದು ಇಷ್ಟು ಪರ್ಸೆಂಟ್ ಅಂತ ಹೇಳಿದರೆ ಸರ್ ನಾವು ವೇಜಸ್ನ ಮೇಲೆ ಇಷ್ಟು ಅವರಿಗೆ ಹೆಚ್ಚುವರಿಯಾಗಿ ಸರ್ಕಾರವೇ ಕೊಡಬೇಕು ಅಂತ ಹೇಳಿದ್ದೇವೆ. ಹೇಳಿದ್ದಾರೆ ನೋಡು ಅಂತ ಹೇಳಿದ್ದಾರೆ. ಆದರೆ ಹೆಚ್ಚು ಏನು ಭರವಸೆ ನಮಗೆ ಇಷ್ಟವರೆಗೆ ಸಿಗಲಿಲ್ಲ. ಹಾಗೆ ಬಂದ ಕೂಡಲೇ ಅವರಿಗೆ ಸ್ವಲ್ಪ ಆದಾಯ ಒಂದು ದಿವಸಕ್ಕೆ 300-400 ರೂಪಾಯಿ ಅದು ಮಿನಿಮಮ್ ಸಿಗುವ ಸಿಕ್ಕಿದ್ರೆ ಮಾತ್ರ ನೇಕಾರರು ಮುಂದಿನ ಪೀಳಿಗೆ ಸಿಗಬಹುದು. ಇಲ್ಲದಿದ್ದರೆ ಈ ಹಂತದಲ್ಲಿ ನಿಲ್ಲುವ ಸಾಧ್ಯತೆಯೂ ಜಾಸ್ತಿ ಉಂಟು.

0: ಹೇಳಿ ಮೇಡಮ್, ನಿಮ್ಮ ಹೆಸರು?
1: ಹರ್ಷಿತ. ಒಂದೂವರೆ ವರ್ಷ ಆಗಿದೆ ಬಂದು.
0: ಯಾಕೆ ಮನಸ್ಸು ಬಂತು ಈ ಕೆಲಸ ಮಾಡ್ಬೇಕಂತ? ಮನೆಯಲ್ಲೆಲ್ಲ ಇದೇ ಕೆಲಸ ಮಾಡ್ತಾ ಇದ್ರ?
1: ಮನೆಯಲ್ಲಿ ಅಂದ್ರೆ ನಮ್ಮ ಅಪ್ಪ ಹೇಳ್ತಾ ಇದ್ರು, ಹಿಂದಿನವರು ಮಾಡ್ತಾ ಇದ್ರು ಅಂತ ಹೇಳಿ. ನಮ್ಗೆ ಐಡಿಯಾ ಇರಲಿಲ್ಲ, ಆದ್ರೆ ಇಂಟ್ರೆಸ್ಟ್ ಇತ್ತು ಏನು ಅಂತ ನೋಡ್ಬೇಕು ಅಂತ. ಹಾಗೆ ನಮ್ಮದು ರಿಲೇಟಿವ್ ಒಬ್ರು ಇದ್ದಾರೆ, ಅವರಿಂದ ನಮ್ಗೆ ಈ ವಿಷಯ ಗೊತ್ತಾಯ್ತು. ಹಾಗೆ ಟ್ರೈನಿಂಗ್ ಅಂತ ನಾವು ಜಾಯ್ನ್ ಆದದ್ದು ಇಲ್ಲಿ.
0: ಬೇರೆ ಕೆಲಸಕ್ಕೆ ಹೋಗ್ಬೇಕಂತ ಮನಸ್ಸಿತ್ತ?
1: ಅಂದ್ರೆ ನಾನು ಒಂದು 2 ವರ್ಷ ಮನೇಲಿದ್ದೆ. ಅದಕ್ಕಿಂತ ಮೊದಲು ನಾನು ಶ್ರೀನಿವಾಸ ಇಂಜಿನಿಯರಿಂಗ್ ಕಾಲೇಜಲ್ಲಿ ಲ್ಯಾಬ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಆಮೇಲೆ ಅದೇ ಮಗು ಸ್ವಲ್ಪ ಚಿಕ್ಕದಿತ್ತು, ಹಾಗಾಗಿ ಕೆಲಸಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗೆ ಮನೆಯಲ್ಲಿದ್ದೆ, ಮತ್ತೆ ಈಗ ಜಾಯ್ನ್ ಆದೆ ಹೋದ ವರ್ಷ ಡಿಸೆಂಬರಲ್ಲಿ. ಈಗ 1.5 ವರ್ಷ ಆಯಿತು.
0: ಈ ಕೆಲಸದಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಹೇಗೆ ಅನಿಸ್ತದೆ ನಿಮಗೆ? ಖುಷಿ ಆಗುತ್ತೆ?
1: ಖುಷಿ ಆಗ್ತದೆ ತುಂಬ.
0: ಒಟ್ಟಿಗೆ ಎಷ್ಟು ಸೀರೆ ನೇಯ್ತೀರಾ?
1: ಇಲ್ಲ, ಇದು ಶಾಲ್ ಒಂದು 2 ಮೀಟರ್.
0: ಇದು ಶಾಲ್ ಈಗ?
1: ಇದು ಶಾಲ್ 2-3 ಮೀಟರ್ ನೇಯ್ತೇನೆ ನಾನು. ಮತ್ತೆ ಅದು ನೂಲಿನ ಮೇಲೆ ಇರ್ತದೆ, ಸ್ವಲ್ಪ ದಪ್ಪ ನೂಲಾದ್ರೆ ಜಾಸ್ತಿ ನೇಯ್ಲಿಕ್ಕಾಗ್ತದೆ, ಸಪುರ ನೂಲಾದ್ರೆ ಅದು ಬೇಗ ಮುಂದೆ ಹೋಗುದಿಲ್ಲ.
0: ಹಾಗೆ ವರ್ಕಿಂಗ್ ಅವರ್ಸ್ ಹೇಗೆ?
1: ನಾನು 9:30 ಬಂದು 4:30 ಹೋಗ್ತಾ ಇದ್ದೇನೆ. ಸುರತ್ಕಲ್ಲಿಂದ ಬರಬೇಕು, ಹಾಗೆ ಅಷ್ಟೊತ್ತಿಗೆ ಹೋಗ್ತೇನೆ ನಾನು.

0: ಮನೆಯೆಲ್ಲ ಖರ್ಚೆಲ್ಲ ನಿರ್ವಹಣೆ ಮಾಡ್ತೀರಾ ಹೇಗೆ?
1: ಇಲ್ಲ, ಹಾಗೇನಿಲ್ಲ, ಸ್ವಲ್ಪ ನಾನು ಕೂಡ ಸೇರಿಸ್ತೇನೆ.
0: ಹೆಲ್ಪ್ ಮಾಡ್ತೀರಿ ನೀವು? ಅವರಿಗೆ, ಯಜಮಾನರಿಗೆ
1: ಹೆಲ್ಪ್ ಮಾಡ್ತೇನೆ.
2: ನನ್ನ ಹೆಸರು ಪೂರ್ಣಿಮಾ. ನೇಕಾರಿಕೆ ಈಗ 2 ವರ್ಷ ಆಗ್ತಾ ಬಂದ, ನಾನು ಕಲೀಲಿಕ್ಕೆ ಬಂದು ಇಲ್ಲೇ ತರಬೇತಿ ಪಡೆದು ಕಲೀಲಿಕ್ಕೆ ಬಂದದ್ದಿಲ್ಲಿ. ತುಂಬ ಖುಷಿ ಆಗ್ತದೆ, ಸ್ವಾಭಿಮಾನದಿಂದ ಒಂದು ದುಡಿಮೆ ಮಾಡ್ಬೋದಂತ ಒಂದು ಧೈರ್ಯ ಇದೆ.
0: ಈ ಕೆಲಸ ಮಾಡುವಾಗ ನಿಮಗೇನು ಆಯಾಸ ಆಗ್ತದೆ?
2: ಇಲ್ಲ ಇಲ್ಲ, ಅದೊಂದು ಆಯಾಸ ಅಂತ ಅನಿಸೋದಿಲ್ಲ, ಒಂದು ಖುಷಿ ಆಗ್ತದೆ ಮಾಡುವಾಗ, ನಮಗೆ ಸುಸ್ತು ಏನಾಗುವುದಿಲ್ಲ, ಅದರಲ್ಲಿ ವ್ಯಾಯಾಮ ಥರ ಆಗ್ತದೆ.
0: ಭಾಳ ಸೂಕ್ಷ್ಮವಾದ ಕೆಲಸ ಇದು, ಕಷ್ಟ ಆಗುದಿಲ್ವಾ?
2: ಮೊದಲು ಕಷ್ಟ ಆಗ್ತಿತ್ತು, ಅದೀಗ ತಿಳಿದ ಮೇಲೆ ಅಷ್ಟು ಕಷ್ಟ ಎನಿಸೋದಿಲ್ಲ ನಮಗೆ. ಸರಿ ಮಾಡಿಕೊಂಡು ನೇಗೆ ಮಾಡ್ಬೋದಂತ ಒಂದು ಧೈರ್ಯ ಬಂದಿದೆ.
0: ನೀವೊಂದು ಕೈಮಗ್ಗದಲ್ಲಿ ಈಗ ಕೆಲಸ ಮಾಡ್ತಾ ಇದ್ದೀರಾ? ಸರಿ, ಏನು ಇದು ಮಾಡ್ತಾ ಇರೋದು?
2: ಸೀರೆ ಮಾಡ್ತಾ ಇದ್ದೀವಿ.
0: ಸೀರೆಗೆ ಎಷ್ಟು ನೂಲುಗಳು ಬೇಕಾಗ್ತದೆ?
2: ಸೀರೆ ಅಂದರೆ ಅದು 42 ಬರ್ತದೆ. ಒಂದು
0: ಏನು ಅದಕ್ಕೆ ಪಾಸ್ ಅಂತ ಹೇಳ್ತಾರಲ್ಲ, ಒಂದು
2: ಅದರಲ್ಲಿ ಸುತ್ತು 38 ಸುತ್ತಿಟ್ಟು ಮತ್ತೆ ಒಂದು ಅಚ್ಚೆಯಲ್ಲಿ 42 ಅಂತ ನೂಲು ಅಂತ ಬರ್ತಾ ಉಂಟದ್ರಲ್ಲಿ, ಒಂದು ಲಟ್ಟಿ ಅಂತ ಬರ್ತದೆ, ಅದರಲ್ಲಿ 42 ನೂಲು ಬರಬೇಕು ಹಾಗೆ.
0: ಇದು ಕಲೀಲಿಕ್ಕೆ ತುಂಬ ಕಷ್ಟ ಆಯ್ತು ನಮಗೆ?
2: ಹಾಂ, ನಮಗೆ ಅಂದರೆ ಮೊದಲು ಗೊತ್ತಿರಲಿಲ್ಲ ಏನು, ಹಾಗಾಗಿ ಸ್ವಲ್ಪ ತುಂಬ ಕಷ್ಟ ಆಗ್ತಿತ್ತು ಕಲಿಯುವಾಗ. ನೂಲೆಲ್ಲ ಹೋಗುವಾಗ ಅದನ್ನು ಜೋಡಿಸುವ ಕ್ರಮ ಎಲ್ಲ ಗೊತ್ತಿರಲಿಲ್ಲ ಸರಿಯಾಗಿ. ಮತ್ತು ಈಗ ತೊಂದರೆ ಇಲ್ಲ ಮಾಡ್ತಾಯಿದ್ದೀವಿ, ಈಗ ಅಷ್ಟು ಕಷ್ಟ ಎನಿಸೋದಿಲ್ಲ ನಮಗೆ, ಮಾಡ್ತಾಯಿದ್ದೇವೆ ಕೆಲಸ.
0: ಇಲ್ಲೇ ಕಲ್ತದ ನೀವು?
2: ಹೌದು, ಇಲ್ಲೇ ಬಂದು ಕಲ್ತದ್ದು. ನಮ್ದು ಇಲ್ಲೇ ಕಿನ್ನಿಗೊಳ್ಳಿ ಹತ್ರ ಸಮೀಪ, ಹೀಗೆ ಬಂದಾಗ ಇಲ್ಲಿ ನೇಗೆ ಮಾಡ್ತಿದ್ದು, ಹಾಗಾಗಿ ನಾವು ಸಹ ಜಾಯಿನ್ ಆದೆವು. ಮತ್ತೆ ಒಂದು 6 ತಿಂಗಳ ತರಬೇತಿ ಮಾಡಿದ್ರು, ಅದು ಕದಿಕೆ ಸಷ್ಟು ವತಿಯಿಂದ ನಬಾರ್ಡ್ ಸಹಾಯದಿಂದ ಒಂದು ಟ್ರೈನಿಂಗ್ ಅಂತ ಮಾಡಿದ್ರು. ಮತ್ತೆ ತಾಳೆಬಾಡಿ ಸಂಘ ಇವರೆಲ್ಲ ಪ್ರೋತ್ಸಾಹ ನೀಡಿ ನಮಗೆ ಒಂದು ಒಳ್ಳೆಯ ಉದ್ಯೋಗವನ್ನು ಹೇಳಿಕೊಟ್ಟಿದ್ದಾರೆ.
0: ನೇಕಾರ ಸಂಘದಿಂದ ನಿಮ್ಮ ಮನೆಯವರಿಗೆ, ನಿಮ್ಮ ಮಕ್ಕಳಿಗೆ ಏನು ಈ ಜೀವನ ನಿರ್ವಹಣೆಗೆ ಏನು ಸಹಾಯ ಆಗ್ತದೆ?
2: ಈಗ ಅಂದರೆ ನಾವು ಬಂದು ಸ್ವಲ್ಪ ಸಮಯ ಆದದಷ್ಟೇ, ಅದರಲ್ಲಿ ಇದೆ ಅಂತ ಹೇಳ್ತಿದ್ದಾರೆ, ಸ್ಕಾಲರ್ಶಿಪ್ ವ್ಯವಸ್ಥೆ ಎಲ್ಲ ಮತ್ತು ಮನೆ ಕಟ್ಟಲಿಕ್ಕೆಲ್ಲ ಸಹಾಯ ಮಾಡ್ತಾರೆ ಅಂತ ಹೇಳಿದ್ದಾರೆ, ನೋಡಬೇಕು.
0: ಇದಕ್ಕೆ ಕೆಲಸ ಮುಂದುವರಿಸಬೇಕಂತ ಇದ್ದೀರಿ?
2: ಹೌದು, ನಾನು ಇದರ ಜೊತೆಗೆ ನಾನು ಟೈಲರಿಂಗ್ ಸಹ ಮಾಡ್ತಿದ್ದೇನೆ ಮನೆಯಲ್ಲಿ. ಹಾಂ ಹೌದು, ಜೊತೆಗೆ ಅದು ಕೆಲಸವನ್ನು ಸಹ ಮಾಡ್ತಿದ್ದೆ. ಇಲ್ಲ ನಾನು ಇಲ್ಲ, ಇಲ್ಲಿ ಸಂಘದಿಂದ ಮತ್ತು ಮೇಡಮ್ ಕಾರಿಗೆ ಟ್ರಸ್ಟ್ ಮೇಡಮ್ ಮಮತಮ್ಮ ಮೇಡಮ್ ಅದು ಆನ್ಲೈನ್ ರೂಪದಲ್ಲಿ ಎಲ್ಲ ಮಾಡ್ತಿದ್ದಾರೆ. ಈಗ ಇನ್ನೂ ಇದರಲ್ಲಿ ತುಂಬ ಇದೆ ಅದು, ಮತ್ತು ನಮ್ಮ ಇದಕ್ಕೆ ಆಲೋಚನೆಗೆ ತಕ್ಕ ಹಾಗೆ ಇದು ದುಡಿಮೆ, ನಾವು ಹೇಗೆ ಮಾಡ್ತೇವೆ ಹಾಗೆ ಮಾಡ್ತಾ ಹೋಗ್ಬೋದು ಅದನ್ನು. ಮತ್ತು ಅದರಲ್ಲಿ ಕೆಲವು ನೂಲು ಕೆಲವೊಂದು ಬೇರೆ ಜಕ್ಕಡೆಲ್ಲ ಇರ್ತದೆ, ಅದರಲ್ಲೆಲ್ಲ ಡಿಸೈನ್ ಎಲ್ಲ ಬದಿಯಲ್ಲೆಲ್ಲ ಡಿಸೈನ್ ಬರುವಂಥದ್ದು, ಅದು ಬೇರೆ ವಿನ್ಯಾಸ ಎಲ್ಲ, ಅದೆಲ್ಲ ಕಲಿತು ಒಳ್ಳೆಯದಂತ ಅನಿಸ್ತು.
0: ಇಷ್ಟ ಆಗುವಂಥ ಸೀರೆ ಯಾವುದು
2: ಅಂದರೆ, ಅದರ ಇದರಲ್ಲಿ 40, 60, 80 ಕೌಂಟ್ ಇದ್ದೆಲ್ಲ ನೂಲಿದೆ, 80 ಸ್ವಲ್ಪ ಕಷ್ಟ ಆಗ್ಬೋದು, ಸಪೂರ ಅದು ನೂಲು. ಹಾಂ ಹೌದು, 80 ಗಟ್ಟಿ ನೂಲೇ ಅದು, ಆದರೆ ಅದು ತುಂಬ ಸಪೂರಾಗಿ ನೂಲು ಹೋದದ್ದು ಸಹ ಗೊತ್ತಾಗೋದಿಲ್ಲ ನಮಗೆ ಹಾಗೆ.
0: ತುಂಬ ಕಷ್ಟದ ಅಂದರೆ, ಓಕೆ. ಇಲ್ಲಿ ಒಂದು ಕೆಲಸ ಮಾಡೋದು, ಒಂದು ಹಳೆಯ ಒಂದು ಉದ್ಯಮವನ್ನು ಬೆಳೆಸುವಂಥ ಖುಷಿ ಇದೆ ನಿಮಗೆ?
2: ಹಾಂ ತುಂಬ ಖುಷಿ ಇದೆ ನನಗೆ, ಇದು ಸಿಕ್ಕಿದ್ದು ಒಂದು ಸೌಭಾಗ್ಯ ಅಂತಲೇ ಹೇಳ್ಬೋದು.
0: ಸಾಧ್ಯ ಆದರೆ ಮಕ್ಕಳಿಗೆ ಕೂಡ ಇದನ್ನು ಕಲಿಸಬೇಕಂತಿದ್ದೆ.
2: ಹೌದೌದು, ಅವನಿಗೆ ಇಂಟ್ರೆಸ್ಟ್ ಇದ್ದೆ ಕಲಿಸ್ತೇನೆ ನಾನು. ಈಗ ಕೆಲವೊಮ್ಮೆ ಕೂತ್ಕೊಳ್ತಾರೆ ಅದರಲ್ಲಿ, ಟ್ರೈ ಮಾಡ್ತಾರೆ ಅವರು ಹಾಗೆ.
0: ಥ್ಯಾಂಕ್ ಯು.

0: ಮನೆ ಪರಿಸ್ಥಿತಿ ಎಲ್ಲ ಹೇಗಿದೆ?
1: ನಮ್ಗೆ ತೊಂದ್ರೆ ಇಲ್ಲ, ನಾವು ಇಲ್ಲ, ನಮ್ಮ ಅಮ್ಮನವ್ರು ಮಾಡ್ತಿದ್ರು, ಅವರಿಗೆ ಏಜ್ ಆಯಿತು, ಈಗ ಅವ್ರು ಮಾಡುವುದಿಲ್ಲ. ಇಲ್ಲದೆ ಮೊದಲು ಅವ್ರು ಮಾಡ್ತಿದ್ರು, ನಾವು ಶಾಲೆಗೆ ಹೋಗೋ ಟೈಮಲ್ಲಿ ಅವರೇ. ನಾನಂದರೆ ನಮ್ಮ ಮನೆಯಲ್ಲಿತ್ತು, ಹಾಗೆ ನಾನು ಶಾಲೆಗೆ ಹೋಗುವಾಗ ಎಲ್ಲ ಕಲ್ತಿದ್ದೇನೆ. ನಾನು ಈಗ ಎರಡು ಸಲ ಅವಿರೋಧವಾಗಿ ಆಯ್ಕೆ ಆಗಿದ್ದೇನೆ, ಮತ್ತು ನಾವು ಬಂದಮೇಲೆ ತುಂಬ ಕೆಲಸ ಮಾಡಿದ್ದೇವೆ ಇಲ್ಲಿ, ಎಲ್ಲ ಇಲ್ಲಿ ಬಾವಿದ್ದು ಮತ್ತು ಬೇರೆ ಬೇರೆ ಕೆಲಸ ಎಲ್ಲ ಮಾಡಿದ್ದೇವೆ. ಇನ್ನೂ ಮಾಡಬೇಕಂತ ಆಸೆ ಉಂಟು, ಸ್ವಲ್ಪ ಇದು ಅನಾಥಾಪತ್ರೆ ಅಷ್ಟೇ. ಈಗಂದರೆ ನೇಕಾರರಂದರೆ ಈಗ ನಾವು ನಿಜವಾಗಿ ಸೆಟ್ಟಿಗರು ಮಾಡ್ತಿದ್ದದ್ದು. ಈಗ ಇಲ್ಲಿ ಬೇರೆ ಬೇರೆ ಇದ್ದಾರೆ, ಕುಲಾಲಿದ್ದಾರೆ, ಪೂಜಾರಿ ಇದ್ದಾರೆ, ಭಂಡಾರಿ ಇದ್ದಾರೆ, ಬೇರೆ ಬೇರೆ ಜಾತಿಯವರಿದ್ದಾರೆ. ಅದು ಮೊದಲು ಜಾತಿಗೆ ಮಾತ್ರ ಸೀಮಿತ, ಈಗ ಯಾವ ಕೆಲಸ ಜಾತಿಗೆ ಸೀಮಿತ ಇಲ್ಲ. ಪ್ರತಿಯೊಂದು ಬೇರೆ ಬೇರೆಯವರು, ಭಂಡಾರಿಯವರು ಮೊದಲು ಕಟ್ಟಿಂಗೆ ಮಾಡಿದ್ದೆ, ಇದು ಯಾರು ಮಾಡ್ಬೋದು ಇಲ್ಲಿ ಸಹ. ಹಾಗೆ ಈಗ ಯಾರು ಬಂದರೂ ಮಾಡ್ಬೋದು, ಅವರು ನೇಕಾರರು ಅಷ್ಟೇ, ಜಾತಿಗೆ ಬರುವುದಿಲ್ಲ. ಮೊದಲು ಸೆಟ್ಟಿಗಾರರು ಮಾತ್ರ ಇದ್ದದ್ದು, ಈಗ ಎಲ್ಲರೂ ಮಾಡ್ಬೋದು.
2: ಈ ಕೈಮಗ್ಗದಲ್ಲಿ ಕೆಲಸ ಮಾಡಿದರೆ ಯೋಗ ವ್ಯಾಯಾಮ ಏನು ಬೇಕಾಗಿಲ್ಲ, ಕೈ ಕಾಲು ಕಣ್ಣು ಪ್ರತಿಯೊಂದು ಇದರಲ್ಲಿ ಕೆಲಸ ಮಾಡ್ತದೆ. ಆ ಲೆಕ್ಕದಲ್ಲಿ ಮನುಷ್ಯನಿಗೆ ಬೇರೆ ವ್ಯಾಯಾಮ ಯೋಗ ಬೇಕಂತ ಇದರಲ್ಲಿ ನಿಜವಾಗಿ ಒಳ್ಳೇದು. ಇಲ್ಲಿ ಹೇಳ್ತಾರೆ, ನೀವು ಅಲ್ಲಿ ಯೋಗಕ್ಕೆ ಹೋಗಿ, ಅಲ್ಲಿ ವ್ಯಾಯಾಮಕ್ಕೆ ಹೋಗಿ, ಈ ಕೈಮಗ್ಗ ಮಾಡುವವರಿಗೆ ಅದು ಏನು ಬೇಕಾಗಿಲ್ಲ.
1: ಪ್ರತಿಯೊಂದು ವಸ್ತು ಕೂಡ, ದೇಹದ ವಸ್ತು ಕೂಡ ಇದಕ್ಕೆ ಯೂಸ್ ಮಾಡಬೇಕಾಗ್ತದೆ. ಕೈ ಕಾಲು ಮೈನ್, ಕಣ್ಣು ಮೈನ್ ಬೇಕು, ದೃಷ್ಟಿ ನೂಲು ಕಟ್ಟಾದರೆ ನೋಡಬೇಕು, ಕಣ್ಣು ಬೇಕು, ಕೈ ಕಾಲು. ಇದು ನಿಜವಾಗಿಯೂ ಕೈಮಗ್ಗ ಮಾಡುವವರಿಗೆ ಒಳ್ಳೆಯ ವ್ಯಾಯಾಮ ಬೇಕಂತ ಇಲ್ಲ.
2: ಮಗ್ಗದಲ್ಲಿ ನಾಲ್ಕು ಕಂಬ ಬರ್ತದೆ, ಮತ್ತು ಅದರ ಕೆಳಗೆ ಮೇಲೆ ಎರಡೆರಡು ಕಂಬ ಬರ್ತದೆ. ಅದರ ಮೇಲೆ ನಾವು ತುಳಿತೇವೆ, ಅದು ಕಾಲು ಅಂತ ಹೇಳ್ತಾರೆ ಅದಕ್ಕೆ. ಅದು ಮೂರು ಕಾಲು ಬರ್ತದೆ, ಮತ್ತು ಇದಕ್ಕೆ ಅಡ್ಡ ಕಾಲು ಬರ್ತದೆ, ನಾಲ್ಕು ಬರ್ತದೆ ಅದ್ರ ಮೇಲೆ ಅಡ್ಡ ಕಾಲು. ಅದೇ ಇದಕ್ಕೆ ರೆಕ್ಕೆ ಅಂತ ಹೇಳ್ತಾರೆ, ಅದರ ಕೆಳಗಡೆ ಕಮರೆಟ್ಟೆ ಅಂತ ಹೇಳ್ತಾರೆ ಇದಕ್ಕೆ. ಮತ್ತು ಇದಕ್ಕೆ ರೋಲ್ ಅಂತ ಹೇಳ್ತಾರೆ, ರೋಲ್ ಅಂತ ಹೇಳ್ತೀವಿ ರೋಲ್. ಇದಕ್ಕೆ ಬಡ್ಡಿ ಅಂತೀವಿ ಬಡ್ಡಿ, ಬಡ್ಡಿ. ಇದು ಪೆಟ್ಟಿಗೆ ಬಲೆ ಅಂತ ಹೇಳ್ತಾರೆ, ಪಕ್ಕಿ ಅಂತ ಹೇಳ್ತಾರೆ ಇದಕ್ಕೆ. ಇದು ಪಕ್ಕಿ ಚರ್ಮ ಅಂತ ಹೇಳ್ತಾರೆ, ಪಕ್ಕಿ ಚರ್ಮ. ಈಗ ಪ್ಲಾಸ್ಟಿಕ್ ಬಂದರೆ ಮೊದಲು ಚರ್ಮದ್ದು ಬರ್ತಿತ್ತು, ಈಗ ಪ್ಲಾಸ್ಟಿಕ್ಕಿದ್ದು ಬರ್ತದೆ. ಇದು ಕೂತ್ಕೊಳ್ಳುವ ಹಲಗೆ, ಕುಳಿತುಕೊಳ್ಳುವ ಹಲಗೆ ಮಗ್ಗದಲ್ಲಿ ಬರುವುದು. ಮೈನ್ ಅದೆಲ್ಲ ಮೈನ್, ಇದು ಸಹ ಮೈನ್ ಬೇಕಾಗ್ತದೆ ಪ್ರತಿಯೊಂದು. ರೋಲು ಮತ್ತಿದು ರೋಲಿಗೆ ಹಾಕುವ ರೋಲ್, ಮತ್ತು ಅಡ್ಡ ಕಾಲು ಅದು ಆಸಿನ ರೋಲು, ಆಸಿ ರೋಲ್ ಅದು. ಅದರ ಮೇಲೆ ಇದು ಸೀರೆ, ಸೀರೆ ಸುತ್ತುವ ರೋಲ್ ಇದು ಕೆಳಗಡೆ.
0: ಒಟ್ಟು ಒಂದು ಈ ಮಗ್ಗದಲ್ಲಿ ಎಷ್ಟು ಮರ, ಬೇರೆ ಬೇರೆ ರೀತಿಯ ಮರದ ಬಳಕೆ ಜಾಸ್ತಿ ಇದೆ ಇದರಲ್ಲಿ?
1: ಹೆಚ್ಚಿನದು ಮರದ್ದೇ, ಅದಕ್ಕೆ ಬರೀ ಇದು ಮಾತ್ರ ಒಂದು ಕಬ್ಬಿಣದ್ದು ಬರ್ತದೆ, ಮತ್ತು ಇದು ಲಾಳಿ ಇರ್ತದೆ, ಇದರದ್ದು ತುದಿ ಮಾತ್ರ ಕಬ್ಬಿಣದ್ದು ಬರ್ತದೆ, ಬಾಕಿ ಎಲ್ಲ ಮರದ್ದೇ ಮರದ್ದೇ. ಈಗ ಒಂದು ಹೊಸ ಮಗ್ಗ ಮಾಡೋದಾದರೆ ನಾವು ಒಂದು 80,000-90,000 ಬೇಕಾಗ್ತದೆ. ಅದರಲ್ಲಿ ಮರಕ್ಕಿಂತ ಜಾಸ್ತಿ ಕಾರ್ಪೆಂಟರ್ಗೆ ಜಾಸ್ತಿ ಖರ್ಚಾಗ್ತದೆ.
0: ಈಗ ಕಾರ್ಪೆಂಟರ್ಸ್ ಈ ಮಗ್ಗ ಮಾಡುವವರು ಸಿಗ್ತಾರಾ ಕಾರ್ಪೆಂಟರ್?
1: ಈಗ ಮಗ್ಗ ಮಾಡುವವರು ಸಿಗುವುದಿಲ್ಲ, ಆದರೆ ನಾವು ಬೇರೆಯವನ್ನು ತರಿಸಿ ನಾವು ಅವರಿಗೆ ಈಗ ಹೇಗೆ ಮಾಡಬೇಕಂತ ಹೇಳಿದರೆ ಮಾಡ್ತಾರೆ. ಅವರು ಬರ್ತಾರೆ, ಈಗ ಒಂದು ಎರಡು ಜನ ಗುತ್ತಕಾಡಿನವ್ರು ಬರ್ತಾರೆ, ಅವರಿಗೆ ಪ್ರತಿಯೊಂದು ಹೇಳಬೇಕಾಗ್ತದೆ, ಇಂಥದ್ದು ಇಂಥ ಚಡಿ ಬೇಕು, ಇಲ್ಲಿ ಕೀಲು ಬೇಕು, ಪ್ರತಿಯೊಂದು ಹೇಳಿ ಮಾಡಬೇಕು. ಇದು ಸೂಕ್ಷ್ಮ, ಇದರದ್ದು ಒಂದು ನೂಲು ಹೆಚ್ಚು ಕಮ್ಮಿ ಆಗ್ಬಾರ್ದು, ಆವಾಗ ಇಲ್ಲಿ ಸೀರಿಯಲ್ ಡಿಫರೆನ್ಸ್ ಬರ್ತದೆ. ಪ್ರತಿಯೊಂದು ಭಾರಿ ಸೂಕ್ಷ್ಮ ಆಗಿರುತ್ತೆ, ಇದರ ಅಂತರ ಇದು ಪ್ರತಿಯೊಂದು ಮೇಲೆ ಕೆಳಗೆ ಲೆಕ್ಕಾಚಾರ ಅಂದರೆ ಅಷ್ಟು ಸೂಕ್ಷ್ಮ. ಅದು ಈ ಮರದಿಂದ ಜಾಸ್ತಿ ಅವರಿಗೆ ಮಜೂರಿ ಆಗ್ತದೆ, ಸೂಕ್ಷ್ಮ ಕೆಲಸ. ಮರಕ್ಕೆ 40,000 ಆದರೆ ಅವರಿಗೆ 40,000 ಅವರಿಗೆ ಮಜೂರಿ ಆಗ್ತದೆ. ಒಂದು ಮಂಕ ವಸತಿ ಮಾಡೋದಾದರೆ ಅಷ್ಟು ದಿವಸ ಆಗ್ತದೆ ಇದಕ್ಕೆ. ಎಲ್ಲ ಸೂಕ್ಷ್ಮ ಇದು, ಪ್ರತಿಯೊಂದು ಸೂಕ್ಷ್ಮ ಇದೆ.
0: ಒಂದು ಮಗ್ಗ ತಯಾರು ಮಾಡಬೇಕಾದ್ರೆ ಕಾರ್ಪೆಂಟರ್ಸ್ಗೆ ಎಷ್ಟು ಸಮಯ ಆಗುತ್ತೆ?
1: ಒಂದು ಇಬ್ಬರಿಗೆ ಒಂದು 10 ದಿವಸ ಬೇಕಾಗ್ತದೆ, 10 ದಿವಸ ಬೇಕಾಗ್ತದೆ ಖಂಡಿತ. ಇದು ಈ ನೂಲು ಮಾಡಲಿಕ್ಕೆ ಆಗೋದಿಲ್ಲ ಮಿಷಿನಲ್ಲಿ, ಅದು ರೇಷ್ಮೆ ಮತ್ತು ಟ್ವಿಸ್ಟೆಡ್ ನೂಲು ಅಂತ ಬರ್ತದೆ, ಅದರಲ್ಲಿ ಆದರೆ ಮಾಡಲಿಕ್ಕೆ ಆಗ್ತೇನೆ ಮಿಷಿನಲ್ಲಿ. ಈ ನೂಲನ್ನು ಮಗ್ಗದಲ್ಲೇ ಮಾಡಬೇಕು, ಇದು ಕೈಮಗ್ಗದಲ್ಲೇ ಮಾಡಬೇಕು. ಇದು ಮಿಷಿನಲ್ಲಿ ಮಾಡಿದರೆ ಅದು ನೀಲಿಕ್ಕೆ ಬರೋದಿಲ್ಲ. ಮತ್ತು ಇದಕ್ಕೆ ಗಂಜಿ ಇಡ್ತೇವೆ ನೋಡಿ, ಈಗ ಇದು ಉಂಟಲ್ಲ ಗಂಜಿ, ಅಂದರೆ ನಾವು ಊಟ ಮಾಡುವ ಅನ್ನವನ್ನು ಮಿಕ್ಸಿಯಲ್ಲಿ ಸಣ್ಣ ಮಾಡಬೇಕು, ಮತ್ತು ಅದಕ್ಕೆ ಬೇಕಾದ ನಮಗೆ ಎಷ್ಟು ದಪ್ಪ ಬೇಕು ಅಷ್ಟು ಮಾಡಬೇಕು, ಮತ್ತು ಇದಕ್ಕೆ ನೂಲಿಗೆ ಕೊಡಬೇಕು. ಜಾಸ್ತಿ ಗಟ್ಟಿಯಾದರೆ ನೂಲು ಇಟ್ಕೊಂಡಿರ್ತದೆ, ಒಂದಕ್ಕೊಂದು ಸ್ವಲ್ಪ ತೇಳು ಆಗಬೇಕು. ಮತ್ತು ಇದು ಒಂದು ಕಾಲು ಮೀಟರ್ ಬರ್ತದೆ, ಒಂದು ಒಮ್ಮೆ ಗಂಜಿ ಇಟ್ಟರೆ ವಾಪಸ್ಸು ಇಲ್ಲಿ ಬಂದ ಮೇಲೆ ಪುನಃ ಗಂಜಿ ಇಡಬೇಕು. ವಿಶೇಷತೆ ಅಂದರೆ ಈ ನೂಲಿದ್ದದು, ಇದಕ್ಕೆ ಗಂಜಿ ಬೇಕೇ ಬೇಕು.
2: ಗಂಜಿಲ್ಲದ ಇದು ಮಾಡಲಿಕ್ಕೆ ಆಗುದಿಲ್ಲ. ನೀ ಹಾಕಿದ್ರೆ ನೂಲು ಸ್ವಲ್ಪ
0: ಗಟ್ಟಿ ಬರ್ತದೆ,
2: ಸ್ಟ್ರೆಂತ್ ಆಗ್ತದೆ ನೂಲು. ಹಾಗೆ ಮಾಡಬೇಕು. ಈ ನೂಲು ವಿಶೇಷ ಮಿಷಿನ್ನಲ್ಲಿ ಇದು ಮಾಡಲಿಕ್ಕೆ ಆಗುದಿಲ್ಲ, ಏಕೆಂದ್ರೆ ಇದು ಸುಲಿವಾದ ಕತ್ತಲೆ ಬೀಳ್ತದೆ ನೋಡಿ. ಗಂಜಿದ್ರೆ ಮಾತ್ರ ಇದು ಮೇಲೆ ಕೊಳೆ ಹೋಗ್ತದೆ, ಗಂಜಿ ಹಾಕದಿದ್ರೆ ಮೇಲೆ ಕೊಳೆ ಹೋಗುದಿಲ್ಲ, ಅದಲ್ಲಿ ಹತ್ಕೊಂಡಿರ್ತದೆ. ಅಚ್ಚಿ ಅಂತ ಹೇಳ್ತಾರೆ ಬಾಚಣಿಗಾಗಿ. ಇದಕ್ಕೆ ಎರಡು ಎರಡು ತಗೊಳ್ಬೇಕು, ಅದಕ್ಕೆ ಒಂದು, ಇದಕ್ಕೆ ಎರಡು. ಅದು ತಪ್ಪಬಾರ್ದು. ಇದು ಇದು ಒಂದು ತಪ್ಪಿದ್ರೆ ಅದು ಇದು ತೋಡಿನಾಗಿ ಬೀಳ್ತದೆ ನೋಡಿ. ಇದು ಹಾಂ ಅದು ಕರೆಕ್ಟ್. ನಾಲ್ಕು ಆಗುವರು ನಾಲ್ಕು ಎರಡೆರಡೇ ಬರಬೇಕು. ಹಾಂ ಪ್ರತಿಯೊಂದು ಲೆಕ್ಕಾಚಾರ ಉಂಟು ಇದರಲ್ಲಿ.
0: ವಿದ್ಯುತ್ ಮಗ್ಗಗಳಲ್ಲಿ ನೇಯ್ದ ಸಿಲ್ಕ್, ಸನ್ ಸಿಲ್ಕ್ ಇನ್ನಿತರ ಬಟ್ಟೆಗಳ ಹೊಳಪಿಗೆ ಸೆಳೆತಕ್ಕೆ ಮನಸೋತ ಜನರು ಹತ್ತಿ ಬಟ್ಟೆ ಮೇಲೆ ತೋರಿದ ನಿರಾಸಕ್ತಿ ಕೈಮಗ್ಗ ಉದ್ಯಮ ಅವನತಿಯತ್ತ ಹೆಜ್ಜೆಡಲು ಮೂಲ ಕಾರಣವಾಯಿತು. ಈಗೀಗ ತಾಳಿಪಡು ಪ್ರಾಥಮಿಕ ನೇಕಾರ ಸಂಘ ಕಿನ್ನಿಗೋಳಿ, ಕದಿಕೆ ಟ್ರಸ್ಟ್ ಉಡುಪಿ ಹಾಗೂ ಇನ್ನಷ್ಟು ನೇಕಾರ ಸಂಘಗಳು ಕೈಮಗ್ಗ ಉದ್ಯಮ ಉಳಿಸುವ ಬಗ್ಗೆ ಪಟ್ಟ ಪ್ರಯತ್ನಕ್ಕೆ ಪ್ರತಿಫಲವಾಗಿ ಕೈಮಗ್ಗ ಉದ್ಯಮ ಈಗ ಚೇತರಿಕೆಯನ್ನು ಕಾಣ್ತಾ ಇದೆ. ಸರ್ಕಾರದ ಖಾದಿ ಗ್ರಾಮೋದ್ಯೋಗ ಯೋಜನೆಗಳು ಒಂದಷ್ಟು ಭರವಸೆಯನ್ನು ಮೂಡಿಸಿವೆ. ಯುವ ಜನಾಂಗ ಬೇರೆ ಕೆಲಸವನ್ನು ಬಿಟ್ಟು ಈಗೀಗ ಈ ಉದ್ಯಮದತ್ತ ಆಕರ್ಷಿತರಾಗ್ತಾ ಇದ್ದಾರೆ. ಇದು ಒಂದು ಉತ್ತಮ ಬೆಳವಣಿಗೆಯಾಗಿದೆ. ಸರ್ಕಾರದ ನಿರಂತರ ಪ್ರೋತ್ಸಾಹ ಈ ಕೈಮಗ್ಗ ಉದ್ಯಮಕ್ಕೆ ದೊರಕಿದರೆ ಈ ಉದ್ಯಮ ಚಿಗಿತು ಬೆಳೆಯಬಹುದು, ಇಲ್ಲದಿರೆ ಇತಿಹಾಸದ ಪುಟ ಸೇರಿ ನೆನಪಿಗೆ ಆಹಾರವಾಗಬಹುದು.

ಹತ್ತಿ ಬಟ್ಟೆಯನ್ನೇ ಧರಿಸುತ್ತೇವೆ ಎನ್ನುವ ಸಣ್ಣ ಸಂಕಲ್ಪದೊಂದಿಗೆ ನಾವು ಸಹ ಕೈಮಗ್ಗ ಉದ್ಯಮದ ಉಳಿವಿಗೆ, ನೇಕಾರರ ಸುಂದರ ಬದುಕಿಗೆ ಆಕಾರ ನೀಡುವ ನೇಕಾರರು ನಾವಾಗಬಹುದು. ಹಾಗಾದರೆ ನೇಯ್ಗೆಗೆ ಸಿದ್ಧರಾಗೋಣಲ್ವೇ? ಅದು ಅಲ್ಲಿ ಕೇಳಿ, ಎಲ್ಲೋ ದೂರದಿಂದ ಆ ನೇಕಾರ ನೇಯುವ ಸದ್ದು ಕೇಳ್ತಾ ಇದೆಯಲ್ಲ.

ಕೇಳುಗರೆ, ಈ ವಿಶೇಷ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ ನೇಕಾರರ ಬದುಕಿನ ಅನಾವರಣವಾಯಿತು. ನೂಲು, ಚರಕ, ಕೈಮಗ್ಗ, ಇದರಲ್ಲಿ ಶ್ರಮಣಿರತ ನೇಕಾರರ ಬದುಕಿನ ಕಥೆ ವ್ಯಥೆಯನ್ನು ನೀವೆಲ್ಲ ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾದವರು ಶ್ರೀ ವಿನ್ಸಿ ಮತ್ತು ಜೋಸಿಪಿಂಟೋ ಕಿನ್ನಿಗೋಳಿ. ಮುಂದಿನ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅದುವರೆಗೆ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.
1: ಸಂಗಮ ಸಂಗಮ ಅನುರಾಗ ಸಂಗಮ.
2: ಪ್ರತಿ ಶನಿವಾರ ಬೆಳಿಗ್ಗೆ 10:00 to 10:30 ಮೂಡಿ ಬರುವ ಕಾರ್ಯಕ್ರಮ ಸಾರಂಗ್ ಸಂಗಮ.
0: ಸಂದೇಶಗಳು, ನಿಮ್ಮ ಪತ್ರಗಳು, ಜೊತೆಗೆ ನಿಮ್ಮ ಕರೆಗಳು ಎಲ್ಲವೂ ಇಲ್ಲಿ ಸಂಗಮ.
2: ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 6364204949. ತಪ್ಪದೆ ಕೇಳಿ, ಇದು ರೇಡಿಯೋ ಸಾರಂಗ್ 107.8 FM.
3: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: ಪ್ರಚಾರ ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.
1: ಸಂಗಮ ಸಂಗಮ ಅನುರಾಗ ಸಂಗಮ.
2: ಪ್ರತಿ ಶನಿವಾರ ಬೆಳಿಗ್ಗೆ 10:00 to 10:30 ಮೂಡಿ ಬರುವ ಕಾರ್ಯಕ್ರಮ ಸಾರಂಗ್ ಸಂಗಮ.
0: ಸಂದೇಶಗಳು, ನಿಮ್ಮ ಪತ್ರಗಳು, ಜೊತೆಗೆ ನಿಮ್ಮ ಕರೆಗಳು ಎಲ್ಲವೂ ಇಲ್ಲಿ ಸಂಗಮ.
2: ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 6364204949. ತಪ್ಪದೆ ಕೇಳಿ, ಇದು ರೇಡಿಯೋ ಸಾರಂಗ್ 107.8 FM.
3: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ, ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. pmsuryaghar.gov.in.
4: ಹಾಯ್, ನಮಸ್ಕಾರ. ಯಾನ್ ನಿಕಲ್ ನ ಅರ್ಜುನ್ ಕಾಪಿ ಕಾರ್ಡ್.
5: ನಮಸ್ಕಾರ. ಯಾನ್ ನಿಕಲ್ ನ ವಿಜಯ್ ಕುಮಾರ್ ಕೊಡಿಯಲ್ ಬೈಲ್ ಪಾತೆ ರೊಂದುಲ್ಲ.
6: ಯಾನ್ ಲಯನ್ ಕಿಶೋರ್ ಡಿ ಶೆಟ್ಟಿ ಲಘು ಮೇ ತಂಡ ಕುಡ್ಲ.
7: ನಮಸ್ಕಾರ. ಯಾನ್ ನಿಕಲ್ ತಲಿಕದ ಬಳ್ಳಿ ದೇವದಾಸ್ ಕಾಪಿ ಕಾರ್ಡ್.
8: ನಮಸ್ಕಾರ. ಯಾನ್ ನಿಕಲ್ ತಿನ ಕುಸಂದರ ಸಿನ್ನ ವಿಂಡಿ ಪಡೀಲ್ ನಿಕರಿ ಕಿನೊಂದು ಪ್ಲೇ 107.8 FM ರಂಗ ರಂಗದ ಬದುಕು.

0: ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.
1: ಸಂಗಮ ಸಂಗಮ ಅನುರಾಗ ಸಂಗ ಸಂಗಮ.
2: ಪ್ರತಿ ಶನಿವಾರ ಬೆಳಿಗ್ಗೆ 10:00 to 10:30 ಮೂಡಿ ಬರುವ ಕಾರ್ಯಕ್ರಮ ಸಾರಂಗ್ ಸಂಗಮ.
0: ನಿಮ್ಮ ಸಂದೇಶಗಳು, ನಿಮ್ಮ ಪತ್ರಗಳು, ಜೊತೆಗೆ ನಿಮ್ಮ ಕರೆಗಳು ಎಲ್ಲವೂ ಇಲ್ಲಿ ಸಂಗಮ.
2: ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 6364204949. ತಪ್ಪದೆ ಕೇಳಿ, ಇದು ರೇಡಿಯೋ ಸಾರಂಗ್ 107.8 FM.
3: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
4: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
3: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
5: ಹಾಯ್, ಯಾನಿಗನ್ ರಕ್ಷಶೆಟ್ಟಿ, ನೀವು ಕೇಳುವುದು ರೇಡಿಯೋ ಸಾರಂಗ್ 107.8 FM. ರಂಗ ರಂಗದ ಬದುಕು.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಈ ವಾರ ಪ್ರಸಾರಗೊಂಡ ಕಾರ್ಯಕ್ರಮಗಳ ಕುರಿತು ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.

0: ನಮಸ್ಕಾರ ಕೇಳುಗರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇವತ್ತಿನ ಸಾರಂಗ್ ಸಂಗಮ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ನಾನಿದ್ದೀನಿ ಆರ್ಜಿ ಎಡ್ವರ್ಡ್. ಈ ವಾರ ನೀವು ಕೇಳಿದಂಥ ಕಾರ್ಯಕ್ರಮಗಳು ಏನೇನು, ಯಾವೆಲ್ಲ ಕಾರ್ಯಕ್ರಮ ಕೇಳಿ ಖುಷಿಪಟ್ಟಿದ್ದೀರಾ, ಮತ್ತೊಂದು ಕಾರ್ಯಕ್ರಮಗಳಲ್ಲಿ ಕೇಳಿ ಏನಾದರೂ ಹೇಳಬೇಕು ಅಂತ ಅನಿಸ್ತದೆಯಾ, ಅಥವಾ ಇಂಥ ಒಂದು ಕಾರ್ಯಕ್ರಮದಲ್ಲಿ ಇಂಥದೊಂದು ಬದಲಾವಣೆ ಬೇಕಿತ್ತು, ಏನೋ ಸ್ವಲ್ಪ ತಿದ್ದುಪಡಿ ಬೇಕಿತ್ತು ಅಂತ ಅನಿಸಿದಾದರೆ, ಆ ಮಾತಿನಲ್ಲಿ ಆ ಕಾರ್ಯಕ್ರಮದಲ್ಲಿ ಏನಾದರೂ ನಿಮಗೆ ಹೇಳಬೇಕು ಅಂತ ಅನಿಸಿದರೆ, ವಿಚಾರ ಹಂಚಿಕೊಳ್ಬೇಕಾದರೆ ಇವತ್ತಿನ ಸಾರಂಗ ಸಂಗಮ ಕಾರ್ಯಕ್ರಮದಲ್ಲಿ ನಿಮಗೊಂದು ಮುಕ್ತ ವೇದಿಕೆ. ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ನಮ್ಮ ಜೊತೆಯಾಗಬೇಕು. ಜೊತೆಯಾಗಬೇಕಾದರೆ ನೀವು ಕರೆ ಮಾಡಬೇಕು. ಕರೆ ಮಾಡುವಂಥ ಸಂಖ್ಯೆ 6364240499. ಹಾಗೆ ಹಲವಾರು ಕಾರ್ಯಕ್ರಮಗಳು ಈ ವಾರ ಪ್ರಸಾರ ಆಗಿದೆ. ಕಳೆದ ಆದಿತ್ಯವಾರದಿಂದ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರ ಆಗಿದೆ ಅನ್ನೋದನ್ನು ಸ್ವಲ್ಪ ನಾವು ಅವಲೋಕನ ಮಾಡೋದಾದರೆ, 8 ಗಂಟೆಗೆ ಸಪ್ತಸ್ವರ ಈಶಾ ಮ್ಯೂಸಿಕ್ ಅವರ ಕಾರ್ಯಕ್ರಮ ಪ್ರಸಾರ ಆಗಿತ್ತು. ಕೊಂಕಣಿ ಕಾರ್ಯಕ್ರಮದಲ್ಲಿ ಆಯ್ತರಸು ಸಂದೇಶ್ ಫಾದರ್ ಮೆಲ್ವಿನ್ ನೊರೊಣ್ಣ ಅವರು ನಡೆಸಿಕೊಟ್ಟಿದ್ದರು. 9 ಗಂಟೆಗೆ ಪಂಪ ಪ್ರಶಸ್ತಿ ಪಡೆದಂಥ ಬಿ ಎ ವಿವೇಕರೈ ಅವರ ಕಾರ್ಯಕ್ರಮದ ಪ್ರಸಾರ, ಹಾಗೆ 10 ಗಂಟೆಗೆ ಬಸವರಾಜ್ ಹೊರಟ್ಟಿ ಅವರ ಕಾರ್ಯಕ್ರಮ ಪ್ರಸಾರ ಆಗಿತ್ತು. ಹಾಗೆ ಯಕ್ಷಗಾನ ಭಸ್ಮಾಸುರ ಮೋಹಿನಿ ಭಾಗ 6, ತುಳು ಕಾರ್ಯಕ್ರಮದಲ್ಲಿ ತುಳು ನಾಟಕ ಇಂಚಾಂದ್ ಎನ್ನಿದಿಜ ಭಾಗ 3 ಪ್ರಸಾರ ಆಗಿತ್ತು. ಹಾಗೆ ಮಕ್ಕಳೆಡೆಗೆ ಸಾರಂಗ್ ಕಾರ್ಯಕ್ರಮದಲ್ಲಿ ನೀತಿ ಕಥೆಗಳು ಹರಿಕತೆ ಗೋರ ಕುಂಬಾರೆ ಪ್ರಸಾರ ಆಗಿತ್ತು. ಹಾಗೆ ಮೈಕಲ್ ತೊಪಲ್ಕ ರಹಿಮಾನ್ ಕುತ್ತೆತ್ತೂರು ಇವರ ಜೊತೆ ನಡೆಸಿದಂಥ ಸಂದರ್ಶನ ಪ್ರಸಾರ ಆಗಿತ್ತು. ತಾಳೋಮೊಳೋ ಕಾರ್ಯಕ್ರಮದಲ್ಲಿ ವಿನ್ಸೆಂಟ್ ಹಾಗೂ ಲಿಸ್ಟನ್ ಜೊತೆ ನಡೆಸಿದಂಥ ಕಾರ್ಯಕ್ರಮ ಪ್ರಸಾರ ಆಗಿತ್ತು. ಹಲೋ ಡಾಕ್ಟರ್ ಧ್ವನಿಮುದ್ರಿತ ಪ್ರಸಾರ 5 ಗಂಟೆಗೆ ಪ್ರಸಾರ ಆದರೆ, ಆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕ್ಯಾರೋಲಿನ್ ಅವರ ಜೊತೆ ನಡೆಸಿದಂಥ ಸಂದರ್ಶನ ಪ್ರಸಾರ ಆಗಿತ್ತು. 6 ಗಂಟೆಗೆ ಹೃದಯ ರಾಗ ಕಾರ್ಯಕ್ರಮದಲ್ಲಿ ಬಾಲಪ್ರತಿಭೆ ದ್ಯುತಿ ಸಾನ್ವಿ ಪ್ರಸನ್ನ ಇವರ ಜೊತೆ ನಡೆಸಿದಂಥ ಹೃದಯ ರಾಗ ನೇರ ಪ್ರಸಾರದ ಕಾರ್ಯಕ್ರಮದ ಧ್ವನಿಮುದ್ರಿತ ಕಾರ್ಯಕ್ರಮ ಪ್ರಸಾರ ಆಗಿತ್ತು. ಇವಿಷ್ಟು ಕಳೆದ ಆದಿತ್ಯವಾರದ ಒಂದಷ್ಟು ಕಾರ್ಯಕ್ರಮಗಳು. ಹಾಗೆ ಸೋಮವಾರ ಪ್ರಸಾರ ಆದ ಕಾರ್ಯಕ್ರಮಗಳು, ಭಕ್ತಿ ಸಾರಂಗ 6 ಗಂಟೆಗೆ, 7 ಗಂಟೆಗೆ ಮಾರ್ನಿಂಗ್ ಮಂತ್ರ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರಿಂದ, 8 ಗಂಟೆಗೆ ಮಾಧ್ಯಮ ಸುದ್ದಿ ನೇರ ಪ್ರಸಾರ. ಹಾಗೆ ಆರೋಗ್ಯ ಸಾರಂಗನಲ್ಲಿ 8:15 ಪ್ರಸಾರ ಆದ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಹರ್ಷಿತ್ ಅವರು ಮಧುಮೇಹ ಈ ಬಗ್ಗೆ ಆರೋಗ್ಯ ಮಾಹಿತಿ ನೀಡಿದರು. ಕೊಂಕಣಿ ಕಾರ್ಯಕ್ರಮದಲ್ಲಿ ಕೊಂಕಣಿ ಕಥೆ ಜಯಂತಿ ಪ್ರಸಾರ ಆಗಿತ್ತು. ಕನ್ನಡ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಆನಂದ್ ಬಂಗೇರ್ ಅವರ ಭಾಷಣ ಪ್ರಸಾರ ಆಗಿತ್ತು. ಯಕ್ಷಗಾನ ಅಂಕದ ಬೋಳ್ಯ ಭಾಗ 1 ಪ್ರಸಾರ ಆಗಿತ್ತು. ಹಾಗೆ ಮಂಗಳವಾರದ ಕಾರ್ಯಕ್ರಮಗಳು ಏನೇನು ಕಾರ್ಯಕ್ರಮ ಅಂದರೆ, ಆರೋಗ್ಯ ಸಾರಂಗ್ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಿನಾಯಕ್ ಹೆಬ್ಬಾರ್ ಅವರು ಹೃದಯಾಘಾತದ ಬಗ್ಗೆ ಮಾಹಿತಿ ನೀಡಿದರು. ಕೊಂಕಣಿ ಕಾರ್ಯಕ್ರಮದಲ್ಲಿ ಕಾವ್ಯವಳೋ 10 ಇದರ ಭಾಗ 3 ಪ್ರಸಾರ ಆಗಿತ್ತು. ಕನ್ನಡ ಕಾರ್ಯಕ್ರಮದಲ್ಲಿ ನಿರಂಜನ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಜಿ ಎನ್ ಮೋಹನ್ ಅವರ ಮಾತುಗಳು ಪ್ರಸಾರ ಆಗಿತ್ತು. ಆ ದಿನ 10 ಗಂಟೆಗೆ ತಾಳೋಮೊಳೋ ನೇರ ಪ್ರಸಾರ ಕಾರ್ಯಕ್ರಮ ಪ್ರಸಾರ ಆಗಿತ್ತು. ಕೀರ್ತ್ ಪುಡ್ತಾಡೋ ಕಲಾವಿದ ಹಾಗೂ ರಾಷ್ಟ್ರೀಯ ಕ್ರೀಡಾಪಟು ಇವರ ಜೊತೆ ನಡೆಸಿದಂಥ ನೇರ ಮಾತುಕತೆ ನೇರ ಪ್ರಸಾರ ಕಾರ್ಯಕ್ರಮ ಪ್ರಸಾರ ಆಗಿತ್ತು. ಹಾಗೆ ತುಳು ಕಾರ್ಯಕ್ರಮದಲ್ಲಿ ಆಟಿದ ಗಮ್ಮತ್ತು ಈ ಬಗ್ಗೆ ಪ್ರೊಫೆಸರ್ ಭಾಸ್ಕರ್ ರೈ ಕುಕ್ಕುವಳ್ಳಿ ಅವರ ಭಾಷಣ ಪ್ರಸಾರ ಆಗಿತ್ತು. ಹಾಗೆ ಇನ್ನು ಬುಧವಾರದ ಕಾರ್ಯಕ್ರಮಗಳು, ಬುಧವಾರದ ಪ್ರಸಾರ ಆದ ಕಾರ್ಯಕ್ರಮಗಳು ಏನೆಂದರೆ, ಆರೋಗ್ಯ ಸಾರಂಗನಲ್ಲಿ ಡಾಕ್ಟರ್ ಅಶ್ವಥ್ ಹೆಗಡೆ ಅವರ ಕಾರ್ಯಕ್ರಮ ಪ್ರಸಾರ ಆಗಿತ್ತು. ನಿದ್ರಾಹೀನತೆ ಬಗ್ಗೆ ಈ ಕಾರ್ಯಕ್ರಮದಲ್ಲಿ ಅವರು ಆರೋಗ್ಯ ಮಾಹಿತಿಯನ್ನು ನೀಡಿದರು. ಕೊಂಕಣಿ ಕಾರ್ಯಕ್ರಮದಲ್ಲಿ ಕೊಂಕಣಿ ಕತೆ ಲಿಂಗಿ ಗೌಡ ಅವರ ಕತೆ ಪ್ರಸಾರ ಆಗಿತ್ತು. ಕನ್ನಡ ಕಾರ್ಯಕ್ರಮದಲ್ಲಿ ನಿರಂಜನ ಶತಮಾನೋತ್ಸವ ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಾಕ್ಟರ್ ಧನಂಜಯ ಕುಂಬಳೆ ಅವರ ಮಾತುಗಳು ಪ್ರಸಾರ ಆಗಿತ್ತು. ಹಾಗೆ ಮೈಕಲ್ ತೊಬಲ್ಕ ನೇರ ಪ್ರಸಾರ ಆ ದಿನ ಪ್ರಸಾರವಾದ ನೇರ ಪ್ರಸಾರ ಕಾರ್ಯಕ್ರಮ. ತುಳು ಕಾರ್ಯಕ್ರಮದಲ್ಲಿ ಗೇಣದ ಪೊಳಬು ತುಳಿಪು ಕಾರ್ಯಕ್ರಮದಲ್ಲಿ ಮೈಂ ರಾಮದಾಸ್ ಅವರ ಮಾತುಗಳು ಪ್ರಸಾರ ಆಗಿತ್ತು. ಹಾಗೆ ಹೃದಯ ರಾಗ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಡಿ ಎಸ್ ಬೋಳೂರು ಚಿತ್ರನಟ ಹಾಗೂ ರಂಗಭೂಮಿ ಕಲಾವಿದ ಇವರ ಜೊತೆ ನಡೆಸಿದಂಥ ನೇರ ಪ್ರಸಾರ ಕಾರ್ಯಕ್ರಮದ ಧ್ವನಿಮುದ್ರಿತ ಪ್ರಸಾರ ಆಗಿತ್ತು. ಹಾಗೆ ಗುರುವಾರದ ಕಾರ್ಯಕ್ರಮಗಳು ಏನು ಅಂದರೆ, ಕೊಂಕಣಿ ಕಾರ್ಯಕ್ರಮದಲ್ಲಿ ಸಂತ ಅಲೋಶಿಯಸ್ ಕಾಲೇಜಿನ ವಿದ್ಯಾರ್ಥಿಗಳು ನಡೆಸಿದಂಥ ಕಾರ್ಯಕ್ರಮ ಪ್ರಸಾರ ಆಗಿತ್ತು. ಕನ್ನಡ ಕಾರ್ಯಕ್ರಮದಲ್ಲಿ ನಿರಂಜನ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಮನು ಬಳಿಗಾರ ಅವರ ಮಾತುಗಳು ಪ್ರಸಾರ ಆಗಿತ್ತು. ತುಳು ಚಾವಡಿ ಕಾರ್ಯಕ್ರಮ ಗುರುವಾರ ಪ್ರಸಾರವಾಗುವಂಥ ನೇರ ಪ್ರಸಾರ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ತುಳು ಜನಪದ ವಿದ್ವಾಂಸ ಶ್ರೀ ಕೆ ಕೆ ಪೇಜಾವರ ಇವರ ಮಾತುಗಳು. ಇವರು ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರು ಹೌದು. ಇವರ ಒಂದು ನೇರ ಸಂದರ್ಶನ ನೇರ ಮಾತುಕತೆ ಪ್ರಸಾರ ಆಗಿತ್ತು. ಯಕ್ಷಗಾನ ಅಂಕದ ಬಳಿಯ ಭಾಗ 4 ಗುರುವಾರ ಪ್ರಸಾರ ಆದ ಕಾರ್ಯಕ್ರಮ. ತುಳು ಕಾರ್ಯಕ್ರಮದಲ್ಲಿ ಬಲೆ ತುಳು ಓದುಗ ಈ ಕಾರ್ಯಕ್ರಮದ ಪ್ರಸಾರ ಆಗಿತ್ತು. ಇನ್ನು ಶುಕ್ರವಾರದ ಕಾರ್ಯಕ್ರಮಗಳು. ಶುಕ್ರವಾರ ಪ್ರಸಾರ ಆದ ಕಾರ್ಯಕ್ರಮಗಳು ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ಬೋರ್ಡ್ಸ್ ಮತ್ತು ನರ್ಸ್ ಬಗ್ಗೆ ಇದರ ಖಾದ್ಯಗಳ ಬಗ್ಗೆ ಏನು ಅಡುಗೆ ಮಾಹಿತಿ ಪ್ರಸಾರ ಆಗಿತ್ತು. ಕೊಂಕಣಿ ಕಾರ್ಯಕ್ರಮದಲ್ಲಿ ರಿಮಾಚಿ ಕಾಣಿ ಮತ್ತು ಹಾಡುಗಳು ಪ್ರಸಾರ ಆಗಿದ್ದವು. ಕನ್ನಡ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮೀರಾ ಅವರ ಭಾಷಣ ಪ್ರಸಾರ ಆಗಿತ್ತು. ಹಲೋ ಡಾಕ್ಟರ್ ಧ್ವನಿಮುದ್ರಿತ ಕಾರ್ಯಕ್ರಮದ ಪ್ರಸಾರ ಆಗಿತ್ತು. ಇನ್ನು ಇವತ್ತಿನ ಕಾರ್ಯಕ್ರಮಗಳು, ಇವತ್ತು ಏನೇನು ಕಾರ್ಯಕ್ರಮ ಆಗಿದೆ, ಪ್ರಸ್ತುತ 10 ಗಂಟೆವರೆಗೆ ಏನೆಲ್ಲ ಕಾರ್ಯಕ್ರಮ ಪ್ರಸಾರ ಆಗಿದೆ ಅಂದರೆ, ಭಕ್ತಿ ಸಾರಂಗ್ 6 ಗಂಟೆಗೆ, 7 ಗಂಟೆಗೆ ಮಾರ್ನಿಂಗ್ ಮಂತ್ರ ಡಾಕ್ಟರ್ ಗುರುರಾಜ್ ಕರ್ಜಿಗೆ ಅವರಿಂದ, 8 ಗಂಟೆಗೆ ಮಾಧ್ಯಮ ಸುದ್ದಿ ನೇರ ಪ್ರಸಾರ, 8:15ಕ್ಕೆ ನಮ್ಮ ಸಂವಿಧಾನ ಡಾಕ್ಟರ್ ರೋಸ್ವೀರ ಡಿಸೋಜ ಇವರ ಜೊತೆ ಇವರು ನಡೆಸಿಕೊಟ್ಟ ಕಾರ್ಯಕ್ರಮ, ಮಾನವ ಹಕ್ಕುಗಳ ಬಗ್ಗೆ ಇವರು ಮಾಡಿದಂಥ ಭಾಷಣ ಪ್ರಸಾರ ಆಗಿತ್ತು. 8:30ಕ್ಕೆ ಕೊಂಕಣಿ ಕಾರ್ಯಕ್ರಮದಲ್ಲಿ ಜನಪದ ಲೋಕದ ಬಗ್ಗೆ ಕಾರ್ಯಕ್ರಮ ಪ್ರಸಾರ ಆಗಿತ್ತು. 9 ಗಂಟೆಗೆ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ ಕೈಮಗ್ಗ ನೇಕಾರರ ಬಗ್ಗೆ ಇರುವಂಥ ಕಾರ್ಯಕ್ರಮ ಪ್ರಸಾರ ಆಗಿತ್ತು. 10 ಗಂಟೆಗೆ ನಾವೀಗ ಸಾರಂಗ್ ಸಂಗಮದಲ್ಲಿದ್ದೇವೆ. ಇವಿಷ್ಟು ಈ ವಾರದ ಕಾರ್ಯಕ್ರಮಗಳನ್ನು ನಿಮಗೆ ಒಂದಿಷ್ಟು ಪರಿಚಯ ಮಾಡಿಕೊಟ್ಟಿದ್ದೇನೆ, ಪುನರಾವಲೋಕನ ಮಾಡಿದ್ದೇವೆ. ಹಾಗೆ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ನೀವು ಯಾವ ಕಾರ್ಯಕ್ರಮ ಕೇಳಿದಿರಿ, ಆ ಕಾರ್ಯಕ್ರಮದ ಬಗ್ಗೆ ನಿಮಗೆ ಏನು ಹೇಳಲು ನೀವು ಬಯಸ್ತೀರಿ ಅನ್ನೋದಾದರೆ ಈ ಬಗ್ಗೆ ನಮಗೆ ಕರೆ ಮಾಡಿ. ಕರೆ ಮಾಡುವಂಥ ಸಂಖ್ಯೆ 6364240499. ಸಂಖ್ಯೆಗೆ ಕರೆ ಮಾಡೋದ್ರ ಮೂಲಕ ನಿಮ್ಮ ಇಷ್ಟದ ಕಾರ್ಯಕ್ರಮ ಯಾವುದು ಇತ್ತು ಅನ್ನೋದ್ರ ಬಗ್ಗೆ ಕೂಡ ನೀವು ಹೇಳ್ಬೋದು. ಹಾಗೆ ಈಗಾಗಲೇ ನಮಗೆ 2 ಪತ್ರಗಳು ಬಂದು ತಲುಪಿವೆ ನಮ್ಮ ಸಾರಂಗಿಗೆ, ಅದು ಕೂಡ ನಾನು ಪತ್ರ ಓದ್ತೀನಿ. ಹಾಗೆ ಈ ನಡುವೆ ನೀವು ಕೂಡ ಕರೆ ಮಾಡ್ಬೋದು. ಕರೆ ಮಾಡಿದರೆ ನಿಮ್ಮ ಇಷ್ಟದ ಕಾರ್ಯಕ್ರಮಗಳು ಏನೇನು ಅಂತ ನಾವು ಕೂಡ ತಿಳ್ಕೊಳ್ಬೋದು. ಆ ಕಾರ್ಯಕ್ರಮದಲ್ಲಿ ಏನೆಲ್ಲ ನಿಮಗೆ ವಿಚಾರಗಳು ನಿಮಗೆ ದೊರೆತಿದೆ, ಅದರಿಂದ ನಿಮಗೆ ಏನಾದರೂ ಜ್ಞಾನ ಹಂಚಿಕೆ ಆಗಿದ್ದರೆ ಅದನ್ನು ಕೂಡ ತಿಳಿಸ್ಬೋದು. ಅದರಿಂದ ನಿಮಗೆ ಏನಾದರೂ ಉಪಕಾರ ಆಗಿದ್ದರೆ, ಮನಸ್ಸಿನ ಬೇಜಾರು ನೀವು ಕಳೆದಿದ್ದರೆ ಅದನ್ನು ಕೂಡ ನಮ್ಮ ಜೊತೆ ಹಂಚಿಕೊಳ್ಬೋದು. ಕರೆ ಮಾಡುವಂಥ ಸಂಖ್ಯೆ 6364240499. ಹಾಗೆ ಕೇಳುಗರೆ, 2 ಪತ್ರಗಳು ಈ ಬಾರಿ ನಮ್ಮ ಸಾರಂಗಿಗೆ ಬಂದು ತಲುಪಿವೆ. ಇದು 25ರ ತಾರೀಕಿನಂದು ಬರೆದಂಥ ಪತ್ರ. ಇದೇ 25ರಂದು ಬರೆದಂಥ ಈ ತಿಂಗಳ 25ರ ಪತ್ರ ಏನು ಅಂದರೆ, ಇವರು ನಮಸ್ತೆ ಅಂತ ಶುರು ಮಾಡ್ತಾರೆ ಪತ್ರವನ್ನು. ದಿನಾಂಕ 22/7/2026 ಹೃದಯರಾಗ ಸೂಪರ್. ಕೆಲವೇ ನಿಮಿಷಗಳಲ್ಲಿ ಇಡೀ ಕಲಾ ಪ್ರಪಂಚವೇ ಕಣ್ಣ ಮುಂದೆ ಬಂದಾಗೆ ಆಯಿತು. ಸತೀಶ್ ನರ್ತಿಕಲ್ಲು ಅವರು ವಿವಿಧ ಧ್ವನಿಗಳನ್ನು ಅನುಕರಿಸಿದ ರೀತಿ ಸಂತೋಷ ನೀಡಿತು. ಕೇವಲ ಧ್ವನಿಯ ಮೂಲಕವೇ ನಮ್ಮನ್ನು ಮಂತ್ರಮುಗ್ಧರನ್ನಾಗಿಸಿದ ಅವರ ಕಲಾಸವಿ ಎಷ್ಟು ಹೊಗಳಿದರೂ ಸಾಲದು. ಹಾಡಿದ ಯಕ್ಷಗಾನದ ಹಾಡುಗಳು, ಈ ಹಾಡುಗಳ ತುಣುಕುಗಳಲ್ಲಿ ಭಾವನೆಗಳು, ಪ್ರೌಢತೆ, ಭಕ್ತಿರಸ ಎಲ್ಲವೂ ಹೈಲೈಟ್ ಆಗಿದೆ. ಆದರೆ ಕಾರ್ಯಕ್ರಮದ ಸಮಯ ತುಂಬ ಕಡಿಮೆ ಅನಿಸಿತು. ಇನ್ನಷ್ಟು ಕೇಳಬೇಕಿತ್ತು ಎಂಬ ತುಡಿತಕ್ಕೆ ಇನ್ನೊಮ್ಮೆ ಅವರ ಸಂದರ್ಶನವನ್ನು ಎದುರು ನೋಡ್ತೇನೆ. ಕೇಳುಗರೊಂದಿಗೆ ಬೆರೆತು ಪ್ರತಿಕ್ರಿಯೆಗಳನ್ನು ಸ್ವೀಕರಿಸಿದ ರೀತಿ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ತಂದಿತ್ತು. ಅವರ ಈ ಕಲೆ ನಿರಂತರವಾಗಿ ಬೆಳೆದು ನಾಡಿನಾದ್ಯಂತ ಇನ್ನೂ ಅನೇಕ ಯಶಸ್ವಿ ಕಾರ್ಯಕ್ರಮಗಳನ್ನು ನೀಡಲಿ ಅವರು ಎಂದು ಹಾರೈಸುತ್ತೇನೆ. ಒಲವಿನ ಹಾಡು ಮತ್ತು ಅಂದೇ ಸಂಜೆ ಛಾಯಾಗ್ರಾಹಕ ಯಜ್ಞರವರೊಂದಿಗೆ ನಡೆಸಿದ ಸಂದರ್ಶನ ಕೂಡ ಉತ್ತಮವಾಗಿತ್ತು. ಅವರ ಅನೇಕ ಅನುಭವಗಳು ಕೆಲವೊಬ್ಬರಿಗಾದರೂ ಸ್ಫೂರ್ತಿ ಕೊಡಬಲ್ಲದು. ಈ ವಾರ ಅನೇಕ ಅತಿಥಿಗಳ ಆಗಮನ ಖುಷಿ ತಂದಿದೆ. ಸಾರಂಗಿಗೆ ಹಬ್ಬದ ವಾತಾವರಣ ಅಂತ ಪತ್ರವನ್ನು ಕೊನೆಗೊಳಿಸ್ತಾರೆ ಪೂರ್ಣಿಮಾ ಸಾಲೆತ್ತೂರವರು. ಮತ್ತು ಇವರು ಇನ್ನೊಂದು ಪತ್ರವನ್ನು ಬರೆದಿದ್ದಾರೆ. ಹಾಗೆ ಕೇಳುಗರೇ, ನೀವು ಕೂಡ ಕರೆ ಮಾಡಿ ಮಾತನಾಡಿ, ಯಾವೆಲ್ಲ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದೆ, ಆ ಕಾರ್ಯಕ್ರಮದಿಂದ ನಿಮಗೆ ಕೇಳಿದ ನಂತರ ಹೇಗನ್ನಿಸ್ತು, ಮನಸ್ಸಿಗೆ ಖುಷಿಯಾಗಿದ ಅಥವಾ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ತಿಳಿಸಬೇಕಾದ್ರೆ ನೀವು ಕರೆ ಮಾಡಬೇಕು. ಕರೆ ಮಾಡೋಂಥ ಸಂಖ್ಯೆ 6364200949. ಈ ನಡುವೆ ಒಂದು ಪುಟ್ಟ ವಿರಾಮ, ಒಬ್ಬರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ಹಲೋ ಹಲೋ, ನಮಸ್ತೆ. ಅಮ್ಮನಿ ಕಾರ್ಕಳದಿಂದ ಹೇಳಿ ಅಮ್ಮನಿ ಅವರೇ.
1: ಹೇಗಿದ್ದೀರಿ? ಧ್ವನಿ ಯಾಕೋ ಸ್ವಲ್ಪ ಕಡಿಮೆ ಕೇಳ್ತಾ ಉಂಟು ಸರ್. ನಿಮ್ಮದು
0: ನಂದು ಧ್ವನಿಯ ಕಡಿಮೆ ಕೇಳ್ತಾ ಇದೆಯಾ? ಸರಿ ಸರಿ ಸರಿ, ಹೇಳಿ.
1: ಓಕೆ ಸರ್. ಸರ್, ನಾನು ಭಾನುವಾರದ ಒಂದು ಕಾರ್ಯಕ್ರಮ ಕೇಳಿದ್ದೆ, ಅದೇ ಸಿತಾರ್ ವಾದನ ಹಾಡುಗಳನ್ನು ಹಾಡುವಂತದ್ದು. ಈಶಾ ಇವರ ಒಂದು ಟೀಮ್ ಅಂದ್ರೆ ಸರ್, ಇದೊಂದು ಅರಂಗಲ್ಲಿ ಯಾವ ರೀತಿ ಮೂಡಿ ಬರ್ತದಂದ್ರೆ, ಭಾನುವಾರ ಬಂದದ್ದು ಕಾರ್ಯಕ್ರಮ, ನಂಗೆ ಇದು ತುಂಬಾ ಇಷ್ಟ ಅಂತ ಅನಿಸ್ತದೆ ಸರ್. ಯಾಕಂದ್ರೆ ಇದು ಸದ್ಗುರುಗಳ ಒಂದು ಕಾರ್ಯಕ್ರಮ ಅಂದ್ರೆ, ಅಷ್ಟೊಂದು ಹಾಡುಗಳನ್ನು ಹಾಡ್ತಾರೆ ಅವರ ಟೀಮ್ ಅಂದ್ರೆ, ನಮ್ಗೆ ಇದೊಂದು ಭಕ್ತಿ ಭಾವ ಅಂತದೊಂದು ಸಂಗೀತವನ್ನು ನೀಡ್ತದೆ ಸರ್. ಅದಕ್ಕೆ ಧನ್ಯವಾದ ಅಂತ ಹೇಳ್ತಾ ಇದ್ದೇನೆ.
0: ಸರಿ,
1: ಅದೇ ಸೋಮವಾರ ಸರ್. ಹಲೋ,
0: ಈ ಕಾರ್ಯಕ್ರಮ ತುಂಬಾ ಇಷ್ಟ ಆಗಿದೆ ನಿಮ್ಗೆ?
1: ಹೌದೌದು ಸರ್, ತುಂಬಾ ಇಷ್ಟ ಆಗಿದೆ. ಇದು ಇನ್ನೂ ಪ್ರಸಾರ ಆಗ್ಲಿ ಸರ್, ತುಂಬಾ ಕಾರ್ಯಕ್ರಮ ನನಗೆ
0: ತುಂಬಾ ಖುಷಿ ಕೊಟ್ಟ ಕಾರ್ಯಕ್ರಮ. ಬೇರೆ ಏನು ಕಾರ್ಯಕ್ರಮ ಕೇಳಿದ್ರಿ?
1: ಬೇರೆ ಸರ್, ನಾನು ಇವತ್ತು ಅದೇ ಸೋಮವಾರದಂದು ಡಾಕ್ಟರ್ ಹರ್ಷಿತಾ ಇವರ ಜೊತೆ ಮಧುಮೇಹದ ಕುರಿತಾಗಿ ನೀಡಿದ ಅವರ ಮಾಹಿತಿ ತುಂಬಾ ಇಷ್ಟ ಆಯ್ತು ಸರ್.
0: ಇಷ್ಟ ಆಯ್ತು. ಸರಿ,
1: ಮತ್ತೆ ಮಂಗಳವಾರ ಸರ್, ಇದು ಏನು ತಾಳು ಉಮಾಳು ನೇರ ಪ್ರಸಾರ ಬಂತು, ಕ್ರೀಡಾಪಟುವಿನ ಜೊತೆ ಮಾಡಿದಂತಹ ಒಬ್ರು ರೋಷನ್ ಸರ್, ಅವರು ತುಂಬಾ ಚೆನ್ನಾಗಿ ಮಾತನಾಡಿದ್ದಾರೆ. ಮತ್ತೆ ಅವ್ರ ಜೊತೆ ಮಾಡಿದ ಅಂತಹ ಮಾತುಗಳು ಕೂಡ ಮಹತ್ವಪೂರ್ಣವಾಗಿತ್ತು ಸರ್. ಕ್ರೀಡಾಪಟುವಿಗೆ ಅಭಿನಂದನೆಗಳನ್ನು ಕೂಡ ನಾನು ಈ ನಿಟ್ಟಿನಲ್ಲಿ ಸಲ್ಲಿಸ್ತಾ ಇದ್ದೇನೆ. ಮತ್ತೆ ಡಾಕ್ಟರ್ ರೈ ಕುಕ್ಕುವಳ್ಳಿ ಇವರ ಮಾತುಗಳು ಕೂಡ ನಂಗೆ ತುಂಬಾ ಇಷ್ಟ ಆಯ್ತು ಸರ್. ತುಳು ಕಾರ್ಯಕ್ರಮದಲ್ಲಿ
0: ಆಟಿ ಆಟಿಯ ಬಗ್ಗೆ ಮಾತಾಡಿದಂತ ಮಾತುಗಳು ಅಲ್ವಾ?
1: ಹೌದು,
0: ಆಟಿಯ ಬಗ್ಗೆ ಇರುವಂತ ಮಾತುಗಳು ಹೇಳಿ.
1: ಮತ್ತೆ ಸರ್, ಇದು ಮೈಕಲ್ ಪಲ್ಕದಲ್ಲಿ ನೇರ ಕಾರ್ಯಕ್ರಮ ಈ ವಾರದಲ್ಲಿ ನಂಗೆ ಎಲ್ಲ ಕಾರ್ಯಕ್ರಮ ತುಂಬಾ ಇಷ್ಟ ಆಯ್ತು ಸರ್. ಮತ್ತೆ ಹೃದಯ ರಾಗದಲ್ಲಿ ಡಿ ಎಸ್ ಬೋಳೂರ್ ಇವರ ಒಂದು ಧ್ವನಿಯನ್ನ ನೀವು ಮರುಪ್ರಸಾರ ಮಾಡಿದ್ದೀರಿ, ಅದು ಕಾರ್ಯಕ್ರಮ ಕೇಳಿದೆ, ಅದು ಕೂಡ ಇಷ್ಟ ಆಯ್ತು ಸರ್. ಮತ್ತೆ ತುಳು ಚಾವಡಿಯಲ್ಲಿ ಬಂದಲ್ಲ ಕೆ ಪೇಜವರ ಇವರ ಜೊತೆ ಮಾಡಿದ ನೇರ ಸಂದರ್ಶನ ಬಂದಿತ್ತಲ್ವಾ ಸರ್, ಅದು ಕೂಡ ಒಳ್ಳೆ ಕಾರ್ಯಕ್ರಮ, ಬಿಂದ್ಯಾ ಮೇಡಮ್ ಅವರು ತುಂಬಾ ಚೆನ್ನಾಗಿ ಪ್ರಸ್ತುತಪಡಿಸಿದ್ದಾರೆ. ಮತ್ತೆ ಸರ್, ಇದು ರೇಡಿಯೋ ಸಂಜೆ ಕಾರ್ಯಕ್ರಮದಲ್ಲಿ ಸೋಮವಾರ ಮಂಗಳವಾರ ಬುಧವಾರ ಮಾತ್ರ ಕಾರ್ಯಕ್ರಮ ಬರ್ತದೆ. ನಂಗೆ ಏನ್ ಅನಿಸ್ತದಂದ್ರೆ, ಅದು ಬುಧವಾರ ಗುರುವಾರ ಶುಕ್ರವಾರ ಇಲ್ಲವೇ ಅಂತ ಅನಿಸ್ತದೆ. ಯಾಕೋ ಒಂಥರ ಬೋರ್ ಅಂತ ಅನಿಸ್ತದೆ. ಅಂದ್ರೆ ಪ್ರಸಾರ ಮಾಡಿದ ಕಾರ್ಯಕ್ರಮ ಮರುಪ್ರಸಾರ ಮಾಡ್ತಾರೆ, ಪರವಾಗಿಲ್ಲ, ಒಳ್ಳೆ ಕಾರ್ಯಕ್ರಮನೇ. ಆದ್ರೂ ಸ್ವಲ್ಪ ಅವರೇ ಬಂದ್ರೆ, ನಮ್ಗೆ ಆರ್ಜೆಗಳು ಅವರಾಗಿ ಬಂದ್ರೆ ನಮ್ಗೆ ಒಂದು ಖುಷಿ ಆಗ್ತದೆ ಕಾರ್ಯಕ್ರಮ ಕೇಳಲಿಕ್ಕೆ, ಮತ್ತೆ ಅಲ್ಲೊಂದು ಭಾಗವಹಿಸ್ಲಿಕ್ಕೆ. ಇವರೇನು ಇವತ್ತು ಸೋಮವಾರ ಮಂಗಳವಾರ ಸರ್ ಅಭಿಷೇಕ್ ಸರ್ ಬಂದಿದ್ದಾರೆ, ಗುರುವಾರ ಶುಕ್ರವಾರ ಇಲ್ಲ. ಬಿದ್ದದೆ ಅಲ್ವಾ, ನಾವು ಕಾರ್ಯಕ್ರಮ ಕೇಳಿದ್ದೆ ಅಲ್ವಾ ಅಂತೇಳಿ ನಾವು ಅಲ್ಲಿ ಎಂತ ಮಾಡ್ತೇವೆ, ರೇಡಿಯೋ ಇಡ್ತೇವೆ, ಅದಕ್ಕೆ ಅಷ್ಟು ಕಿವಿ ಬರಲ್ಲ ಕೇಳಲಿಕ್ಕೆ, ಕಿವಿ ಹೋಗುದಿಲ್ಲ, ನಮ್ಮ ಒಂದು ನಮ್ಮ ಇದರಲ್ಲಿ ಇರ್ತೇವೆ ಅಂತ ಹೇಳ್ತೇನೆ ಸರ್. ಅವರಿಗೆ ಟೈಮ್ ಇಲ್ವಾ ಏನಂತ ಗೊತ್ತಿಲ್ಲ. ನಂಗೆ ಇಷ್ಟನೇ ಸರ್, ರೇಡಿಯೋ ಸಂಜೆ ಕಾರ್ಯಕ್ರಮದಲ್ಲಿ ಕ್ವಿಜ್ಗಳನ್ನು ಕೇಳ್ತಾರೆ, ನಾನಾ ರೀತಿಯ ಮಾಹಿತಿ ಸಿಗ್ತದೆ. ಅವರ ಒಂದು ಕಾರ್ಯಕ್ರಮವು ಪ್ಲಸ್ ಪಾಯಿಂಟ್ ನಿಜವಾಗಿಯೂ. ಈಗ ಅಂದ್ರೆ ಇದು ಗುರುವಾರ ಶುಕ್ರವಾರ ಬರದೇ ಇದ್ದದ್ದು ಸ್ವಲ್ಪ ಬೇಸರ ಆಗ್ತದೆ. ಮತ್ತೆ ಸರ್, ಇನ್ನೊಂದು ನಾನು ನಿಮ್ಗೆ ಹೇಳಲಿಕ್ಕೆ ಉಂಟು ಸಾರ. ಹಲೋ,
0: ಹೇಳಿ ಹೇಳಿ.
1: ಬಹುಭಾಷಾ ಹಾಡುಗಳು ಇವಾಗ ಅಷ್ಟೇ ಬರ್ತದೆ, ಈಗ ನಿಮ್ಮ ಇದು ರೇಡಿಯೋ ಸಂಗಮ ಕಾರ್ಯಕ್ರಮ ಆದ ತಕ್ಷಣ ಬಹುಭಾಷಾ ಕಾರ್ಯಕ್ರಮ ಬರ್ತದೆ. ಇಲ್ಲಿ ನನ್ನ ಕಂಪ್ಲೇಂಟ್ ಏನಂದ್ರೆ, ಇಲ್ಲ ಪ್ರಸಾರವಾದ ಗೀತೆಗಳೇ ಪ್ರಸಾರ ಆಗ್ತದೆ. ಅದೇ ಯಾವ್ದಂದ್ರೆ ಒಂದು ಪ್ರೇಮಲೋಕದ್ದೇ ಹಾಡು, ಅದ್ರ ನಂತರ ಅದು ಯಾವ್ದು ಪ್ರಸಾರ ಆಗಿತ್ತು ನೋಡಿ, ಅದೇ ಬರ್ತದೆ. ಅದನ್ನು ಕೇಳಿ ಕೇಳಿ ಉಂಟಲ್ಲ, ಬೇಡ ಬೇಡ ಆಗಿದೆ ಅಂದ್ರೆ ಬರುವ ಹಾಡುಗಳೇ ಬರ್ತಾ ಉಂಟು. ನಾನು ಕೇಳಿದ ಸುಮಾರು ಟೈಮಲ್ಲಿ ನಾನು ಗಮನಿಸಿದ್ದೇನೆ, ಇದನ್ನ ನಾನು ಈ ಹಿಂದೆ ಹೇಳ್ಬೇಕಂತ ಅನ್ಕೊಂಡಿದ್ದೆ, ಬಟ್ ಇವತ್ತು ನಾನು ಹೇಳ್ತಾ ಇದ್ದೇನೆ ಸರ್. ಇದು ಯಾವ ರೀತಿ ಅಂದ್ರೆ, ಬಂದ ಹಾಡೇ ಬಂದ್ರೆ ನಂಗೆ ಇಷ್ಟ ಆಗಲ್ಲ ಕೇಳಲಿಕ್ಕೆ, ಅಲ್ಲ ಬೇರೆಯವರಿಗೆ ಗೊತ್ತಿಲ್ಲ, ಇದು ನನ್ನ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಇನ್ನು ಸ್ವಲ್ಪ ಇದನ್ನು ಬದಲಾಯಿಸಿದ್ರೆ ಚೆನ್ನಾಗಿರ್ತಿತ್ತ ಏನಂತ ಅನಿಸ್ತದೆ.
0: ಬಹುಭಾಷಾ ಹಾಡುಗಳ ಬಹುಭಾಷಾ ಹಾಡುಗಳು ಸ್ವಲ್ಪ ಚೇಂಜ್ ಆಗ್ಬೇಕು ಅಂತ ಅಲ್ಲ
1: ಹೊಸ ಹೊಸ ಹಾಡುಗಳು ಈಗ ಹತ್ತು ಮೂವತ್ತಕ್ಕೆ ಬರ್ತದೆ.
0: ಸರಿ ಸರಿ, ಈ ಬಗ್ಗೆ ಗಮನ ಹರಿಸುತ್ತೇವೆ ಖಂಡಿತ.
1: ಮಿಶ್ರಿತ ಹಾಡುಗಳು ಬರ್ತದಲ್ಲ ಬಹುಭಾಷೆಯಲ್ಲಿ.
0: ಓಕೆ ಸರಿ ಸರಿ, ನಿಮ್ಮ ಏನು ಅನಿಸಿಕೆಯನ್ನು ನಮ್ಮ ಗಮನದಲ್ಲಿ ಇರಿಸ್ತೇವೆ ಈ ಬಗ್ಗೆ ಹೊಸದಾಗಿ ಕಾರ್ಯಕ್ರಮ. ಸರಿ ಸರಿ, ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ಮ
1: ಥ್ಯಾಂಕ್
0: ಯು. ನಮಸ್ತೆ ನಮಸ್ತೆ. ಓಕೆ, ಧನ್ಯವಾದಗಳು ಕರೆ ಮಾಡೋದಕ್ಕೆ. ಅಮ್ಮನಿಯವರು ಅವರು ಹಲವಾರು ವಿಚಾರಗಳನ್ನು ತಿಳಿಸಿದ್ದಾರೆ, ಹಲವಾರು ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದಾರೆ. ನಮ್ಮ ಏನು ಆರ್ಜೆಗಳು ಯಾವಾಗಲೂ ಬರಬೇಕು, ಅವರ ಕಾರ್ಯಕ್ರಮ ನಡೆಸಿಕೊಡ್ಬೇಕಾದ್ರು ಕೂಡ ಅಭಿಷೇಕ್ ಅವರ ಕಾರ್ಯಕ್ರಮ ಮಿಸ್ ಆಗ್ತಾ ಇರೋದು ಅವರಿಗೆ ತುಂಬ ಬೇಸರ ಆಗ್ತಾಯಿದೆ. ಯಾಕಂದರೆ ಕೆಲವೊಂದು ಏನು ಕಾರ್ಯನಿಮಿತ್ತ ಕೆಲವೊಂದು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಅವರಿಗೆ ಬರಲಿಕ್ಕೆ ಒಂದಷ್ಟು ತೊಂದರೆ ಆಗಿರಬಹುದು. ಆದರೆ ಈ ಬಗ್ಗೆ ಗಮನ ಹರಿಸ್ತೇವೆ, ಸಾಧ್ಯವಾದಷ್ಟು ನಿಮಗೆ ಏನು ಖುಷಿ ಕೊಡುವಂಥ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡ್ತಾಯಿದ್ದೇವೆ. ಈ ಬಗ್ಗೆ ನಿಮ್ಮ ಒಂದು ಇನ್ನಷ್ಟು ಪ್ರೋತ್ಸಾಹ ನಮಗೆ ಕೂಡ ಅಗತ್ಯ ಆಗ್ತದೆ. ಕೆಲವೊಂದು ಕಾರ್ಯಕ್ರಮಗಳು ನಮ್ಮ ಆರ್ಜೆಗಳಿಗೆ ನಡೆಸಿಕೊಡಲಿಕ್ಕೆ ಆಗದಿದ್ದರೂ ನೀವು ಕೂಡ ನಮ್ಮನ್ನು ಪ್ರೋತ್ಸಾಹಿಸಬೇಕು. ನಮಗೆ ನಿಮ್ಮ ಏನು ಈ ಪ್ರೋತ್ಸಾಹದಿಂದ ನಾವು ಕೂಡ ಇನ್ನಷ್ಟು ಬೆಳೆಯಲಿಕ್ಕೆ, ಇನ್ನಷ್ಟು ಕಾರ್ಯಕ್ರಮಗಳು ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ನಡೆಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ, ಹಾಗೆ ಕೇಳುಗರೆ ನೀವು ಕೂಡ ಕರೆ ಮಾಡಿ. ಕರೆ ಮಾಡುವಂಥ ಸಂಖ್ಯೆ 6364240949. ಈ ಸಂಖ್ಯೆಗೆ ಕರೆ ಮಾಡಿ ಈ ವಾರ ಯಾವೆಲ್ಲ ಕಾರ್ಯಕ್ರಮಗಳನ್ನು ನೀವು ಕೇಳಿದ್ದೀರಿ ಅದು ನಿಮ್ಮ ಮನಸ್ಸಿನಲ್ಲಿದ್ದರೆ ಸಾಲದು, ನಮಗೂ ಕೂಡ ಗೊತ್ತಾಗಬೇಕು. ಗೊತ್ತಾದರೆ ನಾವು ಕೂಡ ಇಂಥ ಕೇಳುಗರು ಇಂಥೆಲ್ಲ ಕಾರ್ಯಕ್ರಮಗಳನ್ನು ಇಷ್ಟಪಟ್ಟಿದ್ದಾರೆ, ಅವರಿಗೆ ಇನ್ನಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನು ನಾವು ನೀಡಲಿಕ್ಕೆ ಪ್ರಯತ್ನ ಮಾಡಬೇಕು ಅನ್ನುವ ಒಂದು ನಮಗೆ ಹುಮ್ಮಸ್ಸು ಪ್ರೇರಣೆ ಎಲ್ಲ ಸಿಗ್ತದೆ. ಆದ್ದರಿಂದ ನಿಮ್ಮ ಮಾತಿನಲ್ಲಿ ನಮಗೆ ಸ್ಫೂರ್ತಿ ಕೂಡ ಸಿಗ್ತದೆ. ಆದ್ದರಿಂದ ಖಂಡಿತ ನಿಮ್ಮ ಅನಿಸಿಕೆಗಳನ್ನು ತಿಳಿಸಲು ಹಿಂಜರಿಯಬೇಡಿ, ಅಂಜಿಕೆ ಬೇಡ ನಿಮಗೆ. ಕರೆ ಮಾಡಿ. ಕರೆ ಮಾಡುವಂಥ ಸಂಖ್ಯೆ ಮತ್ತೊಮ್ಮೆ ಹೇಳ್ತೀನಿ, 6364240949. ಹಾಗೆ ಈ ನಡುವೆ ಒಂದಷ್ಟು ವಿರಾಮ ಪಡೆಯೋಣ, ಒಂದು ಹಾಡನ್ನು ಕೇಳ್ತಾ ನಡುವೆ ಕರೆ ಬರ್ತಾ ಇದೆ ನೋಡಿ. ವಿರಾಮ ಅಂತ ಹೇಳುವಾಗ ನಮ್ಮ ಕೇಳುಗರು ಕರೆ ಮಾಡ್ತಾರೆ. ಹಲೋ ನಮಸ್ತೆ. ಹಲೋ ನಮಸ್ತೆ, ಯಾರು ಮಾತಾಡೋದು? ಹಲೋ ನಮಸ್ತೆ
2: ಗುರುಗಳೇ. ನಮಸ್ತೆ
0: ನಮಸ್ತೆ ನಮಸ್ತೆ, ಯಾರು ಮಾತಾಡೋದು?
2: ಇದು ನಾನು ಬಜಾಜ್ ಅಲ್ಲಿಗುಡ್ಡೆ ಆದರ್ಶ ನಗರದಿಂದ ಸಚ್ಚಿದಾನಂದ ಶೆಣೆ ಮಾತಾಡ್ತಾ ಇದ್ದೇನೆ ಗುರುಗಳೇ.
0: ಸಚ್ಚಿದಾನಂದ ಶೆಣೆಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ಧನ್ಯವಾದಗಳು.
0: ಹೇಳಿ, ಏನು ಹೇಳಲಿಕ್ಕಿದೆ ನಿಮಗೆ?
2: ನಿಮ್ಮ ನಮ್ಮ ಸಾರಂಗದ ಎಲ್ಲಾ ಕಾರ್ಯಕ್ರಮಗಳ ಬಗ್ಗೆ ನನಗೆ ತುಂಬಾ ಇಷ್ಟ ಉಂಟು, ಯಾಕೆಂದ್ರೆ ನಮ್ಮ ಜ್ಞಾನ ವೃದ್ಧಿ ಆಗ್ತಾ ಇದೆ, ಮತ್ತೊಂದು ಕೆಲವು ಪದಗಳ ಬಳಕೆ ಅಂತೂ ತುಂಬಾ ಖುಷಿ ಕೊಡ್ತವೆ. ಯಾಕಂದ್ರೆ ನಾನು ಸಾಮಾಜಿಕ ಹೊಣೆಗಾರಿಕೆ ಎನ್ನುವಂತ ಪದ ಕೇಳಿದ್ದೆ ಸಾರಂಗದಲ್ಲಿ.
0: ಹೌದಾ?
2: ನನ್ನನ್ನು ನಾನೇ ನಾನು ತಿದ್ದಿಕೊಳ್ತೇನೆ. ಹೌದು, ನನಗೂ ಜವಾಬ್ದಾರಿ ಉಂಟು ನಾಗರಿಕನಾಗಿ ಎನ್ನುವಂತ ಒಂದು ಕೆಲವೊಂದು ಹವ್ಯಾಸಗಳನ್ನು ಇಲ್ಲಾಂದ್ರೆ ಮನೋಭಾವವನ್ನು ಬೆಳೆಸಿಕೊಂಡಿದ್ದೇನೆ. ಅದಕ್ಕೆ ಕಾರಣ ಸಾರಂಗ.
0: ನಿಮ್ಮ ಜೀವನದಲ್ಲಿ
2: ಕಾರ್ಯಕ್ರಮ ಕೇಳೋದ್ರಿಂದ ನಮಗೆ ಮನಸ್ಸಿಗೆ ತುಂಬಾ ಖುಷಿ ಕೊಡ್ತದೆ. ಯಾಕಂದ್ರೆ ನಮ್ಮ ನಮ್ಮ ಈ ಜೀವನದಲ್ಲಿ ಕಷ್ಟ ನಷ್ಟ ಇಂಥ ಎಲ್ಲ ಇರುವಾಗ ಇಂಥ ಕಾರ್ಯಕ್ರಮ ನನಗೆ ಏನೋ ಖುಷಿ ತುಂಬಾ ಖುಷಿ ಕೊಡ್ತದೆ. ಅದು ವರ್ಣನೆಗೆ ನಿಲುಕದಂತಹ ಒಂದು ವಿಷಯಗಳು ಖುಷಿ ಆಗ್ತದೆ. ಆದರೆ ಕೆಲವು ಕಾರ್ಯಕ್ರಮಗಳನ್ನು ಕೇಳುವಾಗ ನಮ್ಮ ರಕ್ತ ಕುದೀತದೆ. ಯಾಕೆಂದ್ರೆ ನಾಗರಿಕ ಸಮಾಜ ಅನ್ಯಾಯ ಮಾಡಿದಂತಹ ಕೆಲವು ವ್ಯಕ್ತಿಗಳ ಸಂದರ್ಶನಗಳನ್ನು ನೀವು ಮಾಡ್ತೀರಾ, ಅವನ ರಾಜಕೀಯ ವ್ಯಕ್ತಿ ಆಗಿರ್ಬೋದು ಇಲ್ಲ ಸಾಮಾಜಿಕ ಕ್ಷೇತ್ರ ಇರ್ಬೋದು, ಆವಾಗ ಅನ್ಯಾಯ ಮಾಡಿದ ವ್ಯಕ್ತಿ ಆಗಿರ್ತಾನೆ, ಅವನ ಬಗ್ಗೆ ನೀವು ಹಾಡಿ ಹೊಗಳು ಕೇಳುವಾಗ ರಕ್ತ ಕುದಿತ ಸರ್ ನಮಗೆ. ದಯವಿಟ್ಟು ಅಂತ ವ್ಯಕ್ತಿಗಳ ಕಾರ್ಯಕ್ರಮಗಳನ್ನು ನಾವು ಇಷ್ಟಪಡುವುದಿಲ್ಲ. ಸಾರಂಗಕ್ಕೆ ಅದಕ್ಕೆ ಅವಕಾಶ ನೀಡಬಾರದಾಗಿ ನನ್ನ ಸಣ್ಣ ಒಂದು ವಿನಂತಿ. ಎಲ್ಲಿ ಸಲ್ಲದವರು ಸಾರಂಗಕ್ಕೆ ಸಲ್ಲುವಂತೆ ಆಗ್ತಾರೆ ಆಗುತ್ತಾ ಇದೆ ಅನ್ನೋ ಭಾವನೆ ನನ್ನ ಮನಸ್ಸಲ್ಲಿ ಬರ್ತಾ ಇದೆ. ದಯವಿಟ್ಟು ಗುರುಗಳೇ ಇಂತಹ ವ್ಯಕ್ತಿಗಳಿಂದ ದೂರ ಇರೋದು ಸಮಾಜಕ್ಕೆ ತುಂಬಾ ಒಳಿತು ಮಾಡಿದಂತ ಆಗ್ತದೆ ಎಂದು ನನ್ನ ಭಾವನೆಗಳು.
0: ಓಕೆ,
2: ಧನ್ಯವಾದಗಳು. ಮತ್ತೆ ಹಾಗೆ ಆತ್ರಾಡಿ ಅಮೃತಾ ಶೆಟ್ಟಿ ಅವರ ಕಾರ್ಯಕ್ರಮ ಕೇಳಿದೆ, ತುಂಬಾ ಸೊಗಸಾಗಿತ್ತು, ತುಂಬಾ ಸೊಗಸಾಗಿ ನೇರ ನಿಶ್ಚಿತ ನುಡಿ ಅವರು ಒಳ್ಳೆಯಾಗಿದೆ ಅವರ ಕಾರ್ಯಕ್ರಮ, ಅವರು ಮಾತಾಡಿದ ರೀತಿಯೆಲ್ಲ. ಪ್ರಸಾರಕ್ಕಾಗಿ ಧನ್ಯವಾದ ಗುರುಗಳೇ.
0: ಓಕೆ ಓಕೆ, ಧನ್ಯವಾದಗಳು. ಓಕೆ, ನಮ್ಮ ಬಜಾಲಿಂದ ಜನಾರ್ದನ್ ಅವರು ಏನೋ ಒಂದಿಷ್ಟು ಅನಿಸಿಕೆಗಳನ್ನು ಹೇಳಿದ್ದಾರೆ. ನಾವು ಏನೋ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವವರ ಅವರ ಇನ್ಸೈಡ್ ಸ್ಟೋರಿ ನಮಗೆ ಗೊತ್ತಿರುವುದಿಲ್ಲ. ಆ ಬಗ್ಗೆ ಅವರು ಮಾಡಿದಂಥ ಕೆಲವೊಂದು ಒಳ್ಳೆ ಕೆಲಸಗಳನ್ನು ನಾವು ಗುರುತಿಸ್ತೇವೆ. ಅವರು ಮಾನವ ಮನುಷ್ಯರಂದ ಮೇಲೆ ಕೆಟ್ಟದ್ದು ಒಳ್ಳೆಯದು ಇರ್ತದೆ, ಆದರೆ ಅವರಲ್ಲಿ ಏನು ಒಳ್ಳೆಯದಿದೆ ಅದನ್ನು ನಾವು ಇಲ್ಲಿ ಹೈಲೈಟ್ ಮಾಡೋಕ್ಕೆ ಮಾತ್ರ, ಆ ವ್ಯಕ್ತಿಯನ್ನು ಹೈಲೈಟ್ ಮಾಡಲಿಕ್ಕೆ ಖಂಡಿತ ನಾವು ಇಲ್ಲಿ ಕಾರ್ಯಕ್ರಮಗಳಿಗೆ ಯಾರನ್ನು ಕರೆಯುವುದಿಲ್ಲ. ಅವರ ಪ್ರತಿಭೆ ಏನಿದೆ ಅದನ್ನು ಮಾತ್ರ ನಾವು ಗಮನಿಸೋದು. ಅದರಿಂದ ಒಬ್ಬ ವ್ಯಕ್ತಿಯನ್ನು ಏನೋ ಅವರ ಅವರ ಜೀವನದಲ್ಲಿ ಅವರು ನಡೆಸಿದ ಕೆಟ್ಟ ಕೆಲಸಗಳು ಅಥವಾ ಏನು ಹೇಳ್ತಾ ಇದ್ದೀರಿ ನೀವು ಅದರ ಬಗ್ಗೆ ಅಂದರೆ ನಮ್ಮಲ್ಲಿ ಅವರಲ್ಲಿ ಇರುವಂಥ ಒಳ್ಳೆತನ ಏನಿದೆ, ಅವರು ಮಾಡಿದಂಥ ಸಾಧನೆಯ ಬಗ್ಗೆ ನಾವು ಜಾಸ್ತಿ ಗಮನ ಹರಿಸಿ ಅವರನ್ನು ಕರೀತಾ ಇದ್ದೇವೆ. ಏನು ಹೇಳಿದ್ದೀರಿ ಖಂಡಿತ ನಾವು ಅವರ ಬಗ್ಗೆ ಏನು ಬ್ಯಾಕ್ಗ್ರೌಂಡ್ ಎಲ್ಲ ತಿಳಿದುಕೊಂಡು ಇನ್ನು ಬರುವಂಥ ಅತಿಥಿಗಳ ಬಗ್ಗೆ ಒಂದು ಹೆಚ್ಚಿನ ರೀತಿಯಲ್ಲಿ ತಿಳಿದುಕೊಂಡು ಅವರನ್ನು ಕರೆಯುವಂಥ ಪ್ರಯತ್ನ ಮಾಡ್ತೇವೆ ಅಂತ ಹೇಳ್ತೇವೆ. ಹಾಗೆ ಕಾರ್ಯಕ್ರಮಗಳನ್ನು ಇಷ್ಟಪಟ್ಟಿದ್ದೀರಾ, ಕೆಲವೊಂದು ಕಾರ್ಯಕ್ರಮಗಳನ್ನು ಕೇಳಿ ಹಾಗೆ ಇನ್ನಷ್ಟು ಕಾರ್ಯಕ್ರಮಗಳನ್ನು ಕೇಳ್ತಾ ಇನ್ನಷ್ಟು ನಿಮ್ಮ ಇಂಥ ಮಾತುಗಳು ಸ್ಫೂರ್ತಿಯ ಮಾತುಗಳು ನಮಗೆ ದೊರೆಯುವಂತಾಗಲಿ. ಈ ಸಂಗಮದ ಮೂಲಕ ನಿಮಗೆ ಅನಿಸಿಕೆಗಳನ್ನು ಮುಕ್ತವಾಗಿ ಹೇಳುವಂಥ ಒಂದು ಅವಕಾಶ ಖಂಡಿತ ನಿಮಗೆ ಇದೆ. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ, ಸೌಖ್ಯ ಪನ್ಲೆ ನಲ್ಲಕ್ಕ ಮಾತ ಕಾರ್ಯಕ್ರಮ ಎಡ್ಡೆ ಆತಂದೆ ಕಿ ಕೆ ಪೇಜ್ ಅವರ
1: ಅಂದ್ರೆ
3: ಸಂಜೆಲ್ಲ ಯಕ್ಷಗಾನ ಯಕ್ಷಗಾನ ಪಾಡಿ ಇರತ್ತ ಅವ್ಳು ಎಡ್ಡೆ ಇರ್ತೇನೆ ಮಾತ ಕಾರ್ಯಕ್ರಮ ಎಲ್ಲ ಫುಲ್ಲು ಕೊಡ್ತೇನೆ. ಬಗ್ಗೆ ಶುಕ್ರವಾರದ ಏನು ಮಾತ್ರ ನಿಖಿಲ್ ಮರ ಬರ್ತಾರೆ ಬರ್ದಿನ ಕೊಡ್ರೆ
0: ಕೊಡಿದಾನೆ
3: ಶುಕ್ರವಾರದಾನೆ ಒಂದು ಭಕ್ತಿ ತೆಪ್ಪೋಣಿ ಆನೆ ದಿನ ಭಕ್ತಿ ಇತ್ತೆ ಪಾಡ್ಲಿ ಬಕ್ಕ ಬಾಕಿ ದಿನ ಅವನ್ನು ಪಾಡ್ಲಿ ಕೊಡೋಣ
0: ಸರಿ ಸರಿ ಶುಕ್ರವಾರದ ಭಕ್ತಿ
3: ಶುಕ್ರವಾರ ಅವಕಾಶ ಕೊಡ್ಲೆ ತುಳು ಹಿಂದೆ
0: ಭಕ್ತಿ ಗೀತೆ
3: ಭಕ್ತಿ ಗೀತೆ ಅವಕಾಶ ಕೊಡ್ಲೆ ಬಂಡ ಏಪಲ ಅಜ್ಜತ್ತೆ ಹೊರ ಹೊರ ಆ ಟೈಮ್ ಬಿಡಬೇಕು ಪಾಡೋದು ಬಕ್ಕ ಬಹು ಭಾಷೆ ಪಂಡೆ ಸಾಮಾನ್ಯಕ್ಕ ಐಟ್ಲ ಎಡ್ಡ ಪೂಜೆ
0: ಬದಲಾವಣೆ ಬೋರ್ಡ್ ಬಂದ್ರು ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಏನೋಡ್ಬಂದ್ ಖುಷಿ ಇಟ್ಟುಪ್ಪೇ ಮತ್ತೆ ಜನ ಬೇಜಾರ ಅದೇ
3: ಸರಿ
0: ಸರಿ ಸರಿ ಸರಿ ಖಂಡಿತ ಹೆಂಚಿನ ಏನಂದ್ರಲ್ಲ ಇನ್ ಮತ್ತ ಎಂಗ್ಳು ರೇಡಿಯೋ ಪ್ರಸಾರ ಮಲ್ಪರೆ ಆ ಕಾರ್ಯಕ್ರಮ ಕೊರಿಯರೆ ಹೆಚ್ಚಿನ ರೀತಿಯಲ್ಲಿ ಎಂಗ್ಳು ಪ್ರಯತ್ನ ಮಲ್ಪುವ ನಿಕಲ ಸಪೋರ್ಟು ನಿಕಲ ಎಂಗ್ಳಿಗೆ ಬೇರೆ ಸಹಾಯ ಬೋರ್ಡೊಂದು ಕೇಳುವ ಓಕೆ. ಕೇಳುಗರೆ ನೀವು ಕೂಡ ಕರೆ ಮಾಡಿ, ಈಗ ನಮ್ಮ ಕೇಳುಗರು ತಮ್ಮ ಅಭಿಪ್ರಾಯಗಳನ್ನು ಹೇಳ್ತಾ ಇದ್ದಾರೆ. ನೀವು ಕೂಡ ಈ ಕಾರ್ಯಕ್ರಮ ಕೇಳಿದ್ದೀರಾ, ಏನು ಹೇಳಬೇಕಂತ ಅನಿಸ್ತದೆ ನಿಮಗೆ? ಖಂಡಿತ ನಮಗೆ ನಿಮ್ಮ ಮಾತಿನಿಂದ ನೀವು ಕೇಳ್ತೀರಾ ಕಾರ್ಯಕ್ರಮ ಕೇಳ್ತೀರಾ ಖಂಡಿತ, ಆದರೆ ನಿಮ್ಮಿಂದ ಒಂದಷ್ಟು ಅನಿಸಿಕೆಗಳು ನಮಗೆ ಗೊತ್ತಾದರೆ ಯಾವೆಲ್ಲ ಕಾರ್ಯಕ್ರಮ ಇಷ್ಟ ಆಗಿದೆ ಅಂತ ಕೂಡ ನಾವು ತಿಳ್ಕೊಂಡ್ರೆ ನಮಗೆ ಕೂಡ ಇನ್ನಷ್ಟು ಉತ್ಸಾಹ ಬರ್ತದೆ. ಒಬ್ಬರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ.
4: ಹಲೋ ನಮಸ್ತೆ.
0: ನಮಸ್ತೆ ನಮಸ್ತೆ ನಮಸ್ತೆ.
4: ಅಶೋಕ್ ಮಂಗಳ.
0: ಅಶೋಕ್ ಮಂಗಳದೇವಿ ಹೇಳಿ ಅಶೋಕನ.
4: ಕಾರ್ಯಕ್ರಮ ಬರ್ತದೆ ಆದರೆ ಎರಡು ಮೂರು ಕಂಪ್ಲೇಂಟ್ ಹಾಕಿದ
0: ಹಾಡು
4: ಒಳ್ಳೆದು ಬಾರಿ ಒಳ್ಳೇದು ನಮ್ಗೆ ಒಳ್ಳೇದಾಗ್ತದೆ ಮತ್ತೆ ಕಾರ್ಯಕ್ರಮ ಒಳ್ಳೊಳ್ಳೆ ಬರ್ತದೆ ಅಲ್ಲಿ ಒಂದು ಕನ್ನಡ ಹಾಡು ಸಹ ಕನ್ನಡ ಹಾಡು ಹಾಕುದನ್ನ ಆಗ್ತದೆ ಮತ್ತೆ ಹೇಳಿ ಕರೆದಿಲ್ಲ ಒಂದೊಂದೇ ಆಗಿಲ್ಲ ಒಂದೆಲ್ಲ ಹಾಕಿ ಬಿಡ್ತಾರೆ ಅದು ಎಂತ ಹೇಳಿಕೆ ಆಗುದಿಲ್ಲ ಮತ್ತೆ ಕಾರ್ಯಕ್ರಮ ಒಳ್ಳೆಲ್ಲ ಬರ್ತದೆ
0: ಯಾವೆಲ್ಲ ಕಾರ್ಯಕ್ರಮ ಕೇಳಿದ್ರಿ?
4: ನಾನು ಜಾಸ್ತಿ ಹೇಳುದು ಅಲ್ಲಿ ಒಲವಿನಾಡು, ಹೃದಯ ರಾಗ ಮತ್ತು ತುಳುಚಾವಡಿ
0: ತುಳುಚಾವಡಿ
4: ಮತ್ತು ಮೈಕಲ್ ತಮಲ್ಕರನ್ನು ಕೇಳ್ತೀನಿ.
0: ಈ ಕಾರ್ಯಕ್ರಮದ ಬಗ್ಗೆ ಏನ್ ಹೇಳ್ತೀರಾ?
4: ಕಾರ್ಯಕ್ರಮ ಹೇಳ ಬಗ್ಗೆ ಹೇಳಲಿಕ್ಕೆ ಏನಿಲ್ಲ.
0: ಹೌದಾ?
4: ಯಾಕಂದ್ರೆ ಹಾಗೆ ಒಳ್ಳೆ ಕಾರ್ಯಕ್ರಮ ಬರ್ತದೆ.
0: ಕಾರ್ಯಕ್ರಮಗಳು ಚೆನ್ನಾಗಿ ಬರ್ತದೆ.
4: ಒಂದಿಷ್ಟು
0: ಬದಲಾವಣೆ ಬೇಕು ಅಂತ ಹೇಳ್ತಾ ಇದ್ದೀರಾ?
4: ಸ್ವಲ್ಪ ಬದಲಾವಣೆ ಬೇಕು.
0: ಸರಿ, ಖಂಡಿತ.
4: ಒಳ್ಳೆ
0: ಒಳ್ಳೆ ಹಾಡು ಉಂಟು.
4: ಮುಂಚಿದ ಹಾಡು ಗೊತ್ತುಂಟು
0: ಮೈಲಾಂಜಿ?

ಮುಗಿಸ್ತಾ ಇದ್ವಿ. ಹಾಗೆ ಮುಂದಿನ ವಾರ ಸಾರಂಗ ಸಂಗಮದಲ್ಲಿ ಮತ್ತೆ ಭೇಟಿಯಾಗೋಣ. ಅದುವರೆಗೆ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM ಬಣ್ಣ ಬಣ್ಣದ ಬದುಕು. ಎಲ್ಲರಿಗೂ ನಮಸ್ಕಾರ.

0: रेडियो सारंग 107.8 FM.
1: ಇದುವರೆಗೆ ಬಹುಭಾಷಾ ಹಾಡುಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM

0: ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಈಗ ಯಕ್ಷಗಾನದ ಪ್ರಸಾರ. ಶ್ರೀಕೃಷ್ಣ ಯಕ್ಷಸಭಾ ಕದ್ರಿ ಸಂಯೋಜಿಸಿದ ಚತುರ್ಜನ್ಮ ಮೋಕ್ಷ. ಭಾಗವತರು ಗಿರೀಶ್ ರೈ ಕಕ್ಕೆ ಪದವು ಹೊಸಮೂಲೆ ಗಣೇಶ್ ಭಟ್, ಮದ್ದಳೆ ಪದ್ಯಾಣ ಜಯರಾಮ್ ಭಟ್, ಚೆಂಡೆ ಲೋಕೇಶ್ ಕಟೀಲ್ ಮಣಿಮುಂಡ ಶಾಸ್ತ್ರಿ, ಕಾಲನೇಮಿ ಶಿವಪ್ರಸಾದ್ ಭಟ್, ವಿಷ್ಣು ರವಿ ಅಲೆವೂರಾಯ, ಕಂಸ ಗೋವಿಂದ ಭಟ್, ಕೃಷ್ಣ ದಿನೇಶ್ ಶೆಟ್ಟಿ ಕಾವಳಕಟ್ಟೆ, ಅಭಿಮನ್ಯು ಚಂದ್ರಶೇಖರ ಧರ್ಮಸ್ಥಳ, ಸುಭದ್ರ ಅಂಬಾಪ್ರಸಾದ್ ಪಾತಾಳ, ರಾಜರಜಕ ದಿನೇಶ್ ರೈ ಕಡಬ, ದ್ರೌಪದಿ ರಾಮಚಂದ್ರ ಮುಕ್ಕ, ಕೌಂಡ್ಲಿಕ ಗಣಾಧಿರಾಜತಂತ್ರಿ ಕೊಲ್ಲಂಗಾಣ. ಈಗ ಚತುರ್ಜನ್ಮ ಮೋಕ್ಷ ಇದರ ಎರಡನೇ ಕಂತು.
1: ವೈಕುಂಠಕ್ಕೆ ದುಃಖವನ್ನು ಹೊತ್ತುಕೊಂಡು ಬಂದಿದ್ದೀರಾ, ನಿಮಗೆ ಧೈರ್ಯವನ್ನು ಕೊಡ್ತಾ ಇದ್ದೇನೆ. ಅಂಜಬೇಕಾದ ಅಗತ್ಯ ಇಂದಿಲ್ಲ. ಕಳದನ್ನು ಭುಂಜಿಸುವುದಕ್ಕಾಗಿ ನಾನೇ ಸನ್ನದ್ಧನಾಗಿ ಸಾಗುತ್ತೇನೆ. ನಿಮ್ಮ ನಿಮ್ಮ ಲೋಕಗಳಲ್ಲಿ ಕರ್ತವ್ಯವನ್ನು ಮಾಡುತ್ತಾ ಇರಿ. ನಾನಿದ್ದೇನೆ, ಧೈರ್ಯವನ್ನು ತಾಳಿ.

0: ಎದೆಗಾರಿಕೆ ಇದೆ ಎಂಬ ಕಾರಣದಿಂದ ಮುಂದುವರೆದೇ ಬಂದಾಗ ಆ ಕುರಿತಾಗಿ ಹೆಮ್ಮೆಯನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಆಶ್ಚರ್ಯ ಪರಮಾಶ್ಚರ್ಯ, ಏ ಮಸಿ ವರ್ಣನೆ, ನೀನು ಯಾರು, ಹಕ್ಕಿಯನ್ನು ಏರಿ ಇಲ್ಲಿವರೆಗೆ ಬರುವರೆ ಕಾರಣ ಏನು ಎಂಬುದನ್ನು ಸ್ಪಷ್ಟವಾಗಿ ಹೇಳು. ನನ್ನ
1: ಹೇಳ್ತೀಯ?

ಅವನನ್ನು ಚೆನ್ನಾಗಿ ಬಲ್ಲೆ ನಾನು. ಹಿಂದೊಮ್ಮೆ ಬಲಿಯೊಡನೆ ಸೇರಿಕೊಂಡು ಅವನ ಅಧೀನತ್ವವನ್ನು ಒಪ್ಪಿಕೊಂಡು ಕೈ ಕಳಿಗೆ ಕೆಲಸ ಮಾಡಿದವನು ನೀನಿದ್ದೀಯ. ದೇವಲೋಕದ ದಾಳಿಯ ಸಂದರ್ಭ ದೇವತೆಗಳ ಕೈಯಿಂದ ನುಸುಳಿ ಓಡಿ ಹೋಗಿ ಮರೆಯಾಗಿ ಅಳಿದುಳಿದ ಬಲವನ್ನು ಸೇರಿಸಿಕೊಂಡು ಇವತ್ತು ನೀನು ಬಂದಿದ್ದೀ. ಆಪಧರ್ಮದಲ್ಲಿ ಗೆಲುವಾಗಲಿಲ್ಲ, ದೇವಲೋಕವನ್ನು ಮುತ್ತಿದೆಯೇನೋ, ಬರ್ದಿಲರ ಮೊರೆ ಕೇಳಿ ಅವರನ್ನು ರಕ್ಷಿಸುವುದಕ್ಕಾಗಿ ಬಂದಿದ್ದೇನೆ. ನೀನಾಗಿ ತಪ್ಪನ್ನು ಒಪ್ಪಿಕೊಂಡ್ರೆ ಬದುಕುವಿ, ಇಲ್ಲದ್ರೆ ಚಕ್ರಾಯುಧವನ್ನು ಎತ್ತುತ್ತೇನೆ.

ಸಂಬಂಧ ಮಾಡಿಕೊಂಡೆ. ದೇವ ಪಕ್ಷಪಾತಿಯಾಗಿ ಹಟ್ಟಿಯನ್ನು ಏರಿ ಚಕ್ರಧಾರಿಯಾಗಿ ಕಾಣಿಸಿಕೊಂಡೆ. ಬಲಿಯೊಂದಿಗೆ ನಾನಿದ್ದವನು, ಬಲಿಯ ಅನುಯಾಯಿ. ಆ ಕಾಲಕ್ಕೆ ಏನು ಮಾಡೋಣ? ಬದುಕಿ ಉಳಿಯುವುದಕ್ಕೆ ಸಾಧ್ಯವಿಲ್ಲದಿರುವಂತಹ ಸಂದರ್ಭ ಸಾಧಿಸಬೇಕು. ಈ ಉದ್ದೇಶದಿಂದ ನುಸುಳಿಕೊಂಡವನು ನಾನು. ಪ್ರಬಲನಾಗಿದ್ದೇನೆ, ದೇವ ಪಕ್ಷಪಾತಿಯಾಗಿ ಬಂದಂತಹ ನಿನ್ನನು ರಕ್ಷಣದಲ್ಲಿ

0: ಮಾಡಿ ಹೋರಾಟವನ್ನು ಮಾಡುವುದಕ್ಕೋಸ್ಕರವಾಗಿ ಯೋಗ್ಯ ಪಟುಮಣನಂತೆ ಎದೆಯುಬ್ಬಿಸಿ ಶಕ್ತಿ ಆಯುಧವನ್ನು ಕೈಯಲ್ಲಿ ಧಾರಣೆ ಮಾಡಿಕೊಂಡು ವರಬಲದೊಂದಿಗೆ ದೇವಬಲವೂ ಇದೆ ಎನ್ನುವ ಹಮ್ಮಿನಲ್ಲಿ ಸಾಕಷ್ಟು ಮುಂದುವರಿದು ಬಂದೆಯಲ್ಲ. ಬರ್ತಿಲ್ಲರಂದು ನಾಕದಿಂದ ಹೊಡೆದೋಡಿಸಿರಿ. ನಾಕಪೀಠಾಧಿಪತ್ಯ, ಮರ್ತ್ಯದ ಪೀಠಾಧಿಪತ್ಯ, ಪಾತಾಳದ ಅಧಿಪತ್ಯ, ಮೂರು ಲೋಕವನ್ನು ಪಡೆದುಕೊಂಡಿದ್ದೇನು ಹಾಗೆ ಬೀಗಿದ್ದಿ. ಅರೆರೆ, ಏನಾಯಿತು ನಿನ್ನ ಪ್ರತಾಪ? ಏ ಭೂಪ, ಇವತ್ತು ಮಣ್ಣು ಮುಕ್ಕುತ್ತಾ ಇದ್ದಿ. ಈಗಲೂ ನಿನಗೊಂದು ಎಚ್ಚರಿಕೆಯ ಮಾತನ್ನು ಹೇಳುತ್ತೇನೆ. ಬೇರೇನಲ್ಲ, ಬೇರೇನಲ್ಲ, ಇರೋ ಇರೋ, ಹಲವು ಕಾಲ ಬದುಕಗೊಳ್ಳುತ್ತೇನೆ. ನಿನ್ನ ಭುಜದ ಮೇಲೆ ಪೌರುಷಯುಕ್ತವಾಗಿ ನಿನ್ನ ಶಿರ ಮೆರೆಯಬೇಕೆಂದಾದರೆ, ಆ ಶಿರದಲ್ಲಿ ಕಿರೀಟ ಮೆರೆಯಬೇಕೆಂದಾದರೆ, ಹರಿಯ ಪಾದವನ್ನು ನಂಬಿಕೊ, ಪಾದಕ್ಕೆ ಬಿದ್ದೆ ಎಂದಾದರೆ, ಶರಣಾಗತಿ ಎಂದು ಬೇಡಿದ್ರೆ ನಿನ್ನನ್ನು ಕೊರೆದು ಪುರಕ್ಕೆ ಕಳುಹಿಸುತ್ತೇನೆ.
1: ಶರಣು ಬರುವನಲ್ಲ, ಸತ್ತರೆ ಬರುವ ಜನುಮದಿ ಚೇಷ್ಟನಾಗುತ್ತ. ಕಿರಿಯ ನಿನ್ನಯ ಹಗೆಯ ತೀರ್ಥ.

0: ಸಾರ್ವದೀಪಕ್ಕೆ ಪ್ರಕಾಶ
1: ದೇವ ಪಕ್ಷವಾತಿಯಾಗಿ ಬಂದವನು.
0: ಹೌದೌದೌದು,
1: ಹೋರಾಡುವುದಕ್ಕೆ ಮನ ಮಾಡಿದೆ.
0: ಸತ್ಯ,
1: ಹಾಳಕಾರಿಯಾಗಿ ಬವರ ಬಿತ್ತವನು ನಾನು. ಆದರೆ ಏನು ಮಾಡೋಣ,
0: ಏನು
1: ನಿನ್ನಂತಾದಂತಹ ಚಕ್ರಾಘಾತಕ್ಕೆ ಸಿಲುಕಿ ನನ್ನ ಮಾಂಸ ಕಂಡವಲ್ಲ ಅಂತ ಒಳ್ಳೆಯ ಉಪಾಧಿಯವರು. ಈ ಕಾಲಕ್ಕೆ ರಕ್ತ ಸುರಿತಾ ಇದೆ, ದೈಹಿಕವಾದಂತಹ ಸಾಮರ್ಥ್ಯ ಕ್ಷೀಣಿಸ್ತಾ ಇದೆ. ಇವತ್ತಿಗೂ ಹಠ ಬಿಡುವವನಲ್ಲ, ಕ್ಷಣ ಬಿಡುವವನಲ್ಲ. ಇಂದಿಗೆ ನನಗೆ ಮರಣ ಸಂಭವಿಸುತ್ತದೆ. ಈ ಕ್ಷಣವೇ ಜಮೀನಿ ಪಟ್ಟಣವನ್ನು ಸೇರ್ತೇನೆ.
0: ಮತ್ತೆ
1: ಆದರೆ ಒಂದು ಮಾತು.
0: ಏನು
1: ಮಾತಲ್ಲ ಇದು, ನನ್ನ ಶಪಥ.
0: ಯಾವುದದು?
1: ಮುಂದೊಂದು ಜನ್ಮ, ಮತ್ತೊಂದು ಜನ್ಮ, ಮಗದೊಂದು ಜನ್ಮ, ಈ ಜನ್ಮ ಸೇರಿ ಚತುರ್ ಜನ್ಮವನ್ನು ತಾಳಿ
0: ನಾಲ್ಕು ಜನ್ಮದಲ್ಲಿ
1: ವಿರೋಧಿಯಾಗಿ ಸದೆಬಡಿಯದೆ
0: ಇದ್ದರೆ
1: ನಾನು ಕಾಲವೇ
0: ಜನ್ಮಗಳನ್ನೆತ್ತಿ ಬರುವ ಕಾಲಕ್ಕೆ ನಾನು ಅವತಾರ ಪುರುಷನಾಗಿರುತ್ತೇನೆ. ನೋಡೋಣ.

ಪ್ರದರ್ಶನಾದ ಕಾದರೇಬೇಕ ತಕ್ಕ ಶಾಸ್ತಿಯಾಯಿತು. ಸಾಯುವುದಕ್ಕೆ ಮೊದಲಾಗಿ ಒಂದು ಮಾತನ್ನಾಡಿದ್ದಾನೆ, ಇವತ್ತಲ್ಲ ನಾಳೆ, ನಾಳೆ ಎಲ್ಲ ನಾಡ್ದು ಜನ್ಮ ಜನ್ಮಗಳನ್ನು ಎತ್ತುತ್ತೇನೆ. ಈ ಯುಗ ಇದನ್ನು ಸೇರಿಸಿಕೊಂಡು ಚತುರ್ಜನ್ಮಗಳಲ್ಲಿ ಕಾಣಿಸಿಕೊಂಡು ಹರಿವಿರೋಧಿಯಾಗಿಯೇ ಬಾಳುತ್ತೇನೆ ಹೀಗೆಂದು ಹೇಳಿದ್ದಾನೆ. ಅವನಿಗೆ ತಕ್ಕದಾದ ಶಾಸ್ತಿಯನ್ನು ಮಾಡಬೇಕಾದ ಅನಿವಾರ್ಯತೆ ಇದೆ. ಹಾಗಾಗಿ ಕಾಲವನ್ನು ಕಾಯುತ್ತಾ ಇರುತ್ತೇನಂತೆ. ಏನಾಗುತ್ತದೆ ನೋಡೋಣ.

0: ನೋಡಿದೆಯ ಬಂದಿರುವ ಹಿರಿಯರನ್ನು, ಆಡಿದ ವಚನವಾದರೂ ಏನು ಬಲ್ಲಯ್ಯ? ಕಂಸಾಖ್ಯನ ಅರಮನೆಯಲ್ಲಿ ನಡೆಯುವುದಕ್ಕುಟ್ಟು ಬಿಲ್ಲ ಹಬ್ಬ ಹಬ್ಬ ಅಂತ ಹೇಳಿದ ಮೇಲೆ ನಮಗೆಲ್ಲ ಸಂಭ್ರಮ. ಅವರು ಹೇಳ್ತಾರೆ, ಇಲ್ಲಿಗೆ ಬಂದವರು ನಾನು ಕಂಡದ್ದೇ ವಿಶೇಷತೆಯನ್ನು, ಇದು ಕೃಷ್ಣನ ಜೊತೆಯಲ್ಲಿ ವಿಶೇಷವೇ ಕಾಣ್ತಾ ಉಂಟು.
1: ನಮ್ಮ ಪ್ರವೇಶ ಯಾವಾಗ ಆಗುತ್ತದೆ ಅಂತ ಕಾಯುವವರೇ
0: ನಿಜ ಹೇಳ್ತಾ ಇದ್ದಾರೆ. ಇದು ಕೃಷ್ಣ ಸಭಾ, ಕೃಷ್ಣ ಸಭಾ, ಕೃಷ್ಣ ಸಭಾ. ಕಾರಣ ಏನು ಬಲ್ಲಯ್ಯ? ಇಲ್ಲಿ ಅವರು ಕಂಡದ್ದು ಒಂದು ಕಡೆಯಿಂದ ನಂದಗೋಪ ಯಶೋಧಿಯರನ್ನು, ಮತ್ತೊಂದು ಕಡೆಯಿಂದ ನನ್ನನ್ನು, ಇನ್ನೊಂದು ಬಗೆಯಲ್ಲಿ ನಿನ್ನನ್ನು. ವಿಶೇಷವಾದ ದರ್ಶನವಾಯಿತು, ವೈಕುಂಠ ದರ್ಶನವಾಯಿತು ಎನ್ನುವ ಹಾಗೆ ಸ್ತುತಿಸುತ್ತಾ ಇದ್ದಾರೆ. ಕಾಳಿಂದಿಯಲ್ಲಿ ಮಿಂದೇಳುವ ಕ್ಷಣದಲ್ಲಿ ಕಂಡ ಅಪಾರ ಅನುಭವವನ್ನು ಈ ಅರಮನೆಯಲ್ಲಿ ನನಗಾಯಿತು ಅಂತ ಹೇಳಿದ್ರು. ಕಾರಣವನ್ನು ಕೇಳಿದಾಗ ಹೇಳ್ತಾರೆ, ಕಂಸನ ಕರೆ ಉಂಟು, ನೀವಲ್ಲಿಗೆ ಬರಬೇಕಂತೆ, ನಡೆಯುವುದು ಬಿಲ್ಲ ಹಬ್ಬವಂತೆ. ಮಾತ್ರವಲ್ಲ, ಆಡುವ ಮಾತಿನಲ್ಲಿ ಕಣ್ಣೀರ ವರ್ಷೀಯ ಹರಿಯುತ್ತಾ ಇತ್ತು. ದುಃಖ ಏನು ಅಂತ ಕೇಳಿದ್ರೆ ಹೇಳ್ತಾರೆ, ಕಾಣುವವರ ಕಣ್ಣಿಗೆ ಇದು ಬಿಲ್ಲ ಹಬ್ಬ, ಆದರೆ ಒಳಗಿನ ಗುಟ್ಟು ಬೇರೆ, ಇದೊಂದು ಮಾರಣ ಕಬ್ಬ. ಅಲ್ಲಿಗೆ ನಿಮ್ಮನ್ನು ಬರಿಸಿ ಮಲ್ಲಜಟ್ಟಿಗಳಿಂದ ಕುಟ್ಟೆ ಕೊಲ್ಲಿಸುವ ಯೋಚನೆ ಆಗಿದ್ರೆ ಈ ಸಲ ಇವನ ಯೋಜನೆಯನ್ನು ಬುಡ ಮೇಲು ಮಾಡಬೇಕು, ಅಲ್ಲಿಯೂ ನಾವೇನು ಎನ್ನುವುದನ್ನು ಕಾಣಿಸಬೇಕು ಅಂತಲೇ ಯೋಚಿಸಿದ್ದೇನೆ. ಹಾಗೆಂದು ಹೋಗುವುದಿದ್ರೆ ಹೇಗೆ? ಬಲರಾಮ ಕೃಷ್ಣರು ಗೆಳೆಯರ ಜೊತೆಯೊಳ ಈ ತರಲಿ ಹೋಗುವುದು ಸರಿ. ನಾವು ಹೋಗುವಾಗ ಏನೂ ಇಲ್ಲದೆ ಹೋಗ್ಲಿಕ್ಕೆ ಆಗುತ್ತದ?
1: ಕ್ರಮದಲ್ಲೇ ಹೋಗಬೇಕಲ್ಲ.
0: ಹೋಗುವ ಬಗ್ಗೆ

0: ಅಘಟಿತವಾದದನ್ನು ಘಟಿಸುತ್ತದೆ ಅಂತ ಆದ್ರೆ, ಅಸಂಭವವಾದು ಸಂಭವಿಸುತ್ತದೆ ಅಂತ ಆದ್ರೆ ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತದೆ. ಇದುವರೆಗೆ ನಮ್ಮನ್ನು ಕೊಲ್ಲಿಸುವಂತ ಪ್ರಯತ್ನವನ್ನೇ ನಮ್ಮ ಮಾವ ಮಾಡಿದ್ದಾರೆ. ಆದ್ರೆ ಇಂದಿನ ದಿನ ನಮಗೆ ಕರೆ ಬಂದಿದೆ ಮಧುರೆಯಿಂದ.
1: ಇಷ್ಟರವರೆಗಿನ ಮಾವನ ಯಾವ ಪ್ರಯತ್ನವೂ ಫಲಕಾರಿಯಾಗಲಿಲ್ಲ.
0: ಹೌದಲ್ವೇ? ಆದ್ದರಿಂದ ಆಲೋಚಿಸಬೇಕಾದ್ದು ಎಲ್ಲಿ
1: ಏನು,
0: ನಮ್ಮ ಸೆಳೆಗೆ ಹುಳಿ ಹಾಕಬೇಕೆನ್ನುವಂತಹ ದುಷ್ಟ ಬುದ್ಧಿಯನ್ನು ಇಟ್ಟುಕೊಂಡೇ ಬಂದಿದ್ದಾನೆ ಎನ್ನುವುದನ್ನು ಕಳುಹಿಸಿದವನಿಂದಲೇ ತಿಳಿದುಕೊಂಡಿದ್ದೇವೆ ನಾವು.
1: ಅಕ್ರೂರನೆ ಆಡಿದನಲ್ಲ.
0: ಹೌದಲ್ವೇ? ಪರಿವರ್ತನೆ ಎನ್ನುವುದು ಜಗದ ನಿಯಮ. ಒಂದು ವೇಳೆ ಪರಿವರ್ತನೆ ಆದ್ರೆ ಅವ ಹೇಳಲಿಕ್ಕೆ ಆಗುವುದಿಲ್ಲ.
1: ಇಲ್ಲಪ್ಪ, ಯಾರು ಒಳ್ಳೆಯವರಾಗುತ್ತಾರೋ ಅವರನ್ನು ಉಳಿಸಿಕೊಳ್ಳುವ.
0: ಹೌದಲ್ವಾ?
1: ಬೇಡದ್ದೇ ಮಾಡಿ ಬೇಡದ ಪಕ್ಷವನ್ನು ಸೇರಿ ನಾವು ಮೇಲೆ ಕೂತುಕೊಳ್ತೇವೆ ಅಂತ ಯೋಚಿಸಿದ್ರೆ ಈ ಸಲ ಇಳಿಸುವುದು ಇಳಿಸುವುದೇ.
0: ಹಾಗೆ ಧರ್ಮ ಅಂದ್ರೆ ಸಾಮಾನ್ಯವಾದುದಲ್ಲ, ಅದನ್ನ ಅರ್ಥೈಸಿಕೊಳ್ಳುವುದಕ್ಕೆ ಸಾಮಾನ್ಯರಿಂದ ಸಾಧ್ಯವಿಲ್ಲ. ಅದನ್ನ ಅರ್ಥೈಸಿಕೊಳ್ಬೇಕಿದ್ರೆ ನೀತಿ ಎನ್ನುವುದು ಬೇಕು.
1: ನಿಜ,
0: ನೀತಿ ಬೇರೆ ಎಲ್ಲ, ನೇತ್ರ ಬೇರೆ ಎಲ್ಲ.
1: ಸತ್ಯ,
0: ನೀತಿ ಎಂಬ ನೇತ್ರವನ್ನೇ ಹೊಂದಿದವರು ನೇತಾರನೆನಿಸಿಕೊಳ್ತಾನೆ.
1: ಸತ್ಯ.
0: ಹೌದಲ್ವೇ? ಅಂತಹ ಜಾಗ ನಮಗೆ ಹಾಗಿದ್ರೆ ನಾವು ಅಲ್ಲಿ ಪರಿವರ್ತನೆ ಆಗಿದ್ದಾನೆ ಅಂತ ಆದ್ರೆ ನಾವೊಂದು ಕೆಲಸ ಮಾಡಬೇಕು.
1: ಏನು?
0: ಹೋಗುವುದು ಮಾವನ ಮನೆಗೆ ಅಲ್ವಾ?
1: ಸತ್ಯ.
0: ಸಂಬಂಧಿಕರ ಮನೆಗೆ, ಗರ್ಭಿಣಿಯನ್ನು ನೋಡುವ ಅಂತ ಸಂದರ್ಭದಲ್ಲಿ, ಮುದುಕರನ್ನು ನೋಡುವಂತಹ ಸಂದರ್ಭದಲ್ಲಿ,
1: ಗುರುಗಳಾಲಯಕ್ಕೆ.
0: ಹೌದಲ್ವೇ? ಬರಿಗೈಯಲ್ಲಿ ಹೋಗಬಾರದು ಎನ್ನುವುದು ಶಾಸ್ತ್ರ.
1: ನಿಜ.
0: ಒಂದು ವೇಳೆ ಶಾಸ್ತ್ರವನ್ನೇ ನಾವೇ ಅತಿಕ್ರಮಿಸಿದೀವಿ ಅಂತ ಆದ್ರೆ ಕೃಷ್ಣ ಬಲರಾಮರೇ ತಪ್ಪಿದ್ದಾರೆ ಎನ್ನುವುದಾಗುತ್ತದೆ.
1: ನಮ್ಮದ್ದು ಆದರ್ಶ.
0: ಹೌದಲ್ವೇ? ಹಾಗಿದ್ರೆ ಆದರ್ಶವನ್ನು ತೋರಿಸುವಲ್ಲಿ ನಮ್ಮ ನಡೆ ಏನು ಎನ್ನುವುದನ್ನು ಲೋಕಕ್ಕೆ ತೋರಿಸಿಕೊಡಬೇಕು.
1: ಅದಕ್ಕೆ ಹೇಗೆ ಹೋಗೋಣ?
0: ನಮ್ಮಲ್ಲಿ ಏನಿದೆ, ಕೊಂಡೊಯ್ಯುವಂತಹ ವಸ್ತುಗಳು ಇರುವುದು ಒಂದೇ, ಗೋವಿನಿಂದ ಸಿದ್ಧವಾಗುವಂತದ್ದು.
1: ಹೈನುಗಾರಿಕೆಯಲ್ಲಿ ಮುಂದುವರಿದ ಜನಾಂಗ ನಮ್ಮದ್ದು.
0: ನಮ್ಮದು ಎಷ್ಟುಂಟು, ಹಾಲಿನಿಂದ ಉತ್ಪತ್ತಿಯಾದಂತದ್ದು.
1: ಮತ್ತೆ
0: ಉತ್ಪನ್ನಗಳು ಹಲವಿದೆ. ಮೊಸರು, ಹಾಲು,
1: ಬೆಣ್ಣೆ, ತುಪ್ಪ,
0: ಅದನ್ನೆಲ್ಲ ತುಂಬಿಸಿಕೊಂಡು ಇವತ್ತು ಹೋಗುವುದಲ್ಲ, ಇವತ್ತೇ ತುಂಬಿಸಿ ಇಡುವುದಲ್ಲ.
1: ಅಲ್ಲ,
0: ಶುದ್ಧತೆ ಕೆಡ್ತದೆ.
1: ಯಾವುದರಲ್ಲಿ ತುಂಬಿಸುವುದು?
0: ಬಂಡಿಯಲ್ಲಿ ತುಂಬಿಸಬೇಕು.
1: ಮಣ್ಣಿನ ಪಾತ್ರೆಯಲ್ಲಿ ತುಂಬಿಸಿ ಬಂಡಿಯಲ್ಲಿ ಇಡಬೇಕು.
0: ಹೌದಲ್ವಾ? ಹಾಗಿದ್ರೆ
1: ಈ ಸಲ ಮಾವನಿಗೆ ಒಂದು ಹಿಂಡಿ ತಿನ್ನಿಸಬೇಕು.
0: ಹಿಂಡಿ ಇವತ್ತೇ ಹಾಕಿಟ್ಟೇವೆ ಅಂತ ಆದ್ರೆ ಶುದ್ಧತೆ ಕೆಡ್ತದೆ. ಅದಕ್ಕೆ ಉದಯದೊಳಗೆ ಅತಿ ಬೇಗ ತುಂಬಿಸಿ. ಹೌದಲ್ವಾ? ಗೆಳೆಯರೆಲ್ಲ ಸಿದ್ಧರಾಗಿದ್ದಾರೆ.
1: ಸತ್ಯ.
0: ನಾಳೆ ಬೆಳಿಗ್ಗೆ ಮಧುರೆಗೆ ಹೊರಡುವ.

0: என்ன மண்டியாச்சோடு மருந்தில் தானே இந்த தாக்குவாரு
1: இன்னைக்கே தலை பிஸியா
0: பிஸியா வந்த உண்டு எனக்கு
1: ನೀನು ತುಂಬಾ ಮಂದಿಗೆಲ್ಲ
0: ತಾಗಿದ್ಯಾಸಿ ತಾಕುಣೆ ತಾಗುಂಡಲ್ಲ ಜನ ತೂದು ತಾಕುವೆ
1: ಹೌದಾ
0: ಕಣ್ಣು ನೆತ್ತಿಡಿಪ್ಪು ಮೋನಡಿಪ್ಪು
1: ನಿನಗೆ ಎಲ್ಲಿ ಕಾಣುತ್ತದೆ
0: ಮೋನೆಡೇ ಇತ್ತು ಇದ್ದುಮಲ್ಲ ನರಮ್ಮನಿ ಬರೋಂದು ಕೊಂಚ ಚೂರು ಆ ಬರಿಕ್ಕುಂತೇರ ಪೂಜ
1: ಅಲ್ಲ ಒಂದು ಪುಣ್ಯ ನಾವು ಬರುವ ವೇಗಕ್ಕೆ ಇದು ಗಾಳಿಗೆ ಹೋಗದೆ ಇದ್ದದ್ದು ಪುಣ್ಯ
0: ಗಾಳಿಗೆ ಬಾರ
1: ಏನು ನೀನು ತಿನ್ನುವುದಿಲ್ಲ ಹೊತ್ತೊತ್ತಿಗೆ ಸರಿಯಾಗಿ ಜಿರಳೆ ತಿಂದ ಬೆಕ್ಕಿನ ಹಾಗೆ ಇದ್ದಾನೆ
0: ಒಂದು ವಿಷಯ ಗೊತ್ತು ಕೆಲವರು ಅಂಗಿ ಬಾರ್ದು ಮಾತ್ರ ತೋರೋದು ಹೆಣ್ಣು ಬಿಚ್ಚಾಡ ಏನರ್ಥ ಕಟ್ಟ
1: ಅನುಭವ ದೊಡ್ಡದು ನಿನ್ನದ್ದು ಇಲ್ಲ ಇಲ್ಲ ಹೌದೇನು ಈಗ ನೀನು ಯಾರು ನೀನು ಆರು
0: ನಾನು
2: ನೀನು ಆರು

0: ಮಡಿವಾಳ
1: ಮಡಿವಲ್ಲ ಕಷಾಯ ಗಿಟ್ಟೆ ಜ್ವರ ಮತ ಬರ್ತಿರಲ್ಲ ಆಯ್ತ
0: ಹಾಗಲ್ವ ಆಗಾಸ
1: ಈ ತಡೀ ಒಂದು ಅಮ್ಮ ಹುಟ್ಟನ ಬಾತೇರ
0: ಅವು
1: ಅಗಸ ಅತ್ತವು ಅವು ಅರಸ
0: ಮತ್ತೆ ಹೇಗೆ ಅಗಸ ಆಯ್ತು
1: ಅವು ಉದಾಳ ಬತ್ತದ ರಾಧಾರ್ಥನ್ ತಿಂದದ ಹೋಯ್ತು ಅವು ಅರಸ ಹೋದ ಅಗಸ ಆಯ್ತು
0: ಹಾಗಿದ್ರೆ ನಿಮಗೆಲ್ಲ ಗೆದ್ದಲು ಹಿಡಿದ್ರೆ ಗೊತ್ತಾಗುದಿಲ್ಲ ಅಲ್ವಾ
1: ಅಂಚತ್ತವು ಅಸರವು
0: ಹಾಗೆ ಅರಸನಾದವನಿಗೆ ಸಿಂಹಾಸನ.

0: ಕೆಮಲ್ ಪುಣೇನೆ ಮಡಿವಾಳ.
1: ಹಾಗೆ ದೊಡ್ಡದು ದೊಡ್ಡದು
0: ರಜಕ ಅಂದ್ರೆ ಒಂದ್ ಹೆಚ್ಚುಂಡು ರಜಕ.
1: ಹೌದು ಹೌದು ಹಾಗೆ ಒಂದು ಬಗೆ ಹೆಚ್ಚು
0: ನಿಮಗೆ ಒಂದು
1: ಮತ್ತೆ ಎಲ್ಲದಕ್ಕೂ ಒಂದೊಂದು ಹೆಚ್ಚೆ ಅಲ್ವಾ? ಹಾಗಲ್ಲ ವಿಷಯ ಕಾಡಿದ್ದು. ಹೌದೇನು ನೀನು ಬಟ್ಟೆ ಬಗೆಯುವ ಹೌದು ತಾನೆ? ನೋಡು ನಮ್ಮ ಬಟ್ಟೆ ರಾಜಮಾರ್ಗ, ನಿಮ್ಮ ಮಾರ್ಗದಲ್ಲಿ ಹೇಗೆ ಪುಣ್ಯಾತ್ಮ ಬರುವುದು?
0: ಸಣ್ಣ ರಡ್ಡಿಕ್ಕಿಡುವ ಹೇಗೆ ಬರುವುದು?
1: ಹಾಗಲ್ಲ ರಾಜಮಾರ್ಗದಲ್ಲಿ ಬರುವಾಗ ತಾಗಿತು ಧೂಳು ಬಟ್ಟೆಯೆಲ್ಲ ಈಗ ಮಣ್ಣಿನ ಮುದ್ದೆಯಿಂದ ಒತ್ತೆಯಾಗಿದೆ. ಇದೀಗ ಈ ಬಟ್ಟೆಯನ್ನು ಗೆಯಬೇಕು. ನೋಡುವಾಗ ದೇವರು ಬಂದ ಹಾಗೆ ನೀನು ಬಂದೆ ಪುಣ್ಯಾತ್ಮ. ನಿನ್ನ ಕೈಯಲ್ಲಿ ಒಂದು ಗಂಟು, ಅದರೊಳಗೆ ಉಂಟೇನು ಗುಟ್ಟು. ಆದ್ದರಿಂದ ಈಗ ನಾವೊಂದು ಮಾಡಿಕೊಳ್ಳೋಣ. ನಂಟು ಈ ಬಟ್ಟೆಯನ್ನು ನಿನಗೆ ಕೊಡ್ತೇವೆ, ಇದನ್ನು ಇವತ್ತು ಒಗೆದು ಹಾಕು, ಆ ಬಟ್ಟೆಯನ್ನು ನಮಗೆ ಕೊಡು, ನಾಳೆ ನಿನಗೆ ಕೊಡಬೇಕಾದ್ದು ಕೊಟ್ಟು ನಿನ್ನನ್ನು ಕಳಿಸ್ತೇವೆ.

0: ಕಬ್ಬಿಣದ ತುಂಡು ಕೊಡು.
1: ಏನು ಮಾಡು, ಇವನ ತಲೆಗೆ ಇಡಬಹುದಿತ್ತು.
0: ಏನೋ ರೋಗ ಉಂಟು ಇವನಿಗೆ.
2: ನಂದೆಂಕ್ ರೋಗ ಬೆಚ್ಚಾಯ್ನ್ಯ.
0: ನಿನಗೆ ಏರುವುದೇನು?
2: ಎಂಕ್ ಬಿಚ್ಚಾಂಡವರು ಏನ್ ದಾದಮಲ್ಪ ನಿಂಕಿ ಉತ್ತ
0: ನಿನಗೆ ಬಿಸಿಯ
2: ಬಿಸಿಯ ಏನ್ ಎಂಬಿ ಮಾಮಿಲ್ಲ ಇದೆ.
1: ನನಗೆ ಬರುವಾಗಲೇ ಗೊತ್ತಾಗಿದೆ ಇವನಿಗೆ ಬಿಸಿ ಅಂತ.
2: ಈ ಮಲ್ಲ ಅಂಬಿ ಕಜ್ಜಿ ಮಾ ಪತೂಣಗಡೆ ಬಣ್ಣಗಡೆ
1: ವರ್ತನೆ ನೋಡುವಾಗಲೇ ಗೊತ್ತಾಗಿದೆ
2: ವರ್ತನೆ
0: ಇದು ಏರಿದ್ದು ಯಾಕೆ?
2: ಒಂದು ಕ್ಷೇತ್ರ ಒಂದು ಪಾತ್ರ
0: ಸ್ವಲ್ಪ ತಕ್ಕ
2: ನಾನ ಓಡಿದ್ದೆ ತೊಣ್ಣು.
3: ಇದುವರೆಗೆ ಚತುರ್ಜನ್ಮ ಮೋಕ್ಷ ಇದರ ಎರಡನೇ ಕಂತು ಕೇಳಿದ್ದೀರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾನೇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

ತುಳುಕೂಟ ಅಮೃತ ಕಾಲೇಜ್ ಪಡೀಲ್ ಮಂಗಳೂರು ಉಂದೆತ. ಉದಯೋನ್ಮುಖ ಕಲಾವಿದರಿನ ಅಭಿನಯಡು ಪರಕಾಲದ ನಾಟಕನ ಹೊಸಕಾಲದ ಕೂಟದ ವಿದ್ಯಾರ್ಥಿಗಳನ್ನ ಕೊಡುವಿಕೆಡೆ ಶಿವತರಾಯನ ಕೆವಿ ಭಂಡಾರಿ ವಿರಚಿತ ಚಂದ್ರಹಾಸ್ ಕಣ್ವತೀರ್ಥ ನಿರ್ದೇಶನದ ತುಳು ನಾಟಕ ನಾರದರನ ವಕಾಲತ್. ಪಾತ್ರವರ್ಗಡು ಗೋವಿಂದರಾಯ ಶೋನಿತ್ ರಾಜ್, ಕಮಲ ಆದ ದಿವ್ಯಾ,

ಆಥರ್ ಆದ ದೀಪಕ್, ಶೆಟ್ರ ಆದ ರೋಹಿತ್, ಗೀತಾ ಆದ ಸೋನಲ್, ಲತಾ ಆದ ಗಾಯತ್ರಿ, ಸಾಹೇಬರ್ ಆದ ಸಂಜಿತ್, ಡಾಕ್ಟರ್ ಆದ ಶ್ವೇತಾ, ಯಮ ಆದ ಕೌಶಿಕ್, ಚಿತ್ರಗುಪ್ತ ಆದ ದೀಕ್ಷಿತಾ ಕೊಳ್ಳೂರ್, ನಾರದ ಆದ ಮನೀಷ್ ಬಿ ಶೆಟ್ಟಿ, ಕಾಳ ಆದ ಕಾವ್ಯಶ್ರೀ, ಕರಾಳ ಆದ ಅಮರ್ನಾಥ್, ಅಸಿಸ್ಟೆಂಟ್ ಆದ ಪ್ರದೀಪ, ಶಿಕ್ಷಕಿಯರ್ ಆದ ರಕ್ಷಿತಾ ಪ್ರತೀಕ್ಷಾ, ರೂಪ ಆದ ದಿಶಾ, ಕೊಲೆಗಡುಕೆ ಆದ ಮಿಥುನ್, ದೀಪಕ್ ಆದ ಮರುಳಿ. ನಿರ್ದೇಶನ ಸಲಹೆ ಸಹಕಾರ ಶ್ರೀ ಹರೀಶ್ ಕೆ ಶಕ್ತಿನಗರ. ನಿರ್ದೇಶನ ಚಂದ್ರಹಾಸ್ ಜಿ ಕಣ್ವರ್ತೀರ್ಥ. ಸಹಕಾರ ಆಡಳಿತ ಮಂಡಳಿ ಅಮೃತ ಕಾಲೇಜ್. ಆಶೀರ್ವಾದ ಪುರ್ಲ ಮನಸ್ಸಿದ ಸರ್ವ ತುಳುವೆರಣ ಇತ್ತ ನಿಖಿಲಿನ ತುಂಬು.

0: ನಮಸ್ಕಾರ ಕೊಟ್ಟು ಆಶೀರ್ವಾದ ತಗೊಂಡ್ರೆ ಕಂತಿನ ಅತ್ತು ಬೇತದಾಲ ಬೇಲೆ
1: ಸತ್ಯನಾರಾಯಣ ಕತೆ ಓದಗ ಅಂದ್ರೆ ಪಂದಿತರತೆ
0: ಅಡ್ವಾನ್ಸ್ ಕೊಡ್ತು
2: ಹೋಗಿ ಬಾ ಎನ್ನದೆ ಆಗಲೇ ಕರೆದು ಕೊಡುವವನ ದಾನ ಒಂದಾಗದೆ ಬಿಡದು ಸರ್ವಜ್ಞಂದು ಸರ್ವಜ್ಞನ ವಚನಡಿಂಡು
0: ಅರೆಗೆ ದಾಲ ಬೇಲೆದ್ದಿತುಲೆ ಇನ್ನೊಂದು ತೋಜಿನೇನು ಬರೆತೇರಿ ದುಡ್ಡು ದಾಂದಿನೇ ಕತ್ತಿ ನಾನು ಯಜಮಾನಿನಿ ರಂಗಸ್ಥಳಕ್ಕೆ ಲೆಪ್ಟಾದಿನಿ

Everybody.

ಟ್ಯಾಕ್ಸಿ ಬರ್ತಂದು ಬರ್ತಾ ರೆಡಿ ಆದಂತಲೇ

0: ಬರುವರು ಅವಳು ಉಳಿದ ಬೇಲೆ ಒಂಜಿಲಾಕಿಜಿ ನಾನೇ ಈಗೋದು ಮನ್ಕೋರ
1: ಬೇಲೆ ಬಂದಿದ್ದಿಂಜಾರೆ ಬೇಯ್ತಾದ ಬಾಟ್ನತ ನಾನು ಕೂಲ ಸಾಯಿಬೇನ ಕೈ ದುಡ್ಡು ಬಿಂದಾದು ಸತ್ಯನ ಕತ್ತಿದ ದುಡ್ಡು ಕೊರಿಯ ಪೈಸೆ ಖರ್ಚಿದ್ದೆ ಸತ್ಯನ ಕತ್ತಿದ ಪುಣ್ಯ ಸಂಪಾದನೆ ಆಂಡು
0: ಈರ್ಮಂತಿ ಪುಣ್ಯ ನೇಲ್ಯ ರಾಶಿ ಆಗಿತ್ತು ನನ್ನ ದಾಯಿ
1: ನಮ್ಮ ಸುಪೋರ್ಟ್ ಎಲ್ಲ ಸಾಹಿತ್ಯ ಬೊಕ್ಕಲ ನಮಗೆ ಸುಖ ದಿಕ್ಕೊಚ್ಚ ಸಾಹಿತ್ಯ ಬೊಕ್ಕ ಸ್ವರ್ಗ

సమాజ ఇడవైతి

0: ಮನೆಗೆ ಸಾಲದ ಖರ್ಚು ಕೊರ್ಪ ಬೇಲೆ ಪುಣ್ಯದ ಕೆಲಸ ರಾಯರೇ ಈ ಸಹಾಯ ಮಾಡ್ಕೊಡು
1: ನೋಡಪ್ಪ ಕಮಲ ಎಡದಾಳ ದುಡ್ಡಿತ್ತನ ಕೊಡ್ದಾರ ಬಿಡು
2: ಅತ್ತಿ ಎರಡು ಯಾರು ನಿನ್ ತಯಾರು ಪೆಟ್ಟಿಗೆ ಪುರಾಣ ಮುಂಜ 500 ರೂಪಾಯಿ ತಿಕ್ಕು ಆತೆ
1: 500 ರೂಪಾಯಿ ಐಟು ಮುಂಗೇಲ್ ಮೀನಿಲ್ಲದಿಕ್ಕಂದು
3: ಬೆಲೆ

ಕೆಟ್ಟಿಡ್ದಲ್ಲ ಗುಟ್ಟಿಪ್ಪ.

going the round. Guardian Melee

ಕವರ್ಡ್ ಕೊಡ್ತು

0: ಅಂದ್ರೆ ನೀರು ಹೋಗ್ಬಲೆ
1: ಸರ್.

అయితే 10 రూపాయలు పోనగా చాపరు భారీ ఎడ్డే ఉడికే

Kerek Malkuni.

ಮಲ್ಪದ ಗುರ್ಕಾ.

לא עולה לי.

0: 鸡。
1: నా తూలా నీకా సొసైడ్ ద వేల పరిచింది బండే.

ஜூஸ் பரலாம்.

0: ಅಂಚೆ ಎಲ್ಲ ಬರ್ತಿದ್ದೀರಂತ.
1: ಸೊಸೈಟಿದ ಬೆಲೆಗೆ ಇನ್ಫ್ಲೆನ್ಸ್ ಮಾಡ್ತಾರೆ ವೈದ್ಯ.
0: ಸೊಸೈಟಿದ ಬೆಲೆಗೆ ಹಾ ಕೊಡ್ತಿ ಬರ್ತದಿತ್ತ ಹೋತಾಳ
1: ಹೋಯಲತ್ತೆ
0: ಹೋತಾಳ
1: ಹೋಯ
0: ಎಂ ಎಲ್ ಎನೇ ನಾನೇ ಹೇಳೋ

0: Ve gardına. Çıkın alın canına.
1: Kapın değil lan. Bu ne? Bu ne?
0: Bu ne? Hadi lan gitme ne daha. Hay bu ne ne?
1: Geri.
0: Hay. Sattice.
1: Hay ekkade poti ne seyi.
0: Bunda.
2: ಇತ್ತನೇಟ ನಾರಿದರೆ ವಕಾಲತ್. ಈ ತುಳು ನಾಟಕದ ಸುರುತ್ತಯ್ಯಗೆ ಕೆಂಡರ್. ನನ್ನ ದುಂಬುದ ಯಜ್ಞೆ ಎಲ್ಲದ ತುಳು ಪ್ರಸಾರಡು. ಆತನೇಟ ಕೇನದುಪ್ಪಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.

0: ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ಡ ನಿಕ್ಲು ತುಳು ಪ್ರಸಾರಕ್ಕೆ ಏನಂದಲ್ಲರೆ ನನ್ನ ತುಂಬಗ ಕೆಲವೊಂಜಿ ತುಳು ಸಿನಿಮಾದ ಪದಕುಲೇನಕ್ಕೆ ಏನಂದು ಬರ್ಕಾ.

ಈತನೇಟ ಕೆಲವಂಚಿ ತುಳು ಸಿನಿಮಾದ ಪದಕುಲನ್ನು ಕೇನೊಂದು ಬತ್ತಾರೆ. ಒಂದು ಇನಿತ ತುಳು ಕಾರ್ಯಕ್ರಮ ನನ್ನ ದುಂಬದ ತುಳು ಕಾರ್ಯಕ್ರಮ ತಿಕ್ಕಗ ಆತನೇಟ ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸುದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಜನಪದ ಗಮ್ಮತ್ತು.
1: 107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
2: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ದಾರಿ ತಪ್ಪಿದ ಯುವ ಜನತೆಯನ್ನು ನಿಂದಿಸದೆ ಅವರ ಬಗ್ಗೆ ಸಹಾನುಭೂತಿ ತೋರಿಸುವಂತೆ ದೇಶವಾಸಿಗಳಿಗೆ ಪ್ರಧಾನಿ ಮನವಿ. ಪ್ರಧಾನಿ ನರೇಂದ್ರ ಮೋದಿ ಇಂದು ಆಂಧ್ರಪ್ರದೇಶ ಮತ್ತು ಕರ್ನಾಟಕಕ್ಕೆ ಭೇಟಿ, ಆಂಧ್ರಪ್ರದೇಶದಲ್ಲಿ ವಿವಿಧ ಅಭಿವೃದ್ಧಿ ಯೋಜನೆಗಳ ಲೋಕಾರ್ಪಣೆ. ಪಿಎಂ ಕಿಸಾನ್ ಯೋಜನೆಯನ್ನು ಮುಂದಿನ 5 ವರ್ಷಗಳ ಕಾಲ ಮುಂದುವರೆಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟ, ಭಾರತಕ್ಕೆ ಜೂಡೋದಲ್ಲಿ

0: ಐತಿಹಾಸಿಕ ಎರಡು ಚಿನ್ನ, ಬಾಕ್ಸಿಂಗ್ನಲ್ಲಿ 10 ಆಟಗಾರರು ಫೈನಲ್ ಪ್ರವೇಶ. ವಾರ್ತೆಗಳ ವಿವರ. ನಿಂದನೆ ಮತ್ತು ದ್ವೇಷ ಎಂದಿಗೂ ಯಾವುದನ್ನು ಪರಿಹರಿಸುವುದಿಲ್ಲ. ದಾರಿ ತಪ್ಪಿದ ಯುವಜನತೆ ಬಗ್ಗೆ ಸಹಾನುಭೂತಿ ತೋರಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ತಮ್ಮ ಸಾಮಾಜಿಕ ಮಾಧ್ಯಮದ ಖಾತೆಗಳಲ್ಲಿ ಪೋಸ್ಟ್ ಮಾಡಿರುವ ವಿಡಿಯೋ ಸಂದೇಶದಲ್ಲಿ ಅವರು ದಾರಿ ತಪ್ಪಿದ ಯುವ ಜನತೆಗೆ ಶಿಕ್ಷೆ ನೀಡುವ ಬದಲು ಯುವ ಜನತೆಯನ್ನು ರಾಷ್ಟ್ರ ನಿರ್ಮಾಣ ಮತ್ತು ರಾಷ್ಟೀಯ ಹಿತಾಸಕ್ತಿಯ ಉತ್ಸಾಹದಲ್ಲಿ ಸರಿಯಾದ ಹಾದಿಗೆ ಕರೆದೊಯ್ಯಬೇಕೆಂದು ಹೇಳಿದ್ದಾರೆ. ಪ್ರಧಾನಿಯವರು ಇತ್ತೀಚೆಗೆ ರಾಷ್ಟ್ರ ರಾಜಧಾನಿಯ ಜಂತರ್ ಮಂತರ್ನಲ್ಲಿ ನಡೆದ ಘಟನೆಯನ್ನು ಉಲ್ಲೇಖಿಸಿದ್ದು ತಮ್ಮ ಮತ್ತು ತಮ್ಮ ದಿವಂಗತ ತಾಯಿಯ ವಿರುದ್ದ ನಿಂದನೀಯ ಭಾಷೆಯನ್ನು ಬಳಸಲಾಯಿತು. ಈ ಘಟನೆಯನ್ನು ದೇಶಾದ್ಯಂತ ಮತ್ತು ಪ್ರಪಂಚದಾದ್ಯಂತ ಜನರು ನೋಡಿದ್ದಾರೆ. ಅಂಥ ನಡವಳಿಕೆಯ ಬಗ್ಗೆ ಸಮಾಜದಲ್ಲಿರುವಂತಹ ಕೋಪ ಮತ್ತು ನಿರಾಶೆ ಅರ್ಥವಾಗುವಂಥದ್ದಾಗಿದ್ದರೂ ಬಾಲ್ಯ ಕಲಿಕೆಯ ತಪ್ಪುಗಳನ್ನು ಮಾಡುವ ಮತ್ತು ಅವುಗಳನ್ನು ಸರಿಪಡಿಸುವ ಹಂತವಾಗಿದೆ ಎಂದು ಹೇಳಿದ್ದಾರೆ. ಅಂಥ ಯುವಜನತೆಯನ್ನು ನ್ಯಾಯಾಲಯದ ವಿಚಾರಣೆಗೆ ಎಳೆಯುವ ಅಥವಾ ಸಮಾಜಕ್ಕೆ ಕಿರುಕುಳಕ್ಕೆ ಒಳಪಡಿಸುವ ಬದಲು ಸಮಾಜ ಅವರನ್ನು ಅಪ್ಪಿಕೊಂಡು ಸರಿಯಾದ ಮಾರ್ಗವನ್ನು ತೋರಿಸಬೇಕು. ಇದೇ ವೇಳೆ ಅಂತಹ ನಡವಳಿಕೆಯಲ್ಲಿ ಭಾಗಿಯಾಗಿರುವ ಮಕ್ಕಳನ್ನು ಕ್ಷಮಿಸಲು ಬಯಸುತ್ತೇನೆ ಎಂದಿರುವ ಅವರು, ಜನರು ಕೂಡ ದಾರಿ ತಪ್ಪಿದ ಯುವ ಜನತೆ ಬಗ್ಗೆ ಸಹಾನುಭೂತಿ ಮತ್ತು ತಿಳಿವಳಿಕೆಯ ಮನೋಭಾವವನ್ನು ಸ್ವೀಕರಿಸಬೇಕೆಂದು ಮನವಿ ಮಾಡಿದ್ದಾರೆ. ಶಿಕ್ಷೆಗಿಂತ ಮಾರ್ಗದರ್ಶನದ ಮಹತ್ವದ ಕುರಿತು ಹೇಳಿದ ಪ್ರಧಾನಿ, ದಾರಿ ತಪ್ಪುವ ಯುವ ಜನತೆಗೆ ಬೆಂಬಲ ಮತ್ತು ಸಕಾರಾತ್ಮಕ ಮಾರ್ಗದರ್ಶನದ ಅಗತ್ಯವಿದೆ. ಇದರಿಂದ ಯುವ ಜನರು ಜವಾಬ್ದಾರಿಯುತ ನಾಗರಿಕರಾಗಬಹುದು ಎಂದು ಅವರು ಹೇಳಿದ್ದಾರೆ. ಯುವ ಜನತೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ತಮ್ಮ ತಪ್ಪುಗಳಿಂದ ಕಲಿಯಿರಿ, ಆತ್ಮವಿಶ್ವಾಸದಿಂದ ಮುಂದುವರಿಯಿರಿ ಮತ್ತು ರಾಷ್ಟ್ರ ನಿರ್ಮಾಣಕ್ಕೆ ತಮ್ಮನ್ನು ತಾವು ಅರ್ಪಿಸಿಕೊಳ್ಳಿ ಎಂದು ಹೇಳಿದ್ದಾರೆ. ಭಾರತ ವೇಗವಾಗಿ ಪ್ರಗತಿ ಸಾಧಿಸುತ್ತಿದೆ ಎಂದು ಹೇಳಿದ ಅವರು, ಪ್ರತಿಯೊಬ್ಬ ಯುವಕರು ತಮ್ಮ ಕನಸುಗಳನ್ನು ಅನುಸರಿಸುವ ಮೂಲಕ ಮತ್ತು ದೇಶದ ಅಭಿವೃದ್ದಿಗೆ ಕೊಡುಗೆ ನೀಡುವ ಮೂಲಕ ಜೀವನದಲ್ಲಿ ಮುನ್ನಡೆ ಸಾಧಿಸುತ್ತಾರೆ ಎಂಬ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಆಂಧ್ರಪ್ರದೇಶ ಮತ್ತು ಕರ್ನಾಟಕಕ್ಕೆ ಒಂದು ದಿನದ ಭೇಟಿ ನೀಡಲಿದ್ದಾರೆ. ಮೊದಲು ಅವರು ಆಂಧ್ರಪ್ರದೇಶಕ್ಕೆ ಭೇಟಿ ನೀಡಲಿದ್ದು, ವಿಜಯನಗರ ಜಿಲ್ಲೆಯ ಭೋಗಪುರಂನಲ್ಲಿ ಸುಮಾರು 18,000 ಕೋಟಿ ರೂಪಾಯಿ ಮೌಲ್ಯದ ಬಹು ಅಭಿವೃದ್ದಿ ಯೋಜನೆಗಳಿಗೆ ಶಂಕುಸ್ಥಾಪನೆ, ಉದ್ಘಾಟನೆ ಮತ್ತು ರಾಷ್ಟಕ್ಕೆ ಲೋಕಾರ್ಪಣೆ ಮಾಡಲಿದ್ದಾರೆ. ಪ್ರಧಾನಿಯವರು ಭೋಗಪುರಂನಲ್ಲಿ ಅಲ್ಲೂರಿ ಸೀತಾರಾಮ ರಾಜು ಅಂತಾರಾಷ್ಟೀಯ ವಿಮಾನ ನಿಲ್ದಾಣವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಈ ವಿಮಾನ ನಿಲ್ದಾಣವನ್ನು 5,600 ಕೋಟಿ ರೂಪಾಯಿಗಳಿಗೂ ಹೆಚ್ಚು ವೆಚ್ಚದಲ್ಲಿ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಕ್ರಮದಲ್ಲಿ ನಿರ್ಮಿಸಲಾಗಿದೆ. ಪ್ರಧಾನಿಯವರು ವಿಶಾಖಪಟ್ಟಣಂನಲ್ಲಿ 460 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಹೂಡಿಕೆಯೊಂದಿಗೆ ಅಭಿವೃದ್ದಿಪಡಿಸಲಾಗುತ್ತಿರುವಂತಹ ಎಎಸ್ಐಪಿ ಸೆಮಿಕಂಡಕ್ಟರ್ ಯೋಜನೆಗೆ ಕೂಡ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಇದು ಭಾರತ ಸೆಮಿಕಂಡಕ್ಟರ್ ಮಿಷನ್ ಅಡಿಯಲ್ಲಿ ಅನುಮೋದಿಸಲಾದಂತಹ ಆಂಧ್ರಪ್ರದೇಶದ ಮೊದಲ ಸೆಮಿಕಂಡಕ್ಟರ್ ಉತ್ಪಾದನಾ ಸೌಲಭ್ಯವಾಗಿದೆ. ಈ ಸೌಲಭ್ಯವು ವಾರ್ಷಿಕವಾಗಿ ಸುಮಾರು 96 ಮಿಲಿಯನ್ ಸೆಮಿಕಂಡಕ್ಟರ್ ಚಿಪ್ಗಳನ್ನು ತಯಾರಿಸಿ ಹೆಚ್ಚಿನ ಕೌಶಲ್ಯ ಹೊಂದಿರುವ ಉದ್ಯೋಗದ ಅವಕಾಶಗಳನ್ನು ಸೃಷ್ಟಿಸುವ ಗುರಿಯನ್ನು ಹೊಂದಿದೆ. ಕರ್ನೂಲ್ ನವೀಕರಿಸಬಹುದಾದಂತಹ ಇಂಧನ ವಲಯದ 4.5 ಗಿಗಾವ್ಯಾಟ್ನ ಮೊದಲನೇ ಹಂತದ ಪ್ರಸರಣ ವ್ಯವಸ್ಥೆಗೆ ಪ್ರಧಾನಿ ಅಡಿಪಾಯ ಹಾಕಲಿದ್ದು, ಇದನ್ನು ವಿಶೇಷ ಉದ್ದೇಶದ ವಾಹನದ ಮೂಲಕ ಪವರ್ಗ್ರಿಡ್ ಮೂಲಕ ಸುಮಾರು 5,550 ಕೋಟಿ ರೂಪಾಯಿಗಳ ಹೂಡಿಕೆಯೊಂದಿಗೆ ಕಾರ್ಯಗತಗೊಳಿಸಲಾಗುತ್ತಿದೆ. ಇದೇ ವೇಳೆ ಪ್ರಧಾನಿಯವರು ಸುಮಾರು 3,550 ಕೋಟಿ ರೂಪಾಯಿಗಳ ವೆಚ್ಚದ ಕರ್ನೂಲ್ ಪವನಶಕ್ತಿ ವಲಯ ಮತ್ತು ಸೌರಶಕ್ತಿ ವಲಯದ ಭಾಗ ಎ ಮತ್ತು ಭಾಗ ಬಿಗಾಗಿ ಪ್ರಸರಣ ವ್ಯವಸ್ಥೆಯನ್ನು ಉದ್ಘಾಟನೆ ಮಾಡಲಿದ್ದಾರೆ. ಅನಂತಪುರಂನಲ್ಲಿ ಸೌರಶಕ್ತಿ ವಲಯಕ್ಕೆ ಪ್ರಸರಣ ಯೋಜನೆಯನ್ನು ಅವರು ಉದ್ಘಾಟನೆ ಮಾಡಲಿದ್ದಾರೆ. ಇದನ್ನು ಪವರ್ಗ್ರಿಡ್ 800 ಕೋಟಿ ರೂಪಾಯಿಗಳಿಗೂ ಹೆಚ್ಚು ವೆಚ್ಚದಲ್ಲಿ ಕಾರ್ಯಗತಗೊಳಿಸಲಾಗಿದೆ. ಈ ಪ್ರಸರಣ ಯೋಜನೆಗಳು ಕರ್ನೂಲ್ ಮತ್ತು ಅನಂತಪುರಂನಲ್ಲಿನ ನವೀಕರಿಸಬಹುದಾದಂತಹ ಇಂಧನ ವಲಯಗಳಿಂದ ಉತ್ಪಾದಿಸುವ ವಿದ್ಯುತ್ ಅನ್ನು ಸ್ಥಳಾಂತರಿಸಲು ಮತ್ತು ರಾಷ್ಟೀಯ ಗ್ರಿಡ್ ಮೂಲಕ ದೇಶಾದ್ಯಂತ ಫಲಾನುಭವಿಗಳಿಗೆ ವಿದ್ಯುತ್ ಪ್ರಸರಣವನ್ನು ಸಕ್ರಿಯಗೊಳಿಸುತ್ತವೆ. ಪ್ರಧಾನಿ ನರೇಂದ್ರ ಮೋದಿಯವರು 1,880 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಮೌಲ್ಯದ ರಾಷ್ಟೀಯ ಹೆದ್ದಾರಿ ಯೋಜನೆಯನ್ನು ರಾಷ್ಟಕ್ಕೆ ಅರ್ಪಿಸಿ ಶಿಲಾನ್ಯಾಸ ನೆರವೇರಿಸಲಿದ್ದಾರೆ. ರಾಷ್ಟೀಯ ಹೆದ್ದಾರಿ 565 ಪೆಂಚಲಕೋಣ ಎರ್ಪೇಡು ವಿಭಾಗದ ಲಿಂಗ ಸಮುದ್ರಂನಲ್ಲಿ ಉನ್ನತ ಮಟ್ಟದ ಸೇತುವೆಯ ಶಿಲಾನ್ಯಾಸವನ್ನು ಕೂಡ ಅವರು ನೆರವೇರಿಸಲಿದ್ದಾರೆ. ಬಳಿಕ ಪ್ರಧಾನಿಯವರು ಕರ್ನಾಟಕದ ಮೈಸೂರಿಗೆ ತಲುಪಲಿದ್ದು ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರದಲ್ಲಿ ವಿವೇಕ ಸ್ಮಾರಕವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನು 2026-27 2030-31 ಮುಂದುವರೆಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಮಾಧ್ಯಮಗಳನ್ನುದ್ದೇಶಿಸಿ ಮಾತನಾಡಿದ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, 5 ವರ್ಷಗಳ ಅವಧಿಯಲ್ಲಿ ಈ ಯೋಜನೆಗೆ ಒಟ್ಟು 3.15 ಲಕ್ಷ ಕೋಟಿ ರೂಪಾಯಿಗಳ ಆರ್ಥಿಕ ವೆಚ್ಚವನ್ನು ಅನುಮೋದಿಸಲಾಗಿದೆ ಎಂದು ಹೇಳಿದ್ದಾರೆ. ರೈತರ ಸಮೃದ್ಧಿಯು ರಾಷ್ಟದ ಸಮೃದ್ಧಿಯ ದ್ಯೋತಕವಾಗಿದೆ ಎಂಬ ಸರ್ಕಾರದ ಬದ್ದತೆಯನ್ನು ಈ ಅನುಮೋದನೆಯು ಪುನರುಚ್ಚರಿಸುತ್ತದೆ. ಪಿಎಂ ಕಿಸಾನ್ ಯೋಜನೆಯ ಮೂಲಕ ಅರ್ಹ ರೈತ ಕುಟುಂಬಗಳಿಗೆ ನೇರ ಲಾಭ ವರ್ಗಾವಣೆ ವ್ಯವಸ್ಥೆಯ ಮೂಲಕ ಸಕಾಲಿಕ ಮತ್ತು ಪಾರದರ್ಶಕ ಆದಾಯ ಬೆಂಬಲವನ್ನು ಒದಗಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಇಲ್ಲಿಯವರೆಗೆ 23 ಕಂತುಗಳ ಮೂಲಕ 4.47 ಲಕ್ಷ ಕೋಟಿ ರೂಪಾಯಿಗಳನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗಳಿಗೆ ವರ್ಗಾವಣೆ ಮಾಡಲಾಗಿದೆ. ಪಿಎಂ ಕಿಸಾನ್ ಯೋಜನೆಯ ಅಡಿಯಲ್ಲಿ ನೀಡಲಾದಂತಹ ಸಹಾಯವು ರೈತರಿಗೆ ಬೀಜಗಳು, ರಸಗೊಬ್ಬರ, ನೀರಾವರಿ, ಕೃಷಿ ಯಂತ್ರೋಪಕರಣ ಮತ್ತು ಇತರ ಕೃಷಿ ಅಗತ್ಯಗಳಲ್ಲಿ ಸಕಾಲಿಕ ಹೂಡಿಕೆ ಮಾಡಲು ಅನುವು ಮಾಡಿಕೊಟ್ಟಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ಮಾಹಿತಿ ಹಂಚಿಕೊಂಡಿದ್ದಾರೆ. ಇದೇ ವೇಳೆ 2030-31 ಹಣಕಾಸು ವರ್ಷದವರೆಗೆ 84 ಕೋಟಿ ರೂಪಾಯಿಗಳ ಅನುಮೋದಿತ ವೆಚ್ಚದೊಂದಿಗೆ ರಾಷ್ಟೀಯ ಕಡಲಾಚೆಯ ಪರಿಶೋಧನಾ ಯೋಜನೆ ಸಮುದ್ರ ಮಂಥನಕ್ಕೂ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿರುವುದಾಗಿ ಅವರು ಮಾಹಿತಿ ನೀಡಿದ್ದಾರೆ. ಕೇಂದ್ರ ಸಚಿವ ಸಂಪುಟವು 2026-27 ಅವಧಿಗೆ ವಿಸ್ತೃತ ಖೇಲೋ ಇಂಡಿಯಾ ಯೋಜನೆ ಮತ್ತು ರಾಷ್ಟೀಯ ಕ್ರೀಡಾ ಮಹಾಸಂಘಗಳಿಗೆ ಹೆಚ್ಚುವರಿ ನೆರವು ನೀಡಲು ಒಟ್ಟು 36,441 ಕೋಟಿ ರೂಪಾಯಿ ವೆಚ್ಚದ ಯೋಜನೆಗೆ ಅನುಮೋದನೆಯನ್ನು ನೀಡಿದೆ. ಈ ನಿರ್ಧಾರವು ಯುವ ಜನರ ಅಭಿವೃದ್ಧಿ ಮತ್ತು ರಾಷ್ಟ್ರ ನಿರ್ಮಾಣಕ್ಕಾಗಿ ಕ್ರೀಡೆಯ ಶಕ್ತಿಯನ್ನು ಬಳಸಿಕೊಳ್ಳುವ ಸರ್ಕಾರದ ಬದ್ದತೆಯನ್ನು ಪುನರುಚ್ಚರಿಸುತ್ತದೆ ಎಂದು ಸಚಿವರು ಹೇಳಿದ್ದಾರೆ. ಗ್ಲಾಸ್ಕೋದಲ್ಲಿ ನಡೆಯುತ್ತಿರುವಂತಹ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತ ನಿನ್ನೆ ಮತ್ತೊಂದು ಅತ್ಯುತ್ತಮ ಪ್ರದರ್ಶನವನ್ನು ನೀಡಿದೆ. ಜೂಡೋದಲ್ಲಿ ಐತಿಹಾಸಿಕ 2 ಚಿನ್ನದ ಪದಕಗಳನ್ನು ಗೆಲ್ಲುವುದರ ಜೊತೆಗೆ ಪುರುಷರ ಜಾವೆಲಿನ್ ಎಸೆತದಲ್ಲಿ ಡಬಲ್ ಪೋಡಿಯಂ ಸಾಧನೆಯನ್ನು ಮಾಡಿದೆ. ಡೆಕೆಥ್ಲಾನ್ನಲ್ಲಿ ಮೊದಲ ಬಾರಿಗೆ ಕಂಚಿನ ಪದಕ ಗೆದ್ದಿರುವ ಭಾರತ ಬಾಕ್ಸ್ನಲ್ಲಿ 10 ಆಟಗಾರರು ಫೈನಲ್ಗೆ ಪ್ರವೇಶ ಪಡೆಯುವ ಮೂಲಕ ಮತ್ತೊಂದು ಸಾಧನೆಯನ್ನು ಮಾಡಿದೆ. ಜೂಡೋ ಸ್ಪರ್ಧೆಯಲ್ಲಿ ಅಸ್ಮಿತಾ ಡೇ ಮತ್ತು ಹರ್ಷ ಸಿಂಗ್ ಇತಿಹಾಸ ನಿರ್ಮಿಸಿದ್ದು, ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಜೂಡೋ ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದ ಭಾರತದ ಮೊದಲ ಆಟಗಾರರು ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಮಹಿಳೆಯರ 48 ಕೆಜಿ ವಿಭಾಗದ ಫೈನಲ್ನಲ್ಲಿ ಅಸ್ಮಿತಾ ಡೇ ಕೆನಡಾದ ಹೈಡಿ ಕ್ವಾಚ್ ಅವರನ್ನ ಗೋಲ್ಡನ್ ಸ್ಕೋರ್ನಲ್ಲಿ ಮಣಿಸಿ ಚಿನ್ನದ ಪದಕ ತಮ್ಮದಾಗಿಸಿಕೊಂಡರು. ಪುರುಷರ 60 ಕೆಜಿ ವಿಭಾಗದಲ್ಲಿ ಹರ್ಷ ಸಿಂಗ್ ಆಸ್ಟ್ರೇಲಿಯಾದ ಒಲಿಂಪಿಯನ್ ಜೋಶುವಾ ಕಾಜಟ್ ಅವರನ್ನು ಸೋಲಿಸಿ ಚಿನ್ನದ ಪದಕ ತಮ್ಮದಾಗಿಸಿಕೊಂಡರು. ಮಹಿಳೆಯರ 57 ಕೆಜಿ ವಿಭಾಗದಲ್ಲಿ ಯಾಮಿನಿ ಮೌರ್ಯ ಬೆಳ್ಳಿ ಪದಕ ಗೆದ್ದಿದ್ದು, ಜೂಡೋದಲ್ಲಿ ಭಾರತ 2 ಚಿನ್ನ ಮತ್ತು 1 ಬೆಳ್ಳಿ ಪದಕದೊಂದಿಗೆ ಕಾಮನ್ವೆಲ್ತ್ ಕ್ರೀಡಾಕೂಟದ ತನ್ನ ಅತ್ಯುತ್ತಮ ಸಾಧನೆಯನ್ನು ದಾಖಲಿಸಿದೆ. ಅಥ್ಲೆಟಿಕ್ಸ್ನಲ್ಲಿ ಒಲಿಂಪಿಕ್ ಚಾಂಪಿಯನ್ ನೀರಜ್ ಚೋಪ್ರಾ ಪುರುಷರ ಜಾವೆಲಿನ್ ಎಸೆತದಲ್ಲಿ ಋತುವಿನ ಶ್ರೇಷ್ಠ 85.83 ಮೀಟರ್ ದೂರ ಎಸೆದು ಬೆಳ್ಳಿ ಪದಕವನ್ನು ತಮ್ಮದಾಗಿಸಿಕೊಂಡರು. ಶ್ರೀಲಂಕಾದ ರುಮೇಶ್ ತರಂಗ ಪತಿರಗೆ 89.75 ಮೀಟರ್ ದೂರ ಎಸೆದು ಚಿನ್ನದ ಪದಕವನ್ನು ಪಡೆದರೆ, ಭಾರತದ ಯಶ್ವೀರ್ ಸಿಂಗ್ ತಮ್ಮ ಕೊನೆಯ ಪ್ರಯತ್ನದಲ್ಲಿ ವೈಯಕ್ತಿಕ ಶ್ರೇಷ್ಠ 85.41 ಮೀಟರ್ ದೂರ ಎಸೆದು ಕಂಚಿನ ಪದಕ ತಮ್ಮದಾಗಿಸಿಕೊಂಡರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದಾರಿ ತಪ್ಪಿದ ಯುವ ಜನತೆಯನ್ನು ನಿಂದಿಸದೆ ಅವರ ಬಗ್ಗೆ ಸಹಾನುಭೂತಿ ತೋರಿಸುವಂತೆ ದೇಶವಾಸಿಗಳಿಗೆ ಪ್ರಧಾನಿ ಮನವಿ. ಪ್ರಧಾನಿ ನರೇಂದ್ರ ಮೋದಿ ಇಂದು ಆಂಧ್ರಪ್ರದೇಶ ಮತ್ತು ಕರ್ನಾಟಕಕ್ಕೆ ಭೇಟಿ, ಆಂಧ್ರಪ್ರದೇಶದಲ್ಲಿ ವಿವಿಧ ಅಭಿವೃದ್ಧಿ ಯೋಜನೆಗಳ ಲೋಕಾರ್ಪಣೆ. ಪಿಎಂ ಕಿಸಾನ್ ಯೋಜನೆಯನ್ನು ಮುಂದಿನ 5 ವರ್ಷಗಳ ಕಾಲ ಮುಂದುವರೆಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟ, ಭಾರತಕ್ಕೆ ಜೂಡೋದಲ್ಲಿ ಐತಿಹಾಸಿಕ 2 ಚಿನ್ನ, ಬಾಕ್ಸಿಂಗ್ನಲ್ಲಿ 10 ಆಟಗಾರರು ಫೈನಲ್ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
3: ಹಾಯ್, ನಾನು ನಿಮ್ಮ ನಿಹಾಲ್ ತಾವರು. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಇದು ರೇಡಿಯೋ ಸಾರಂಗ್ನ ವಿಶೇಷ ಸರಣಿ ಕಾರ್ಯಕ್ರಮ ನಮ್ಮ ಸಂವಿಧಾನ. ಪ್ರಸ್ತುತಪಡಿಸುವವರು ಡಾಕ್ಟರ್ ರೋಸ್ವೀರಾ ಡಿಸೋಜಾ, ವಿಭಾಗ ಮುಖ್ಯಸ್ಥರು ರಾಜ್ಯಶಾಸ್ತ್ರ ವಿಭಾಗ, ಸಂತ ಅಲೋಷಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯ, ಮಂಗಳೂರು.
4: ಪ್ರಿಯ ಶ್ರೋತೃಗಳೇ, ನಾವೆಲ್ಲರೂ ಭಾರತ ಸಂವಿಧಾನ ಸರಣಿ ಕಾರ್ಯಕ್ರಮದಲ್ಲಿ ಭಾರತ ಸಂವಿಧಾನದ ವಿವಿಧ ತತ್ವಗಳು, ಸರ್ಕಾರದ ಕಾರ್ಯಾಚರಣೆ, ಪ್ರಜಾ ಹಕ್ಕು ಬಾಧ್ಯತೆಗಳ ಬಗ್ಗೆ ಇದೀಗಲೇ ತಿಳಿದುಕೊಂಡಿದ್ದೇವೆ. ಇಂದು ನಾವು ಮಾನವ ಹಕ್ಕುಗಳು ಹಾಗೂ ಭಾರತ ಸಂವಿಧಾನ, ಇದರ ನಡುವಿನ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳೋಣ. ಮಾನವ ಹಕ್ಕುಗಳ ಬಗ್ಗೆ ನೀವೆಲ್ಲ ಕೇಳಿದ್ದೀರಾ ಅಥವಾ ಕೇಳ್ತಾ ಇದ್ದೀರಾ. ಪ್ರಸ್ತುತ ಪ್ರಕ್ಷುಬ್ಧ ಯುದ್ಧ ಅಂತ ಹೇಳ್ಬೋದು ನಾವು. ಒಂದು ಸನ್ನಿವೇಶದಲ್ಲಿ ಈ ಹಿನ್ನೆಲೆಯಲ್ಲಿ ವಿಶ್ವಸಂಸ್ಥೆ ಮಾನವ ಹಕ್ಕುಗಳ ಬಗ್ಗೆ ಏನು ಹೇಳುತ್ತದೆ, ಹಾಗೆಯೇ ನಮ್ಮ ಭಾರತ ಸಂವಿಧಾನ ಈ ಮಾನವ ಹಕ್ಕುಗಳನ್ನು ಹೇಗೆ ತನ್ನ ಸಂವಿಧಾನದಲ್ಲಿ ಸೇರಿಸಿಕೊಂಡಿದೆ, ಮಾನವ ಹಕ್ಕುಗಳು ಎಂದರೆ ಏನು, ಅದನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳಬಹುದು, ಅದರ ವಿಧಗಳೇನು. ನಮ್ಮ ಭಾರತದ ಸಂವಿಧಾನ ಇದೀಗಲೇ ಹೇಳಿದ್ದಾಗೆ ನಾನು ಈ ಮಾನವ ಹಕ್ಕುಗಳ ತತ್ವಗಳನ್ನು ಹೇಗೆ ಸೇರ್ಪಡಿಸಿದೆ ಎಂಬುದನ್ನು ಈ ಸರಣಿಯಲ್ಲಿ ಕಂಡುಕೊಳ್ಳೋಣ. ನಾವು ಮಾನವನಾಗಿ ಹುಟ್ಟಿದಾಗಿನಿಂದ ಸಹಜವಾಗಿ ಅನುಭವಿಸುವ ಹಕ್ಕುಗಳು ಮಾನವ ಹಕ್ಕುಗಳು. ಈ ಹಕ್ಕುಗಳು ಮಾನವನ ಸರ್ವತೋಮುಖ ಬೆಳವಣಿಗೆ, ರಕ್ಷಣೆ, ನಿರಂತರ ಆರ್ಥಿಕ, ಸಾಮಾಜಿಕ, ಬೌದ್ಧಿಕ ಬೆಳವಣಿಗೆಗೆ ಸಕಾರಾತ್ಮಕವಾಗಿ ಪ್ರೇರೇಪಿಸುವ ಹಕ್ಕುಗಳು. ಮಾನವ ಹಕ್ಕುಗಳು ಹುಟ್ಟಿನಿಂದ ಮಾನವ ಪಡೆದು ಬಂದ ಹಕ್ಕುಗಳು ಆಗಿರುವುದರಿಂದ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ರಾಷ್ಟ್ರೀಯತೆ, ಧರ್ಮ, ಜನಾಂಗಗಳ ತಾರತಮ್ಯವಿಲ್ಲದೆ ಅಡಕವಾಗಿವೆ. ಯಾವುದೇ ತರಹದ ಸಾಮಾಜಿಕ ಭೇದ ಭಾವಗಳನ್ನು ಹೋಗಲಾಡಿಸಲು ಇರುವ ಹಕ್ಕುಗಳು ಇವು ಆಗಿವೆ. ಮಾನವ ಹಕ್ಕುಗಳನ್ನು ಮೂಲಭೂತ ಹಕ್ಕುಗಳು, ಸ್ವಾಭಾವಿಕ ಹಕ್ಕುಗಳು, ಸಹಜ ಹಕ್ಕುಗಳೆಂದು ಕೂಡ ಕರೆಯಬಹುದು. ಒಂದು ಜೀವಿ ಮಾನವನಾಗಿ ಹುಟ್ಟಿದ್ದರಿಂದ ಅವನಿಗೆ ಲಭಿಸುವ ಹಕ್ಕುಗಳು ಮತ್ತು ಸಾಂಪ್ರದಾಯಿಕವಾಗಿ ಅವನಿಗೆ ಲಭಿಸುವ ಸ್ವಾಭಾವಿಕ ಹಕ್ಕುಗಳ ಸೇರ್ಪಡೆ ಈ ಮಾನವ ಹಕ್ಕುಗಳ ಜೊತೆ ಆಗಿದೆ. ಮಾನವ ಹಕ್ಕುಗಳನ್ನು ನಾಲ್ಕು ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಬಹುದು, ವಿಂಗಡಿಸಬಹುದು. ಅದನ್ನು ನಾಲ್ಕು ತಲೆಮಾರಿನ ಹಕ್ಕುಗಳೆಂದು ಕೂಡ ಹೇಳುತ್ತಾರೆ. ಮೊದಲನೇದಾಗಿ ರಾಜಕೀಯ ಮತ್ತು ನಾಗರಿಕ ಹಕ್ಕುಗಳು, ಇದು ಸ್ವಾತಂತ್ರ್ಯ ಆಧಾರಿತ ಹಕ್ಕುಗಳು ಕೂಡ. ಎರಡನೆಯದು ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹಕ್ಕುಗಳು, ಇದನ್ನು ಭದ್ರತಾ ಹಕ್ಕುಗಳೆಂದು ಕೂಡ ಹೇಳಬಹುದು. ಮೂರನೆಯವು ಸಾಮುದಾಯಿಕ ಅಥವಾ ಗುಂಪು ಕೇಂದ್ರೀಕೃತ ಹಕ್ಕುಗಳು ಅಥವಾ ಒಗ್ಗಟ್ಟಿನ ಹಕ್ಕುಗಳೆಂದು ಹೇಳುತ್ತೇವೆ. ನಾಲ್ಕನೇ ತಲೆಮಾರಿನ ಹಕ್ಕುಗಳು ತಾಂತ್ರಿಕ ಕ್ಷೇತ್ರದ ಬೆಳವಣಿಗೆಯಿಂದ ಆಗುವ ಮಾನವ ಹಕ್ಕುಗಳ ಉಲ್ಲಂಘನೆಯ ವಿರುದ್ಧ ಸಂರಕ್ಷಣೆ ನೀಡುವ ಹಕ್ಕುಗಳಾಗಿವೆ. ರಾಜಕೀಯ ಮತ್ತು ನಾಗರಿಕ ಹಕ್ಕುಗಳು ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಜೀವನದ ಹಕ್ಕುಗಳ ಸಂರಕ್ಷಣೆಗೆ ಇರುವ ಹಕ್ಕುಗಳೇ ನಾಗರಿಕ ಹಕ್ಕುಗಳು. ಚಲನೆಯ ಸ್ವಾತಂತ್ರ್ಯ, ವಿವೇಚನಾ ಸ್ವಾತಂತ್ರ್ಯ, ಯೋಚಿಸುವ ಹಕ್ಕು, ಚಿಂತನಾ ಸ್ವಾತಂತ್ರ್ಯ, ಅಮಾನವೀಯ ಮತ್ತು ಮಾನಹಾನಿಯಂಥ ಚಿತ್ರಹಿಂಸೆಯಿಂದ ತನ್ನನ್ನೇ ತಾನು ರಕ್ಷಿಸಿಕೊಳ್ಳುವ ಸ್ವಾತಂತ್ರ್ಯ, ಆಸ್ತಿಯ ಹಕ್ಕು, ಏಕಾಂತದ ಹಕ್ಕು, ಜೀವಿಸುವ ಸ್ವಾತಂತ್ರ್ಯ ಮತ್ತು ರಕ್ಷಣೆಯ ಹಕ್ಕುಗಳು ಇದರಲ್ಲಿ ಸೇರಿಕೊಂಡಿವೆ. ಅಂತೆಯೇ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವ್ಯಕ್ತಿ ಭಾಗವಹಿಸಲು ಅನುವು ಮಾಡಿಕೊಳ್ಳುವ ಹಕ್ಕುಗಳೇ ರಾಜಕೀಯ ಹಕ್ಕುಗಳು. ಪ್ರತಿನಿಧಿಗಳ ಮೂಲಕ ಸಾರ್ವಜನಿಕ ಕಾರ್ಯಗಳಲ್ಲಿ ಭಾಗವಹಿಸುವ ಹಕ್ಕು, ಮತದಾನದ ಹಕ್ಕು, ಚುನಾವಣೆಗಳಲ್ಲಿ ಭಾಗವಹಿಸುವ ಹಕ್ಕುಗಳು ರಾಜಕೀಯ ಹಕ್ಕುಗಳಲ್ಲಿ ಸೇರಿಕೊಂಡಿವೆ. ನಾಗರಿಕ ಹಾಗೂ ರಾಜಕೀಯ ಹಕ್ಕುಗಳು ಒಂದು ಇನ್ನೊಂದಕ್ಕೆ ಸಂಬಂಧಿಸುವುದರಿಂದ ಇದನ್ನು ಒಂದು ಅಂತಾರಾಷ್ಟ್ರೀಯ ಒಡಂಬಡಿಕೆಯಾಗಿ ರಚಿಸಲಾಗಿದೆ. ಇದೇ ಅಂತಾರಾಷ್ಟ್ರೀಯ ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳ ಒಡಂಬಡಿಕೆ. ಎರಡನೆಯದು ಆರ್ಥಿಕ ಮತ್ತು ಸಾಮಾಜಿಕ ಸಾಂಸ್ಕೃತಿಕ ಹಕ್ಕುಗಳು. ಮಾನವನ ಜೀವನಕ್ಕೆ ಕನಿಷ್ಠ ಜೀವನದ ಅವಶ್ಯಕತೆಗಳನ್ನು ಪೂರೈಸಲು ಆರ್ಥಿಕ ಮತ್ತು ಸಾಂಸ್ಕೃತಿಕ ಹಕ್ಕುಗಳು ಅನುವು ಮಾಡಿಕೊಡುತ್ತವೆ. ಈ ಹಕ್ಕುಗಳು ಇಲ್ಲದಿದ್ದರೆ ಮಾನವನಿಗೆ ವೈಯಕ್ತಿಕ ಅಸ್ತಿತ್ವ ಇಲ್ಲದಂತಾಗುತ್ತದೆ. ವಿದ್ಯಾಭ್ಯಾಸದ ಹಕ್ಕು, ದೈಹಿಕ ಹಾಗೂ ಬೌದ್ಧಿಕ ಆರೋಗ್ಯದ ಹಕ್ಕು, ಸಾಮಾಜಿಕ ರಕ್ಷಣೆಯ ಹಕ್ಕು, ಕೆಲಸದ ಹಕ್ಕು, ಜೀವಿಸಲು ಉತ್ತಮ ಪರಿಸರ, ಊಟ, ವಸತಿ, ಗುಣಮಟ್ಟದ ಜೀವನದ ಹಕ್ಕುಗಳು ಈ ಹಕ್ಕಿನಡಿಯಲ್ಲಿ ಬರುತ್ತವೆ. ಈ ಹಕ್ಕುಗಳನ್ನು ಅಂತಾರಾಷ್ಟ್ರೀಯ ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹಕ್ಕುಗಳ ಒಡಂಬಡಿಕೆಯಲ್ಲಿ ಸೇರಿಸಲಾಗಿದೆ. ಮೂರನೆಯದಾಗಿ ಒಗ್ಗಟ್ಟಿನ ಹಕ್ಕುಗಳು, ಇದರಲ್ಲಿ ಮಹಿಳಾ ಹಕ್ಕುಗಳು, ಮಕ್ಕಳ ಹಕ್ಕುಗಳು ಹಾಗೂ ಪರಿಸರ ಪರ ಹಕ್ಕುಗಳು ಒಳಗೊಂಡಿವೆ. ನಾಲ್ಕನೆಯದಾಗಿ ತಾಂತ್ರಿಕ ನೈಪುಣ್ಯತೆ ಹೊಂದಿದ ಈ ಜಗತ್ತಿನಲ್ಲಿ ತಾಂತ್ರಿಕತೆಯ ಬೆಳವಣಿಗೆಯಿಂದ ಆಗಲಿರುವ ಹಕ್ಕುಗಳನ್ನು ಉಲ್ಲಂಘಿಸುವ ವಿರುದ್ಧ ಸಂರಕ್ಷಣೆ ನೀಡುವ ಹಕ್ಕುಗಳಾಗಿವೆ. ವ್ಯಕ್ತಿಯ ಘನತೆಯನ್ನು ಕಾಪಾಡಿಕೊಳ್ಳಲು ಈ ಎಲ್ಲ ಹಕ್ಕುಗಳು ಗಣನೀಯ ಪಾತ್ರ ವಹಿಸುತ್ತದೆ. ಕೆಲವೊಂದು ಮಾನವ ಹಕ್ಕುಗಳನ್ನು ಗಮನಿಸೋಣ. ಕಾನೂನಿನ ಮುಂದೆ ಸಮಾನತೆ, ಪಕ್ಷಪಾತದ ನಿಷೇಧ, ಸಮಾನತೆಯ ಅವಕಾಶ, ಮಾತನಾಡುವ ಹಾಗೂ ಅಭಿಪ್ರಾಯ ವ್ಯಕ್ತಪಡಿಸುವ ಸ್ವಾತಂತ್ರ್ಯ, ಶಾಂತಿಯುತ ಸಭೆ ಸೇರುವ ಸ್ವಾತಂತ್ರ್ಯ, ಸಂಘಗಳು ಅಥವಾ ಸಂಸ್ಥೆಗಳ ರಚನಾ ಹಕ್ಕು, ದೇಶದೊಳಗೆ ಸಂಚರಿಸುವ ಹಕ್ಕು, ಅಪರಾಧ ನಿರ್ಣಯ ಸಂಬಂಧದಲ್ಲಿ ರಕ್ಷಣೆ, ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಜೀವದ ರಕ್ಷಣೆ, ಬಲಾತ್ಕಾರದ ಶ್ರಮ ಹಾಗೂ ಗುಲಾಮಗಿರಿಯಿಂದ ರಕ್ಷಣೆ, ಧರ್ಮ ಮತ್ತು ವಿವೇಚನಾ ಸ್ವಾತಂತ್ರ್ಯದ ಹಕ್ಕುಗಳ ಜಾರಿಗೆ ಪರಿಹಾರ ಉಪಾಯಗಳು, ಇವೆಲ್ಲ ಮಾನವ ಹಕ್ಕಿನ ಘೋಷಣೆಯ ಉಪಬಂಧಗಳು. ನಮ್ಮ ಸಂವಿಧಾನದ ಮೂರನೇ ಭಾಗ, ನಾವು ಈಗಾಗಲೇ ಇದರ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೇವೆ. ಈ ಮೂರನೇ ಭಾಗ ಮೂಲಭೂತ ಹಕ್ಕುಗಳನ್ನು ಒಳಗೊಂಡಿದೆ. ಈಗ ತಾನೇ ನಾನು ಹೇಳಿದ ಈ ಎಲ್ಲ ಮಾನವ ಹಕ್ಕುಗಳು ನಮ್ಮ ಮೂಲಭೂತ ಹಕ್ಕುಗಳಾದ ಸಮಾನ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧ ಹಕ್ಕುಗಳಲ್ಲಿ ಪ್ರತಿಬಿಂಬಿತವಾಗಿದೆ. ಮಾನವ ಹಕ್ಕುಗಳ ಘೋಷಣೆಯಲ್ಲಿ ಭಾರತೀಯ ಮಹಿಳೆಯರ ಪಾತ್ರವು ಮಹತ್ವದ್ದು ಆಗಿದೆ. ಆಲ್ ಮೆನ್ ಆರ್ ಈಕ್ವಲ್ ಬಿಫೋರ್ ಲಾ, ಇದನ್ನು ಸರಿಪಡಿಸಿ ಆಲ್ ಆರ್ ಈಕ್ವಲ್ ಬಿಫೋರ್ ಲಾ ಅಂದರೆ ಕಾನೂನಿಗೆ ಎಲ್ಲರೂ ಸಮಾನರು ಎಂದು ಘೋಷಣೆ ಬದಲಾಯಿಸಿದ್ದು ಭಾರತದ ಸಂವಿಧಾನಿಕ ರಚನಾ ಸಮಿತಿಯ ಸದಸ್ಯೆ ಹಂಸಾ ಮೆಹ್ತಾರವರು. ಮಾನವ ಹಕ್ಕುಗಳನ್ನು ಸಂರಕ್ಷಿಸಲು ನಮ್ಮ ದೇಶದಲ್ಲಿ ವಿವಿಧ ಪ್ರಯತ್ನಗಳು ನಡೆದಿವೆ. 1992 ಮೇ 14 ಮಾನವ ಹಕ್ಕು ಮಸೂದೆ ಲೋಕಸಭೆಯಲ್ಲಿ ಮಂಡಿಸಲ್ಪಟ್ಟಿತು. ಆಯೋಗದ ಅವಶ್ಯಕತೆಯನ್ನು ಮನಗೊಂಡು ರಾಷ್ಟ್ರಪತಿಯವರು 1993 ಸೆಪ್ಟೆಂಬರ್ 23 ಮಾನವ ಹಕ್ಕುಗಳ ರಾಷ್ಟ್ರೀಯ ಆಯೋಗ ರಚಿಸಲು ಸುಗ್ರೀವಾಜ್ಞೆ ಹೊರಡಿಸಿದರು. ಕೆಲವು ತಿದ್ದುಪಡಿಗಳ ನಂತರ ಈ ಮಸೂದೆಯು ಎರಡೂ ಸದನದಿಂದ ಅನುಮೋದನೆ ಪಡೆಯಿತು. ಅದರ ನಂತರ ಈ ಮಸೂದೆಯು ರಾಷ್ಟ್ರಪತಿಯವರ ಅನುಮೋದನೆ ಪಡೆದು 8 ಜನವರಿ 1994 ಮಾನವ ಹಕ್ಕುಗಳ ಸಂರಕ್ಷಣಾ ಕಾಯ್ದೆಯಾಗಿ ಜಾರಿಗೆ ಬಂದಿತು. ಇಂದು ನಮ್ಮ ದೇಶದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಸಂರಕ್ಷಣೆಗಾಗಿ ಸಂರಕ್ಷಣಾ ಆಯೋಗ ಹಾಗೂ ರಾಜ್ಯ ಮಾನವ ಹಕ್ಕು ಸಂರಕ್ಷಣಾ ಆಯೋಗ ಮಾನವ ಹಕ್ಕುಗಳ ಉಲ್ಲಂಘನೆ ವಿರುದ್ಧ ಹೋರಾಡುತ್ತದೆ, ನ್ಯಾಯ ತೀರ್ಮಾನ ಮಾಡುತ್ತದೆ, ಮಾನವ ಹಕ್ಕುಗಳನ್ನು ಸಂರಕ್ಷಿಸಲು ವಿಶೇಷ ಪ್ರಯತ್ನ ಮಾಡುತ್ತದೆ. ನಮ್ಮ ಮಾನವ ಹಕ್ಕುಗಳ ರಕ್ಷಣೆಯ ಅರಿವು ನಮಗೆಲ್ಲ ಮುಖ್ಯ. ಆಗ ಮಾತ್ರ ಈ ಸಂಸ್ಥೆಗಳು ತಮ್ಮ ಕೆಲಸದಲ್ಲಿ ಮುನ್ನಡೆಯಲು ಸಾಧ್ಯ. ಇವತ್ತಿನ ಈ ಸರಣಿಯಲ್ಲಿ ಈ ಮಾನವ ಹಕ್ಕನ್ನು ನಾವು ಗಮನದಲ್ಲಿಡೋಣ. ಶುದ್ಧ ಪರಿಸರ ನಮ್ಮ ಮಾನವ ಹಕ್ಕು, ಇದನ್ನು ಪಡೆಯುವುದು ಹಾಗೂ ಇದನ್ನು ನಮ್ಮ ಮುಂದಿನ ಜನಾಂಗಕ್ಕೆ ನೀಡುವುದು ನಮ್ಮ ಕರ್ತವ್ಯ ಹಾಗೂ ಮುಂದಿನ ಜನಾಂಗದ ಹಕ್ಕು ಇದು ಎಂಬುದನ್ನು ನಾವು ಮರೆಯದಿರೋಣ. ಧನ್ಯವಾದಗಳು.
5: ಇಷ್ಟವರೆಗೆ ನಮ್ಮ ಸಂವಿಧಾನ ಡಾಕ್ಟರ್ ರೋಸ್ವೀರ ಡಿಸೋಜ ಇವರ ಪ್ರಸ್ತುತಿಯನ್ನ ಕೇಳಿದ್ರಿ. ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ್ನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
1: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಾವೀಗ ಬಹುಭಾಷಾ ಹಾಡುಗಳನ್ನು ಕೇಳೋಣ.

0: रेडियो सारंग 107.8 FM.
1: ಇದುವರೆಗೆ ಬಹುಭಾಷಾ ಹಾಡುಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.
2: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯವನಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನ್ ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು, ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: ಕಲಾಸಾರಂಗ್ ಸಾಹಿತ್ಯ ಸಾಂಸ್ಕೃತಿಕ ರಂಗದ ಸಾಧಕರೊಂದಿಗೆ ಸಂವಾದ.
1: ನಮಸ್ಕಾರ ಶ್ರೋತೃಗಳೇ, ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಾನು ಭಾಸ್ಕರ್ ರೈ ಕುಕ್ಕೋಳ್ಳಿ. ಕಲಾಸಾರಂಗ್ ಕಾರ್ಯಕ್ರಮಕ್ಕೆ ನಮಗೆ ಪ್ರೀತಿಯ ಸ್ವಾಗತ. ವಾರದಿಂದ ವಾರಕ್ಕೆ ಬೇರೆ ಬೇರೆ ವ್ಯಕ್ತಿತ್ವಗಳನ್ನು ಮಾತಾಡಿಸುವ ಮೂಲಕ ಅವರ ಅನುಭವದ ಕಥನ ಒಂದು ಮಾಹಿತಿ ಕೋಶವಾಗಿ ನಮಗೆ ದಕ್ತಾ ಹೋಗ್ತಾ ಇದೆ. ಹಲವಾರು ಹಿರಿಯರು ಈ ವೇದಿಕೆಯಲ್ಲಿ ಮಾತಾಡಿದ್ದಾರೆ. ಈಗಲೂ ಅವರ ಮಾತುಗಳು ನಮ್ಮನ್ನು ಮೆಲುಕು ಹಾಕುವಂತೆ ಮಾಡ್ತಾ ಇದ್ದಾವೆ. ಇವತ್ತಂಥದ್ದೇ ಒಂದು ಹಿರಿಯರ ವಿದ್ವಾಂಸರ ಮನೆಗೆ ನಾವು ಬಂದಿದ್ದೇವೆ. ಮಾರನಮಿಕಟ್ಟೆ ಬಳಿಯಲ್ಲಿ ಸುಯಿಲ್ ಅಂತ ಹೇಳಿದ ಕೂಡಲೇ ನಮಗೆ ಒಂದು ತಂಪಾದ ಅನುಭವ ಆಗ್ತದೆ. ಯಾಕಂದರೆ ಅಲ್ಲಿ ಮನೆ ಮಾಡಿರುವವರು ನಾಡಿನ ಹಿರಿಯ ವಿದ್ವಾಂಸರು, ಅನೇಕ ಮಂದಿಗೆ ಮಾರ್ಗದರ್ಶಕರು, ಸಾಹಿತಿಗಳು, ಜಾನಪದ ತಜ್ಞರು ಆಗಿರತಕ್ಕಂತಹ ಪ್ರೊಫೆಸರ್ ಡಾಕ್ಟರ್ B.A. ವಿವೇಕ್ ರೈ ಅವರು. ವಿವೇಕ್ ರೈ ಅವರ ಬಗ್ಗೆ ಬಹುಶಃ ಸಾರಸ್ವತ ಲೋಕಕ್ಕೆ ಅಥವಾ ನಮ್ಮ ತುಳುನಾಡಿನವರಿಗೆ ಪರಿಚಯ ಮಾಡಬೇಕಾದಂಥ ಅಗತ್ಯ ಇಲ್ಲ. ಬಹಳ ದೀರ್ಘ ಅವಧಿಯಲ್ಲಿ ಕನ್ನಡ ಮತ್ತು ತುಳು ಭಾಷೆಗೆ ಸಂಬಂಧಪಟ್ಟ ಹಾಗೆ, ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಮಾಡಿದ ಕೆಲಸಗಳು ಒಂದು ಎರಡಲ್ಲ, ಅದು ನಮ್ಮ ಮಾತಿಗೆ ನಿಲುಕದಷ್ಟು ಅಗಾಧವಾದಂತಹ ಪರಿಧಿಯನ್ನು ಹೊಂದಿರುವಂಥದ್ದು. ಮೂಲತಃ ವಿವೇಕ್ ರೈ ಅವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನವರು. ಪುಣಚ ಗ್ರಾಮದಲ್ಲಿ ಅವರು ಹುಟ್ಟಿದ್ದಾರೆ. December 8, 1946 ಅವರ ಜನನ. ಅವರ ತಂದೆ ಕೂಡ ಒಬ್ಬರು ಕೃಷಿಕರು ಮತ್ತು ಸಾಹಿತಿಗಳು, ಅಗ್ರಹಾಳ ಪುರಂದರ್ರಿ, ಯಕ್ಷಗಾನದ ಅರ್ಥದಾಯಿಗಳು ಆಗಿದ್ದರು. ತಾಯಿ ಯಮುನಾರೈ ಅವರು ಶಿಕ್ಷಣವನ್ನೆಲ್ಲ ಪುಣಚದ ಆ ಪರಿಸರದಲ್ಲಿಯೇ ಅವರು ಕಳೆದರು. ಆಮೇಲೆ ಪ್ರೌಢ ಶಿಕ್ಷಣವನ್ನು ಪುತ್ತೂರಿನ ಬೋರ್ಡ್ ಹೈಸ್ಕೂಲ್ನಲ್ಲಿ ಮಾಡಿದರು. PUC ಮತ್ತು BSc ಪದವೀಧರರವರು. ಅದು ಫಿಲೋಮಿನಾ ಕಾಲೇಜಿನಲ್ಲಿ ಆಯಿತು. ಆಮೇಲೆ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ MA ಪಡ್ಕೊಂಡ್ರು. ಮತ್ತು PhD ಕೂಡ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ತುಳು ಜನಪದ ಸಾಹಿತ್ಯದ ಬಗ್ಗೆ ಅವರು ಮಾಡಿದರು. ಆಗ ಅವರಿಗೆ ಮಾರ್ಗದರ್ಶಕರಾಗಿದ್ದವರು ಡಾಕ್ಟರ್ ಹಾಮನಾಯಕ್ ಅವರು. ಆಮೇಲೆ ಅಧ್ಯಾಪನ ವೃತ್ತಿಗೆ ಬಂದರು. ಕನ್ನಡ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯದ ಸ್ನಾತಕೋತ್ತರ ಕೇಂದ್ರದಲ್ಲಿ ಅವರು ಕಲಿಸಿದರು. ಆಮೇಲೆ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ 1980-2004 ಒಟ್ಟು 34 ಅಧ್ಯಾಪನ ಮತ್ತು ಸಂಶೋಧನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು. ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಅವರು ಮಾಡಿದಂಥ ಕೆಲಸಗಳು ಅನೇಕ ಪ್ರಥಮಗಳು ಕೂಡ ಇದ್ದಾವೆ. ಆಮೇಲೆ ಕೂಡ ಅವರು ಅತಿಥಿ ಪ್ರಾಧ್ಯಾಪಕರಾಗಿ ಜರ್ಮನಿಯಲ್ಲಿ ವ್ಯೂಸ್ಬರ್ಗ್ ವಿಶ್ವವಿದ್ಯಾನಿಲಯದಲ್ಲಿ 1-3 ಆಮೇಲೆ ಕನ್ನಡ ಭಾಷೆ ಮತ್ತು ಪ್ರಾಚೀನ ಕನ್ನಡ ಸಾಹಿತ್ಯದ ಬಗ್ಗೆ ಯುರೋಪಿಯನ್ ಆಸಕ್ತರಿಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇಸಿಗೆ ಶಿಬಿರಗಳನ್ನು ಇತ್ಯಾದಿಗಳನ್ನು ಮಾಡ್ತಾ ಇದ್ದರು. ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಕೂಡ ಕನ್ನಡ ಅಧ್ಯಯನ ವಿಭಾಗ ಮಂಗಳೂರು ವಿಶ್ವವಿದ್ಯಾನಿಲಯದ ಮುಖ್ಯಸ್ಥರಾಗಿ ಕೆಲಸ ಮಾಡಿದರು. ಪ್ರಸಾರಂಗವನ್ನು ಅಲ್ಲಿ ಸ್ಥಾಪನೆ ಮಾಡಿದರು. ಡಾಕ್ಟರ್ ಶಿವರಾಮ ಕಾರಂತ ಪೀಠವನ್ನು ಸ್ಥಾಪನೆ ಮಾಡಿದರು. SDM ತುಳುಪೀಠ ಅದನ್ನು ಕೂಡ ಸ್ಥಾಪನೆ ಮಾಡಿದವರು ಪ್ರೊಫೆಸರ್ ವಿವೇಕ್ ರೈ ಅವರು. ಆಮೇಲೆ ವೀರಪ್ಪ ಮೊಯ್ಲಿಯವರ ಕಾಲದಲ್ಲಿ ನಮಗೆ ತುಳುವರಿಗೆ ಒಂದು ಅಕಾಡೆಮಿ ಸಿಕ್ಕಿತ್ತು. ಅದರ ಪ್ರಥಮ ಸ್ಥಾಪಕ ಅಧ್ಯಕ್ಷರಾಗಿ ಕೂಡ ವಿವೇಕ್ ರೈ ಅವರನ್ನು ಅವರು ಟೌನ್ ಹಾಲ್ ಒಂದು ಕಾರ್ಯಕ್ರಮದಲ್ಲಿ ಘೋಷಣೆ ಮಾಡಿದರು. 1994-1998 ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿ ಅದಕ್ಕೊಂದು ಮಾರ್ಗಸೂಚಿಯನ್ನು ಹಾಕಿಕೊಟ್ಟವರು. ಆಗ ಅವರ ಜೊತೆಯಲ್ಲಿ ಅಮೃತರಂತ ವಿದ್ವಾಂಸರೆಲ್ಲ ಸದಸ್ಯರಾಗಿ ಇದ್ದರು. ಅವರು ಮಂಗಳೂರು ವಿಶ್ವವಿದ್ಯಾನಿಲಯದ ಆ ಒಂದು ಸುದೀರ್ಘವಾದಂಥ ಸೇವೆಯ ಬಳಿಕ ಅಲ್ಲಿ ಕುಲಸಚಿವರಾಗಿಯೂ ಸ್ವಲ್ಪ ಸಮಯ ಕೆಲಸ ಮಾಡಿದರು. ಆಮೇಲೆ ಕನ್ನಡ ವಿಶ್ವವಿದ್ಯಾನಿಲಯ ಹಂಪಿ, ಅಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಹೀಗೆ ಅವರು ಕುಲಪತಿಗಳಾಗಿ ಕೆಲಸ ಮಾಡಿದರು. 2004-2007 ಹಂಪಿ, ಆಮೇಲೆ ಮೈಸೂರಿನಲ್ಲಿ 2007-2009. ಈ ಸಂದರ್ಭಗಳಲ್ಲೆಲ್ಲ ಸಾಹಿತ್ಯದ ಅವರ ಕೆಲಸಗಳು ಅದು ಅವ್ಯಾಹತವಾಗಿ ನಡೆಯುತ್ತಾ ಇತ್ತು. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಇರ್ಬೋದು, ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಇರ್ಬೋದು, ಕೇಂದ್ರ ಸಾಹಿತ್ಯ ಅಕಾಡೆಮಿ ಇರ್ಬೋದು, ಪ್ರಾದೇಶಿಕ ರಂಗಕಲೆಗಳ ಅಧ್ಯಯನ ಕೇಂದ್ರ ಉಡುಪಿ ಇರ್ಬೋದು, ಡಾಕ್ಟರ್ ಶಿವರಾಮ ಕಾರಂತ ಪಿಲಿಕುಳ ನಿಸರ್ಗಧಾಮ ಟ್ರಸ್ಟ್ ಅದರ ಒಂದು ಸ್ಥಾಪಕ ನಿರ್ದೇಶಕರಾಗಿ ಕೂಡ ಅವರು ಕೆಲಸ ಮಾಡಿದರು. ಅದರ ಜೊತೆಗೇನೆ ಅನೇಕ ಮಂದಿಗೆ PhDಗೆ ಮಾರ್ಗದರ್ಶನವನ್ನು ಕೊಟ್ಟರು. ನೂರಾರು ವಿದ್ಯಾರ್ಥಿಗಳು ಅವರ ಒಂದು ಗರಡಿಯಲ್ಲಿ ಪಳಗಿ ಇವತ್ತು ಡಾಕ್ಟರೇಟ್ ಕೂಡ ಪಡ್ಕೊಂಡಿದ್ದಾರೆ. ಬೇರೆ ಬೇರೆ ಸಮ್ಮೇಳನಗಳನ್ನು ಸ್ವತಃ ಅವರು ಮಾಡಿದರು. ಅನೇಕ ಸಮ್ಮೇಳನಗಳ ಅಧ್ಯಕ್ಷರಾಗಿ ಕೆಲಸ ಮಾಡಿದರು. ಬೇರೆ ಬೇರೆ ರಿಸರ್ಚ್ ಕೆಲಸಗಳನ್ನು ಮಾಡಿದರು. ಬಹುಶಃ ಈ ಹೊತ್ತಿನಲ್ಲಿಯೂ ಕೂಡ ವಿಶ್ರಾಂತ ಜೀವನದಲ್ಲಿದ್ದರೂ ನಿರಂತರವಾಗಿ ಕೆಲಸ ಮಾಡುವಂತಹ ಒಂದು ಪ್ರವೃತ್ತಿ ಪ್ರೊಫೆಸರ್ ರೈ ಅವರಿಗೆ. ಸುಮಾರು 60-70 ಮಿಕ್ಕಿದ ಕೃತಿಗಳನ್ನು ಕನ್ನಡ, ತುಳು ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಅವರು ಕೊಟ್ಟಿದ್ದಾರೆ. ಅದು ತುಳುಗಾದೆ ಇರ್ಬೋದು, ತುಳು ಒಗಟಿರ್ಬೋದು, ತವಳ ಸಂಸ್ಕೃತಿ ಇರಬಹುದು, ಗಿಳಿಸುವೆ ಎನ್ನುವಂಥ ಅಂಕಣ ಬರಹಗಳ ಒಂದು ಸಂಕಲನ ಇರಬಹುದು, ಅಥವಾ ಬ್ಲಾಗಿಲನ್ನು ತೆಗೆದು ಈಗಿನ ಆಧುನಿಕ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಬ್ಲಾಗ್ ಅವರದೇ ಆದ್ದು ಉಂಟು. ಮತ್ತು ಕನ್ನಡ ನುಡಿ ನಡೆಯ ಬರಹಗಳು ಅನೇಕ, ಈಗ ಮೊನ್ನೆ ಅಕ್ಕರ ಮನೆ ಇತ್ಯಾದಿಗಳನ್ನು ಬರೆದಿದ್ದಾರೆ. ತುಳುವ ಸಂಸ್ಕೃತಿಯ ಬಗ್ಗೆ ವಿಶೇಷವಾದಂಥ ಒಂದು ಸಂಶೋಧನೆಯನ್ನು ಕೂಡ ಮಾಡಿದ್ದಾರೆ. ಅನೇಕ ಪುಸ್ತಕಗಳನ್ನು ಸಂಪಾದನೆ ಮಾಡಿದ್ದಾರೆ. ಕನ್ನಡ ಕಾದಂಬರಿಯ ಮೊದಲ ಹೆಜ್ಜೆಗಳು, ಕಡೆಂಗೋಡ್ಲು ಸಾಹಿತ್ಯ, ಶಾಂಭವಿ ಮುಳಿಯ ತಿಮ್ಮಪ್ಪಯ್ಯನವರ ಸಾಹಿತ್ಯ, ಜನಪದ ಆಟಗಳು, ತುಳುಕವಿತಗಳು, ಮಲೆಕುಡಿಯರು, ಯಕ್ಷಗಾನ ಪ್ರಸಂಗ ಸಂಪುಟ, ಪೊನ್ನಕಂಠಿ, ಭೂತಾರಾಧನೆಯ ಬಣ್ಣಗಾರಿಕೆ, ಆಮೇಲೆ ಅವರ ತಂದೆಯವರ ಒಂದು ಎಲ್ಲ ಕೃತಿಗಳನ್ನು ಒಟ್ಟು ಮಾಡಿ ಅಗ್ರಹಾಳ ಪುರಂದರಯ್ಯವರ ಸಮಗ್ರ ಸಾಹಿತ್ಯ ಅದನ್ನು ಕೂಡ ಹೊರಗೆ ತಂದರು. ಶತಮಾನದ ಕೊನೆಯಲ್ಲಿ ಶಿವರಾಮ ಕಾರಂತರು ಒಂದು ಪುಸ್ತಕ ಬಂತು. ರಾಘವಾಂಕನ ಸಮಗ್ರ ಕಾವ್ಯ, ತುಳು ಸಾಹಿತ್ಯ ಚರಿತ್ರೆ ಬಹಳ ದೊಡ್ಡ ವಿಷಯ. ಆಮೇಲೆ ರೂಪಾಂತರ, ಮಂಗಳೂರು ದರ್ಶನ, ಇಡೀ ಮಂಗಳೂರು ಪರಿಸರದ ಒಂದು ಸಂಕ್ಷಿಪ್ತ ಅಲ್ಲ ಅದು ವಿಶಾಲವಾದಂಥ ಪರಿಚಯವುಳ್ಳಂತಹ ಮೂರು ಸಂಪುಟಗಳು ಬಂದಿವೆ. ಆಮೇಲೆ ತುಳು ಪುಸ್ತಕಗಳು, ತುಳು ಬರವು ಸರವು ವಚನ, ಹೀಗೆ ಅನೇಕ ಅನೇಕ ಕೃತಿಗಳನ್ನು ಸ್ವತಃ ಮತ್ತು ಸಂಪಾದಕರಾಗಿ ಬೇರೆಯವರ ಜೊತೆಗೆ ಸಂಶೋಧಕರಾಗಿ ಅವರು ಮಾಡಿದಂಥ ಕೆಲಸಗಳು ಅದು ಭಾಳ ದೊಡ್ಡದು. ಹಾಗಂತ ಕವಿತೆಗಳನ್ನು ಬರೆದಿದ್ದಾರೆ ಅವರು. ಆಮೇಲೆ ಕಾದಂಬರಿ ಬಹುಶಃ ಕಾದಂಬರಿ ಕಥೆಯ ಕಡೆಗೆ ಅವರು ಹೋಗಲಿಲ್ಲ, ಗಂಭೀರ ಸಾಹಿತ್ಯಗಳನ್ನೇ ಕೊಟ್ಟರು. ಅದು ನಾಲ್ಕು ಕಾಲ ಉಳಿಯುವಂಥ ಕೆಲಸಗಳನ್ನೇ ಮಾಡಿ ಇವತ್ತು ಪ್ರೊಫೆಸರ್ ರೇಗೌಡರು ಕನ್ನಡದ ಮೇರು ವಿದ್ವಾಂಸರ ಪಟ್ಟಿಯಲ್ಲಿ ಮೊದಲ ಪಂಕ್ತಿಯಲ್ಲಿ ನಮಗೆ ಕಾಣುವಂಥವರು. ಅವರಿಗೆ ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ, ಸಂದೇಶ ಪ್ರತಿಷ್ಠಾನದ ಪ್ರಶಸ್ತಿ, ತುಳು ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ, ಕೊಳಲಿ ಶೀನಪ್ಪ ಹೆಗಡೆಯವರ ಪ್ರಶಸ್ತಿ, ಗುಮ್ಮಟೇಶ್ವರ ವಿದ್ಯಾಪೀಠ ಶ್ರವಣ ಬೆಳಗೊಳ 2010 ಆ ಪ್ರಶಸ್ತಿ ಸಿಕ್ಕಿದೆ, ಮುಳಿಯ ತಿಮ್ಮಪ್ಪಯ್ಯ ಪ್ರಶಸ್ತಿ, ಡಾಕ್ಟರ್ ಹಾಮಾ ನಾಯಕ ಗೌರವ ಪ್ರಶಸ್ತಿ, ಮತ್ತು ದೂರದರ್ಶನ ಬೆಂಗಳೂರು ಚಂದನ ಪ್ರಶಸ್ತಿ, ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಅವರಿಗೆ ಗೌರವ ಡಾಕ್ಟರೇಟ್ ಕೂಡ ಬಂದಿದೆ. ಅವರು ಸ್ವತಃ PhD ಮಾಡಿ ಡಾಕ್ಟರೇಟ್ ಮೊದಲೇ ಪಡ್ಕೊಂಡವರು. ಆಮೇಲೆ ಮಣಿಪಾಲ ವಿಶ್ವವಿದ್ಯಾನಿಲಯದಿಂದ ಹೊಸ ವರ್ಷದ ಪ್ರಶಸ್ತಿ ಸಿಕ್ಕಿದೆ, ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ 2018 ಬಂತು, ಡಾಕ್ಟರ್ ಶಂಭಾ ಜೋಶಿ ಸಂಶೋಧನಾ ಪ್ರಶಸ್ತಿ ಅದು ಶಿವಮೊಗ್ಗ ಕರ್ನಾಟಕ ಸಂಘದಿಂದ 2019 ಬಂತು, ಮಾಸ್ತಿ ಪ್ರಶಸ್ತಿ ಅದು ಮಾಸ್ತಿ ಟ್ರಸ್ಟ್ನವರು 2021 ಕೊಟ್ಟರು. ಅದು ಬರ್ತಲೇ ಇರ್ತದೆ, ಗೌರವಗಳು ಸನ್ಮಾನಗಳು ತುಂಬ ಆಗಿವೆ. ಅಂತಹ ಒಬ್ಬರು ವಿದ್ವಾಂಸರು ನಮ್ಮ ನಡುವೆ ಇದ್ದಾರೆ ಎನ್ನುವಂಥದ್ದು ನಮಗೆಲ್ಲ ಬಹಳ ಹೆಮ್ಮೆಯ ಸಂಗತಿ. ಕೂಡ ನಮಗೂ ಬೇರೆ ಬೇರೆ ಸಂದರ್ಭದಲ್ಲಿ ಮಾರ್ಗದರ್ಶಕರಾಗಿ ಇದ್ದವರು ಪ್ರೊಫೆಸರ್ ರೈಯವರು. ಇವತ್ತವರನ್ನು ಕಲಾಸಾರಂಗಾಗಿ ಮಾತಾಡುವಂಥ ಒಂದು ಅವಕಾಶ ನಮಗೆ ಸಿಕ್ಕಿದೆ, ಹಾಗಾಗಿ ಅವರನ್ನು ಬರಮಾಡಿಕೊಂಡು ಮಾತಾಡ್ತಾ ಇದ್ದೇನೆ. ಸರ್ ನಮಸ್ಕಾರ.
2: ನಮಸ್ಕಾರ.
1: ಬಹಳ ಸಂತೋಷ ಆಯಿತು.
2: ನನಗೂ ಬಹಳ ಸಂತೋಷ.
1: ನಿಮ್ಮ ಮನೆಗೆ ಬಂದು ನಿಮ್ಮೊಂದಿಗೆ ಒಂದು ರೀತಿಯ ಸಲ್ಲಾಪ ಮಾಡುವಂಥ ಒಂದು ಸಂದರ್ಭ. ಪ್ರೊಫೆಸರ್ ರೈಯವರು ಈಗ ವಿಶ್ರಾಂತ ಕುಲಪತಿಗಳು, ಹಾಗಂತ ಅದು ನಿವೃತ್ತಿ ಅಥವಾ ಎಲ್ಲ ಕೆಲಸವನ್ನು ಬಿಟ್ಟು ಕೂತ್ಕೊಂಡವರು ಅಂತ ಅರ್ಥ ಅಲ್ಲ ಅದು. ಯಾಕಂದರೆ ವಿವೇಕಾನಂದರು ಹೇಳಿದಾಗೆ ಕೆಲಸಗಾರರಿಗೆ ಕೆಲಸವೇ ಒಂದು ವಿಶ್ರಾಂತಿ. ಬಹುಶಃ ದಿವಸ 24 ಗಂಟೆಯಲ್ಲಿ ಒಂದು 15 ಗಂಟೆ ನಿರಂತರ ಸಾಹಿತ್ಯದ ಸಂಸ್ಕೃತಿಯ ಕೆಲಸ ಮಾಡ್ತಾ ಇದ್ದೀರಿ, ಬೇರೆ ಬೇರೆ ಜನರಿಗೆ ಮಾರ್ಗದರ್ಶನ ಈ ಹೊತ್ತಿನಲ್ಲಿಯೂ ಕೂಡ ಕೊಡ್ತಾ ಇದ್ದೀರಿ. ಇದೆಲ್ಲವನ್ನು ಗಮನಿಸಿ ನಾನು ಬಹುಶಃ ತಮ್ಮಲ್ಲಿ ಕೇಳಬೇಕು, ಈ ಹಂತದಲ್ಲಿ ಸ್ವಲ್ಪ ಹಿಂದೆ ನೋಡಿದರೆ ಏನನ್ನಿಸ್ತದೆ ಸರ್ ನಿಮಗೆ?
2: ಆದರೆ ಏನಾಗಿದೆ ಅಂದರೆ ಒಂದು ವಯಸ್ಸು ಅನ್ನೋದೊಂದು ಇರ್ತದೆ ಎಲ್ರಿಗೂ ಕೂಡ. ಯಾಕೆಂದರೆ ನಾವು ಅದನ್ನು ಹೇಳ್ತೇವೆ, ಒಂದು ಬಾಲ್ಯದಿಂದ ನಾನೀಗ 78 ಒಂದು ಹರೆಯದಲ್ಲಿದ್ದೇನೆ.
1: ಹೌದು.
2: ಹಾಗಾಗಿ ಏನಾಗ್ತದೆ, ನಾವು ಒಂದು ಕಾಲಕ್ಕೆ ಈಗ ಮಂಗಳೂರು ವಿಶ್ವವಿದ್ಯಾನಿಲಯ ನಾನು ಒಂದು 34 ಅದರ ಒಟ್ಟು ಕನ್ನಡ ವಿಭಾಗದಲ್ಲಿ ಕೆಲಸ ಮಾಡಿದೆ. ಆಮೇಲೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ 3 ಒಂದು 2.5 ಮೈಸೂರು ಮುಕ್ತ ವಿಶ್ವವಿದ್ಯಾನಿಲಯ, 3 ಜರ್ಮನಿಯ ವ್ಯೂಸ್ಬರ್ಗ್ ವಿಶ್ವವಿದ್ಯಾನಿಲಯ, ಆಮೇಲೆ ಕೂಡ ವರ್ಷಕ್ಕೊಂದು ಬಾರಿ ಜರ್ಮನಿಗೆ ಈ ಕನ್ನಡ ಶಾಸ್ತ್ರೀಯ ಭಾಷೆ ಕಲಿಸ್ಲಿಕ್ಕೆ ಹೋಗ್ತಾ ಇದ್ದೆ. ಅದರಿಂದ ಏನಾಗ್ತದೆ ಅಂದರೆ ಒಂದು ಅರ್ಥದಲ್ಲಿ ನಮಗೆ ಒಂದು ನಿರಂತರವಾದ ಒಂದು ಕೆಲಸಗಳು ಮಾಡ್ತಾ ಇದ್ದ ನಂತರ ಒಂದು ವಿರಾಮ ಅಂತ ಬೇಕಾಗ್ತದೆ.
1: ಹೌದು.
2: ಹಾಗಾಗಿ ನಾವು ಬರವಣಿಗೆ ಕೆಲಸವನ್ನು ನಾನು ಬಹಳ ಹೆಚ್ಚು ಮಾಡಿರುವುದೇ ನಿವೃತ್ತಿಯಾದ ನಂತರ. ಯಾಕಂದರೆ ನಾನು ಕನ್ನಡ ವಿಭಾಗದ ಮುಖ್ಯಸ್ಥನಾಗಿ ಬಹಳ ದೀರ್ಘಕಾಲ ಇದ್ದವನು. ಹಾಗಾಗಿ ಆ ಕಾಲಕ್ಕೆ ಹೆಚ್ಚು ಬರವಣಿಗೆ ಕೆಲಸ ಸಂಘಟನೆ ಸಂಸ್ಥೆ ಕಟ್ಟುವುದು ಇದು ಕೆಲಸ ಮಾಡಿದೆ ಒಟ್ಟಿಗೆ. ಇತ್ತೀಚೆಗೆ ಏನಾಗಿದೆ, ವಯೋಸಹಜವಾಗಿ ಏನಾಗ್ತದೆ ಅಂದರೆ ನಾವು ಹಿಂದಿನಷ್ಟು ಒಂದೆಲ್ಲ ಕೆಲಸಗಳನ್ನು ಒಟ್ಟಿಗೆ ಮಾಡ್ಲಿಕ್ಕೆ ಆಗುವುದಿಲ್ಲ. ಹೀಗಾಗಿ ನಾನು ಏನಾಗಿದೆ ಮನೆಯಲ್ಲಿ ಸ್ವಲ್ಪ ವಿರಾಮದಲ್ಲಿ ನನ್ನ ಓದು ಮತ್ತು ಬರವಣಿಗೆ ಕೆಲಸವನ್ನು ಮಾಡ್ತಾ ಇದ್ದೇನೆ.
1: ಹಾಗಾಗಿ ಕ್ರಿಯಾಶೀಲರಾಗಿದ್ದೀರಿ. ಯಾವ ಹೊತ್ತಿಗೊಂದು ಫೋನ್ ಮಾಡಿದ್ರು ಕೂಡ ತಕ್ಷಣ ಎತ್ತಿಕೊಳ್ಳುವಂತಹ ಒಂದು ಸೌಜನ್ಯ ನಿಮಗೆ ಈ ಹೊತ್ತಿಗೂ ಕೂಡ ಇದೆ. ನಾನು ಕೇಳಿದ ಹಾಗೆ ನಿಮಗೆ ವಿವೇಕ ಹೆಸರು ಇಟ್ಟದ್ದೇ ಡಾಕ್ಟರ್ ಕೋಟ ಶಿವರಾಮ ಕಾರಂತರು ಅಂತ ನಾನು ಕೇಳಿದ್ದೇನೆ. ಹಾಗಿದ್ರೆ ಪುತ್ತೂರಿನಲ್ಲಿ ಶಿವರಾಮ ಕಾರಂತರ ನಿಕಟವರ್ತಿಗಳು ನಿಮ್ಮ ತಂದೆಯವರು ಆಗಿದ್ದುದು ಕೂಡ ನಾನು ಕೇಳ್ಪಟ್ಟಂತಹ ವಿಷಯ. ಆ ಒಂದು ವಿಚಾರವನ್ನು ನೀವು ನಾವು ಗಮನಿಸಿಕೊಂಡ್ರೆ ಬಹುಶಃ ನಿಮ್ಮ ಬಾಲ್ಯದ ಜೀವನ ನಿಮ್ಮ ಈಗಿನ ಒಂದು ಬೆಳವಣಿಗೆಗೆ ಹೇಗೆ ಪೂರಕವಾಗಿತ್ತು?
2: ನಾನು ಹುಟ್ಟಿ ಬೆಳೆದದ್ದು ಆಗ ಪುತ್ತೂರು ತಾಲೂಕು ಅಂತ ಇತ್ತು, ನಂತರ ಬಂಟ್ವಾಳ ತಾಲೂಕು ಆಯಿತು. ಪುಣಿಚ ಎನ್ನುವಂಥ ಒಂದು ಸಣ್ಣ ಹಳ್ಳಿ. ಆ ಕಾಲಕ್ಕೆ ಅಲ್ಲಿಗೆ ವಾಹನ ಸೌಕರ್ಯ ಇರಲಿಲ್ಲ, ವಿದ್ಯುತ್ ಸೌಕರ್ಯ ಇರಲಿಲ್ಲ, ಯಾವುದೂ ಇರಲಿಲ್ಲ. ನಾವು ಹತ್ತಿರದ ಊರು ಒಂದು ಕಡೆ ಪುತ್ತೂರಿಗೆ ನಡ್ಕೊಂಡು ಹೋಗಬೇಕಾಗಿತ್ತು, 7-8 ಮೈಲ್ ದೂರದಲ್ಲಿದ್ದದ್ದು. ನನ್ನ ತಂದೆ ಒಂದು ಮಧ್ಯಮ ದರ್ಜೆಯ ಕೃಷಿಕರು, ನಮ್ಮ ವೃತ್ತಿಯ ಕೃಷಿ ಅದು, ಭತ್ತ ಅಡಿಕೆ ಬಾಳೆ ತರಕಾರಿಗಳು ಹಣ್ಣು ಹಂಪಲು ಇದು ನಮ್ಮ ಬದುಕು. ಆದರೆ ನಮ್ಮ ತಂದೆ ಈ ಕಾರಂತರ ಮಕ್ಕಳ ಕೂಟದ ಒಂದು ಸಹವಾಸಕ್ಕೆ ಬಂದ ಕಾರಣ ಅವರು ಬಹಳ ಓದ್ತಾ ಇದ್ರು, ಮನೆಗೆ ಪತ್ರಿಕೆ ತುಂಬಾ ತರಿಸ್ತಾ ಇದ್ರು ಪೋಸ್ಟಿನಲ್ಲಿ. ಆ ಕಾಲಕ್ಕೆಲ್ಲ ಪುಸ್ತಕಗಳನ್ನು ಕೂಡ ಕಾರಂತರ ಯಾವುದೇ ಒಂದು ಹೊಸ ಪುಸ್ತಕ ಬಂದರೆ ನಮ್ಮ ಮನೆಯಲ್ಲಿ ಇರ್ತಾ ಇತ್ತು. ಕಾರಂತರ ಆರಂಭದ ಪುಸ್ತಕ ಎಲ್ಲ ನಾನು ಒಂದು 4-5-6-7 ವರ್ಷದವನಿದ್ದಾಗಲೇ ನಮ್ಮ ಮನೆಯಲ್ಲಿ ಇರ್ತಾ ಇತ್ತು, ಓದ್ತಾ ಇದ್ದೆ ನಾನು. ಹೀಗೆ ಮನೆಯಲ್ಲಿ ಕೃಷಿ ನಮ್ಮದು ವೃತ್ತಿಯಾದರೂ ಒಂದು ಸಾಹಿತ್ಯದ ಒಂದು ಆವರಣ ಇತ್ತು, ಅದು ಒಂದು ನಮಗಿದ್ದ ಒಂದು ಬಹಳ ಮುಖ್ಯ ಶಕ್ತಿ ಅದು. ಯಾಕಂದ್ರೆ ಹಳ್ಳಿಯ ಸಾಮಾನ್ಯ ಕೃಷಿಕರ ಮನೆಯಲ್ಲಿ ಆ ಕಾಲಕ್ಕೆ ಪತ್ರಿಕೆ ಎಲ್ಲ ಬರ್ತಾ ಇರಲಿಲ್ಲ, ಎಲ್ಲಿ ಕೂಡ ಇರಲಿಲ್ಲ. ಅರೆ ನಮ್ಮ ತಂದೆ ಪೋಸ್ಟಿನಲ್ಲಿ ಕೆಲ ಪತ್ರಿಕೆ ತರಿಸ್ತಾ ಇದ್ರು, ಪುಸ್ತಕ ತರಿಸ್ತಾ ಇದ್ರು ಒಂದು. ಆಮೇಲೆ ನಮ್ಮ ತಾಯಿ ಅವರು ಅವರ ತಂದೆಯಿಂದ ಈ ಕುಮಾರವ್ಯಾಸ ಭಾರತ ಜೈಮಿನಿ ಭಾರತ ಅದನ್ನು ವಾಚನ ಮಾಡ್ತಾರೆ, ಬಹಳ ಒಳ್ಳೆಯ ವಾಚನ ಕಾಣ್ತೀವಿ. ಅವರ ಕಂಠ ಏನು ನಮ್ಮ ತಾಯಿಯ ಕಂಠ ಅದು ನಮ್ಗೆ ಯಾರಿಗೂ ಬರಲಿಲ್ಲ. ಜೈಮಿನಿ ಭಾರತ ಮತ್ತು ಕುಮಾರ ಭಾರತ ಅದು ನಾನು ಎಷ್ಟೋ ಬಾರಿ ರಾತ್ರಿಯ ವೇಳೆಗೆ ನಾವು ಹಳ್ಳಿಯಲ್ಲಿ ಚಿಕ್ಕ ಹುಡುಗರಾಗಿದ್ದ ಕಾಲದಿಂದ ಕೇಳ್ತಾ ಇದ್ದೇನೆ. ಹಾಗೆ ನಮಗೆ ಆ ಥರದ ಒಂದು ಯಾವುದು ಒಂದು ಪರಂಪರೆಯ ಒಂದು ನನಗೆ ಆ ಥರದ ಒಂದು ಇತ್ತು. ಮತ್ತು ನಮ್ಮ ಹಳ್ಳಿ ಆದ ಕಾರಣ ಹಳ್ಳಿಯಲ್ಲಿ ಈಗ ನಾವು ಈಗ ಮುಂದೆ ನಾನು ತುಳು ಜಾನಪದ ಕೆಲಸ ಮಾಡಲಿಕ್ಕೆ ಪ್ರೇರಣೆಗೆ ನಮ್ಮ ಗದ್ದೆಯಲ್ಲಿ ಹೆಂಗಸರು ನೇಜಿ ನಡುವಾಗ ಕವಿತೆ ಹೇಳ್ತಾ ಇದ್ರು, ಸಂಧಿ ಹೇಳ್ತಾ ಇದ್ರು, ಮತ್ತೆ ಈ ತರ ಉರಲ್ ಹೇಳ್ತಾ ಇದ್ರು. ಹಾಗಾಗಿ ಒಂಥರ ಕೃಷಿಕರ ಜೊತೆಗೆ ನಾನು ಅಲ್ಲಿ ಬೆಳೆದು ಬಂದವನು. ಈ ಕಾರಂತರ ಸಂಪರ್ಕದ್ದು ತಂದೆ ಹೇಳ್ತಾ ಇದ್ರು, ಅದೇ ನಾನು ಹುಟ್ಟಿದಾಗ ಆ ತಂದೆಯವರು ಹೋಗಿ ಕಾರಂತರತ್ತ ಹುಡುಗನಿಗೆ ಏನು ಹೆಸರಿಡಬೇಕು ಅಂತ ಕೇಳಿದ್ರಂತೆ. ಅವರು ವಿವೇಕ ಅಂತ ಹೇಳಿದ್ರಂತೆ ತಂದೆಯವರಿಗೆ. ಅದು ಏನಾಗಿದೆ ವಿವೇಕಾನಂದ ಹೆಸರು ಆಗ ಯಾರಿಗೂ ಇರಲಿಲ್ಲ, ಬಹಳ ಅಪರಿಚಿತ. ಯಾಕಂದ್ರೆ ವಿವೇಕಾನಂದ ಪ್ರಸಿದ್ಧ ಸರ್ತಾನೆ, ವಿವೇಕಾನಂದ ಇರಲಿಲ್ಲ. ಆನಂದ ಗಿನಂದ ಏನು ಬೇಡ, ವಿವೇಕ ಇದ್ರೆ ಆನಂದ ತನ್ನಿಂತಾನೆ ಬರ್ತದೆ ಅಂತ ಹೇಳಿದ್ರು. ಸೊ ಇದು ಒಂದು ನನಗೆ ಆಕಸ್ಮಿಕ. ಸೊ ಇದು ಇದ್ರಿಂದ ಹಳ್ಳಿಯಲ್ಲಿ ನಮ್ಗೇನಾಗಿದೆ, ನಾವು ತುಂಬಾ ಹಳ್ಳಿಯಿಂದ ಅದೇನ ಪರ್ಯಾದರ್ಕ ಹೈಯರ್ ಎಲಿಮೆಂಟರಿ ಶಾಲೆಯಲ್ಲಿ 1ನೇ ತರಗತಿಯಿಂದ 8ನೇ ತರಗತಿವರೆಗೆ ಓದಿದ್ದು ನಾವು
1: ಕನ್ನಡ ಶಾಲೆ.
2: ಆಗ ಕನ್ನಡ ಶಾಲೆ ಇಂಗ್ಲಿಷ್ ಶಾಲೆ ಅನ್ನೋದು ಆಗಿರಲೇ ಇಲ್ಲ ಕನ್ನಡ ಶಾಲೆಯಲ್ಲಿ. ಅದ ಮಣಿಲಾ ಶಾಸ್ತ್ರಿ ಕುಟುಂಬದವರು, ಅಣ್ಣ ತಮ್ಮಂದಿರು ಒಂದು 8 ಜನ ಇದ್ರು. ಹಾಗಾಗಿ 8 ಕ್ಲಾಸಿಗೆ 9 ಬನ್ ಅಧ್ಯಾಪಕರಿದ್ದರು, ಇವತ್ತು 8 ಕ್ಲಾಸಿಗೆ 1 ಅಧ್ಯಾಪಕರಿರುವ. ಆಗ ನಮ್ದು 8 ಕ್ಲಾಸಿಗೆ 9 ಅಧ್ಯಾಪಕರಿದ್ದದ್ದು. ಅಲ್ಲಿ ಯಕ್ಷಗಾನದ ಅವರೆಲ್ಲ ಈ ಕುಟುಂಬ ಯಕ್ಷಗಾನದ ಬಹಳ ಪ್ರಿಯರು. ಹಾಗೆ ನಮ್ಮಲ್ಲಿ ವಾರಕ್ಕೆ 1 ಬಾರಿ ನಮ್ಮ ಶಾಲೆಯಲ್ಲಿ ತಾಳಮದ್ದಳೆ ನಡೀತಾ ಇತ್ತು. ಹೊರಗಿನ ಅರ್ಥಧಾರಿಗಳು ಬರ್ತಾ ಇದ್ರು. ನನಗೂ ನೆನಪಿದ್ದಾಗೆ ದೇರಾಜೆಯವರು, ಪೆರ್ಲಕೃಷ್ಣ ಭಟ್ರು ಇವರೆಲ್ಲ ಬರ್ತಾ ಇದ್ರು. ಮತ್ತೆ ಅಲ್ಲಿ ನಮ್ಮೆಲ್ಲ ಅಧ್ಯಾಪಕರು ಯಕ್ಷಗಾನದಲ್ಲಿ ಒಳ್ಳೆ, ನಮ್ಮ ಹೆಡ್ ಮಾಸ್ಟರ್ ರಾಮಕೃಷ್ಣಾರ್ಥಿಗಳು ಒಳ್ಳೆ ಭಾಗವತರು. ಹಾಗೆ ಅದು ಆಮೇಲೆ ಮೇಳಗಳು ಬಂದ್ರೆ ನಮ್ಮ ಶಾಲೆಯ ಅಂಗಳದಲ್ಲಿ ಟೆಂಟ್ ಹೊಡೆಯುವುದು. ಕುಂಡಾವು ಮೇಳ ಬರ್ತಾ ಇತ್ತು, ಧರ್ಮಸ್ಥಳ ಬರ್ತಾ ಇತ್ತು. ಹಾಗಾಗಿ ಬಂದ್ರೆ ನಮ್ಮ ಶಾಲೆ ಅಂಗಳದಲ್ಲಿ ಅದು ಟೆಂಟು, ನಮಗೆ ಟಿಕೆಟ್ ತಗೊಳ್ಳಿಕ್ಕೆ ನಾವು ಡೈರಿ ಒಳಗೆಲ್ಲ ಒಳಗೆ ಹೋಗ್ಬೋದು ಯಾವ್ದು ಟೆಂಟಿನ ಒಳಗೆ ಮಕ್ಕಳು, ಅಲ್ಲಿ ಶಾಲೆ ಮಕ್ಕಳು. ಹಾಗಾಗಿ ಅಲ್ಲಿ ಚಾಪೆಯಲ್ಲಿಯೋ ನೆಲದಲ್ಲೇ ಕೂತ್ಕೊಂಡು ಆಟ ನೋಡೋದು, ಇವೆಲ್ಲವುಗಳು ನನಗೆ ಒಂದು ರೀತಿ ಪ್ರೇರಣೆ ಸಿಕ್ಕಿರುವಂತದ್ದು. ಮನೆಯಲ್ಲಿ ಶಾಲೆಯಲ್ಲಿ ಇಡೀ ನಮ್ಮ ಕೃಷಿ ಆವರಣ ಉಂಟಲ್ಲ, ನಾನು ಎಂ ಎ ಮಾಡ್ತೇನೆ ಅನ್ನುವ ಕಲ್ಪನೆ ನನಗಿರಲಿಲ್ಲ. ಆದರೆ ಅವು ನನಗೇನಾಗಿದೆ ಅಂದರೆ ಒಂದು ಸಹಜವಾದ ಪರಿಸರದಲ್ಲಿಯೇ ನನಗೆ ಈ ಕನ್ನಡ ತುಳು ಸಾಹಿತ್ಯ ಯಕ್ಷಗಾನ ಈ ಪ್ರಭಾವ ನನ್ನ ಮೇಲೆ ಬಹಳ ಆಗಿದೆ.
1: ಈಗ ನಿಮ್ಮ ತಂದೆಯವರು ಅಗ್ರಗಾಳ ಪುರಂದರಯ್ಯವರು, ತಾಯಿ ಯಮುನಾ ಅಲ್ವಾ? ಈಗ ನೀವೆಷ್ಟು ಮಕ್ಕಳು ಅಣ್ಣ ತಮ್ಮಂದಿರು?
2: ನಾವು 4 ಜನ, ನನಗೆ 2 ಅಕ್ಕಂದಿರು, ಅವರು ಜೀವನ್ ಲತಾ ಅಂತ ದೊಡ್ಡವರು, ಅವ್ರಿಗೆ 82 ವರ್ಷ ಆಗಿದೆ. ಈಗಲೂ ಕೂಡ ಅಲ್ಲಿ ಉಪ್ಪಿನಂಗಡಿ ಬಳಿ ನೆಕ್ಕೆಲಡಿಯಲ್ಲಿ ಇದ್ದಾರೆ ಕೃಷಿಕರು. ಎರಡನೇ ಅವರು ಆಶಾಲತಾ ಅಂತ, ಅವರು ಒಂದು 6 ವರ್ಷದ ಹಿಂದೆ ಅನಾರೋಗ್ಯದಿಂದ ತೀರಿಕೊಂಡ್ರು. ನಂತರ ನಾನು ಮೊದಲನೇ, ನನ್ನ ತಮ್ಮ ಉಲ್ಲಾಸ್ ರೈ ಅಂತ ಅವನು ವಿಜಯ ಬ್ಯಾಂಕಿಗೆ MSc ಮಾಡಿ ವಿಜಯ ಬ್ಯಾಂಕಿಗೆ ಸೇರಿ ಅಲ್ಲಿ ಉನ್ನತ ಹುದ್ದೆ ಜನರಲ್ ಮ್ಯಾನೇಜರ್ ಆಗಿ ನಿವೃತ್ತನಾಗಿ ಈಗ ಮಂಗಳೂರಲ್ಲಿ ವಾಸ ಮಾಡ್ತಾ ಇದ್ದಾನೆ. ನಾವು ಈಗ 3 ಜನ ಇದ್ದೇವೆ. ಇದೊಂದು ಬಹಳ ಹಳೆಯ ಕತೆ, ಒಂದು ಎಕ್ಕಸಕ್ಕದ್ದು. ಮೊದಲನೇದಾಗಿ ನಾನು ಆ ಶಬ್ದದ ಬಗ್ಗೆ ಒಂದು ಮಾತು ಹೇಳಬೇಕು. ಸಿನಿಮಾದ ಬಗ್ಗೆ ಮೊದಲು, ಕಿನ್ನಿದಾರುವಿನ ಬಳಿಗೆ ಕೋಟಿ ಜನರು ಹೋಗುವುದು ಅಂದರೆ ಒಂದು ಉತ್ಸಾಹ, ಹಾಗೆ ಮೂರು ಮಾತ್ರೆಯ ಗಣದ ಒಂದು ಲಯ ಹೊಂದ್ಬೋದು ಅಂತ ಒಂದಿತ್ತು. ನಮ್ಮನೆ ಹತ್ತಿರನೇ ಒಬ್ಬರು ಕೆಲಸ ಹೆಂಗಸರ ಮನೆ ಇತ್ತು. ನಾವು ಸುಮ್ಮನೆ ಮನೆಯಿಂದ ಹೊರಗೆ ಬರುವಾಗ ಅವಳು ಅವನ ಮಗನಿಗೆ ಒಂದು ಬೆತ್ತದಲ್ಲಿ ಹೊಡೀತಾಳೆ. ಅಂದ ಬೈ ಏತುಂಬ ಈ ತಿನ್ಪುನೆ ಎಕ್ಕಸಕ್ಕ ತಿನ್ಪುನೆಂಬೆ ಅಂತ ಅವಳು ಹೊಡೀತಾಳೆ. ನನಗೆ ಆ ಶಬ್ದ ನಮಗೆ ಸಾಮಾನ್ಯ ಪಕ್ಷ ಅವನ ವಿಪರೀತದೆ ತಿಂತಾನೆ ಮಕ್ಕಳತ್ತಾನೆ. ಇವಳು ಹೊಡೆಯುವಾಗ ಅವನೇನ್ತಾನೆ ಓಡ್ತಾನೆ. ನಮ್ಮದು ನಮ್ಮ ಮನೆ ಅಲ್ಲಿಗೆ ನಮ್ಮ ಮನೆಗೆ ಹೋಗೋ ದಾರಿ ಅದು ಗುಡ್ಡದ ಎಕ್ಕಸಕ್ಕ ಎಕ್ಕಸಕ್ಕ ಅಂತ ಇವಳು ಹೊಡಿಲಿಕ್ಕೆ ಹೋಗೋ ಅವನ ಎಕ್ಕಸಕ್ಕ ಅಂತ ಅವ್ರು ಕುಡಿದು ಹೋಗ್ತಾ ಇದ್ದಾರೆ. ನನಗೆ ಇದನ್ನೇ ಒಂದು ಸಾಲ ಮಾಡಿದ್ರೆ ಹೇಗೆ ಅಂತೇಳಿ ಮನೆಗೆ ಬಂದು ಕೂತು ಕಾಗದದಲ್ಲಿ ನಾವು ಒಂದು ಹಾಳೆಯಲ್ಲಿ ಬರೆದೆ, ಎಕ್ಕಸಕ್ಕ ಎಕ್ಕಸಕ್ಕ ಎಕ್ಕಸಕ್ಕಲ್ಲ. ಆಮೇಲೆ ಗೊತ್ತಾಯ್ತು ಅಕ್ಕ ಪಂಡದ್ದು ಲೆಪ್ಪು ನಕಲು ಬತ್ತೆರಿತ್ತಲ್ಲ. ಇಲ್ಲಿಗೆ ಒಂದು ಲೈನ್ ಆಯ್ತು.

0: ಈಗ ನೀವು ಪುತ್ತೂರಿನಲ್ಲಿ ಹೈಸ್ಕೂಲ್ ವಿದ್ಯಾಭ್ಯಾಸ, ಆಮೇಲೆ ಫಿಲೋಮಿನಾ ಕಾಲೇಜಿನಲ್ಲಿ ನೀವು ಪದವಿ, ಅದು ಕೂಡ ನೀವು ಸೈನ್ಸ್ ತಗೊಂಡು ಪದವೀಧರರಾದರು, ಬಿ ಎಸ್ ಸಿ ಪದವೀಧರರಾದರು. ಈಗ ಈ ಸಾಹಿತ್ಯದ ಒಂದು ಆಸಕ್ತಿಗೆ ಸಂಬಂಧಪಟ್ಟ ಹಾಗೆ ಪುತ್ತೂರಿನ ಪರಿಸರ ಹೇಗೆ ನಿಮಗೆ ಪ್ರೇರಣೆ?
1: ಅಲ್ಲ, ಪುತ್ತೂರಿನಲ್ಲಿ ಏನಾಗಿದೆ ಅಂದರೆ, ನಾನು ಹೈಸ್ಕೂಲ್ ವಿದ್ಯಾರ್ಥಿಯಾಗಿದ್ದ ಕಾಲಕ್ಕೆ ಪುತ್ತೂರಲ್ಲಿ ಕರ್ನಾಟಕ ಸಂಘ ಅಂತ ಇತ್ತು. ಅದಕ್ಕೆ ಶಿವರಾಮ್ ಕಾರಂತರು ಅಧ್ಯಕ್ಷರು. ಅದು ಈ ಅಲ್ಲಿಯ ಟೌನ್ ಬ್ಯಾಂಕ್ ಹಾಲ್ನ ಮಾಳಿಗೆಯಲ್ಲಿ ಸಭೆ ನಡೀತಾ ಇತ್ತು. ಅಲ್ಲಿ ಕಾರಂತರು ಈ ಮೈಸೂರು ಕಡೆಯಿಂದ ಬೆಂಗಳೂರು ಕಡೆಯಿಂದ ಸಾಹಿತಿಗಳನ್ನ ಕರೆಸ್ತಾ ಇದ್ರು. ಈಗ ಜಿ ಪಿ ರಾಜಾರತಮ್ಮ, ನಾಕಸ್ತೂರಿ, ವಿ ಸೀತಾರಾಮಯ್ಯ. ಅದು ನಾನೇನಾಗಿದ್ದೆ, ವಿದ್ಯಾರ್ಥಿಯಾಗಿದ್ದಾಗಲೇ ತಂದೆ ಹೇಳ್ತಾ ಇದ್ರು, ಹೋಗು ನೀ ಅಲ್ಲಿ ಕೂತ್ಕೊಳ್ಬೇಕು ಅಂತ. ಹಾಗೆ ನಾನು ಅಲ್ಲಿ ಹಿಂದೆ ಕೂತ್ಕೊಂಡು ಕೇಳ್ತಾ ಇದ್ದೆ. ಹಾಗೆ ನಾವು ಎಂ ಎ ಮಾಡೋ ಕಲ್ಪನೆ ಇಲ್ಲದ ಕಾಲಕ್ಕೆ ಕನ್ನಡ ದೊಡ್ಡ ಸಾಹಿತಿಗಳ ಭಾಷಣ ಕೇಳಿದ್ದೆ. ಬಹಳ ದೊಡ್ಡ ಸಾಹಿತಿಗಳನ್ನ ಕಾರಂತ ಕರೆಸ್ತಾ ಇದ್ರು. ಅದು ಒಂದು. ಆದ್ರಿಂದ ಮತ್ತೆ ಕಾರಂತರ ಭಾಷಣಗಳನ್ನು ನಾನು ಅಲ್ಲಿ ಹೈಸ್ಕೂಲ್ ಇದ್ದಾಗ ಅಲ್ಲಿ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ನಾನು ಕೇಳ್ತಾ, ಅವರ ಮಕ್ಕಳು ಉಲ್ಲಾಸ್ ಕಾರಂತ ಮತ್ತು ಕ್ಷಮ ಅವರು ನನ್ನ ಅದೇ ಹೈಸ್ಕೂಲಿಗೆ, ನನ್ನಿಂದ ಅದೇ ಹೈಸ್ಕೂಲಿಗೆ, ಓಲ್ಡ್ ಹೈಸ್ಕೂಲಿಗೆ ಬರ್ತಾ ಇದ್ರು, ಓಲ್ಡ್ ಹೈಸ್ಕೂಲ್ ಬರ್ತಾ ಇದ್ರು. ಇದು ಒಂದು. 67-63 ಓಲ್ಡ್ ಹೈಸ್ಕೂಲಲ್ಲಿದ್ದೆ, 63-64 ಪಿ ಯು ಸಿ, ಮತ್ತೆ 67 ಬಿ ಎಸ್ ಸಿ ಮುಗಿಸಿದ್ದು 4 ವರ್ಷ.
0: ಕನ್ನಡ ಐಚ್ಛಿಕೆ ವಾಸ ತಗೊಂಡಿದ್ದೀರಿ?
1: ಇಲ್ಲ ಇಲ್ಲ ಇಲ್ಲ, ಅಲ್ಲಿ ಕನ್ನಡ ಐಚ್ಛಿಕೆ ಆಗಿ ಇರಲೇ ಇಲ್ಲ. ನಾನು ಬಿ ಎಸ್ ಸಿ ಅಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್. ಆಗ ಅಲ್ಲಿ ನನಗೆ ವೆಂಕಟರಮಠ ಮೊಳೆಯಾರ ಅಂತ, ವಿ ಬಿ ಮೊಳೆಯಾರ ಅನ್ನೋರು ನಮ್ಮ ಕನ್ನಡದ ನಮ್ಮ ಅಧ್ಯಾಪಕರು, ಪ್ರಾಧ್ಯಾಪಕರು. ಅವರು ಒಳ್ಳೆ ಅಧ್ಯಾಪಕರು, ಒಳ್ಳೆ ಅಧ್ಯಾಪಕರು. ಸೊ ಹಾಗಾಗಿ ಅಲ್ಲಿ ನಮ್ಗೆ ಎರಡನೇ ಭಾಷೆಯಾಗಿ ಮಾತ್ರ ಕನ್ನಡ. ನಾವು ಸಬ್ಜೆಕ್ಟ್ಸ್ ಎಲ್ಲ ನಮ್ದು ಸೈನ್ಸ್, ಬರೀ 2 ವರ್ಷ ಮಾತ್ರ ನಮಗೆ ಕನ್ನಡ ಇದ್ದದ್ದು, ಮೊದಲನೇ ವರ್ಷ, 2ನೇ ವರ್ಷ. ಆದರೆ ಅವರ ಅಧ್ಯಾಪನೆಯಿಂದ ಆಗಲೇ ಏನಾಗಿದೆ ನನಗೆ ಕನ್ನಡದಲ್ಲಿ, ಒಂದು ಮನೆಯಲ್ಲಿ ತಂದೆಯ ಒಂದು ಪ್ರೇರಣೆ ಕಾರಂತರ ಮೂಲಕ, ಇನ್ನೊಂದು ಅಲ್ಲಿ ನಮ್ಮ ಗುರುಗಳು ವಿ ಬಿ ಮೊಳೆಯರ ಪ್ರೇರಣೆ. ಹಾಗೆ ಅಲ್ಲಿಯ ವಾಲ್ ಮ್ಯಾಗಝೀನಿಗೆ ಮತ್ತು ಅಲ್ಲಿಯ ವಾರ್ಷಿಕ ಮ್ಯಾಗಝೀನಿಗೆ ನಾನು ಪದ್ಯ ಬರೀತಾ ಇದ್ದೆ, ಚುಟುಕುಗಳನ್ನು ಬರೆದಿದ್ದೇನೆ, ವಾಲ್ ಮ್ಯಾಗಝೀನ್ನಲ್ಲಿ ಲೇಖನ ಬರೀತಾ ಇದ್ದೆ ನಾನು ಇವುಗಳದ್ದು, ಇಲ್ಲಿ ಫಿಲೋಮಿನ ಕಾಲೇಜಿನಲ್ಲಿ. ಮತ್ತು ಅಲ್ಲಿ 2ನೇ ವರ್ಷದ ನಮ್ಮ ಅಲ್ಲಿ ಭಾಷಾ ಕನ್ನಡ ನನಗೆ ಮೊದಲನೇ ಸ್ಥಾನ ಬಂದಿತ್ತು. ನನಗೆ ಅಲ್ಲಿ ಶಾಲೆಯಲ್ಲಿ, ನನಗೆ ಕಾಲೇಜಲ್ಲಿ ನನಗೆ ಒಂದು ಪ್ರೈಸ್ ಕೊಟ್ಟು, ಈಗ ಪಿಲಿಗ್ರಿಮೀಸ್ ಪ್ರೋಗ್ರೆಸ್ ಅಂತ ಒಂದು ಪುಸ್ತಕವನ್ನು ಬಹುಮಾನ ಕೊಟ್ಟು, ಈಗಲೂ ನನ್ನ ಹತ್ರ ಇದೆ ಅದು. ಸೊ 2ನೇ ವರ್ಷ ಬಿ ಎಸ್ ಸಿಯಲ್ಲಿ 2 ವರ್ಷದ ಕನ್ನಡ ಸೇರಿ ನಾನು ಇಡೀ ಕಾಲೇಜಿಗೆ ಮೊದಲನೇ ಸ್ಥಾನ ಪಡೆದಿದ್ದೆ. ಆಗ ನನಗೆ ಎಂ ಎ ಮಾಡೋ ಕಲ್ಪನೆ ಇರಲಿಲ್ಲ. ನನಗೆ ಕಲ್ಪನೆ ಇದ್ದದ್ದು ಆಗ ಫಿಸಿಕ್ಸಲ್ಲಿ ಎಂ ಎಸ್ ಸಿ ಮಾಡಬೇಕು.
0: ಮತ್ತೆ ಅದು ಹೇಗೆ ಎಂ ಎಗೆ ಬಂದು ಸೇರಿದ್ರಿ?
1: ಅದೇ ಒಂದು ಕಥೆ, ಅದೊಂದು ಯಾರಿಗೆ ಅನೇಕರಿಗೆ ಗೊತ್ತಿಲ್ಲ. ಯಾಕೆಂದರೆ ನಾನು ಅಲ್ಲಿ ಬಿ ಎಸ್ ಸಿ 67 ಆದ ಕೂಡಲೇ, ಆಗ ಹತ್ತಿರದ ಯೂನಿವರ್ಸಿಟಿ ಅಂದರೆ ಮೈಸೂರು, ಮೈಸೂರಿಗೆ ನಾನು ಎಮ್ ಎಸ್ ಸಿಗೆ ಅರ್ಜಿ ಸಲ್ಲಿಸಿದೆ. ತನಗೆ ಸೀಟ್ ಸಿಕ್ಕಲಿಲ್ಲ, ಯಾಕಂದರೆ ಅದು ಬಹಳ ದೊಡ್ಡ ಯೂನಿವರ್ಸಿಟಿ ಆ ಕಾಲಕ್ಕೆ, ಮೈಸೂರು ಯೂನಿವರ್ಸಿಟಿ ಬಹಳ ದೊಡ್ಡದು. ಹಾಗಾಗಿ ಏನು ಮಾಡಿದೆ ಅಂದರೆ, ನಮಗೆ ಆಗೇನಾಗಿದೆ, ಆರ್ಥಿಕವಾಗಿ ಬಹಳ ದೊಡ್ಡ ನಾವು ಶ್ರೀಮಂತ ಅಲ್ಲ. ಅದಕ್ಕಾಗಿ ಏನು ಮಾಡಿದೆ ಅಂದರೆ, ನಾನು ಕಲಿತ ಶಾಲೆಯಲ್ಲಿ ಒಂದು ಅನ್ಟ್ರೈನ್ಡ್ ಟೀಚರ್ ಇತ್ತು ಎಲ್ಲಿ, ಬೋರ್ಡ್ ಹೈಸ್ಕೂಲ್ನಲ್ಲಿ. ಹಾಗೆ 1 ವರ್ಷ ಅಲ್ಲಿ ನಾನು ಸೈನ್ಸ್ ಟೀಚರ್ ಆಗಿ ಕೆಲಸ ಮಾಡಿದೆ. ಆಗ ಅಣ್ಣಪ್ಪ ಅಂತ ಅಲ್ಲಿ ಹೆಡ್ ಮಾಸ್ಟರ್ ಇದ್ರು, ನನ್ನ ಗುರುಗಳು, ನನ್ನ ಹೆಡ್ ಮಾಸ್ಟರ್
0: ಎಂ ಅಣ್ಣಪ್ಪ.
1: ಅಲ್ಲಿ ನಾನು 1 ವರ್ಷ ನಾನು ಸೈನ್ಸ್ ಟೀಚರ್ ಮಾಡಿದೆ. ಆಗ ಸೈನ್ಸ್, ಮ್ಯಾಥಮೆಟಿಕ್ಸ್ ನಾನು ಅಲ್ಲಿ ಏನಾದ್ರು ಸಬ್ಜೆಕ್ಟ್ಸ್ ಪಾಠ ಮಾಡಿದೆ. ಹಾಗೆ ಅಲ್ಲಿ ನನಗೆ ಒಂದು 1 ವರ್ಷ ನನಗೆ ಅದೊಂದು ಈ ಅಧ್ಯಾಪನ ಮಾಡೋ ಒಂದು ಒಂದು ಕಲೆ ನನಗೆ ಕರಗತ ಆಯ್ತು. ಅದು ವಿಜ್ಞಾನದ ಪ್ರಯೋಗ, ನಾನು ತರಗತಿ ಹೋಗಿ ಪ್ರಯೋಗ ಮಾಡ್ತಾ ಇದ್ದೆ ಪ್ರಯೋಗಶಾಲೆ ಇದ್ದನ್ನು. ಆಮೇಲೆ ಮ್ಯಾಥಮೆಟಿಕ್ಸ್ ಒಂದು ಕ್ಲಾಸ್ಗೆ ಇಂಗ್ಲೀಷ್ ಪಾಠ ಮಾಡ್ತಾ ಇದ್ದೆ. ಹಾಗೆ ಅದೊಂದು ಮತ್ತೆ ಬೋರ್ಡ್ ಸ್ಕೂಲ್ ಆ ಕಾಲಕ್ಕೆ ಒಂದು ಅಲ್ಲಿ ನಾಟಕ ಇಲ್ಲಿ ಚಟುವಟಿಕೆಗಳು ತುಂಬ ನಡೀತಾ ಇತ್ತು ಅಲ್ಲಿ. ಆಮೇಲೆ ಅದು ಕ್ರೀಡೆಗಳಿಗೆ ಅಲ್ಲಿ ಈಗ ಬಣಸ್ವಾಸನ ಹತ್ತಿರ ದೊಡ್ಡ ಒಂದು ಗ್ರೌಂಡ್, ಅಲ್ಲಿ ನೀವು ಕ್ರಿಕೆಟ್ನಿಂದ ಹಿಡಿದು ನಿಮಗೆ ಇಡೀ ಪುತ್ತೂರು ಆಗಿನ ತಾಲೂಕಿನ ಸ್ಪೋರ್ಟ್ಸ್ ಎಲ್ಲ ನಡೀತಾ ಇದ್ದದ್ದು. ಹಾಗಾಗಿ ಅದೊಂಥರ ಬಹಳ ಚಟುವಟಿಕೆ ಕೇಂದ್ರ ಬೋರ್ಡ್ ಹೈಸ್ಕೂಲ್. ಅದು ಬಹಳ ಬಹಳ ಅತ್ಯಂತ ಹಿರಿಯ ಹೈಸ್ಕೂಲ್ ಇಡೀ ಆ ಪ್ರದೇಶದಲ್ಲಿ, ದೊಡ್ಡ ಹಿರಿಯ ಹೈಸ್ಕೂಲ್ ಅದು. ಹಾಗಾಗಿ ಅದೊಂದು ನನಗೆ ಆ ಪ್ರದೇಶ ಉಂಟಲ್ಲ ಬೋರ್ಡ್ ಹೈಸ್ಕೂಲು. ಆಮೇಲೆ ಫಿಲೋಮಿನಾ ಕಾಲೇಜ್ ಒಂದು ಶಿಸ್ತು ಇತ್ತು. ಹಾಗೆ ಅಲ್ಲಿ ನಾನು ಅಧ್ಯಾಪಕನಾಗಿ 1 ವರ್ಷ ಇದ್ದೆ. ಆದ್ರೆ ನನಗೇನಾಗಿದೆ, ಫಿಸಿಕ್ಸ್ ಎಮ್ ಎಸ್ ಸಿ ಮಾಡಬೇಕು ಅಂತ ಹಠ ಆಯ್ತು. ಹಾಗಾಗಿ ಏನಾಯ್ತು, 1968 ಉಂಟು, 68 ಏನಾಯ್ತು, ನಾನು ಪೇಪರ್ನಲ್ಲಿ ಹೋಯ್ತು. ಆಗ ಪತ್ರಿಕೆ ಒಂದೇ ಒಂದು ಬರ್ತಾ ಇದ್ದು, ನವಭಾರತ ಮಾತ್ರ
0: ನವಭಾರತ.
1: ಅದರಲ್ಲಿತ್ತು ಮೈಸೂರು ವಿಶ್ವವಿದ್ಯಾನಿಲಯ ಮಂಗಳೂರಿನಲ್ಲಿ ಒಂದು ಸ್ನಾತಕೋತ್ತರ ಕೇಂದ್ರ ಮಾಡ್ತಾರೆ, ಅಲ್ಲಿ ಫಿಸಿಕ್ಸ್ ಎಮ್ ಎಸ್ ಸಿ ಕೂಡ ಇರ್ತದೆ ಅಂತ, ಅದು ಅದರ ಅಡ್ರೆಸ್ ಇತ್ತು. ಆಮೇಲೆ ಅಲ್ಲಿ ಏನಿತ್ತು, ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ಮತ್ತು ಕನ್ನಡ ಇದೆ ಅಂತ ಇತ್ತು. ಅಲ್ಲೇನಿತ್ತು ಅಂದರೆ ಕನ್ನಡದ ಅಲ್ಲಿ ಬರೆಯುವಾಗ ಬಿ ಎಸ್ ಸಿ ಮಾಡಿದ್ದವರು ಕೂಡ ಅವರಿಗೆ ಭಾಷೆಯಲ್ಲಿ 60 ಹೆಚ್ಚು ಮಾರ್ಕ್ಸ್ ಇದ್ದರೆ ಅವರು ಅಪ್ಲೈ ಮಾಡಬಹುದು ಅಂತ ಇತ್ತು. ನನಗೇನಾಗಿದೆ ಅಂದರೆ ಫಿಸಿಕ್ಸಿನ 2 ಅರ್ಜಿ ತರಿಸಿದೆ, ಫಿಸಿಕ್ಸ್ಗೆ ಎಮ್ ಎಸ್ ಸಿ ನನ್ನ ಉದ್ದೇಶವೇ ಫಿಸಿಕ್ಸ್. ಅದರ ಮೇಲೆ ಒಂದು ತಮಾಷೆಗೆ ಇದು ಸಿಕ್ಕಲಿಕ್ಕೇನಿಲ್ಲ, ನನಗೆ ಕನ್ನಡ ಹೋಗ್ಲಿಕ್ಕೇನಿಲ್ಲ ಅಲ್ಲ ಅಂತೇಳಿ ಕನ್ನಡದಕ್ಕೆ ಒಂದು ಅರ್ಜಿ ಸಲ್ಲಿಸಿದೆ. ನಾನು ಕಾಯ್ತಾ ಇರೋದು, ಒಂದು ದಿನ ನನಗೆ ಕಾರ್ಡ್ ಬಂತು, ಅದು ಫಿಸಿಕ್ಸ್ಗೆಲ್ಲ ಕನ್ನಡ. ನನಗೆ ಈಗ ಏನು ಮಾಡೋದು ಗೊತ್ತಾಗಲಿಲ್ಲ. ತಂದೆ ಹತ್ರ ಕೇಳಿದೆ ಏನು ಮಾಡೋದು, ಅದಕ್ಕೆ ಕಾಯಬೇಕು, ಅದು ಸಿಗ್ತದೋ ಎಲ್ಲ. ಲಾಸ್ಟ್ ಡೇಟ್ ಆಯಿತು, ನಾನು ಕನ್ನಡ ಮಾಡ್ತೇನೆ ಕನಸಿನಲ್ಲೂ ಇರಲಿಲ್ಲ ನನಗೆ. ನಾನು ಮತ್ತೆ ನನಗೆ ನಾನು ಸೆಕೆಂಡ್ ಲ್ಯಾಂಗ್ವೇಜ್ ಆಪ್ಷನಲ್ ಕನ್ನಡ ಬಲ್ಲ ಥರ. ಆಗ ತಂದೆ ಹೇಳಿದರು, ಇಲ್ಲ ತಂದೆಯವರಿಗೆ ಏನಾಗಿದೆ ಅಂದರೆ ಒಂದು
0: ವಿಷಯದವರಿಗೆ
1: ದೇವರು ಅಂತ ಹೇಳಿದರೆ ಕಾರಂತರ ಅವರಿಗೆ ಕಾರಂತರ ಒಂದು ಮದ್ದು ಕೇಳುವ ಏನೋ ಬಾಲವನಕ್ಕೆ ಅವರು ಹೋದ್ರು, ನಾನು ಹೋಗಲಿಲ್ಲ. ನಮ್ಮ ಹುಡುಗನಿಗೆ ಅವನಿಗೆ ಎಮ್ ಎಸ್ ಸಿ ಫಿಸಿಕ್ಸ್ ಮಾಡಬೇಕು ಅಂತಿದ್ದೆ, ಇನ್ನೂ ಸೀಟ್ ಸಿಕ್ಕಲಿಲ್ಲ. ಅವನಿಗೆ ಈ ಕನ್ನಡ ಎಮ್ ಎಗೆ ಸಿಕ್ಕಿದೆ, ಮಂಗಳೂರಿನಲ್ಲಿ ಹೊಸ್ತೇನೋ ಆರಂಭ ಮಾಡಿದ್ದಾರಂತೆ. ಕಾರಂತ ಹೇಳಿದ, ಆ ಹುಡುಗ ಇನ್ನು ಕನ್ನಡ ಎಮ್ ಎ ಮಾಡಿ ಸಾಹಿತ್ಯ ಆಗ್ತಾನೆ ಇಲ್ವೋ ಗೊತ್ತಿಲ್ಲ, ಆದರೆ ಒಳ್ಳೆ ಸಂಸ್ಕಾರ ಆದರೂ ಬರ್ತದೆ, ಕಳಿಸಿ ಅವನನ್ನು ಅಂತ ಹೇಳಿದ. ಅದು ಒಂದು ಮಾತಿನ ನಾನು ಕನ್ನಡ ಎಮ್ಮೆಗೆ ಬಂದಿಲ್ಲ, ನಾನು ಕನ್ನಡ ಎಮ್ಮೆ ಮಾಡ್ತಲೇ ಇರಲಿಲ್ಲ. ಅದಕ್ಕೆ ಕಾರಂತರೇ ಕಾರಣ, ಈಗಲೂ ನೆನಪು ಮಾಡಿಕೊಳ್ಬೇಕು. ತಂದೆ ಅವಾಗಲೂ ಹೇಳ್ತಾ ಇದ್ದರು, ಕಾರಂತರ ಆ ಒಂದು ಮಾತು ಹೇಳದಿದ್ದರೆ ನಾನು ಒಂದು ಹೈಸ್ಕೂಲಲ್ಲಿ ಉಳ್ಕೊಳ್ತಾ ಇದ್ದೆ ಅಥವಾ ಮತ್ತೆ ಕಾಯ್ತಾ ಇದ್ದೆ. ಸೊ ಅದು ತಕ್ಷಣ ಹೇಳಿಲ್ಲ, ಕಾರಂತ ಹೇಳಿದ್ದಾರೆ ಹೋಗು ನೀನು. ಬಂದೆ, ಆಗ ಎಸ್ ವಿ ಪರಮೇಶ್ವರ ಭಟ್ರು ಅಂತ ಇಲ್ಲಿದ್ದರು, ಎಲ್ಎಸ್ಎಸ್ ಕಾಲೇಜಿನಲ್ಲಿ ಅವರು ತಾತ್ಕಾಲಿಕವಾಗಿ ಕಚೇರಿ ಇತ್ತು, ಸೇರಿದ್ದೆ. ಮುಂದಿನದೊಂದು ನನ್ನ ಬದುಕೇ ಸಂಪೂರ್ಣ ಬದಲಾವಣೆ ಆಯಿತು. ಹಾಗೇನಾಗಿದೆ ಅಂದರೆ ಮೈಸೂರು ವಿಶ್ವವಿದ್ಯಾಲಯದಿಂದ ಇಲ್ಲಿ ಕೇಂದ್ರ ಮಾಡುವಾಗ ಪರಮೇಶ್ವರ ಭಟ್ರನ್ನ ಕನ್ನಡ ಇದಕ್ಕೆ ವಿಭಾಗಕ್ಕೆ ಮುಖ್ಯಸ್ಥರು ಮತ್ತು ಈ 3 ವಿಭಾಗಗಳಿಗೆ ಮುಖ್ಯಸ್ಥರು ಅಂತ ಮಾಡಿದ್ರು. ಸ್ಥಳ ಇಲ್ಲ, ಆಫೀಸ್ ಇಲ್ಲ, ಲೈಬ್ರರಿ ಇಲ್ಲ, ಸ್ಟಾಫ್ ಇಲ್ಲ. ಕೊನೆಗೆ ಇವರೇನು ಮಾಡಿದ್ದು ಅಂದರೆ ಈ ಏರಿಯಾ ಲಕ್ಷ್ಮೀನಳವರ ಪರಿಚಯದಿಂದ ಹೋಗಿ ಎಲ್ಎಸ್ಎಸ್ ಕಾಲೇಜಿನ ಫಾದರ್ಗಳ ಹತ್ರ ಕೇಳಿ 2 ಕ್ಲಾಸ್ ರೂಮ್ ತಗೊಂಡ್ರು. ಅಲ್ಲಿ ಈಗಿನ ಪ್ರಿನ್ಸಿಪಾಲ್ ಅಂತ ಇದ್ದ ಎಂಟ್ರೆನ್ಸಿನಲ್ಲಿ ಕೆಳಗಡೆ ಒಂದು ಹಾಲು ಒಂದು ರೂಮು ಇವರಿಗೆ ಮತ್ತೆ ಲೈಬ್ರರಿ ಆಫೀಸ್ ಅವರು ಕೂತ್ಕೊಳ್ಳಿಕ್ಕೆ, ಮೇಲೆ ಒಂದು ರೂಮು ಎಮ್ ಎ ಫಸ್ಟ್ ಇಯರ್ ಕ್ಲಾಸ್ ಮಾಡಲಿಕ್ಕೆ ಸದ್ಯಕ್ಕೆ ಅಂತ. ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ಗೆ ಆಗ ಸುರತ್ಕಲ್ ಕೆ ಆರ್ ಇ ಸಿಯಲ್ಲಿ ಸ್ಥಳ ತಗೊಂಡ್ರು. ಒಂದು 2 ಟೆಂಪೋರರಿ ಲೆಕ್ಚರ್ ಅಲ್ಲಿ ಕಳಿಸಿದರು. ಇಲ್ಲಿ ಒಬ್ಬರು ರಾಮೇಗೌಡರು ಅಂತ ಲೆಕ್ಚರನ್ನು ಕೊಟ್ಟರು. ಹಾಗೆ 4 ತಿಂಗಳು ನಾವು ಇಲ್ಲೇ ಕ್ಲಾಸ್ ಆಯಿತು. ನಾನು ಅದರ ಮೊದಲನೇ ಬ್ಯಾಚ್, 16 ಜನ ನಾವು ಆಗ ವಿದ್ಯಾರ್ಥಿಗಳು. ಆಮೇಲೆ ಏನಾಯಿತು, ಅಲ್ಲಿಯ ರಸ್ಕಿಂಜ ಅಂತ ಆಗ ರೆಕ್ಟರ್ ಇದ್ದರು, ಅವ್ರು ಹೇಳಿದರು ನೀವು ಬೇರೆ ಕಡೆ ನೋಡಿಕೊಳ್ಳಿ ಅಂತ. ನಾವು ಇವರು ಹೇಳಿದ್ರು ಬೇರೆ ಕಡೆ, ನಮಗೆ ಇಲ್ಲಿ ಸ್ಥಳ ಗೊತ್ತಿಲ್ಲ ಅಂತ. ಕೊನೆಗೆ ಅಲ್ಲಿ ಅದು ಅವರದೇ ಅದು ಕರಂಗಲ್ಪಾಡಿ ಅಲ್ಲಿ ಇಳಿಯುವಲ್ಲಿ ಈಗ ಅಲ್ಲಿ ಒಂದು ಎಲ್ಲ ಬಿಲ್ಡಿಂಗ್ ಹೋಗಿದೆ, ಒಂದು ಹಳೆಯ ಒಂದು ಮನೆ, ಪೋರ್ಟಿಗೋದ ಮನೆ, ಅದು ಒಂಥರ ಒಂದು ಮನೆ ಅಂದರೆ ಮುರುಕಲ ಮನೆ, ಕಾಯಿ ಹಂಚಿನ ಒಂದು ಮನೆ, ಅಲ್ಲಿಗೆ ಕೊಟ್ಟರು. ಅಲ್ಲಿ ನಾವು ನಮ್ಮ ಯಾವುದು ನಂತರ ನವಂಬರ್ ನಂತರ ಮತ್ತೆ 1.5 ವರ್ಷ ಅಲ್ಲಿ ಸ್ಟೂಡೆಂಟ್ಸ್ ನಾವು. ಅಲ್ಲಿ ನಾವು ಏನಾಯಿತು ಎಮ್ ಎನ ನಂತರ ಮುಗಿಸಿದ್ದು. ಆದರೆ ಆ ಪೋರ್ಟಿಕೋದ ಅಲ್ಲಿ ತಮಾಷೆ ಹೇಳ್ತೇನೆ, ನಮ್ದು ಸೆಕೆಂಡ್ ಇಯರ್ ಬಂದಾಗ ಅಲ್ಲಿ 40 ಜನ ಬಂದು ಸ್ಟೂಡೆಂಟ್ಸ್ಗಳು ಕೂತ್ಕೊಳ್ಳಿಕ್ಕಿಲ್ಲ. ಹಾಗೇನಾಗಿದೆ, ಪೋರ್ಟಿಕೋದಲ್ಲೇ ಕ್ಲಾಸ್, ಅಲ್ಲಿ ನೀವು ಲಾರಿಗೇರಿ ಬಂದಾಗ ಕ್ಲಾಸ್ ಮಾಡಲಿಕ್ಕಿಲ್ಲ, ಶಬ್ದ ಕೇಳ್ತದಲ್ಲ. ಹಾಗೆ ಬೇಂದ್ರೆಯವರಿಂದ ಹಿಡಿದು ದೊಡ್ಡ ದೊಡ್ಡ ಸಾಹಿತಿಗಳೆಲ್ಲ ಬಂದು ಅಲ್ಲಿ ಭಾಷಣ ಮಾಡಿದ್ದಾರೆ. 1972 ಡಿಸೆಂಬರದಲ್ಲಿ ನಾವು ಕೊಣಾಜೆಗೆ ಹೋದ್ವಿ. ಅಲ್ಲಿವರೆಗೆ ಯಾವುದು ಯೂನಿವರ್ಸಿಟಿ ಅಂತ ಹೇಳುವುದು ಕರಂಗಲ್ಪಾಡಿ. ಅದಕ್ಕೆ ನಮ್ಮ ಗುರುಗಳು ಪ್ರವೇಶ ಹೇಳ್ತಾ ಇದ್ದು ಸಾಧು ಬಿಡಿಯ ಎದುರಿಗೆ ಅಂತ ನಾವು ಅಡ್ರೆಸ್ ಹೇಳ್ತಾ ಇದ್ದೆವು ಅಲ್ಲಿ, ಆಚೆ ಕರಂಗಲ್ಪಾಡಿ. ಅದು ಬಹಳ ಒಂದು ಅದ್ಭುತವಾದ ಲೋಕದ ಆ ಕಾಲ ಉಂಟಲ್ಲ, 68-70 ನನ್ನ ಎಮ್ಮಿ.
0: ಆಗ ಮಂಗಳೂರು ವಿಶ್ವವಿದ್ಯಾಲಯ ಆಗಿತ್ತು,
1: ಮಂಗಳೂರು ವಿಶ್ವವಿದ್ಯಾಲಯ 80 ಇಲ್ಲ, ಅದು ಬಹಳ ನಂತರ. ವಿಶ್ವವಿದ್ಯಾಲಯ ಆಗ್ತದೆ ಕನಸಿನಲ್ಲಿ ಗೊತ್ತಿಲ್ಲ. ಆಗ ನಮ್ದು ನಮಗೆ ನನ್ನ ಎಲ್ಲ ಡಿಗ್ರಿಗಳು ಮೈಸೂರು ಯೂನಿವರ್ಸಿಟಿ ಬಳ್ಳಾರಿಗೆ, ಮಂಗಳೂರು ಸಿಟಿ ಆದ 1980 ಇದು. 68 ಇಂದ ನಾನು ಹೇಳಿದ 68-70 ನಮ್ಮ ಕನ್ನಡ ಎಮ್ಮಿ. ಆಮೇಲೆ ನಾನು ಅಲ್ಲಿ ನಾನು ಮಂಗಳೂರು ಕೇಂದ್ರಕ್ಕೆ 1ನೇ ರ್ಯಾಂಕ್ ನಾನು ಕನ್ನಡ ಎಮ್ಮೆಯಲ್ಲಿ. ಹಾಗಾಗಿ ನನ್ನ ಅದೃಷ್ಟ ಏನಂದ್ರೆ ಯಾವುದೇ ಪ್ರಭಾವ ಇದು ಏನು ಇಲ್ಲದೆ ನನಗೆ ಉದ್ಯೋಗ ಕೊಟ್ಟರು
0: ಅಲ್ಲಿ
1: ಪ್ರೊಫೆಸರ್ ಜವರೇಗೌಡರು ಮತ್ತು ಡಾಕ್ಟರ್ ಹಮಾನಾಯಕರು. ಹಮಾನಾಯಕರಾಗ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ನಿರ್ದೇಶಕರಾಗಿದ್ದರು. ಪ್ರೊಫೆಸರ್ ಜವರೇಗೌಡರು ಆಗ ಕುಲಪತಿಗಳಾದ್ರು ಮೈಸೂರು ಯೂನಿವರ್ಸಿಟಿಯಲ್ಲಿ.
0: ಹೌದು,
1: ನನಗೆ ಕರೆದು ಕೆಲಸ ಕೊಟ್ಟರು. ಹಾಗೆ ನಂದು ಏನಾಗಿದೆ ಅಂದರೆ, ನೀವು ನಿಜ ಹೇಳೋದು ಅಂದರೆ ನಾನು ಅರ್ಜಿ ಹಾಕದೇ ಕೆಲಸ ಕೊಟ್ಟರು. ಅವರು ಮೈಸೂರಿಗೆ ಕರೆಸಿದ್ರು, ಹಮ್ಮ ನಾಯ್ಕರ ಅವರ ಮನೆಯಲ್ಲಿ ಒಂದು ಕಾಗದ ಶೀಟ್ ಕೊಟ್ಟು ಅರ್ಜಿ ಬರಲಿ ಕೊಟ್ಟು ಅದನ್ನು ವಿ ಸಿಗೆ ಕೊಂಡೋಗಿ ಅಪ್ರೂವ್ ಮಾಡಿ ಟೆಂಪರರಿ ಲೆಕ್ಚರ್ ಒಂದು ವರ್ಷ 71ರಲ್ಲಿ ಮತ್ತೆ ಇಂಟರ್ವ್ಯೂ ಮಾಡಿ ಮೈಸೂರಿನಲ್ಲಿ ಪರ್ಮನೆಂಟ್ ಲೆಕ್ಚರ್.
0: ನೀವು ಕೆಲಸ ಮಾಡಿದ ಮೈಸೂರಲ್ಲಿ ಮಂಗಳೂರಲ್ಲಿ?
1: ಮೈಸೂರಿನ ಯೂನಿವರ್ಸಿಟಿ ಎಲ್ಲ ಮೈಸೂರೇ, ಕೆಲಸ ಮಾಡಿದ್ದು ಇಲ್ಲಿ ಮಂಗಳೂರಿನಲ್ಲಿ. ಹಾಗಾಗಿ ಇದಕ್ಕೆ ಏನಾಗಿದೆ, ಮಂಗಳೂರು ಸ್ನಾತಕೋತ್ತರ ಕೇಂದ್ರ ಅಂತ ಕರೀತಾ ಇದ್ದದ್ದು. ಹಾಗೆ 68ರಿಂದ 74ರವರೆಗೆ ನಮ್ಮ ಗುರುಗಳು ಪರಮೇಶ್ವರ ಭಟ್ರು ಇದರ ಮುಖ್ಯಸ್ಥರಾಗಿದ್ದರು. ಸೊ ಅದು ಒಂದು ಸುವರ್ಣ ಕಾಲ.
0: ಯಾರಿದ್ರು ಆ ಡಿಪಾರ್ಟ್ಮೆಂಟ್?
1: ಆಗ ಏನೇ ಲಕ್ಕಪ್ಪ ಗೌಡ್ರು ಅಂತ, ಚಂದ್ರಶೇಖರ್ ರೈತಾಳ್ರು ಮತ್ತು ನಾನು, ನಾವು ಅವರ ಪ್ರೊಫೆಸರು, ನಾವು 3 ಲೆಕ್ಚರ್ಸ್ಗಳು, 4 ಜನರದ್ದು. ಸೊ ಅದು ಒಂದು ಎಲ್ಲ 70ಕ್ಕೆ ನಾನು ಸೇರಿದೆ. ಅವರು 68-69ಕ್ಕೆ ಅವರಿಬ್ಬರಿದ್ದರು, ಪ್ರೊಫೆಸರ್ ಪರಮೇಶ್ವರ ಭಟ್ರು. ಅದು ಒಂದು ದೊಡ್ಡ ಕಾಲ ನಮ್ಮದು. ಸೊ ಹಾಗೆ ಅಲ್ಲಿ ಕರಂಗಲ್ಪಾಡಿಯ ನಂತರ 72ಕ್ಕೆ ನಾವು ಪಣಜಿಗೆ ಶಿಫ್ಟ್ ಆದ್ದು.
0: ಈಗ ನೀವು ಕಾರಂತರ ಒಂದು ನಿಕಟವರ್ತಿಗಳಾಗಿದ್ದಿರಿ, ಒಂದು ಲೆಕ್ಕದಲ್ಲಿ ಅವರೊಂದು ಪ್ರಭಾವ ಕೂಡ ನಿಮ್ಮಲ್ಲಿ ಇರಬಹುದು. ಆದರೆ ಕಾರಂತರು ದೊಡ್ಡ ಕಾದಂಬರಿಕಾರರಾಗಿದ್ದರು, ಆಮೇಲೆ ಬೇರೆ ಬೇರೆ ರೀತಿಯ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಅವರು ಕೆಲಸ ಮಾಡಿದರು, ಸಂಶೋಧನೆ ಒಂದು. ಆದರೆ ನಿಮಗೆ ಬಹುಶಃ ಕಾದಂಬರಿ ಲೋಕಕ್ಕೆ ನೀವು ಪ್ರವೇಶ ಮಾಡಲೇ ಇಲ್ಲ, ಕಥೆಗಳನ್ನು ಕೂಡ ಬರೆದಿಲ್ಲ, ಒಂದು 4-5 ಕವನಗಳನ್ನು ಬರೆದಿರಬಹುದು. ಆದರೆ ವಿಶೇಷವಾಗಿ ವಿಮರ್ಶೆ, ಸಂಶೋಧನೆ, ಹೀಗೆ ಗಂಭೀರ ಸಾಹಿತ್ಯದ ಕಡೆಗೆ ನಿಮ್ಮ ಒಲವು ಬರುವುದಕ್ಕೆ ಕಾರಣ?
1: ಒಂದು ಕಾರಣ ಏನಕ್ಕೆ ಅಂದರೆ, ನಾನು ಬಹಳ ಸಣ್ಣ ವಯಸ್ಸಿನಲ್ಲಿ ವಿಶ್ವವಿದ್ಯಾಲಯದ ಅಧ್ಯಾಪಕನಾದೆ. ಸಾಮಾನ್ಯ ಯಾರಿಗೂ ಆ ಅವಕಾಶ ಸಿಕ್ಕುವುದಿಲ್ಲ. ಎಮ್ ಎ ಆದ ಕೂಡಲೇ ಯಾರು ಕೂಡ ಯೂನಿವರ್ಸಿಟಿ ಲೆಕ್ಚರ್ ಆಗಿ ಹೋದ ಉದಾಹರಣೆಗಳು ಬಹಳ ಕಮ್ಮಿ. ಪಿ ಎಚ್ ಡಿ ಕೂಡ ಇರಲಿಲ್ಲ ನನಗೆ. 68-70 ಎಮ್ ಎ ಮಾಡಿದೆ, ಫಸ್ಟ್ ರ್ಯಾಂಕ್ ಬಂತು ತಕ್ಷಣ. ಎಷ್ಟು ತಮಾಷೆ ಅಂದರೆ, ನನ್ನ ಜೂನಿಯರ್ಸ್ ವಿದ್ಯಾರ್ಥಿಗಳಿಗೆ ನಾನು ಗುರುವಾಗಿ ಹೋದೆ. ನಾನು ಸೀನಿಯರ್ಸ್ ಇದ್ದೆ, ಅವರು ಫಸ್ಟ್ ಇಯರ್ ಇದ್ದರು, ಅವರೊಂದು 40 ಜನ ಇದ್ದರು, ಅವರಿಗೆ ಅಧ್ಯಾಪಕನಾಗಿ ಹೋದೆ. ಹಾಗಾಗಿ ಏನಾಯಿತು, ನನ್ನ ಇಡೀ ಗಮನ ಏನಾಯಿತು ಅಂದರೆ ಒಳ್ಳೆ ಅಧ್ಯಾಪಕ ಆಗಬೇಕು ಅಂತ ಇತ್ತು. ಹಾಗಾಗಿ ಏನಾಗಿದೆ ಅಂದರೆ, ಒಂದು ಮತ್ತೆ ಆಗೇನಾಗಿದೆ, ನಾವು 4 ಮಾತ್ರ, ಪ್ರೊಫೆಸರ್ ಮತ್ತು ನಾವು 3 ತುಂಬ ವಿಷಯ, ಮೈಸೂರು ಯೂನಿವರ್ಸಿಟಿಯ ಸಿಲೆಬಸ್ ಅಂದರೆ ತುಂಬ ವಿಷಯಗಳಿತ್ತು. ಎಲ್ಲವನ್ನು ಕೂಡ ಏನಾಗ್ತದೆ ಅಂದರೆ ಹಂಚುತ್ತಾ ಇದ್ದರು. ಹಾಗಾಗಿ ನಾನು ಒಬ್ಬ ಅಧ್ಯಾಪಕ ಒಂದು 7 ವಿಷಯ ಪಾಠ ಮಾಡಬೇಕಾಗಿತ್ತು. ಹಾಗೇನಾಗ್ತದೆ, ನಮ್ಮ ಇಡೀ ಗಮನ ಅದಕ್ಕೆ ತಯಾರು ಮಾಡುವಂಥದ್ದು, ಸಿದ್ಧತೆ ಮಾಡುವಂಥದ್ದು. ಉದಾಹರಣೆಗೆ ನಾನು ಒಬ್ಬ ಆದಾಗ ಮೈಸೂರು ಯೂನಿವರ್ಸಿಟಿಯಲ್ಲಿ ನಾನು ಜಾನಪದವನ್ನು ಓದಿದ

0: ಪ್ರಭಾತ್ ಬುಕ್ ಹೌಸ್ ಅಂತ ಒಂದಿತ್ತು, ಎಲ್ಲಿ ಬೇರೆ ಯಾವ ಪುಸ್ತಕ ಭಂಡಾರ ಇರಲಿಲ್ಲ. ಹಾಗೆ ಗೀತಾ ಬುಕ್ ಇಂದ ಪುಸ್ತಕ ತರಿಸಿ, ಇಂಗ್ಲಿಷ್ ತರಿಸಿ, ನೋಟ್ಸ್ ಮಾಡಿಕೊಂಡು ರಾತ್ರಿ 2 ಗಂಟೆವರೆಗೆ ಸಿದ್ಧತೆ ಮಾಡಿ ಬೆಳಿಗ್ಗೆ ಪಾಠ ಮಾಡೋದು. ಇದು ಯಾವುದು ಆಂಥ್ರೋಪಾಲಜಿ, ಆಮೇಲೆ ಯಾವುದು ಜಾನಪದ, ಛಂದಸ್ಸು, ಪಂಪ ಭಾರತ, ಆದಿಪುರಾಣ. ಏನಾಯ್ತು ಅಂದ್ರೆ, ನನಗೆ ಒಂದು ಸಣ್ಣ ವಯಸ್ಸಿನಲ್ಲಿ ತಲೆ ಮೇಲೆ ಬಹಳ ದೊಡ್ಡ ಭಾರ ಬಿತ್ತು. ತಾ ಎಷ್ಟು ಭಾರ ಬಿತ್ತು ಅಂತ ಹೇಳಿದ್ರೆ, ಅದನ್ನಕ್ಕೆ ನನಗೆ ಆಗೈತೆ ಏನಂದ್ರೆ, ಒಬ್ಬ ಒಳ್ಳೆ ಅಧ್ಯಾಪಕ ಆಗಬೇಕು ಅಂತ. ಯಾಕಂದ್ರೆ ಏನಾಗ್ತದೆ, ಎಲ್ಲರೂ ನೋಡ್ತಾ ಇದ್ರು ಈ ಈ, ಯಾಕಂದ್ರೆ ಇಷ್ಟು ಸಣ್ಣ ವಯಸ್ಸಿನ ಹೇಗೆ ಪಾಠ ಮಾಡ್ತಾನೆ ಅಂತ. ಬಟ್ ಅದರಿಂದ ನನ್ನ ಇಡೀ ನನ್ನ ಶಕ್ತಿ ಮತ್ತು ಸಮಯ ಇದಕ್ಕೆ ವಿನಿಯೋಗ ಮಾಡಿದೆ, ಯಾವುದು ವಿದ್ಯುತ್ತಿಗೆ ವಿನಿಯೋಗ ಮಾಡಿದೆ. ಹಾಗಾಗಿ ಏನಾಗಿದೆ, ಆಮೇಲೆ 73 ಹೊತ್ತಿಗೆ ಇಲ್ಯಾರು ನಮ್ಗೆ ಗೈಡ್ ಇರಲಿಲ್ಲ. ಹಾಮನಾಯಕರ ಹತ್ರ ಹೋದೆ, ಸರ್ ನನಗೆ ಒಂದು PhD ಮಾಡಬೇಕು ಅಂತ, ಮಾಡಿ ಅಂತ ಹೇಳಿದರು. ಹಾಗೆ ಅವ್ರ ಮಗನ ಮೈಸೂರು ಹೊಸಿಡ್ತಾನೆ, ಸರ್ ಏನು ಅಂತ. ತುಳು ನೀವು ನೋಡಿ, ತುಳುವಿನ ಬಗ್ಗೆ ಅಷ್ಟೊತ್ತಿಗೆ ನನ್ನ ತುಳುಗಾದೆಗಳು ತುಳುಗೊಟ್ಟು ಪುಸ್ತಕ ಬಂದಿತ್ತು. ನೀವು ನೋಡಿ, ನಿಮ್ಮ ಮಾತೃಭಾಷೆ ತುಳು, ನೀವು 2 ಪುಸ್ತಕ ಮಾಡಿದ್ದೀರಿ, ತುಳುವಿನ ನಿಮ್ಮ ಜನಪದ ಸಾಹಿತ್ಯ ಬಗ್ಗೆ ಮಾಡ್ಬೋದು ಅಂತ ಹೇಳಿದ್ರು. ಸರ್ ನಮ್ಗೆ ಗೈಡ್ ಇಲ್ಲ ಅಂತ. ಸರ್ ನೀವು ಗೈಡ್ ಆಗಬೇಕು. ಇಲ್ರಿ, ನನಗೆ ತುಳು ಬರೋಲ್ಲ, ನಾನು ಯಾಕೆ ಅಲ್ಲ ಸರ್, ನೀವು ಜಾನಪದ ದೊಡ್ಡ ಸ್ಕಾಲರ್, ವಿದ್ವಾಂಸರು ಮಾಡಿ ಒಪ್ಕೊಂಡ್ರು ಅವರು. ಅದು ನನ್ನ ದೊಡ್ಡ ಭಾಗ್ಯ. ಯಾಕೆಂದರೆ ಅಮ್ಮನಾಯಕರು ಅವರು ಅಮೇರಿಕದಲ್ಲಿ ಜಾನಪದ ಮತ್ತು ಭಾಷಾ ವಿಜ್ಞಾನವನ್ನು ಕೋರ್ಸಸ್ ಮಾಡಿ ಬಂದವರು, ದೊಡ್ಡ ವಿದ್ವಾಂಸರು, ಬರೀ ಕನ್ನಡ ಪ್ರೊಫೆಸರ್ ಮಾತ್ರ ಅಲ್ಲ. ಹಾಗಾಗಿ 73ಕ್ಕೆ ಏನಾಯ್ತು, ನಾನು ರಿಜಿಸ್ಟರ್ ಮಾಡಿಸಿದೆ ಮೈಸೂರು ಯೂನಿವರ್ಸಿಟಿ. ಮತ್ತೇನಾಯ್ತು, ಒಂದು 5 ವರ್ಷ ನನಗೆ ಇದೇ ಕೆಲಸ ಆಯಿತು, ಸಂಗ್ರಹ ಮಾಡುವುದು, ಮೈಸೂರಿಗೆ ಹೋಗುವುದು, ನಮ್ಮ ಗೈಡ್ ಜೊತೆಗೆ ಚರ್ಚೆ ಮಾಡುವುದು, ತೋರಿಸುವುದು. ಆದ ಕಾರಣ ಇದೇನಾಯ್ತು, ನನಗೆ ಪೂರ್ತಿಯಾಗಿ ನನ್ನ ಗಮನ ಎಲ್ಲ ಈ ಥರದ ಕೆಲಸಕ್ಕೆ ಹೋಯಿತು. ಅದ್ರ ಜೊತೆಗೆ ನಾನು ಪಾಠವನ್ನು ಮಾಡಲೇಬೇಕು ಇಲ್ಲಿ. ಯಾಕಂದರೆ ನಾನು ಒಂಥರ ಗಂಭೀರ ಅಧ್ಯಾಪಕ ಅಂತ ಹೆಸರು ಬರ್ತೇನೆ. ಯಾವುದೀಗ ಉದಾಹರಣೆಗೆ ನಾನು ಪಂಪ ಭಾರತ, ಅದು ನನ್ನ ದೊಡ್ಡ ಒಂಥರ, ಈಗಲೂ ನನ್ನ ವಿದ್ಯಾರ್ಥಿಗಳು ನನ್ನ ಪಂಪ ಭಾರತದ ಪ್ರೊಫೆಸರ್ ಅಂತಲೇ ಕರೆಯುವಂಥದ್ದು. ಬಹುಶಃ ಅದು ಬಹುಶಃ ಈಗ ಯಾರು ಕೂಡ ಇಡೀ ಕರ್ನಾಟಕದಲ್ಲಿ ಪಂಪ ಭಾರತದ ಬಗ್ಗೆ ಬಹುಶಃ ನನ್ನಷ್ಟು ಅಧಿಕೃತವಾಗಿ ಮಾಡಬಲ್ಲವರು ಬೇರೆಯೊಬ್ಬರು ಇಲ್ಲ, ಉಳಿದಿಲ್ಲ. ಆದ್ರಿಂದ ಅದು ಆದಿಪುರಾಣ, ಪ್ರಾಚೀನ ಕಾವ್ಯ, ಛಂದಸ್ಸು, 13 ವರ್ಷ ಛಂದಸ್ಸು ಪಾಠ ಮಾಡಿದ್ದೆ ನಾನು. ಹಾಗಾಗಿ ಸಾಹಿತ್ಯ ಚರಿತ್ರೆ ಮತ್ತು ಈ 78-79ರವರೆಗೆ ಈ PhD ಕೆಲಸ ಮಾಡಿದೆ. ಕ್ಷೇತ್ರ ನಾನು ಹೇಗೂ ತುಳುವಿನಲ್ಲಿ ಹುಟ್ಟಿದ್ರೂ ಕೂಡ ಪಾಠದನ ಸಂಗ್ರಹ ಮಾಡೋದು, ಕಥೆಗಳ ಸಂಗ್ರಹ ಮಾಡೋದು, ಆಮೇಲೆ ಗಾದೆ ಒಗಟು ನನ್ನ ಹತ್ರ ಇತ್ತು. ಆದರೆ ಈ ಕವಿತೆಗಳು, ಪಾಠದನ ಮತ್ತು ಕತೆ, ಈ ಸಂಗ್ರಹ ಮಾಡುವುದು, ಕೆಲಸಗಳನ್ನು ಮಾಡೋದು, ಅಧ್ಯಯನ ಮಾಡೋದು, ಹೋಕ್ಲೋರ್ನ ಪುಸ್ತಕ ತರಿಸಿ ಓದೋದು, ಹೀಗೇನಾಯಿತು ಅಂದರೆ ನಾನು ಲೆಕ್ಚರ್ ಆಗಿ ಅಧ್ಯಾಪಕ ಸೇರಿ ಒಂದು 80ರವರೆಗೂ ನನಗೆ ಬಿಡುವಿಲ್ಲದಿರುವ ಈ ಅಧ್ಯಯನ ಕೆಲಸ. ನಿಮಗೆ ಕವನ ಕತೆ ಕಾದಂಬರಿ ಬರೆಯುವುದಕ್ಕೆ ಯಾವುದು ಬರೀಲಿಕ್ಕೂ, ರಾತ್ರಿ 2 ಗಂಟೆವರೆಗೆ ನನ್ನ ಕೆಲಸಗಳು, ಬೆಳಿಗ್ಗೆ 8-9 ಗಂಟೆಗೆ ಕ್ಲಾಸಿಗೆ ಹೋಗುವುದು.
1: ಕ್ಷೇತ್ರ ಕಾರ್ಯಕ್ಕೆ,
0: ಕ್ಷೇತ್ರ ಕಾರ್ಯ ಅಂತ ಹೇಳಿದರೆ ನಾನು ನನ್ನ ಪುಣ್ಯದಲ್ಲಿ ಹೋಗ್ತಾ ಇದ್ದೆ. ನನಗೆ ಅಲ್ಲೆಲ್ಲ ನನಗೆಲ್ಲ ಪರಿಚಯದವರು, ಕವಿತೆಗಳು, ಸದ್ಯ ಎಲ್ಲ. ಆಮೇಲೆ ನಾನು ಕೊಣಜಿಗೆ ಬಂದಮೇಲೆ ಕೊಣಜಿ ಸುತ್ತಮುತ್ತಲೂ ಎಲ್ಲ ನಾನು ಕ್ಷೇತ್ರ ಕಾರ್ಯ ಮಾಡಿದ್ದೇನೆ. ದೇರ್ಲಕಟ್ಟೆ ಕೆಳಗೆ ಬೆಳ್ಮದಲ್ಲಿ ಕ್ಷೇತ್ರ ಕಾರ್ಯ ಮಾಡಿದ್ದೇನೆ. ಮುಂಡಿಯಪ್ಪು ಅಂತ ಒಬ್ಳು ಕ್ಷೌರಿಕರ ಹೆಂಗಸು, ಆ ಕಾಲಕ್ಕೆ ಬಹಳ ಮುದುಕಿ ಬಹಳ ಒಳ್ಳೆಯ ಕತೆಗಳನ್ನು ಹೇಳಿದ್ದ ನನಗೆ, ಬಹಳ ಒಳ್ಳೆಯ ಕತೆಗಳನ್ನು, ಅಜ್ಜಿ ಕತೆಗಳನ್ನು ಹೇಳಿದ್ದು. ಈ ಇಲ್ಲಿ ಕೊಣಾಜೆ ಪಟ್ಟೂರಿಯ ಕಡೆಯಲ್ಲಿ ತುಂಬ ಸಂಧಿಗಳನ್ನು ಕಲೆಕ್ಟ್ ಮಾಡಿ ಸಂಗ್ರಹ ಮಾಡಿದ್ದೇನೆ. ನಮ್ಮ ಅಗ್ರಾಳ ಮಲ್ಲಿಪ್ಪಾಡಿ ಕಡೆಯಲ್ಲಿ ಅಲ್ಲಿ ಸಂಗ್ರಹ ಮಾಡಿದ್ದೇನೆ. ಹೀಗೆ ನನಗೆ ಕ್ಷೇತ್ರ ಕಾರ್ಯದಲ್ಲಿ ತುಂಬ, ಆ ಕಾಲಕ್ಕೆ ಒಂದು ಹಳೆಯ ಒಂದು ಟೈಪಿನ ದೊಡ್ಡ ಒಂದು ಟೇಪ್ ರೆಕಾರ್ಡರ್, ಅದನ್ನು ರೆಕಾರ್ಡ್ ಮಾಡಿ ಒತ್ತಿ ಹಿಂದಕ್ಕೆ ಕೊಂಡೋಗಿ ಮಾಡುವ ಒಂದು ಕ್ರಮದಲ್ಲಿ ಸಂಗ್ರಹ ಮಾಡುವುದು. ಸೊ ಇದು ಆದ ಕಾರಣ ನನಗೆ ಈ ಸಾಹಿತ್ಯ ಬರವಣಿಗೆ ಮುಂತಾದವುಗಳು ಮಾಡಲಿಕ್ಕೆ ಅದರ ಯೋಚನೆ ಇಲ್ಲ, ಸಾಧ್ಯವಾಗಲಿಲ್ಲ. ಆಮೇಲೆ ಇನ್ನೊಂದು ಮುಂದುವರಿಸಬೇಕಾದ್ರೆ ಈ ವಾತಾವರಣದ್ದು, ನನಗೆ ನನ್ನ ಮನೆಯಲ್ಲಿ ನಮ್ಮದು ಗದ್ದೆ ಮತ್ತು ಅಡಿಕೆ ತೋಟ, ತೆಂಗು ಎಲ್ಲ ಇತ್ತು. ನನಗೆ ಈ ಹೆಂಕಿ ಉಂಡತ್ತ ಬೊಂಡ ಭಾರಿ ಪ್ರೀತಿ. ಈಗಲೂ ನನಗೆ ಒಂದು ಪೇಟೆಯಲ್ಲಿದ್ದು ಒಂದು ಬೊಂಡ ನನಗೆ ಬೇಕೇ ಬೇಕು ಕುಡಿಯಲಿಕ್ಕೆ. ಹಾಗಾಗಿ ನಾನು ಬಂದ ಕೂಡಲೇ ಅಮ್ಮ ಹೇಳೋದು, ತಾಯಿಯನ್ನು ಅಮ್ಮ ಅಂತ ಹೇಳೋದು, ಬೇಕೆ ಬತ್ತಿ ರಾಮ ಒಂಜಿ ಬೊಂಡ ಹೊಂದಲ್ಲ ಅಂತ. ಸೊ ಅದು ನಾನು ಬಂದಾಗ ಅಮ್ಮ ಹೇಳಿದ್ದಾರೆ. ಸೊ ಏನು ಮಾಡಿದ್ದೆ, ನಮ್ಮ ಚೌಮಾನವರು ನಮ್ಮ ತಂದೆಯ ಮನೆಯಲ್ಲಿ ಇದ್ದವನು, ರಾಮ ಇಲ್ಲಿದ್ದವನು, ಅದನ್ನು ಸೇರಿಸಿ ರಾಮ ಧೂಮ ಚೋಮ ಅವಲು ಏರು ಉಳ್ಳೇರಿಯ ಮಲ್ಲ ಮಲ್ಲ ಗೊಂಡೋ ದೆತದ ಕೆತ್ತದ ಕೊರ್ಲಯ್ಯ ಅಂತ ಎರಡನೇ ಲೈನ್ ಹೋಯ್ತು.

0: ಸರ್, ಈಗ ನೀವು ಅಧ್ಯಾಪನದ ಜೊತೆಗೆ ಸಂಶೋಧನೆ ಇತ್ಯಾದಿಗಳನ್ನೆಲ್ಲ ಮುಂದುವರಿಸಿಕೊಂಡು ಬಂದ್ರಿ, ಪೂರ್ತಿ ಒಂದು ಸಾಹಿತ್ಯದ ಪ್ರಕಾರದ ಕಡೆಗೆ ನಿಮ್ಮ ದೃಷ್ಟಿ ಹರಿಯಿತು. ಅದು ಕೂಡ ಈ ಪರಿಸರದ ಭಾಷೆಯ ಕುರಿತಾದಂತಹ ಆಳವಾದ ಅಧ್ಯಯನಕ್ಕೆ ನೀವು ತೊಡಗಿಕೊಂಡ್ರಿ. ಈ ಬರವಣಿಗೆಯನ್ನು ಪ್ರಾರಂಭ ಮಾಡಿದ್ದು ಯಾವಾಗ ನೀವು?
1: ನಂದು ಬರವಣಿಗೆ ಅಂದರೆ ನಾನು MA ವಿದ್ಯಾರ್ಥಿಯಾಗಿದ್ದಾಗಲೇ ಬರವಣಿಗೆ ಶುರು ಮಾಡಿದ್ದೆ. ವಿಶೇಷ ಅಂದರೆ ನನ್ನ ಗುರುಗಳು ಪರಮೇಶ್ವರ ಭಟ್ರು, ನಮ್ಮಲ್ಲಿ ಕ್ಲಾಸ್ ಸೆಮಿನಾರ್ ಅಂತ ಇತ್ತು. ಅವರು ಏನು ಹೇಳಿದರು ಅಂದರೆ, ನನಗೆ MAಯಲ್ಲಿ ಮೊದಲನೇ ವರ್ಷ ಹೇಳಿದರು, ನೀವೆಲ್ಲ ನಿಮ್ಮ ನಿಮ್ಮ ಪ್ರದೇಶದ್ದು ಸೆಮಿನಾರ್ಗೆ ಬರೀಬಹುದು. ನಾನು ಮೊದಲನೇ ವರ್ಷ ಯಾವುದು ದಕ್ಷಿಣ ಕನ್ನಡ ಜಿಲ್ಲೆಯ ಜನಪದ ಕಲಾತ್ಮಕ ವಿನೋದಗಳು ಅಂತ ಒಂದು ಪ್ರಬಂಧ ಬರೆದೆ. ಆ ಕಾಲಕ್ಕೆ ಅದು ಭಾಳ ಸರಳ, ಇವತ್ತು ಕೂಡ ಸರಳ. ಯಾಕೆಂದರೆ ಯಾವುದರ ಬಗ್ಗೆ, ಕಂಬಳದ ಬಗ್ಗೆ, ಕೋಳಿ ಅಂಕ, ಬಾಲಸಾಂತು, ಆಟಿಕಳಂಜ, ಪುರುಷರು ಕಟ್ಟುವುದು, ಇವುಗಳ ಬಗ್ಗೆ ಒಂದು ಪರಿಚಯಾತ್ಮಕವಾದ ಒಂದು ಪ್ರಬಂಧ. ಅದು ನಾನು 68 ಬರೆದಂಥ ಪ್ರಬಂಧ. ಆ ಪ್ರಬಂಧ ಆ ಕಾಲಕ್ಕೆ ಎಷ್ಟು ಜನಪ್ರಿಯ ಆಯಿತು ಅಂದರೆ, 1969 ಇಲ್ಲಿ ಮಂಗಳೂರಿನಲ್ಲಿ, ಆಗ HL ನಾಗೇಗೌಡರು ಜಿಲ್ಲಾಧಿಕಾರಿಯಾಗಿದ್ದಾಗ, ಅವರು ಜಾನಪದ ಪ್ರೇಮಿ, ಏರಿಯರು ಸೇರಿ ಅಖಿಲ ಕರ್ನಾಟಕ 2 ಜಾನಪದ ಸಮ್ಮೇಳನ ಮಾಡಿದರು. ಬಹಳ ದೊಡ್ಡದು, ಪುರಭವನದಲ್ಲಿ ಆಗಿರುವಂಥದ್ದು. ಸಿಂಪಿಲಿಂಗಣ್ಣ ಅಧ್ಯಕ್ಷರು. ಆಗ ನಮ್ಮ ಗುರುಗಳು ಪರಮೇಶ್ವರ ಭಟ್ರು ಹೇಳಿದರು, ಇಲ್ಲ ನಿಮ್ಮ ಪ್ರಬಂಧ ಭಾಳ ಚೆನ್ನಾಗಿದೆ, ನೀವು ಅದನ್ನು ಅಲ್ಲಿ ಓದಿ ಅಂತ. ನಾನು ಆ ದೊಡ್ಡ ಸಮ್ಮೇಳನದಲ್ಲಿ ಈ ಪ್ರಬಂಧವನ್ನೇ ಜನಪದ ಕಲಾತ್ಮಕಗಳು ಓದಿದೆ. ನಾನು MA 2 ವಿದ್ಯಾರ್ಥಿಯಾಗ. ಹಾಗೆ ಇದು ನಾನು ಒಂಥರ ಯಾವುದು ಒಂದು ಯಾವುದು ಕರ್ನಾಟಕದ ಮಟ್ಟದ ಒಂದು ಸಮ್ಮೇಳನದಲ್ಲಿ ವಿದ್ಯಾರ್ಥಿಯಾಗಿದ್ದಾಗ ಓದಿದ್ದು ತುಳುವಿನ ಪ್ರಬಂಧ. ಆಮೇಲೆ 2 ನನಗೇನಾಗಿದ್ದೀನಿ, ಭಾಷಾವಿಜ್ಞಾನ ನನಗೆ ಸ್ವಲ್ಪ ಆಸಕ್ತಿ ಇತ್ತು. ನಾನು 2 ಸೆಮಿನಾರಿಗೆ ತುಳು ಭಾಷೆಯ ಒಂದು ಅಧ್ಯಯನ ಅಂತ ಒಂದು ಪ್ರಬಂಧ ಬರುತ್ತೆ, ಅದು ಆಮೇಲೆ ಪ್ರಬುದ್ಧ ಕರ್ನಾಟಕದಲ್ಲಿ ಪ್ರಕಟ ಆಯಿತು. ನನಗೆ ಭಾಳ ಆಶ್ಚರ್ಯ ಅಂದರೆ ಪ್ರಬುದ್ಧ ಕರ್ನಾಟಕದಲ್ಲಿ ಪ್ರಕಟವಾಗುವುದು ಅಂದರೆ ಭಾಳ ದೊಡ್ಡ ಗೌರವ. ಆ ಮೈಸೂರಿನಲ್ಲಿ ಯೂನಿವರ್ಸಿಟಿಯ ಒಂದು ಜರ್ನಲ್ ಅದು ಅದು. ಹಾಗೆ ನನ್ನ ಮೊದಲ MA ವಿದ್ಯಾರ್ಥಿಯಾಗಿದ್ದಾಗ ನನ್ನ 2 ಸೆಮಿನಾರ್ ಪ್ರಬಂಧಗಳು ತುಳುವಿನ ಮೇಲೆ ಆಯಿತು. ಹಾಗಾಗಿ ಏನಾಯಿತು ಅಂದರೆ, ನಾನು ಅಧ್ಯಾಪಕ ಉಪನ್ಯಾಸಕ ಆದ ಕೂಡಲೇ ನಾನು ಈ ತುಳು ಗಾದೆಗಳನ್ನು ಸಂಗ್ರಹ ಮಾಡಿ ಶುರು ಮಾಡಿ 71 ನನ್ನ ಮೊದಲನೇ ಪುಸ್ತಕ ತುಳುಗಾದೆಗಳು ಅದನ್ನು ಬಿಡುಗಡೆ ಮಾಡಿದ್ದು ಏರಿ ಲಕ್ಷ್ಮೀನಾಳ್ ಅವರು, ಅಧ್ಯಕ್ಷತೆ ನನ್ನ ಗುರುಗಳು ಪರಮೇಶ್ವರ ಭಟ್ರು. ಆಮೇಲೆ ಇನ್ನೊಂದು ಅದೇ ವರ್ಷ ತುಳು ಒಗ್ಗಟ್ಟುಗಳು ಪ್ರಕಟ ಆಯಿತು. ಹೀಗಾಗಿ ನನ್ನದು 68-70 ಕಾಲದಿಂದಲೇ ನನ್ನ ಈ ಬರವಣಿಗೆ ಆರಂಭ ಆಗಿದೆ. ಮತ್ತೆ ನಾನು MA ವಿದ್ಯಾರ್ಥಿಯಾಗಿದ್ದಾಗ ಅಲ್ಲಿ ಮೈಸೂರಿನಲ್ಲಿ ಒಂದು ಇದು ಇತ್ತು, ಯಾವುದು ಒಂದು ಸ್ಪರ್ಧೆ ಇತ್ತು, ಪ್ರಬಂಧ ಸ್ಪರ್ಧೆ. ಅದಕ್ಕೆ ನಾನು ಕನ್ನಡದಲ್ಲಿ ಪ್ರಭಾವ ಸಾಹಿತ್ಯ ಅಂತ ಒಂದು ಲೇಖನ ಬರೆದು ಕಳಿಸಿದೆ. ಅದಕ್ಕೆ BMC ಇದರ ಪ್ರಶಸ್ತಿ ಬಂತು. ಸೊ ಅದಾದಮೇಲೆ ಪ್ರಕಟ ಕೂಡ ಆಯಿತು. ಹಾಗೆ ವಿದ್ಯಾರ್ಥಿಯಾಗಿದ್ದಾಗಲೇ ನನಗೆ ಮೈಸೂರು ಯೂನಿವರ್ಸಿಟಿಯ ನನ್ನ ಬರಹಕ್ಕೆ ಒಂದು ಪ್ರಶಸ್ತಿ ಸಿಕ್ಕಿರೋದು ಅದಕ್ಕೆ, ನನ್ನ ಪ್ರವಾಸ ಸಾಹಿತ್ಯದ ಬಗ್ಗೆ. ಹೀಗೆ ಬರವಣಿಗೆ ನನಗೆ ಒಂಥರ ಸ್ವಲ್ಪ ಆಕಸ್ಮಿಕವಾಗಿ ಇದು ಬರ್ತಾ ಬಂತು MA ವಿದ್ಯಾರ್ಥಿಯಾಗಿದ್ದ. ಆಮೇಲೆ ಏನಾಗಿದೆ, ದೊಡ್ಡ ಪ್ರಮಾಣದಲ್ಲೆಲ್ಲ ಮತ್ತೆ ನನ್ನ ಈ ಬೇರೆ ಬೇರೆ ವಿಚಾರಗೋಷ್ಠಿಯಲ್ಲಿ ತುಳುವಿನ ಬಗ್ಗೆ ಬರೆದ ಪ್ರಬಂಧ ಎಲ್ಲ, ಅದು ತೌಡೋ ಸಂಸ್ಕೃತಿ ಅಂತ ಅದನ್ನು ಪ್ರೊಫೆಸರ್ ಜವರೇಗೌಡರು ಮೈಸೂರಿನಿಂದ ಪ್ರಕಟ ಮಾಡಿದರು. ಆದರೆ ನನ್ನ ಬರವಣಿಗೆಗಳು 80 ಹೆಚ್ಚು ಆಗಲಿಲ್ಲ. ಯಾಕೆಂದರೆ ನನ್ನ ಅಧ್ಯಾಪನ ವೃತ್ತಿಗೆ ನಾನು ಹೆಚ್ಚು ಗಮನ ಕೊಟ್ಟೆ, ಹೊರಗಡೆ ಹೋಗಿ ಉಪನ್ಯಾಸ ಇದೆಲ್ಲ ಕೊಡ್ತಾ ಇದ್ದೆ. ಆದರೆ ಬರವಣಿಗೆ ಆಗ ಇತ್ತು ಅಂದರೆ, ಹೊರಗಡೆ ಹೋದಾಗ ಪ್ರಬಂಧ ಮಂಡಿಸುವುದು ಇದೆಲ್ಲ ನಡೀತಾ ಇತ್ತು ಬೇರೆ ಬೇರೆ ಕಡೆ ಹೋದಾಗ. ಬಟ್ ವಿಶ್ವವಿದ್ಯಾಲಯದ 1980 ಆ ನಂತರ ಸ್ವಲ್ಪ ಬರವಣಿಗೆ ಅಂದರೆ ಬೇರೆ ಕಡೆ ಹೋದಾಗ ಪ್ರಬಂಧ ಮಂಡಿಸುವುದು, ಅದಕ್ಕಾಗಿ ನಾನು ಬೇರೆ ಬೇರೆ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಪ್ರಬಂಧಗಳನ್ನು ಬರೀತಾ ಇದ್ದೆ. ಮತ್ತೆ ಮುಂದೇನಾಯಿತು ಅಂದರೆ, ಈಗ ನಂದು ಆನ್ವೇಕ ಜಾನಪದ ಅನ್ನುವ ಒಂದು ಪುಸ್ತಕ ಬಂತು 1985. ನನಗೆ ಅಖಿಲ ಕರ್ನಾಟಕದಲ್ಲಿ ದೊಡ್ಡ ಹೆಸರು ತಂದುಕೊಟ್ಟಂತ ಮೊದಲನೇ ಪುಸ್ತಕ ಅದು. ಹಾಗಾದ್ರೆ ಜಾನಪದವನ್ನ ಒಂದು ಹೊಸ ದೃಷ್ಟಿಯಿಂದ ನೋಡುವಂತ ಲೇಖನಗಳ ಸಂಕಲನ ಅದು, ಒಂದು ಅಪ್ಲೈಡ್ ಫೋಕ್ಲೋರ್ ಅಂತ. ಅದಕ್ಕೆ ಕರ್ನಾಟಕ ಜಾನಪದ ಅಕಾಡೆಮಿಯ ಪುಸ್ತಕ ಬಹುಮಾನ ಕೂಡ ಬಂತು ಆ ಕಾಲಕ್ಕೆ. ಅದು ನನಗೆ ಹೆಸರು ತಂದುಕೊಟ್ಟದ್ದು. ಮತ್ತು ಆ ಮೂಲಕ ನಾನೊಬ್ಬ ಜಾನಪದ ವಿದ್ವಾಂಸ ಅನ್ನುವ ಹೆಸರು ನನಗೆ ತಂದುಕೊಟ್ಟಂತ ಪುಸ್ತಕ ಅದು. ಅದರದ್ದು ಅದು ಒಂದು ನನಗೆ ಬಹಳ ಪ್ರಸಿದ್ಧ ತಂದುಕೊಟ್ಟಿತು. ಆಮೇಲೆ ನಂತರ ಕೂಡ ನಾನು ಬರವಣಿಗೆ ಕಡಿಮೆನೆ ಇತ್ತು. ಆಮೇಲೆ ನಂತರ ಮುಂಗಾರು ಪತ್ರಿಕೆಗೆ ನಾನು ಅಂಕಣ ಬರೀತಾ ಇದ್ದೆ, ಗಿಳಿಸು
0: ಗಿಳಿಸು,
1: ಅವುಗಳು ಎಲ್ಲ ಸಂಕಲನ ಮಾಡಿ 90 ಪುಸ್ತಕ ತಂದೆ. ಅದು ಒಂದು. ಆಮೇಲೆ ನನಗೆ ಅಖಿಲ ಕರ್ನಾಟಕದಲ್ಲಿ ಒಬ್ಬ ವಿಚಾರವಾದಿ, ವಿಮರ್ಶಕ, ಸಾಂಸ್ಕೃತಿಕ ಚಿಂತಕ ಅನ್ನೋ ದೊಡ್ಡ ಹೆಸರು ಕೊಟ್ಟದ್ದು ಗಿಡಿಸುವೆ ಪುಸ್ತಕ. ಅದನ್ನು ಉದ್ದಕ್ಕೂ ಈಗಲೂ ಅನೇಕ ಮಂದಿ ನಾನು ನೆನಪಿಸಿಕೊಳ್ಳುವಾಗ ರೈಯವರ ಗಿಳಿಸುವೆ ಓದಿದ್ದೇವೆ ಅಂತ ಹೇಳುವುದು ಈಗಲೂ ಕೇಳ್ತೇನೆ.
0: ಹಿಂದಿನ
1: ಈಗಿನವರಿಗೆ ಗೊತ್ತಿಲ್ಲ, ಈಗಲೂ ಕೂಡ ಕರ್ನಾಟಕದ ಯಾವುದೋ ಒಂದು ಹಿರಿಯರ ಹತ್ರ ಹೋದ್ರೆ ರೈಯವರ ಗಿಳಿಸುವೆ ಈಗಲೂ 91 ಕಾಪಿ ಇದೆ ಅಂತ ಹೇಳ್ತಾರೆ. ಅದು ನನಗೆ ನನ್ನ ಈಗಲೂ ಸಂತೋಷ ಏನಂದ್ರೆ ಈಗಿನವರಿಗೆ ಗೊತ್ತಿಲ್ಲದಿರುವ ಆದರೆ ಬಹಳ ಮಂದಿಗೆ ನನಗೆ ಪ್ರಸಿದ್ಧಿ ತಂದುಕೊಟ್ಟಂತ ಪುಸ್ತಕ ಗಿಳಿಸುವೆ.
0: ಈಗ ಪುತ್ತೂರಿನಲ್ಲಿ ಬೋರ್ಡ್ ಹೈಸ್ಕೂಲಲ್ಲಿ ನೀವು ಕಲಿತವರು, ಈಗ ಆಮೇಲೆ ಅಲ್ಲಿ ಪಿ ಯು ಸಿ ಎಲ್ಲ ಆಗುವಾಗ ನಾನು ಅಲ್ಲಿ ವಿದ್ಯಾರ್ಥಿ ಆಗಿದ್ದೆ. ಅಲ್ಲಿ ಶಿವ ಸದನದಲ್ಲಿ ಒಂದು ಸಲ ನಿಮ್ಮ ಭಾಷಣ ನಾನು ಕೇಳಿದ್ದೆ. ಬಹುಶಃ ಆಗ ಮಂದಾರ ಕೇಶವ ಭಟ್ರು ಅವರ ಪುಂಚದ ಬಾಲೆಯನ್ನು ಬರೆದು ಮುಗಿಸಿದ್ರು. ಅವರು ಕೂಡ ಅದನ್ನು ಅವತ್ತು ಅಲ್ಲಿ ಹಾಡಿದ್ದನ್ನು ಕೂಡ ನಾನು ನೆನಪು ಮಾಡಿಕೊಳ್ತೇನೆ. ಬಹುಶಃ ಆಗಲೇ ಬಹಳ ಪ್ರಬುದ್ಧವಾದಂತಹ ವಿಚಾರಗಳನ್ನು ನೀವು ಸಾರ್ವಜನಿಕ ವೇದಿಕೆಗಳಲ್ಲಿ ಹೇಳ್ತಾ ಇದ್ದದ್ದು ನನಗೆ ಈಗಲೂ ಕೂಡ ನೆನಪಾಗ್ತದೆ. ಬಹುಶಃ ಈ ರೀತಿಯ ಒಂದು ಉಪನ್ಯಾಸಗಳು ಅಥವಾ ಚಿಂತನೆಗಳನ್ನು ಹರಿಸುವಂತಹ ಕೆಲಸಗಳನ್ನು ಆ ಕಾಲದಲ್ಲಿ ಎಲ್ಲೆಲ್ಲ ನೀವು ಮಾಡಿದ್ದಿರ್ಬೋದು?
1: ಆದರೆ ಒಂದು ಏನಾಗಿದೆ ಅಂದರೆ ನನಗೆ ಈ ಮಾತನಾಡುವ ಕಲೆ ನನಗೆ ಪ್ರಾಪ್ತ ಆದದ್ದು ನಾನು ಹೈಸ್ಕೂಲ್ ಅಧ್ಯಾಪಕನಾಗಿ ಪಾಠ ಮಾಡಿದ ಕಾರಣ. ಆಮೇಲೆ ನಾನು MA ಇಲ್ಲಿ ಅಧ್ಯಾಪಕನಾದ ಕಾರಣ ಅದೊಂದು. ಆಮೇಲೆ ಏನಾಗಿದೆ ಅಂದರೆ ಈಗ ಯೂನಿವರ್ಸಿಟಿ ಒಬ್ಬ ಲೆಕ್ಚರ್ ಅಂತಾದ ಕಾರಣ ಆಗ ಉಪನ್ಯಾಸಕ್ಕೆ ಹೆಚ್ಚು ಜನ ಇಲ್ಲ, ನಾನು ಒಬ್ಬನೇ ಯುವಕ ಇದ್ದದ್ದು. ಮತ್ತೆ ಐತಾಳರಿದ್ದರು, ಲಕ್ಕಪ್ಪ ಹೊಡ್ರಿದ್ರು, ಪರಮೇಶ್ವರ ಭಟ್ರಿದ್ರು, ಹಾಗಾಗಿ ತುಂಬ ಕಡೆಯಿಂದ ಆಮಂತ್ರಣ ಬರ್ತಾ ಇತ್ತು. ಹಾಗೆ ಆ ಕಾಲಕ್ಕೆ ತುಂಬ ಉಪನ್ಯಾಸಗಳಿಗೆ ಕರೆದಲ್ಲಿಗೆಲ್ಲ ಹೋಗ್ತಾ ಇದ್ದೆ ನಾನು ವಿಚಾರದ್ದು. ಇದರಿಂದ ಏನಾಗಿದೆ ಮತ್ತೆ ಈ ಪುತ್ತೂರು ಕಡೆಯಲ್ಲಿ ಏನಾಗಿದೆ, ನಾನೀಗ ನಿಜವಾಗಿ ಪುತ್ತೂರಿನಲ್ಲಿ ಅಂತ ಇದ್ದದ್ದು ಒಟ್ಟು 8 ಮಾತ್ರ. ಆದ್ರೆ ಈಗಲೂ ಕೂಡ ನನ್ನ ಪುತ್ತೂರು ನಾವು ಅಂತಲೇ ಕರೀತಾರೆ. ಅದು ಯಾಕೆ ಗೊತ್ತಿಲ್ಲ, ಯಾಕಂದ್ರೆ ನಾನು ಇಲ್ಲಿ ಇಲ್ಲಿಗೆ ಬಂದು 50 ಕಳೀತು ಮಂಗಳೂರಿಗೆ ಬಂದು. ಆದ್ರೆ ಪುತ್ತೂರಿನಲ್ಲಿ ನನ್ನ ಬಗ್ಗೆ ನನ್ನ ಜನಗಳಿಗೆ ಹಿರಿಯರಿಗೆ ಏನು ಪ್ರೀತಿ ಅಂದ್ರೆ ಪುತ್ತೂರಿನವರು ಅಂತ. ನನಗೆ ಅದೊಂದು ಒಂದು ಸಣ್ಣ ಒಂದು ಚಾಪು ಇದೆ, ನನಗೆ ಈಗಲೂ ಕೂಡ ಚಾಪು ಇದೆ ಅದರದ್ದು.
0: ಮಂಗಳ ಗಂಗೋತ್ರಿಯಲ್ಲಿ ಸುಮಾರು 1.5 ದಶಕಗಳವರೆಗೆ ನೀವು ಅಧ್ಯಾಪನ ವೃತ್ತಿಯನ್ನು ಮಾಡಿದಿರಿ. ಅಲ್ಲಿ ಉಪನ್ಯಾಸಕರಾಗಿ, ಪ್ರಾಧ್ಯಾಪಕರಾಗಿ, HOD ತುಂಬ ಕೆಲಸಗಳನ್ನು ಮಾಡಿದ್ದೀರಿ. ಈಗ ನಿಮ್ಮ ಅವಧಿಯಲ್ಲಿ ಅಲ್ಲಿ ಅನೇಕ ಈಗ ಪ್ರಸಾರಾಂಗ ಇರ್ಬೋದು, ಅಧ್ಯಯನ ಕೇಂದ್ರಗಳಿರ್ಬೋದು, ಕಾರಂತ ಪೀಠ ಇರ್ಬೋದು, ತುಳುಪೀಠ ಇರ್ಬೋದು, ಇದೆಲ್ಲ ಆಗಲಿಕ್ಕೆ ಅದು ಯಾವ ರೀತಿ ಕಾರಣ ಆಯಿತು, ಅದು ಸಾಧ್ಯ ಆಯಿತು?
1: ಒಂದು ಏನಾಗಿದೆ ಅಂದರೆ ಈಗ ಆ ಇಡೀ ವಿಭಾಗದಲ್ಲಿ ತುಳುಕುತ್ತಿದ್ದವ ನಾನು ಒಬ್ಬನೇ ಇದ್ದೆ. ನಾನು ಯಾವುದು ಈ ಸ್ನಾತಕೋತ್ತರ ಕೇಂದ್ರ ಕಾಲಕ್ಕೆ ತುಳುಕುತ್ತಿದ್ದ ನಾನು ಒಬ್ಬನೇ ಇದ್ದದ್ದು. ವಿಶ್ವವಿದ್ಯಾಲಯ ಆದ ಕಾಲಕ್ಕೂ ನಾನು ಒಬ್ಬನೇ ಇದ್ದದ್ದು. ಹಾಗೆ ಯೂನಿವರ್ಸಿಟಿ ಆದಾಗ ಏನಾಗ್ತಾ ಇತ್ತು ಅಂದರೆ ಈಗ ತುಳುಕೂಟದವರು, SR ಹೆಗ್ಡೆ, ನಾನು ಅದರಲ್ಲಿ ಸದಸ್ಯ ಕೂಡ ಆಗಿದ್ದೆ ತುಳುಕೂಟದಲ್ಲಿ, ಎಲ್ಲರೂ ಹೇಳ್ತಾ ಇರುವಂಥದ್ದು ವೇಕರೆಯವರಿದ್ದು ಅಲ್ಲಿ ಏನಾಗಲಿಲ್ಲ ತುಳುವಿಗೆ ಅಂತ. ಅವರಿಗೆ ನನ್ನ ಮೇಲೆ ಒಂದು ಭಾರ. ನಾನು ನನ್ನ ಕುಲಪತಿಗಳೆಲ್ಲ ಹೇಳ್ತಾ ಇದ್ದೆ. ಅದಕ್ಕೆ ಕೊನೆಗೆ ಒಂದು ಬಾರಿ ಇವರು ಕುಲಪತಿಗಳು ಸಂಸತ್ತಿದ ಹೇಳಿದರು, ನೀವೊಂದು ಅದರ ಪ್ರಸ್ತಾವನೆ ಬರೀದಿ ಅಂತ. ಬರದೆ ಬರೆದ ಮೇಲೆ ಹಣ ಎಲ್ಲಿದೆ, ಹಣ ಬೇಕಲ್ಲ
0: ಬಂದಿಲ್ಲ.
1: ಆ ಹಣ ಅದು ನನಗೆ ನಾನಾಗ ಯಾವುದು ಹಣ ಎಲ್ಲಿಂದ ತರಬೇಕಾದ್ತು ಅದು ನೀವೇನಾದ್ರು ನೋಡಿ ಅಂತ. ಕೊನೆಗೆ ಏನು ಮಾಡಿದ್ದೆ ಅಂದರೆ ನಾನು ಧೈರ್ಯ ಮಾಡಿ ಬೆಂಗಳೂರಿಗೆ ಹೋದೆ. ನನಗೆ ಆಗ ರಾಮಕೃಷ್ಣ ಹೆಗ್ಡೆ ಮುಖ್ಯಮಂತ್ರಿ ಇದ್ದರು, ಡಾಕ್ಟರ್ ಜೀವರಾಜ ಆಳ್ವ ಕನ್ನಡ ಸಂಸ್ಕೃತಿ ಸಚಿವರು, ನನಗೆ ಪರಿಚಯ ಇತ್ತು. ಆ ತುಳುವಿನಲ್ಲಿ ನನ್ನ ಹತ್ರ ಮಾತಾಡೋದು ಆ ಕಾಲಕ್ಕೆಲ್ಲ, ಅದನ್ನು ಕನ್ನಡದಲ್ಲಿ ಹೇಳ್ತಾ ಇದ್ದೇನೆ. ಏನು ಬಂದ್ರಿ ವಿವೇಕಣ್ಣ ಅಂತ ಹೇಳಿದರು. ಹೇಳಿದೆ ಹೀಗೆ ಇದೆ ಅಂತ, ಅದು 5 ಬೇಕು, ನೀವೊಂದು 50% ಕೊಟ್ಟರು ನಾವು ಬೇರೆ ಕಡೆ ತರಿಸ್ತೇವೆ. ತಕ್ಷಣ ಸೆಕ್ರೆಟರಿಯನ್ನು ತರಿಸಿ 2.5 ಅವರು ಅನುಮೋದನೆ ಮಾಡಿ ಕೊಟ್ಟರು ಅವರು ಯುವರಾಜ ಆಳ್ವರು. ಆಮೇಲೆ ನಾನು ವೀರೇಂದ್ರ ಹೆಗ್ಡೆ ಅವರ ಹತ್ರ ಧರ್ಮಸ್ಥಳಕ್ಕೆ, ಅವ್ರಿಗೆ 2 ಬರೆದುಕೊಟ್ಟು 5 ಆಯಿತು. ಆಮೇಲೆ VC ಹೇಳಿದ್ರು ನೀವೇ ಅದನ್ನು ನೋಡಿಕೊಳ್ಬೇಕು ಅಂತ. ಹಾಗೆ ಆ ಕಾಲಕ್ಕೆ ನಾವಿರೋ ಸಂಭಾವನೆ ಇವನ್ನ ಪ್ರಶ್ನೆ ಏನಿಲ್ಲ, ಅದರ ಗೌರವದ ಕೆಲಸಗಳು ಅಂತ ಅದನ್ನು ಹಾಗೆ ತುಳು ಪೀಠವನ್ನು ನಾನು ಆರಂಭ ಮಾಡಿದ್ದೆ. ಅದನ್ನು ಕೆಲಸ ಮಾಡ್ತಾ ಬಂದೆ. ಅಲ್ಲಿ ಒಬ್ಬರಿಬ್ಬರು ಅಸಿಸ್ಟೆಂಟ್ಗಳು, ಅದರ ಬಡ್ಡಿಯಲ್ಲಿ ನಾನು ಯಾವುದೇ ಸಂಭಾವನೆ ತೊಗೊಳ್ಳಿಲ್ಲ. ಹಾಗೆ ಕೆಲಸಗಳನ್ನು 92ನೇ ಇಸವಿಯಿಂದ ಮಾಡ್ತಾ ಬಂದೆ. ಆಮೇಲೆ ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿಯಾಗಿದ್ದಾಗ ಒಂದು ಅವರು ಆಗಿನ VC ವರ್ತ್ ಹೇಳಿರುತ್ತೆ, ಸವದತ್ತಿ ವರ್ತ್ರ ಕಾರಂತರ ಬಗ್ಗೆ ಏನಾದ್ರು ಮಾಡಬೇಕು ಅಂತ, ಕಾರಂತ ಪೀಠ ಅಂತ. ಸೊ VC ಅವರು ನನಗೆ ಅದೇ ಕೆಲಸ ಯಾವುದು, ಪ್ರಸ್ತಾವನೆ ಬರೆಯುವುದು. ಪ್ರಸ್ತಾವನೆ ಬರದೆ ಪ್ರಸ್ತಾವನೆ ಆದ್ಮೇಲೆ ಅವರು 5 ಲಕ್ಷ ಕೊಟ್ಟರು, ಅವರಿಗೆ ನೀವೇ ನೋಡ್ಕೊಳ್ಬೇಕು. ಅದನ್ನು ನಾನು ನೋಡಿಕೊಂಡೆ. ಹಾಗೆ ಕಾರಂತರನ್ನು ಕರೆಸಿ ಅವರ ಬಿಡಿ ಲೇಖನಗಳ 8 ಸಪುಟಗಳನ್ನು ನಾವು ಬಿಡುಗಡೆ ಮಾಡಿ, ಪ್ರತಿ ಕಾರ್ಯಕ್ರಮ ಬಿಡುಗಡೆಗೂ ಕಾರಂತರು ಬಂದಿದ್ದಾರೆ, ಮಾಲಿನ್ಯ ಮಲ್ಲೆ ಸಂಪಾದನೆ ಮಾಡಿಕೊಟ್ರು. ಅದು ನನ್ನ ಜವಾಬ್ದಾರಿಗೆ ಬಿತ್ತು.
0: ಈಗ ಕಾರಂತರು ಅಲ್ಲಿ ಕೋಟಕ್ಕೆ ಹೋದ ಮೇಲೆ ಕೂಡ ನಿಮ್ಮ ಸಂಪರ್ಕ ಬೆಳೆಯಿತು?
1: ಇದಿದ್ರು ಇಲ್ಲಿ ಪೂರ್ತಿ ನನಗೆ ಅಲ್ಲಿ ಅವರ ಸಾಲಿಗ್ರಾಮದಲ್ಲಿ ನನ್ನ ಸಂಪರ್ಕಕ್ಕೆ ಹೋಗ್ತಾ ಇದ್ದೆ. ಪ್ರತಿ ಬಾರಿ ನಾನು ಹೋಗ್ತಾ ಇದ್ದೆ, ಅವ್ರನ್ನ ಮನೆಯಲ್ಲಿ ಹೋಗಿ ಕರ್ಕೊಂಡು ಬರ್ತಾ ಇದ್ದೆ. ಅವರೇ ಬರ್ತಾ ಇದ್ರು, ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಒಂಥರ. ಅದು ನನ್ನ ಬದುಕಿನ ಅದ್ಭುತ ಅನುಭವ. ಹಾಗೆ ಪ್ರಸಾರಂಗ ಆಗ್ಬೇಕು ಅಂತ ಹೇಳಿ ಅದು ಒಂದು ಪ್ರಸ್ತಾವನೆ ಬರದೆ, ಅದು ನೀವೇ ನೋಡ್ಕೊಳ್ಬೇಕು ಅಂತ ಹೇಳಿ. ನಾನು ಯಾವುದಕ್ಕೂ ನಾನು ಏನು ಸಂಭಾವನೆ ಯಾವುದಕ್ಕೂ ತೊಗೊಳ್ಳಿಕ್ಕಿಲ್ಲ, ಅದನ್ನು ನಾನು ನಿರ್ದೇಶಕನಾಗಿ ಮಾಡಿದೆ. ಅಷ್ಟೊತ್ತಿಗೆ ತುಳು ಅಕಾಡೆಮಿ ಅಧ್ಯಕ್ಷ ಅದೆ.
0: ಹೌದು,
1: ಹಾಗೆ ಒಂದೇ ಕಾಲ
0: ಸಮ್ಮೇಳನ ಇಲ್ಲಿ ಮಂಗಳೂರಲ್ಲಿ ಆಗುವಾಗ ಆಗಲೇ ಘೋಷಣೆ ಮಾಡಿದ್ರು.
1: ಒಂದೇ ಕಾಲಕ್ಕೆ ಮಂಗಳೂರು ಶಿವಂಡಿಯಲ್ಲಿ ಕನ್ನಡ ವಿಭಾಗದ ಮುಖ್ಯಸ್ಥ, ತುಳುಪೀಠದ ಮುಖ್ಯಸ್ಥ, ಪ್ರಸಾರಾಂಗದ ನಿರ್ದೇಶಕ, ಕಾರ್ಪೊರೇಟ್ ನಿರ್ದೇಶಕ, ತುಳು ಅಕಾಡೆಮಿ ಅಧ್ಯಕ್ಷ. ಬೆಳಿಗ್ಗೆ 8 ಗಂಟೆಗೆ ಮನೆ ಬಿಟ್ಟು ರಾತ್ರಿ 10 ಗಂಟೆಗೆ ಮನೆ ಬರ್ತಾ ಇದ್ದದ್ದು. ಹಾಗಾಗಿ ದುಡಿಯುವುದು ಉಂಟಲ್ಲ, ನಾವು ಹಳ್ಳಿಯಲ್ಲಿ ಹುಟ್ಟಿದ ಕಾರಣ ನಮಗೆ ದುಡಿಯುವುದು ಆ ಕಾಲಕ್ಕೆ ಸ್ವಲ್ಪ ತಾರುಣ್ಯದಲ್ಲಿ ಆಗ್ತಾ ಇತ್ತು, ಇವತ್ತಾರು ಪ್ರಶ್ನೆ ಅಲ್ಲ. ಆದ್ರೆ ನನಗೇನಾಗಿದ್ದರೆ ಯಾವುದೇ ಕುಲಪತಿಗಳು ಎಲ್ಲರೂ ನನಗೆ ಅಪರಿಚಿತರೇ ಬಂದ್ರೆ ಮೊದಲು ಅವರು ಕರೆಯುವುದು ನನ್ನನ್ನು, ಅರೆಯವರ ಈ ಥರದ ಮಾಡೋಣ ಹೀಗೆ ನನ್ನ ಸಮಾಲೋಚನೆ ಮಾಡ್ತಾ ಇತ್ತು. ಎಲ್ಲರೂ ಕೂಡ ನನಗೆ ಬಹಳ ಗೌರವ ಕೊಡ್ತಾ ಇತ್ತು. ಕಾರಣ ಯಾಕೆಂದ್ರೆ ನಾನು ಕೆಲಸ ಮಾಡಿ ತೋರಿಸ್ತೇನೆ ಅಂತ ಅವರಿಗೆ ಒಂದು ಒಂದು ಬಹಳ ಖಚಿತತೆ ಇತ್ತು. ಆಮೇಲೆ ನಮ್ಮಲ್ಲಿ ನಮಗೆ ಹಟ್ಟಿದ ಉಂಡತ್ತ ಕಿದೆ ಭಾಳ ದೊಡ್ಡದಿತ್ತು. ನಮ್ಮಲ್ಲಿ ಬರಿಪುನ ಪೆತ್ತಲ್ ಬುಕ್ ನಮಗೆ ಕಂಡ ಇತ್ತು ನೆಂಕಲಿಗೆ ಅಂಚಾದ ಆಯ್ತ ಬೋರ್ಲ್ ಎರ್ಮೆ ಮಲ್ಲ ಕಿದೆ ಇತ್ತು. ಅಮ್ಮ ಬರಿಯೊಂದಿತ್ತಿರ ತಾಯಿ ಗಂಗೆ ಗೌರಿ ಅವು ಪುದಾರಿತ್ತಿತ್ತ ಪೆತ್ತಲ್ನ ಅದರದ್ದಿತ್ತು. ಹಾಗೆ ಏನಾಯಿತು ಅದನ್ನು ಏನಾಗಿದೆ ಈಗ ಇವಳು ಕಿನ್ನಿದ್ದಾರು ತಮ್ಮಂದಿರನ್ನು ಸ್ವಾಗತಿಸಿ ಅವರಿಗೆ ಸತ್ಕಾರ ಮಾಡಬೇಕಲ್ಲ. ಮನೆ ಬಂದ ಕಲೆಗೆ ಪೇರು ಕೋರ್ಪಣೆಯಿಂದ ಸುರು ಇಲ್ಲಡೆ ಬತ್ತನ ಕಲೆಗೆ ಅಂತ. ಹಾಗೆ ಗಂಗೆ ಗೌರಿ ಕಾಳಿ ಅವಳು ಉಂಡತ್ತ ಚೊಂಬು ಮುಟ್ಟ ಪೇರು ಕೊರಳು ಶಾರದೆ ಆ ಲೈನ್ ಸೇರಿಸಿದೆ.

0: ಅದೇ, ನೀವೊಂದು ಕನ್ನಡದ ವಿದ್ಯಾರ್ಥಿಯಾಗಿ, ಒಂದು ಸಾಹಿತಿಯಾಗಿ ಈ ಯಕ್ಷಗಾನದ ಬಗ್ಗೆ ಒಂದು ದೊಡ್ಡ ಅಭಿಮಾನವನ್ನು ಇಟ್ಟುಕೊಂಡು ಈಗ ಯೂನಿವರ್ಸಿಟಿಗಳನ್ನ ತಾಳಮದ್ದಲೆ ಮಾಡಿಸಿದ್ದೀರಿ ನೀವು, ಬೇರೆ ಬೇರೆ ಕಡೆ ಯಕ್ಷಗಾನದ ಪ್ರಯೋಗಗಳನ್ನು ಕೂಡ ಮಾಡಿಸಿದ್ದೀರಿ, ಅಕಾಡೆಮಿಯ ಸದಸ್ಯರಾಗಿ ಕೂಡ ಕೆಲಸ ಮಾಡಿದ್ದೀರಿ, ಈ ಒಂದು ಆಸಕ್ತಿಗೆ ಏನು ಕಾರಣ?
1: ಅದು ನಂದು ಬಾಲ್ಯದ, ನಾನು ಹೇಳಿ ಅದನ್ನು ಒಂದು ಕಡೆ ಬರೆದೇನೆ ಕೂಡ. ಯಕ್ಷಗಾನ ನನ್ನ ಮೇಲೆ ಅಪಾರ ಪ್ರಭಾವ ಬೀರಿದೆ. ಯಾಕಂದರೆ ನಾನು ಅಗ್ರಹಳದಿಂದ ಪುತ್ತೂರು ಬಾಂಗೇಶ್ವರ ದೇವಸ್ಥಾನದ ವಾರ್ಷಿಕ ಜಾತ್ರೆಗೆ ಅಲ್ಲಿ ಮೂರು ಮೇಳಗಳು ಟೆಂಟ್ ಹೊಡಿತಾ ಇತ್ತು. ನಾನು ನಡ್ಕೊಂಡು 7 ಮೈಲು ಹೋಗುವುದು, ಹೋಗಿ ರಾತ್ರಿ ಆಟ ನೋಡಿ ಬೆಳಿಗ್ಗೆ ನಡ್ಕೊಂಡು ವಾಪಸ್ ಬರುವುದು, ಮರುದಿನ ಎದ್ದು ಸಂಜೆ ಎದ್ದು ಹೋಗುವುದು. ಪ್ರತಿ 3 ದಿನವೂ ಆಟ ನೋಡಿದ್ದೇನೆ, ಒಂದೊಂದು ಮೇಳದ ಆಟ ನೋಡಿದ್ದೇನೆ. ಬಂದು ಮಲಗಿದ್ರೆ ಮತ್ತೆ ಸಂಜೆ ಏಳುವಂಥದ್ದು. ನನಗೆ ಆಟ ನೋಡೋದು ಬಹಳ ಹುಚ್ಚಿತ್ತು. ಅದೇನಾಗಿದೆ, ನಾನು ಯೂನಿವರ್ಸಿಟಿಯಲ್ಲಿ ಕೊನೆಗೆ ಸ್ವಲ್ಪ ಲೆಕ್ಚರ್ ರೀಡರ್ ಆದ ನಂತರ ನಿದ್ದೆ ಕೆಡಲಿಕ್ಕೆ ಆಗಲಿಲ್ಲ ಅಂತ ಬಿಟ್ಟೆ ಹೊರತು, ನಾನು ಎಲ್ಲ ಹಿರಿಯ ಕಲಾವಿದರು, ನೀವು ಯಾರ ದೊಡ್ಡ ದೊಡ್ಡ ಹೆಸರು ಹೇಳ್ತೀರೋ ಅವರೆಲ್ಲರ ವೇಷ ನೋಡಿದ್ದೇನೆ, ಎಲ್ಲ ಭಾಗವತರು ಭಾಗವತಿಗೆ ಕೇಳಿದ್ದೇನೆ. ನಾನು ಸಾಮಾನ್ಯ ಹೇಳ್ತೇನೆ, ನನ್ನ ನೆನಪಿದ್ದಾಗಿ ಸುಮಾರು 52ನೇ ಇಸವಿಯಿಂದ ಒಂದು 70ರ ಕಾಲದವರೆಗೆ ಎಲ್ಲ ರೀತಿಯ ಕಲಾವಿದರುಗಳ ಯಕ್ಷಗಾನದ ಪ್ರದರ್ಶನ ನೋಡಿದ್ದೇನೆ. ಮತ್ತು ನಮಗೆ ಅಲ್ಲಿ ನನ್ನ ಶಾಲೆಯಲ್ಲಿ, ನಾನು ಹೇಳಿದೆಲ್ಲ, ನನ್ನ ಪರ್ಯಾದ್ರಿಕ ಶಾಲೆಯಲ್ಲಿ ಯಕ್ಷಗಾನದ ಒಂದು ಆವರಣ ಇತ್ತು, ವಾತಾವರಣ ಇತ್ತು, ತಾಳಬದ್ದಳೆಗಳು ನಡೀತಾ ಇದ್ದದ್ದು ಒಂದು ಬಹಳ ಮುಖ್ಯವಾದ್ದು. ಅಲ್ಲಿ ಹೆಚ್ಚಿನ ಇವರು ಮಾಸ್ಟರ್ಗಳ ಜೊತೆಗೆ ಹೊರಗಿನಿಂದ ಕಲಾವಿದರು ಬರ್ತಾ ಇದ್ದದ್ದು. ಶ್ರೀನಿಗೋಪಾಲ ಕೃಷ್ಣ ಭಟ್ರು ಯಕ್ಷಗಾನ ಪ್ರವೇಶ ಮಾಡುವ ಮೊದಲು ಅಲ್ಲಿ ಹರಿಕಥೆ ಮಾಡಿದ್ದ ಒಂದು ಪ್ರಸಂಗ ನನಗೆ ನೆನಪು ಬರ್ತದೆ. ಹರಿಕ ಹರಿದಾಸರ ಮಾತ್ರ ಆಗಿದ್ದು ಮತ್ತೆ ಯಕ್ಷಗಾನಕ್ಕೆ ಬಂದು ಪುತ್ತೂರಲ್ಲಿ ಬಂದ ಮೇಲೆ ಅವರು ಅದು ಅವರ ಒಪ್ಪನಾಡು ಕ್ಷೇತ್ರ ಮಾತ್ರ ಮೇಲೆ ನಾನು ನೋಡಿರುವಂಥದ್ದು ನೋಡಿದೆ. ಪುರಿ ವಿಠಲ ಶಾಸ್ತ್ರಿಗಳಂತ ನಾನು ಪ್ರತಿ ವರ್ಷ ನೋಡ್ತಾ ಇದ್ದೆ ಧರ್ಮಸ್ಥಳ ಮೇಳದಲ್ಲಿ, ಅವರಾಗ ಮೇಳ ನಡೆಸ್ತಾ ಇದ್ರು ಯಾರೋ ಪುರಿ ವಿಠಲ ಶಾಸ್ತ್ರಿಗಳು. ಹೀಗೆ ನನಗೆ ಬಾಲ್ಯದಿಂದಲೂ ಕೂಡ ನಮ್ಮ ತಂದೆ ಒಂದು ಸಣ್ಣ ಅರ್ಥಧಾರಿ ಕೂಡ ಅಲ್ಲಿ ದೇವಸ್ಥಾನದಲ್ಲಿ ತಾಳಮದ್ದಳೆ ತಂದೆಯವರು ಅರ್ಥ ಹೇಳ್ತಾ ಇದ್ರು. ಮತ್ತೆ ಅಗ್ರಹಳದಲ್ಲಿ ನಮ್ಮ ಅಗ್ರಹಳದ ಕುಟುಂಬದಲ್ಲಿ ಮದ್ದಳೆ ಇತ್ತು, ಚೆಂಡೆ ಇತ್ತು, ವಿಠಲರಿಗೆ ಅಂತ ನಮ್ಮ ಅವರ ಕುಟುಂಬ ಅಲ್ಲೆಲ್ಲ ಒಂದು ತಾಳಮದ್ದಳಾಗ್ತಾ ಇತ್ತು.
0: ಅಗ್ರಹಳ ರಾಮಣ್ಣರಿಗೆ
1: ಅಲ್ಲಿ ಅಗ್ರಹಳದಲ್ಲಿ ನಮ್ಮದೇ 5-6 ಮನೆ ಇತ್ತಲ್ಲ, ಅದರ ಒಳಗಡೆ ಭಾಗವತರು ಚೆಂಡೆ ಮದ್ದಳೆಯವರು ಅರ್ಥಧಾರಿಗಳು ಇದು ನಾನು ಚಿಕ್ಕ ಹುಡುಗನಾಗಿದ್ದಾಗ ನೋಡಿದ್ದೆ. ಅಂದರೆ ಶಾಲೆ ಬೆಲ್ಲ ನಮ್ಮ ಈ ಸಣ್ಣ ಮನೆಯ ಅಂದ್ರೆ 4-5 ಮನೆಯ ಒಳಗೆ ಒಂದು ತಾಳಮದ್ದಲಾಗ್ತಾ ಇತ್ತು.
0: ಈಗ ಬಹುಶಃ ಅದನ್ನೆಲ್ಲ ಗಮನಿಸುವಾಗ ಈಗ ನೀವಾಗಲಿ ಕೈಯಾರದವರಾಗಲಿ ಈ ಒಂದು ಕ್ಷೇತ್ರಕ್ಕೆ ಬರ್ತಾ ಇದ್ರೆ ಯಕ್ಷಗಾನದಲ್ಲಿ ಕೂಡ ದೊಡ್ಡ ಹೆಸರಾಗ್ತಾ ಇತ್ತು ನಿಮ್ದು. ಆದರೆ ಅದನ್ನು ಬಿಟ್ಟು ಕೇವಲ ಅದನ್ನೊಬ್ಬರು ನೋಡುಗರಾಗಿ ವಿಮರ್ಶಕರಾಗಿ ಮಾತ್ರ ನೀವು ನೋಡಿದ್ದೀರಿ.
1: ಹೌದು, ಯಾಕೆಂತ ಹೇಳಿ ಒಂದು ನಂದು ಏನಾಗಿದೆ ಅಂದರೆ ನಂದು ಒಂದು ನಮ್ಮ ಗುರುಗಳು ಹೇಳಿದ ಒಂದು ಮಾತು ಸ್ವಲ್ಪ ಸ್ವಲ್ಪ ತಮಾಷೆ ಆಗಿದ್ದು ಒಂದಿದೆ. ನಮ್ಮಲ್ಲಿ ಅವರು ನಾವು 68-70ರ ಕಾಲಕ್ಕೆ ನಮ್ಮಲ್ಲಿ ಅಟಂಡರೊಬ್ಬ ಇದ್ದ ನಾರಾಯಣ ಗಟ್ಟಿ ಅಂತ ಕರ್ನಾಟಕದವನು, ಅವನಿಗೆ ನಮ್ಮ ಪರಮೇಶ್ವರ್ ಹೇಳ್ತಾ ಇದ್ರು, ನಾರಾಯಣ ನಾವು ಕೆಲಸ ಹೇಗೆ ಮಾಡಬೇಕು ಅಂದರೆ ನಾವು ಊಟ ಮಾಡುವಾಗ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದು ಊಟ ಮಾಡಲಿಕ್ಕೆ ಅಂತ ಹೇಳಿಯೇ ಊಟ ಮಾಡಬೇಕು. ನೀನು ಈ ಬೋರ್ಡ್ ಒರೆಸುವಾಗ ದೇವರು ಸೃಷ್ಟಿ ಮಾಡಿದ್ದು ನನ್ನ ಬೋರ್ಡ್ ಒರೆಸೋದಕ್ಕೆ ಅಂತಲೇ ನೀನು ಕೆಲಸ ಮಾಡಬೇಕು. ಈ ಊಟ ಮಾಡುವಾಗ ನೀನು ಬೋರ್ಡ್ ಒರೆಸೋ ಕೆಲಸ ಮಾಡಬಾರ್ದು, ಯೋಚನೆ ಮಾಡಬಾರ್ದು, ಬೋರ್ಡ್ ಒರೆಸುವಾಗ ನೀನು ಊಟ ಮಾಡೋ ಚಿಂತೆ ಮಾಡಬಾರ್ದು. ಇದು ನೋಡ್ಲಿಕ್ಕೆ ಸ್ವಲ್ಪ ತಮಾಷೆ ಆದ್ರೂ ಒಂದು ತಾದಾತ್ಮ್ಯ ಅಂತ. ನನಗೇನಾಗಿದೆ, ನನಗೀಗ ಒಂದು ಉದ್ಯೋಗ ಏನು ಅಧ್ಯಾಪನ, ಅದನ್ನ ನಾನು 100ಕ್ಕೆ 100 ಪಾಲು ಬಹಳ ಸಮರ್ಪಕ ಮಾಡಬೇಕು.
0: ಸರಿ,
1: ನನಗೆ ಪ್ರಶಸ್ತಿ ಮುಂತಾದವುಗಳೆಲ್ಲ ಬಹಳ ಗೌಣ ನನಗೆ. ಆದ ಕಾರಣ ನಾನು ಈಗಲೂ ನನಗೀಗ ಸಾಹಿತಿ ನೀವು ವಿದ್ವಾಂಸ ಎಲ್ಲ ಹೇಳಿದ್ರು, ಈಗಲೂ ನೀವು ನನ್ನ ಸ್ಟೂಡೆಂಟ್ಸ್ ಯಾರಾದರೂ ವಿದ್ಯಾರ್ಥಿ ಕೇಳಿ ಮಿನಿಸ್ಟ್ರು ಪ್ರೊಫೆಸರು ಇದು ಈಗಲೇ ನನಗಿರೋ ದೊಡ್ಡ ಅಭಿವೃದ್ಧಿ ಅದೇನಿ ಪ್ರೊಫೆಸರ್ ಅಂತ ಹೇಳಿದ ಕೂಡಲೇ ಎಲ್ಲ ಒಂದು ಪ್ರೀತಿ ಗೌರವ ತೋರಿಸ್ತಾರೆ. ಅಧ್ಯಾಪನದಲ್ಲಿ ನನಗೆ ಬಹುಶಃ ಇಡೀ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅಷ್ಟೇ ಅಲ್ಲ ಇಡೀ ಕರ್ನಾಟಕದಲ್ಲಿ ಅಧ್ಯಾಪಕನಾಗಿ ನನಗೆ ಬಹಳ ಉನ್ನತ ಸ್ಥಾನ ಇದೆ. ಅದ ಕಾರಣ ಯಾಕೆಂದ್ರೆ ನಾನು ಅಷ್ಟು ಸಿದ್ಧತೆ ಮಾಡಿಕೊಂಡು ಹೋಗ್ತಾ ಇದ್ದೇನೆ.
0: ಇದನ್ನು ನಾವು ನೋಡಿದೆ, ಯಾಕಂದ್ರೆ ಈಗ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳುಂಟು, ತುಂಬ ಜನ ಸ್ಕಾಲರ್ಸ್ ಎಲ್ಲ ಅಲ್ಲಿ ಆಗಿದ್ದಾರೆ. ಆದರೆ ಕನ್ನಡ ವಿಭಾಗವನ್ನು ನಾವು ನೋಡಿದರೆ ನಿಮ್ಮ ಒಂದು ಸಮಯದಲ್ಲಿ ನಿಮ್ಮ ಜೊತೆಗಿದ್ದಂತಹ ವಿದ್ವಾಂಸರು ಬಹುಶಃ ನಿಮ್ಮ ಮಾರ್ಗದರ್ಶನದಲ್ಲಿ ಅವರು ಮಾಡಿದಂಥ ಕೆಲಸಗಳನ್ನು ಕೂಡ ನಾವು ಗಮನಿಸ್ತಾ ಬಂದವರು. ಈ ದೃಷ್ಟಿಯಿಂದ ನಿಮ್ಮದೊಂದು ಬಳಗದ ಬಗ್ಗೆ ಏನು ಅನಿಸ್ತದೆ ನಿಮಗೆ?
1: ಹೌದು, ನನಗೇನಾಗಿದೆ ಒಂದು ಅನೇಕ ನನ್ನ ಬದುಕಿ ಆಕಸ್ಮಿಕವಾದ್ದು. ಏನಾಗಿದೆ, ನಾನಿರುವಾಗ ವಿಭಾಗ ಸ್ವಲ್ಪ ಬಹಳ ಏನು ಗಟ್ಟಿ ಇರಲಿಲ್ಲ. ಸುಳ್ಯದಲ್ಲಿ ಪುರುಷೋತ್ತ ಬೆಳೆವಲೆ ಇದ್ರು, ಅವರ ಸಂಶೋಧನೆ ಮಾಡ್ತೇನೆ ಅಂತ ಹೇಳಿದರು. ನಾನು ಒಪ್ಕೊಂಡೆ. ಆಮೇಲೆ ಚಿನ್ನಪ್ಪೂರ್ ಉಜಿರೆ ಕಾಲೇಜಿನಲ್ಲಿದ್ದರು, ಸಂಶೋಧನೆ ಮಾಡ್ತಾ ಅಂತ ಹೇಳಿದರು, ಒಪ್ಕೊಂಡೆ. ಹೀಗೇನಾಯ್ತು ಅಂದರೆ ಅವರು ಆಮೇಲೆ ಪಿ ಎಚ್ ಡಿ ಮಾಡಿ ವಿಭಾಗಕ್ಕೆ ಬಂದರು,
0: ಅಲ್ಲಿಗೆ ಬಂದರು.
1: ಹೀಗೆ ಅನೇಕ ಬಾರಿ ಏನಾಯ್ತು ಅಂತ ಹೇಳಿದರೆ, ಈಗ ಶಿವರಾಮ್ ಶೆಟ್ಟರು ನನ್ನ ವಿದ್ಯಾರ್ಥಿ, ಆಮೇಲೆ ಪಿ ಎಚ್ ಡಿ ಮಾಡ್ತೇನೆ ಅಂತ ಹೇಳಿದರು, ನಾನು ಒಪ್ಕೊಂಡೆ. ಈ ಥರದ್ದು ಹೀಗೆ ಅನೇಕ ಮಂದಿ ಏನಾಗಿದೆ ಅಂದರೆ, ಅವರು ಆ ಕಾಲಕ್ಕೆ ಒಬ್ಬ 5 ಮಂದಿಗೆ ಮಾತ್ರ ನಾನು ಗೈಡ್ ಮಾಡಬೇಕಾಗಿತ್ತು. ಆದ್ದರಿಂದ ಆ ಮಿತಿಯಲ್ಲಿ ಮಾಡ್ತಾ ಬಂದೆ. ಅಲ್ಲಿ ಅನೇಕ ಮಂದಿ ತಮ್ಮ ಶಕ್ತಿಯನ್ನು ಅದಕ್ಕೆ ವಿನಿಯೋಗ ಮಾಡಿ ಉನ್ನತ ಹುದ್ದೆಗೆ ಹೋಗ್ತಾ ಹೋದರು, ಉನ್ನತ ಹುದ್ದೆಗೆ ಹೋಗ್ತಾ ಹೋದರು. ಮತ್ತು ಅವರಿಗೆಲ್ಲ ಒಂದು ಶಿಸ್ತು ನಾನು ಹೇಳಿದ್ದೆ. ಅಂದರೆ ನೀವು ಅದನ್ನು ಗಮನಿಸಿದರೆ, ಈಗ ಚಿನ್ನಪ್ಪಗೌಡರು ಮುಂತಾದವರೆಲ್ಲ, ನಾನು ಬದುಕಿನಲ್ಲಿ ಹೇಳಿಕೊಡೋದು ಒಂದು ಒಂದು ಶೈಕ್ಷಣಿಕ ಶಿಸ್ತು ಬೇಕು ಅಂತ. ಸುಮ್ಮನೆ ಒಂದು ಡಾಕ್ಟ್ರೇಟ್ ಇದರಿಂದ ಪ್ರಯೋಜನ ಏನಿಲ್ಲ, ಅದನ್ನು ಉದ್ದಕ್ಕೂ ಕೂಡ ಒಂದು ವೃತ್ತದ ಹಾಗೆ ಕೆಲಸ ಮಾಡಬೇಕು ಅಂತ. ಅದನ್ನು ಅನೇಕ ಮಂದಿ ನನ್ನ ಸಂಶೋಧನಾ ವಿದ್ಯಾರ್ಥಿಗಳು ಮಾಡಿ ತುಂಬ ಒಳ್ಳೆ ಹೆಸರು ಪಡೆದರು. ಅದು ನನಗೆ ಬಹಳ ಗೌರವ ತಂದಿದೆ.
0: ಕರ್ನಾಟಕದ ಯಾವ ಯೂನಿವರ್ಸಿಟಿಗೆ ಹೋದರೂ ಕೂಡ ಪ್ರೊಫೆಸರ್ ವಿವೇಕ್ ರೈ ಅವರ ವಿದ್ಯಾರ್ಥಿಗಳು ಅಲ್ಲಿ ಹೆಚ್ಚಿನ ಸಾಧನೆಯನ್ನು ಮಾಡಿದ್ದನ್ನು ನಾವು ಗಮನಿಸ್ತೇವೆ. ಈಗ ನಾಡಿನ ಲೇಖಕರಲ್ಲಿ ಕೂಡ ಅಂತವ್ರು ತುಂಬ ಬಂದಿದ್ದಾರೆ. ಇದೊಂದು ರೀತಿಯಲ್ಲಿ ನಿಮಗೆ ಏನು ಅನ್ನಿಸ್ತದೆ?
1: ನನಗೆ ಅದರ ಬಗ್ಗೆ ಏಕೆಂದರೆ ಉದಾಹರಣೆಗೆ ನಾನೀಗ ಆ ಕಾಲಕ್ಕೆ ಇರುವ ವಿಶ್ವವಿದ್ಯಾಲಯಗಳು ಕೆಲವೇ ಇದ್ದದ್ದು, ಮೈಸೂರು, ಬೆಂಗಳೂರು, ಕುವೆಂಪು ಯೂನಿವರ್ಸಿಟಿ, ಶಿವಮೊಗ್ಗ, ಗುಲ್ಬರ್ಗ, ಎಲ್ಲ ವಿಶ್ವವಿದ್ಯಾಲಯಗಳಿಗೆ ನಾನು ಹೋಗ್ತಾ ಇದ್ದೆ ಉಪನ್ಯಾಸಕ್ಕೆ. ಅಲ್ಲೆಲ್ಲ ಉಪನ್ಯಾಸ ಕೊಡುವಾಗ ತುಂಬ ಮಂದಿ ನನ್ನ ಉಪನ್ಯಾಸ ಕೇಳಲಿಕ್ಕೆ ವಿದ್ಯಾರ್ಥಿಗಳೆಲ್ಲ ಅಧ್ಯಾಪಕರೆಲ್ಲ ಬರ್ತಾ ಇದ್ದರು ಎಲ್ಲ ಕಡೆಯಲ್ಲಿ, ಈಗಲೂ ನೆನಪಿಸಿಕೊಳ್ತಾ ಇದ್ರು. ಹಾಗೆ ನನಗೇನಾಗಿದೆ ಒಂಥರ, ನನ್ನ ವಿದ್ಯಾರ್ಥಿ ಅಲ್ಲದೇನೆ ಅಖಿಲ ಕರ್ನಾಟಕ ವ್ಯಾಪ್ತಿಯಲ್ಲಿ ನನಗೆ ಒಂದು ಗುರುತ್ವ ಇದೆ. ಈಗಲೂ ಕೂಡ ಅನೇಕ ಮಂದಿ, ಈಗ ನಾನು ಹೋಗ್ಲಿಕ್ಕೆ ಆಗುವುದಿಲ್ಲ, ನೆನೆಸಿಕೊಳ್ತಾರೆ, ಸರ್ ಅವರ ಒಂದು ಉಪನ್ಯಾಸ ನಾವು ಕ್ಲಾಸ್ ಕೇಳಿದ್ದೇವೆ, ಅವರು ನಮಗೆ ವಿಶೇಷ ಉಪನ್ಯಾಸ ಕೊಟ್ಟಿದ್ದಾರೆ ಅಂತ. ಇದು ನನಗೊಂಥರ, ನನಗೀಗ ನಾವು ಈಗಲೂ ನಾನೊಂದು ಗುಲ್ಬರ್ಗಕ್ಕೆ, ಬೀದರಿಗೆ ಹೋದರೆ, ಧಾರವಾಡಕ್ಕೆ ಹೋದರೆ, ಮೈಸೂರು, ಬೆಂಗಳೂರಿಗೆ ಹೋದರೆ ದೊಡ್ಡ ಅಭಿಮಾನಿ ಬಳಗ ನನಗಿದೆ. ಅಂದರೆ ಏನಂದರೆ ವಿದ್ವತ್ತಿನ ವಲಯದಲ್ಲಿ ಒಂದು ದೊಡ್ಡ ಅಭಿಮಾನಿ ಬಳಗ ಇದೆ. ಯಾಕಂದರೆ ನನ್ನ ಉಪನ್ಯಾಸಗಳನ್ನು ಕೇಳಲಿಕ್ಕಂತೆ ಜನ ಕಾಯುವಂಥವರಿದ್ದಾರೆ. ನನ್ನ ನೇರ ವಿದ್ಯಾರ್ಥಿಗಳೇನಲ್ಲ ಅವರು.
0: ಅದೇ ನೀವು ಈ ಗ್ರಂಥ ರಚನೆಯ ಬಗ್ಗೆ ಜೊತೆಗೇನೆ ಬೇರೆ ಬೇರೆ ಕೆಲಸ ಕಾರ್ಯಗಳನ್ನು ಕೂಡ ನಿಮ್ಮ ಹೆಗಲಿಗೆ ಹಾಕಿಕೊಂಡಿರಿ. ಈಗ ಸಿರಿ ಸಂಪುಟ ಬಂದದಿರ್ಬೋದು, ಅಥವಾ ಈ ಮಂಗಳೂರು ದರ್ಶನದಂತಹ ಒಂದು ಬಹಳ ಉಪಯುಕ್ತವಾದಂಥ ಕೃತಿಗಳನ್ನು ಹೊರತಂದದಿರ್ಬೋದು, ಈ ಎಲ್ಲ ಕೆಲಸಗಳು ಹೇಗಾಯಿತು ಸರ್?
1: ಈಗ ಸಿರಿಯದ್ದು, ಈಗ ಪ್ರೊಫೆಸರ್ ಲಾರಿ ಹೊಂಕೋ ಅನ್ನುವ ಫಿನ್ಲೆಂಡಿನ ವಿದ್ವಾಂಸರು, ಅವರು ಉಡುಪಿಗೆ ಹರಿದಾಸ್ ಭಟ್ರು ಅವರನ್ನು ಕರೆಸಿದರು 1985. ಅಲ್ಲವರು ಈ ಕಲೆಬಾಲ ಅಂತ ಈ ಫಿನ್ಲೆಂಡಿನ ಮಹಾಕಾವ್ಯದ 150ನೇ ವರ್ಷದ ಆಚರಣೆ ಕರೆಸಿದರು. ಅಲ್ಲಿ ನಾವೆಲ್ಲ ಜಾನಪದವರು ಅಲ್ಲಿ ಸೇರಿದ್ದೆವು, ಅವರ ಪರಿಚಯ ಆಯಿತು ನನಗೆ. ಆಮೇಲೆ ಅವರಿಗೆ ಏನಾಗಿದೆ ಈ ತುಳು ಪಾಡ್ದನಗಳ ಬಗ್ಗೆ ಆಸಕ್ತಿ ಬಂತು. ಮುಂದೆ ಅವರೇನು ಮಾಡಿದರು, ಈ ಗೋಪಾಲ್ ನಾಯಕ ಒಂದು ಗುರುತಿಸಿದರು 1988. ಆಮೇಲೆ ಒಂದು ಯೋಜನೆ ಮಾಡುವ ಅಂಥೇಳಿ ನನ್ನನ್ನು ಮತ್ತು ಚಿನ್ನಪ್ಪಗೌಡರನ್ನು ಸೇರಿಸಿಕೊಂಡು ಯೋಜನೆ ಮಾಡಿದರು. ಅದು ನಾವು ಒಂದು 8 ವರ್ಷ ಕೆಲಸ ಮಾಡಿದ್ದೆವು. ಫಿನ್ಲೆಂಡಿಗೆ ನಾನೊಂದು 8 ಬಾರಿ ಹೋಗಿದ್ದೇನೆ. ಉತ್ತರ ಧ್ರುವದ ಬಳಿ ಇರುವಂತಹ ದೇಶ ಅದು. ಅಲ್ಲಿ ನೀವು ವಿಶೇಷ ಅಂದರೆ, ನೀವು ಜೂನ್ ಸುಮಾರು 24-25 ತಾರೀಕಿನ ಹೊತ್ತಿಗೆ ಮಧ್ಯರಾತ್ರಿಯಲ್ಲಿ ಸೂರ್ಯನನ್ನು ಕಾಣಬಹುದು ನೀವು ಅಲ್ಲಿ. ನೀವು ಡಿಸೆಂಬರ್ 24-25 ಹೊತ್ತಿಗೆ 24 ಗಂಟೆಯೂ ಅಲ್ಲಿ ಹತ್ತಲೇ ಇರುವಂತಹ ಉತ್ತರ ಧ್ರುವದ ಹತ್ತಿರದ ದೇಶ ಅಲ್ಲಿ. ಅದರಿಂದ ನಾನು ಹೇಳಿದ ಸಿರಿಯನ್ನ ನಾವು ಏನು ಮಾಡಿದ್ದೇವೆ, ದೊಡ್ಡ ವಿದ್ವಾಂಸ ಅವರು ತೀರಿ ಹೋಗಿ ತುಂಬಾ ವರ್ಷ ಆಯ್ತು. ಅವರಿಗೆ ಒಂದು ದೊಡ್ಡ ಹೇಳ್ತಾರಲ್ಲ ದೈತ್ಯ ಅಂತ ಹೇಳಿದ್ರು, ಜಾನಪದ ದೈತ್ಯ ಅಂತ. ಅವ್ರ ಜೊತೆ ಕೆಲಸ ಮಾಡುವಾಗ ನಾವು ತಿಳ್ಕೊಂಡದ್ದು ಬಹಳ ಕಡಿಮೆ ಅಂತ ಗೊತ್ತಾಯಿತು. ಅವರು ನಮ್ಮ ತುಳುವಿನ ಪಾಡ್ದನದ ಸಂಗ್ರಹ, ಅದರ ದಾಖಲಾತಿ, ಅದರ ಇಂಗ್ಲಿಷ್ ಅನುವಾದ ಪ್ರತಿ ಹಂತದಲ್ಲೂ ನಮಗೆ ಮಾರ್ಗದರ್ಶನ ಮಾಡಿ ಮಾಡಿ ಮಾಡಿ ಮಾಡಿ ನಾನು ತುಂಬ ವಿಷಯ ಕಲಿತವರು. ನಮಗೊಂದು ಅಂತಾರಾಷ್ಟ್ರೀಯ ವಿದ್ವಾಂಸರೊಟ್ಟಿಗೆ ಕೆಲಸ ಮಾಡಿದ ದೊಡ್ಡ ಅನುಭವ ನನಗೆ ಬಂದದ್ದು ಸಿರಿಯ ಪಾಡ್ದನ ಕೆಲಸದಲ್ಲಿ. ಅದು ನನಗೆ ಬಹಳ ಅಂದರೆ, ನಾನು ಪ್ರೊಫೆಸರ್ ಆಗಿದ್ದಾಗಲೇ ನಾನು ಅಲ್ಲಿಗೆ ಹೋಗ್ತಾ ಇದ್ದೆ. ನಾವು ಹೋಗ್ತಾ ಇದ್ದದ್ದು 1991-99 ಯಾವುದು ಹೋಗ್ತಾ ಇದ್ದೆ. ಅದು ಒಂಥರ ನನಗೆ, ಅದರಿಂದ ನನಗೇನಾಯಿತು ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನನಗೆ ಒಂದು ಹೆಸರು ಬಂತು. ನೀವು ಸಿರಿಯಾ ಬಗ್ಗೆ ಕೆಲಸ ಮಾಡಿ ಪ್ರಕಟಣೆ ಬಂದ ನಂತರ ಇಂಟರ್ನ್ಯಾಷನಲ್ ಒಂದು ವಲಯದಲ್ಲಿ ನನಗೆ ಉಪನ್ಯಾಸ ಕರೆಯುವುದು, ನನ್ನ ಪುಸ್ತಕಗಳ ಬಗ್ಗೆ ಕೇಳುವುದು, ಇದೆಲ್ಲ ಒಂಥರ ಬಹಳ ವಿಶೇಷವಾದ ಮನ್ನಣೆ ನನಗೆ ಪ್ರಾಪ್ತ ಆಗಲಿಕ್ಕೆ ಆ ಸಿರಿಯ ಯೋಜನೆ ಕಾರಣ.
0: ಆ ಗ್ರಂಥದ ಬಿಡುಗಡೆ ಕೂಡ ಬಹಳ ಅದ್ಭುತವಾಗಿ ಆಗಿದೆ.
1: ವೀರೇಂದ್ರ ಹೆಗ್ಡೆಯವರು, ಆಮೇಲೆ ಮಣಿಪಾಲ ಡಿ ಸಂಸ್ಥೆಯವರು, ಯಾಕಂದರೆ ನಾವು ಅದಕ್ಕೆ ಈ ಗೋಪಾಲ್ ನಾಯಕ ಮತ್ತು ಧರ್ಮಸ್ಥಳ ವೀರೇಂದ್ರ ಹೆಗ್ಡೆಯವರೆಲ್ಲ ಒಂದು ಒಂದು ಅವರ ಮಾರ್ಗದರ್ಶನ ಇತ್ತು. ಅದರಿಂದ ದೊಡ್ಡ ಪ್ರಮಾಣದಲ್ಲಿ ಅದರ ಬಿಡುಗಡೆ ಆಯಿತು. ಮತ್ತು ಈಗಲೂ ನಾನು ಸ್ಮರಿಸಿಕೊಳ್ಳುವುದು ಅದು ಖುಷಿ ಹರಿದಾಸ್ ಭಟ್ರು ಇಂಥ ಕೆಲಸಗಳಿಗೆಲ್ಲ ಒಂದು ಅವಕಾಶ ಮಾಡಿಕೊಟ್ರು. ತಮ್ಮ ಸಂಸ್ಥೆ ಯಾವುದು, ಗೋವಿಂದ ಪೈ ಸಂಶೋಧನಾ ಕೇಂದ್ರ ಇರ್ಬೋದು, RRC ಇರ್ಬೋದು, ಇವನ್ನೆಲ್ಲ ಈ ಥರ ಯಾವುದು ಹೊಸ ಪೀಳಿಗೆಯ ತರುಣರಿಗೆ ತರಬೇತಿ ಕೊಡುವುದಕ್ಕೆ ಅಲ್ಲಿ ವ್ಯವಸ್ಥೆ ಮಾಡಿದರು. ಹಾಗೆ ಇನ್ನಷ್ಟು ವಿದೇಶಿ ವಿದ್ವಾಂಸರು ಅಲ್ಲಿಗೆ ಬಂದರು. ನಾನು ಅವರ ಜೊತೆಗೆ ಸಹಯೋಗ ಪಡೆದೆ. ಆದ್ದರಿಂದ ನನಗೆ ಮತ್ತು ಸಂಸ್ಥೆಗೆ ತುಂಬ ಅನುಕೂಲ ಆಯಿತು. ಅದು ಮಂಡೆ ನಿಲ್ಲಿಕ್ಕೆ ನೀರು ಕುಟಿದು ಬೆಂದ್ರೆ ಕಾಯಿಪೋಡು ಅನ್ನುವಂಥ ಪದ ಸೇರಿದೆ. ಎಣ್ಣೆ ಪಾಡದ ಕುರುಡು ಚೆನ್ನಯ್ಯ ಮೀಯೋಡು ಅನ್ನುವ ಆ ಲೈನ್ ಸೇರಿಸಿದೆ. ಅಲ್ಲಮ್ಮನ ಒಂದು ವಚನ ನನಗೆ ಬಹಳ ಇಷ್ಟವಾದ್ದು. ಎತ್ತಣ ಮಾಮರ ಎತ್ತಣ ಕೂಗಿಲೆ ಎತ್ತಣಿಂದೆತ್ತ ಸಂಬಂಧವಯ್ಯ, ಬೆಟ್ಟದ ನೆಲ್ಲಿಕಾಯಿ ಸಮುದ್ರದೊಳಗಣ ಉಪ್ಪು ಎತ್ತಣಿಂದೆತ್ತ ಸಂಬಂಧವಯ್ಯ ಅಂತ ತನಗೂ ಮತ್ತು ಗುಹೇಶ್ವರನಿಗೆ ಸಂಬಂಧ ಹೇಳ್ತಾರೆ. ನನಗೆ ನಾನು ಅಲ್ಲಿ ನಮ್ಮ ತಂದೆ ಮನೆಯಲ್ಲಿದ್ದಾಗ ಅಲ್ಲಿ ಗುಡ್ಡಕ್ಕೆ ಹೋಗಿ ನೆಲ್ಲಿಕಾಯಿ ತಿನ್ನೋದು ಭಾಳ ಇಷ್ಟ. ನಮ್ಮ ತುಂಬ ಗುಡ್ಡದ ಅಲ್ಲಿ ನಾವು ಹೋಗಿ ತುಂಬ ದೂರದವರೆಗೆ ಹೋಗಿ ನೆಲ್ಲಿಕಾಯಿ ತಿಂತಾ ಇದ್ದೆವು. ನೆಲ್ಲಿಕಾಯಿಗೆ ಯಾವಾಗಲೂ ನಿಮ್ಗೆ ಗೊತ್ತಿರಬೇಕು, ಉಪ್ಪು ಹಾಕಿ ತಿಂದರೆ ಅದರ ರುಚಿ ಬೇರೆ. ಬರೀ ನೆಲ್ಲಿಕಾಯಿ ಅಲ್ಲ, ಅದು ನೆಲ್ಲಿಕಾಯಿ ತೆಗೆದು ಅದನ್ನು ಉಪ್ಪು ಹಾಕಿ ಹಾಕಿ ಏನು ಮಾಡಿದೆ, ಅಲ್ಲಮ್ಮನ ವಚನದ ಭಾವ ಇಟ್ಟುಕೊಂಡು ಓಲೋ ಇತ್ತಿನ ನೆಲ್ಲಿಕಾಯಿ ಉಪ್ಪು ಸೇರ್ಲೇಕೋ ಬದುಕು ಪನ್ಪಿ ಉಜ್ಜಾಲಡು ನಮ್ಮ ಕುಲೋಲೇಕೋ.

ಪ್ರಿಯ ಶ್ರೋತೃಗಳೇ, ಪ್ರೊಫೆಸರ್ ಡಾಕ್ಟರ್ ಬಿ ಎ ವಿವೇಕ್ ರೈ ಅವರೊಂದಿನ ಮಾತುಕತೆಗಳು ಇಲ್ಲಿಗೆ ನಿಂತು ಹೋಗುವುದಿಲ್ಲ. ಮುಂದಿನ ವಾರಕ್ಕೆ ಮತ್ತೆ ನಾವು ಅದನ್ನು ಕೇಳುತ್ತೇವೆ. ಅವರ ಹೊಸ ಹೊಸ ವಿಚಾರಗಳ ಬಗ್ಗೆ ಕೇಳುವುದಕ್ಕೆ ನೀವು ಕುತೂಹಲಿಗರಾಗಿದ್ದೀರಿ ಅಂತ ತಿಳ್ಕೊಂಡು ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಅವರ ವಿಚಾರಧಾರೆಯನ್ನು ಮುಂದುವರಿಸೋಣ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಾನು ಭಾಸ್ಕರ್ ಕುಕ್ಕೋಳಿ. ನಮಸ್ಕಾರ.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಆ ಹೆಸರಿನ ಹಿಂದಿನ ಕಥೆ ಅಲ್ಲಿನ ಜನರ ಜೊತೆ ವಿನೂತನ ಕಾರ್ಯಕ್ರಮ ಊರು ಖೇರಿ.
2: ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಾನು ನಿಮ್ಮ ಭಾಸ್ಕರ್ ರೇ ಕುಕ್ಕಳ್ಳಿ. ಊರು ಕೇರಿ ಕಾರ್ಯಕ್ರಮಕ್ಕೆ ಸ್ವಾಗತ. ಊರು ಮತ್ತು ಕೇರಿ ಎರಡು ಕೂಡ ನಮಗೆ ಬೇಕು. ಊರಿದ್ದಲ್ಲಿ ಕೇರಿ ಇದ್ದೇ ಇರುವಂಥದ್ದು. ಮಂಗಳೂರಿನ ಸಾಕಷ್ಟು ಪ್ರದೇಶಗಳನ್ನ ಈಗಾಗಲೇ ನಾವು ಸುತ್ತುವರೆದಿದ್ದೇವೆ. ಇವತ್ತು ಎಲ್ಲಿಗಪ್ಪ ನಮ್ಮ ಪ್ರಯಾಣ ಅಂತ ನನಗೆ ಒಂದ್ಸಲ ಗೊಂದಲ. ಯಾಕಂದ್ರೆ ನೋಡಿದ್ದು ಕಡಿಮೆ, ನೋಡಬೇಕಾದದ್ದು ಬಹಳ. ಸಾಗರಕ್ಕೆ ನಾವು ಇಳಿದ್ರೆ ನಮ್ಮ ಬೊಗಸೆಗೆ ಸಿಗುವುದು ಅಲ್ಪ, ಉಳಿದದೆಲ್ಲ ಸಾಗರ ಅಂತ. ಮಂಗಳೂರು ನಗರ ಕೂಡ ಹಾಗೆ. ಆದರೆ ಇವತ್ತು ನನಗೆ ಅನ್ನಿಸುವುದು, ನಾವೊಂದು ದೇವಸ್ಥಾನಕ್ಕೆ ಹೋದರೆ ಹೇಗೆ? ಸಂಜೆ ಹೊತ್ತು ದೇವರ ದರ್ಶನ ಮಾಡಿಕೊಂಡು ಇವತ್ತಿನ ಪ್ರಯಾಣವನ್ನು ಮುಂದುವರಿಸ್ತಾನೆ ಅಂತ ನನ್ನ ಭಾವನೆ. ಹೇಗೆ ಆದಿತ್ತಲ್ಲ? ಸರಿ, ಹಾಗಿದ್ರೆ ಮಂಗಳೂರಿನಲ್ಲಿ ಪ್ರಮುಖವಾದಂಥ ದೇವಾಲಯ ಯಾವುದು ಅಂತ ಕೇಳಿದರೆ ತುಂಬ ಇದೆ. ಅದರಲ್ಲಿ ಕದಯ ಮಂಜುನಾಥನ ಒಂದು ಸಾನ್ನಿಧ್ಯ ಬಹಳ ವಿಶೇಷವಾದ.

ದೇವಾಲಯ ಇದು. ನಾಥ ಪಂಥದ ಆರಾಧ್ಯ ದೈವ ಕದ್ರಿಯ ಮಂಜುನಾಥ ಎನ್ನುವಂಥದ್ದು ನಮಗೆಲ್ಲ ಗೊತ್ತಿರುವಂತಹ ಸಂಗತಿ. ಬೌದ್ಧರ ವಜ್ರಾಯನ ಪಂಥದಿಂದ ಬೆಳೆದು ಬಂತು ಅಂತ ಈ ನಾಥ ಪಂಥ ಕರೆಯಲ್ಪಟ್ಟಿರುವಂತಹದ್ದು. ಸುಮಾರು 10ನೇ ಶತಮಾನದಲ್ಲಿ ಅತ್ಯಂತ ಪ್ರಬಲವಾಗಿದ್ದು ಕದ್ರಿ ಅದರ ಪ್ರಮುಖ ಕೇಂದ್ರವಾಗಿತ್ತು ಅಂತ ಇತಿಹಾಸದ ನಮಗೆ ಗೊತ್ತಾಗ್ತದೆ. ಆದರೆ ಈ ಕದ್ರಿ ಮಂಜುನಾಥ ಲಿಂಗ, ಮಂಜುನಾಥ ಸ್ವಾಮಿಯ ದೇವಾಲಯ, ತೀರ್ಥ ಮಂಟಪ ಮತ್ತು ಚಚ್ಚೌಕವಾದಂತಹ ಒಂದು ಗರ್ಭಗುಡಿ, ಇದಿಷ್ಟನ್ನು ಆರಂಭದಲ್ಲಿ ಹೊಂದಿರುವಂಥದ್ದು. ಈಗಲೂ ಕೂಡ ಹಾಗೆ ಇದೆ ಅದು. ಗರ್ಭಗುಡಿಯ ಸುತ್ತಿನ ಹೊರಗೋಡೆಯಲ್ಲಿ ನಾವು ನೋಡಿದರೆ ಮತ್ಸ್ಯೇಂದ್ರನಾಥ, ಗೋರಕ್ಷನಾಥ, ಶೃಂಗನಾಥ ಎನ್ನುವಂಥ 3 ಹೆಸರುಗಳ ಶಿಲಾವಿಗ್ರಹಗಳು, ಅದು ಕ್ರಮವಾಗಿ ಉತ್ತರ, ಪಶ್ಚಿಮ, ದಕ್ಷಿಣ ಭಾಗದ ಗೂಡುಗಳಲ್ಲಿ ನಮಗೆ ಗೋಚರಿಸುತ್ತದೆ. ಪ್ರದಕ್ಷಿಣೆ ಬರುವಾಗ ನಾವು ಅದನ್ನು ಗಮನಿಸಬಹುದು. ನವರಂಗದ ಭಾಗದಲ್ಲಿ ಸಾರ್ವಜನಿಕವಾಗಿ ಕಾಣುವಂಥ ಒಂದು ಲೋಕೇಶ್ವರ, ಮಂಜುಶ್ರೀ ಮತ್ತು ಬುದ್ಧನ ಪಂಚಲೋಹದ ಮೂರ್ತಿಗಳನ್ನು ನಾವು ಕಾಣ್ತೇವೆ. ಈ ಲೋಕೇಶ್ವರ ವಿಗ್ರಹದ ಪೀಠದ ಮುಂಭಾಗದಲ್ಲಿ ಕ್ರಿಸ್ತ 968 ಸೇರಿದಂತಹ ಆಳುಪರಾಜ ಕುಂದವರ್ಮನ ಒಂದು ಶಾಸನವನ್ನು ನಾವು ಗಮನಿಸಬಹುದು. ಗೊತ್ತಿದ್ದವರಿಗೆ ಮಾತ್ರ ಅದು ಓದಲಿಕ್ಕೆ ಬರಬಹುದು. ದೇಗುಲ ಸಮುಚ್ಚಯ ತಳಭಾಗದಲ್ಲಿದ್ದರೆ ಅದರ ಪೂರ್ವೋತ್ತರಕ್ಕೆ ಬಹಳ ವಿಶೇಷವಾಗಿ ದೇಗುಲದಿಂದ ಎತ್ತರದಲ್ಲಿ 7 ಸ್ನಾನದ ಕೆರೆಗಳು, ಅದನ್ನು ತೀರ್ಥದ ಕೆರೆಗಳು ಅಂತಲೂ ಕೂಡ ಕರೀತೇವೆ. ಅದೊಂದು ವಿಶೇಷ. ಕದ್ರಿಯಲ್ಲಿ ಕೆಳಗೆ ದೇವಸ್ಥಾನ, ಮೇಲೆ ಕೆರೆ. ಪೂರ್ವದಲ್ಲಿ ಕಾಶಿ ಭಾಗೀರಥಿ ತೀರ್ಥ, ಅದನ್ನು ಗೋಮುಖ ಗಣಪತಿ ತೀರ್ಥ ಅಂತಲೂ ಕರೀತೇವೆ. ಅದು ಕಾಶಿಯಿಂದಲೇ ಬಂದಂತಹ ತೀರ್ಥ ಎನ್ನುವಂಥ ನಂಬಿಕೆ ಇದೆ. ಇದು ಸದಾ ಹೊರಹರಿಯುತ್ತಿರುವಂತಹ ನೀರಾಲೆಯ ದಂಡು. ಆಮೇಲೆ ಎತ್ತರವಾದ ಕಂಚಿನ ದೀಪ ದೇವಸ್ಥಾನದ ಎದುರುಭಾಗದಲ್ಲಿದೆ. ಅದರ ಆಚೆಗೆ ಹನುಮಂತ ದೇವಸ್ಥಾನ ಕೂಡ ಇದೆ ಮೇಲ್ಭಾಗದಲ್ಲಿ. ಇದೊಂದು ಸುಂದರವಾದಂತಹ ದೇವಾಲಯ. ವರ್ಷಂಪ್ರತಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಇಲ್ಲಿ ಉತ್ಸವ ನಡೆಯುವಂಥದ್ದು. ಈ ದೇವಸ್ಥಾನಕ್ಕೆ ಬಹುಶಃ ದಿನಂಪ್ರತಿ ಎನ್ನುವ ಹಾಗೆ ಬೇರೆ ಬೇರೆ ಕಡೆಯಿಂದ ಭಕ್ತಾದಿಗಳು ಕೂಡ ಬರ್ತಾ ಇದ್ದಾರೆ. ಈಗ ಕದ್ರಿ ದೇವಸ್ಥಾನದಲ್ಲಿ ಬ್ರಹ್ಮಕಲಶದ ಸಿದ್ಧತೆ ಕೂಡ ನಡೀತಾ ಇದೆ. ನಾವು ಒಂದಷ್ಟು ವಿಚಾರಗಳನ್ನು ಅದಕ್ಕೆ ಸಂಬಂಧಪಟ್ಟಂತಹ ಆಡಳಿತದ ಅವರ ಮೂಲಕವೇ ತಿಳ್ಕೊಂಡ್ರೆ ಒಳ್ಳೆಯದು.

0: ಊರುಕೇರಿ ಕಾರ್ಯಕ್ರಮದಲ್ಲಿ ನಾವು ಕದ್ರಿ ಪರಿಸರಕ್ಕೆ ಬಂದಿದ್ದೇವೆ. ಕದ್ರಿ ಅಂತ ಹೇಳಿದ್ರೆ ನಮಗೆ ನೆನಪಾಗುವಂಥದ್ದು ಕದ್ರಿ ಮಂಜುನಾಥೇಶ್ವರ ಕ್ಷೇತ್ರ. ಹೌದು, ಇಲ್ಲಿ ಈಗ ವಠಾರದ ದೇವಸ್ಥಾನದ ಒಳಗೆ ಬಂದು ಶ್ರೀ ಮಂಜುನಾಥನಿಗೆ ನಮನಗಳನ್ನು ಸಲ್ಲಿಸ ಅನೇಕ ಭಕ್ತಾದಿಗಳನ್ನು ನಾವು ನೋಡ್ತಿದ್ದೇವೆ. ವಿದೇಶಿಗರು ಕೂಡ ಭೇಟಿಯನ್ನು ಕೊಡ್ತಾರೆ, ಈ ಒಂದು ಪವಿತ್ರವಾದಂಥ ಸ್ಥಳವನ್ನು ನೋಡ್ತಾರೆ. ಹೀಗಿರುವಾಗ ನಾವು ಈ ದೇವಸ್ಥಾನದ ಒಳಗಿರುವಂತಹ ಕಾರ್ಯನಿರ್ವಹಣಾಧಿಕಾರಿ ಶ್ರೀ ನಿಂಗಯ್ಯ ಅವರನ್ನ ಇವರ ಒಂದು ಜೊತೆಗಿದ್ದೇವೆ. ಇವರು ಒಂದಿಷ್ಟು ಮಾಹಿತಿಯನ್ನ ಕ್ಷೇತ್ರದ ಬಗ್ಗೆ ನಮಗೆ ಕೊಡ್ತಾ ಇದ್ದಾರೆ. ಸರ್, ನಮಸ್ಕಾರ ಸರ್.
1: ನಮಸ್ತೆ. ಕದ್ರಿ ಮಂಜುನಾಥ ದೇವಸ್ಥಾನ ಒಂದು ಪುರಾಣ ಪ್ರಸಿದ್ಧವಾದ ಮತ್ತು ಐತಿಹಾಸಿಕವಾದಂತಹ ಒಂದು ಪ್ರವಾಸಿ ಕೇಂದ್ರವಾಗಿ ಗುರುತಿಸಲ್ಪಟ್ಟಿದೆ. ಈ ದೇವಸ್ಥಾನ ಇತಿಹಾಸ 2000 ವರ್ಷದ ಇತಿಹಾಸವನ್ನು ಒಳಗೊಂಡಂತಹ ಒಂದು ದೇವಸ್ಥಾನವಾಗಿದೆ. ಇದು ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಒಂದು ಪ್ರಾಂತೀಯ ದೇವಾಲಯವಾಗಿ ಗುರುತಿಸಲ್ಪಟ್ಟಿದೆ. ಇದು ಧರ್ಮಸ್ಥಳದ ಮೂಲಸ್ಥಾನ ಅನ್ನೋದು ಕೂಡ ನಿಜವಾದಂಥ ಸಂಗತಿಯಾಗಿದೆ. ಈ ದೇವಸ್ಥಾನ ದಕ್ಷಿಣ ಕಾಶಿ ಎಂದು ಗುರುತಿಸಲ್ಪಟ್ಟಂಥ ಒಂದು ಕೇಂದ್ರವಾಗಿರ್ತದೆ. ಉತ್ತರ ಭಾರತ ಮತ್ತು ದಕ್ಷಿಣ ಭಾರತವನ್ನು ಸಂಬಂಧವನ್ನು ಬೆಸೆಯುವಂಥ ಒಂದು ಕೇಂದ್ರ ಕದ್ರಿ ಮಂಜುನಾಥ ದೇವಸ್ಥಾನವಾಗಿದೆ. ಇಲ್ಲಿ ನಾಥಪಂಥದ ಸಂಪ್ರದಾಯ ಪ್ರಕಾರ ಅಲ್ಲಿಯ ಅರಸರ ನಿಖಂಡತ್ವದಲ್ಲಿ ಈ ದೇವಸ್ಥಾನದ ಎಲ್ಲ ಪೂಜಾ ಕೈಂಕರ್ಯಗಳು ಕೂಡ ನೆರವೇರಿಸಲ್ಪಡುತ್ತವೆ. ದೇವಸ್ಥಾನದ ಇತಿಹಾಸ ಪ್ರಸಿದ್ಧವಾದಂಥ ಇದು ದೇವಸ್ಥಾನ ಈಗ ಧಾರ್ಮಿಕ ದತ್ತಿ ಇಲಾಖೆಯ ವ್ಯಾಪ್ತಿಗೆ ಒಳಪಟ್ಟಿದ್ದು ಎ ವರ್ಗದ ದೇವಸ್ಥಾನವಾಗಿ ಒಂದು ಮೇಲ್ದರ್ಜೆಯಲ್ಲಿ ಇರುತ್ತದೆ. ಈ ದೇವಸ್ಥಾನಕ್ಕೆ ಪ್ರತಿ ವರ್ಷ ದೇಶ ವಿದೇಶಗಳಿಂದ ಲಕ್ಷಾಂತರ ಭಕ್ತಾದಿಗಳು ಭೇಟಿ ಕೊಟ್ಟು ದೇವರ ದರ್ಶನವನ್ನು ಪಡೆಯುತ್ತಿದ್ದಾರೆ.
2: ಓಂ ಮಂಜುನಾಥಾಯ ನಮಃ.
3: ಕದ್ರಿ ಮಂಜುನಾಥ ದೇವಸ್ಥಾನದ ಸ್ಥಳ ಪುರಾಣದ ಬಗ್ಗೆ ನಾವು ಮಾತಾಡಿದಾಗ ಇದರ ಕದಳೀವನ ಅದು ಕದ್ರಿಯಾದದ್ದು, ಅಲ್ಲಿ ಮಂಜುನಾಥನ ಲಿಂಗಸ್ಥಾಪನೆಯಾದದ್ದು ಬಹಳ ರೋಚಕವಾದಂಥ ಸಂಗತಿ. ಅದು ಶಿವನ ಅವತಾರವಾದಂಥ ಮತ್ಸ್ಯೇಂದ್ರನಾಥ ಮತ್ತು ಪಾರ್ವತಿ ಅವತಾರವಾದಂಥ ಮಂಗಲ ಮತ್ತು ಅವರ ಶಿಷ್ಯರಾದಂತಹ ಗೋರಕ್ಷನಾಥ ಇವರೆಲ್ಲ ಸತೀರಾಜ್ಯದಿಂದ ಮರಳಿ ಬರುತ್ತಿರುವಾಗ ಈ ಸುವರ್ಣ ಕದಲೀವನಕ್ಕೆ ಬಂದರು. ಅಲ್ಲಿರುವಂಥ ಬೇರೆ ಶಿಷ್ಯರು ಅವರನ್ನು ಸ್ವಾಗತಿಸಿದರು ಅಂತ ಒಂದು ಉಲ್ಲೇಖ ಇದೆ. ಆಗ ಮತ್ಸ್ಯೇಂದ್ರನಾಥ ಸುವರ್ಣ ಕದಲೀವನವನ್ನು ನೋಡಿ ಅಲ್ಲಿ ಒಂದು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ನಿಶ್ಚಯಿಸ್ತಾರೆ. ತನ್ನ ಶಿಷ್ಯನಲ್ಲಿ ಹೇಳ್ತಾರೆ ಕಾಶಿಗೆ ಹೋಗಿ ಲಿಂಗವನ್ನು ತರಬೇಕು ಅಂತ ಹೇಳಿ ಗೋರಕ್ಷನಾಥನಲ್ಲಿ. ಹಾಗಾಗಿ ಗೋರಕ್ಷನಾಥ ಸರಿಯಾದ ಸಮಯಕ್ಕೆ ಶಿವಲಿಂಗವನ್ನು ಅಲ್ಲಿ ತರಲಿಲ್ಲ. ಆಗ ಮತ್ಸ್ಯೇಂದ್ರನಾಥರು ಶಿವನನ್ನು ಕುರಿತು ತಪಸ್ಸನ್ನು ಮಾಡಿ ಆ ಪ್ರಾರ್ಥನೆಯ ಫಲವಾಗಿ ಸ್ವಯಂಭೂ ಲಿಂಗ ಅಲ್ಲಿ ಗೋಚರಿಸಿದಾಗ ಅದನ್ನೇ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದರು ಅಂತ ಇತಿಹಾಸ. ಆದರೆ ಉದ್ಭವವಾದಂಥ ತರುವಾಯ ಗೋರಕ್ಷನಾಥನು ಕಾಶಿಯಿಂದ ಒಂದು ಶಿವಲಿಂಗವನ್ನು ಅಲ್ಲಿಗೆ ತರ್ತಾರೆ. ಆದರೆ ಅದರ ಅವಶ್ಯಕತೆ ಈಗ ಇರುವುದಿಲ್ಲ, ಯಾಕಂದರೆ ಸ್ವಯಂಭೂಲಿಂಗ ಅಲ್ಲಿ ಮೊದಲೇ ಪ್ರತಿಷ್ಠಾಪನೆ ಆಗಿದೆ. ಆಗ ಏನು ಮಾಡೋದು, ಅದನ್ನು ಸಮೀಪದ ತೀರ್ಥದ ಬಾವಿಯಲ್ಲಿ ಅವರು ಕಾಯ್ದಿಟ್ಟುಕೊಂಡ್ರಂತೆ. ಆಮೇಲೆ ಆ ಶಿವಲಿಂಗವನ್ನು ಅಣ್ಣಪ್ಪ ದೈವ ಧರ್ಮಸ್ಥಳಕ್ಕೆ ಕೊಂಡು ಹೋಯಿತು ಅಂತ ಒಂದು ಕಥೆ ಇದೆ. ಧರ್ಮಸ್ಥಳದಲ್ಲಿ ಉಡುಪಿಯ ಖ್ಯಾತನಾಮರಾದಂಥ ವಾದಿರಾಜಸ್ವಾಮಿಯವರು ಅದನ್ನು ಪ್ರತಿಷ್ಠಾಪನೆ ಮಾಡಿದರು ಎನ್ನುವುದು ಈ ಸ್ಥಳ ಪುರಾಣದಲ್ಲಿ ನಮಗೆ ತಿಳಿದು ಬರುವಂಥದ್ದು. ಹಾಗಾಗಿ ಧರ್ಮಸ್ಥಳ ಕ್ಷೇತ್ರಕ್ಕೆ ಕದ್ರಿ ಕ್ಷೇತ್ರ ಒಂದು ಆದಿ ದೇವಸ್ಥಾನ ಅಂತ ಕೂಡ ಇದೆ.
0: ಕದ್ರಿ ದೇವಸ್ಥಾನದ ಒಳಗಿಂದ ಬಂದು ಇಲ್ಲಿ ಹೊರಗಡೆ ಅನೇಕ ಅಂಗಡಿ ವ್ಯಾಪಾರಸ್ಥರಿದ್ದಾರೆ. ಇಲ್ಲೇ ಅನೇಕ ವರ್ಷಗಳಿಂದ ಇರುವವರು ಇದು ಕೂಡ ಇದ್ದಾರೆ. ಮನೆಯನ್ನು ಕಟ್ಟಿಕೊಂಡು ತನ್ನದೇ ಆದಂಥ ಉದ್ಯಮವನ್ನು ಮಾಡಿಕೊಂಡು ತುಂಬ ವರ್ಷಗಳಿಂದ ಈ ಕದ್ರಿ ಪರಿಸರವನ್ನು ನೋಡಿದವರು ಎಲ್ಲರೂ ನಮ್ಮ ಜೊತೆ ಇದ್ದಾರೆ. ಈಗ ಸದ್ಯಕ್ಕೆ ನಾವೇ ಇಲ್ಲಿರುವಂಥ ಉಲ್ಲಾಸ್ ಕದ್ರಿ ಅವರು ನಮಗೆ ಮಾತಿಗೆ ಸಿಕ್ಕಿದ್ದಾರೆ. ಸರ್, ನಮಸ್ಕಾರ.
4: ನಮಸ್ತೆ.
0: ಈ ಪರಿಸರದಲ್ಲಿ ಎಷ್ಟು ವರ್ಷದಿಂದ ನೀವಿದ್ದೀರಿ?
4: ನಂದು ಸಾಧಾರಣ 40-45 ವರ್ಷ 50 ವರ್ಷವರೆಗೆ ಆಯಿತು ಪರಿಸರದಲ್ಲಿ ಹುಟ್ಟಿ ಬೆಳೆದು ಇಲ್ಲಿ ಕದ್ರಿಯಲ್ಲಿ.
0: ನಿಮ್ಮ ಈ ಒಂದು ಅಂಗಡಿ ತುಂಬಾ
4: ಹಳೆಯ ಅಂಗಡಿ ಸಾಧಾರಣ 100 ವರ್ಷಕ್ಕಿಂತ ಮುಂಚೆ ಅಂಗಡಿ ಅಲ್ಲಿ ಇತ್ತು, ಕದ್ರಿ ಪರಿಸರದಲ್ಲಿ ಇತ್ತು. ಅದು ಎರಡು ಅಂಗಡಿ ಇದ್ದದ್ದು, ಒಂದು ಭಂಡಾರಿಯವರದ್ದು ಮತ್ತೊಂದು ಜೋಗಿಯವರು, ನಮ್ಮದು ಜೋಗಿ ಕಷ್ಟಲ್ಲೇ. ಅದರ ತದನಂತರ ಅದು ಗ್ರೌಂಡಿಗೆ ಬೇಕಾಗಿ ಅದನ್ನು ಎಕ್ವೈರ್ ಮಾಡಿದ್ರು. ಗ್ರೌಂಡ್ ಬೇಕು, ಪಾರ್ಕಿಂಗ್ ಬೇಕು ಅಂತೇಳಿ ಅದನ್ನು ತೆಗೆದು ಒಂದು ಬೇರೆ ಹೊಸದ ನೂತನವಾದ ಅಂಗಡಿಯನ್ನು ನಿಮಗೆ ಕಟ್ಟಿಸಿಕೊಟ್ಟಿದ್ದಾರೆ ಇಲ್ಲಿ ಕಾರ್ಪೊರೇಷನ್.
0: ರೋಡ್ ನ ವ್ಯವಸ್ಥೆ ಎಲ್ಲ ಹೇಗಿತ್ತು?
5: ಅವು ಹತ್ತು ಬಿಟ್ಟು ರೋಡ್ ಇತ್ತು. ಬಸ್ನ ವ್ಯವಸ್ಥೆ ಬಂದರೆ ಟರ್ನ್ ಮಾಡಲಿಕ್ಕೆ ಜಾಗ ಇಲ್ಲ. ಕಾರ್ ಮಾತ್ರ ಬರ್ತಿದ್ದು ಇಲ್ಲಿ, ಬೇರೇನು ಬರ್ತಿರಲಿಲ್ಲ. ಕಾರು, ಬೈಕು, ರಿಕ್ಷಾ ಬರ್ತಿತ್ತು ಅಷ್ಟೇ.
4: ನಾನು 15 ವರ್ಷದಿಂದ ಇಲ್ಲಿ ಚಂದ್ರಮೌಳೇಶ್ವರ ಮಂದಿರದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೆ. ಅಲ್ಲಿ ಪೂಜೆ ಮಾಡ್ತಾ ಇದ್ದೆ, ಇದೆಲ್ಲ ಸೇವೆ ಮಾಡ್ತಾ ಇದ್ದೆ. ತದನಂತರ ಇಲ್ಲಿ ಅಂಗಡಿಯಲ್ಲಿ ಯಾರು ಅಂತೇಳಿ ಇಲ್ಲಿ ಬಂದು ಇಲ್ಲಿ ಪುನಃ ಸೆಟ್ಲ್ ಆದೆ. ಇದರ ನನ್ನ ತಿಳಿದ ಮಟ್ಟಿಗೆ ತುಂಬ ಕಲಾವಿದರಿದ್ದಾರೆ, ನಾನು ಕಲಾವಿದನೇ, ನನಗಿಂತ ಮೊದಲಿನವರಿದ್ದಾರೆ. ಕೃಷ್ಣಪ್ಪ ಕದ್ರಿ, ವಾಸುದೇವರಾವ್ ಕದ್ರಿ, ಬಾಲಕೃಷ್ಣ ಕದ್ರಿ, ಹರಿಶ್ಚಂದ್ರ ಕದ್ರಿ, ರೋಹಿದಾಸ್ ಕದ್ರಿ, ಅವರೇ ರೋಹಿದಾಸ್ ಕದ್ರಿ ಈಗಲೂ ಇದ್ದಾರೆ. ಅವರ ಕೆಲವರೆಲ್ಲ ತೀರು ಹೋಗಿದ್ದಾರೆ, ಕೆಲವರು ತುಂಬ ಮಂದಿ ಕದ್ರಿ ಕದ್ರಿ ಕಲಾವಿದರಿಂದಲೇ ಒಟ್ಟಿ ಬಂದರೆ ಅಲ್ಲಿದ್ದರು. ಕಲಾವಿದರೇ ಕದ್ರಿಯಲ್ಲಿ ಜಾಸ್ತಿ ಇದ್ದದ್ದು ಎಲ್ಲ ಕದ್ರಿಯಿಂದಲೇ ತುಂಬ ಮಂದಿದ್ದಾರೆ ಕದ್ರಿ ಕಲಾವಿದರು. ಈಗಂತೂ ಹೇಳೋದು ಬೇಡ, ಮಕ್ಕಳಿಂದೆಲ್ಲ ಕಲಾವಿದರೇ ಆಗಿಬಿಟ್ಟಿದ್ದಾರೆ.
0: ಎಸ್ ಸುರಸ್ ಕದ್ರಿ ಅವರು, ಅನೇಕ ವಿಷಯಗಳು ನಮ್ಮ ಜೊತೆ ನೀವು ಹಂಚ್ಕೊಂಡ್ರಿ. ನಿಮ್ಗೆ ಇಷ್ಟವಾದಂತಹ ಒಂದು ಹಾಡನ್ನು ನಾವು ಪ್ರಸಾರ ಮಾಡ್ತೀವಿ, ಯಾವ ಹಾಡು ಬೇಕು ನಿಮಗೆ?
4: ಯಾವ್ದು ಹೇಳಿ ಕದ್ರಿ ಮಂಜುನಾಥನ ಬಗ್ಗೆ ಅದೊಂದು ಹಾಡು ಹೇಳಿ.

0: ಕದ್ರಿಯಲ್ಲಿ ಅನೇಕ ಕಲಾವಿದರು, ಮಂದಿರಗಳು, ಒಂದಿಷ್ಟು ಖ್ಯಾತ ಸಂಸ್ಥೆಗಳು ಎಲ್ಲವೂ ಕೂಡ ಇದೆ. ಔದ್ಯೋಗಿಕವಾಗಿ ಕೂಡ ಒಂದಿಷ್ಟು ಹೆಸರು ಮಾಡಿದಂಥ ವ್ಯಕ್ತಿಗಳು ಕೂಡ ಇದ್ದಾರೆ. ಒಂದು ರೀತಿಯಲ್ಲಿ ಗೋಕುಲ್ ಕದ್ರಿ ಅಂತ ಹೇಳಿದರೆ ಅಥವಾ ಗೋಕುಲ್ ಕ್ಯಾಟ್ರಸ್ ಅಂತ ಹೇಳಿದರೆ ನಮಗೆಲ್ಲರೂ ಕೂಡ ಪರಿಚಯ ಇರುವಂಥದ್ದು. ಒಂದು ರೀತಿಯಲ್ಲಿ ಶುಚಿ ರುಚಿಯ ಅಡುಗೆಗೆ ಪ್ರಸಿದ್ಧವಾದಂಥ ಒಂದು ಕ್ಯಾಟರಿಂಗ್ ವ್ಯವಸ್ಥೆ. ಅದರ ಮಾಲಕರಾಗಿರುವಂಥ ಗೋಕುಲ್ ಕದ್ರಿಯವರು ನಮ್ಮ ಮಾತಿಗೆ ಸಿಕ್ಕಿದ್ದಾರೆ. ಸರ್ ನಮಸ್ಕಾರ.
1: ನಮಸ್ತೆ. ನಾನೊಂದು ಕದ್ರಿಯಲ್ಲಿ ಸಾಧಾರಣ 1985 ಕ್ಯಾಟರಿಂಗ್ ಸಂಸ್ಥೆಯನ್ನು ಸ್ಥಾಪಿಸಿದ್ದೇನೆ. ಅಲ್ಲದೆ ಕದ್ರಿ ಶ್ರೀ ಮಂಜುನಾಥ ದೇವರ ಆಶೀರ್ವಾದದಿಂದ ಪುರಾಣ ಪ್ರಸಿದ್ಧ ಕ್ಷೇತ್ರ ಇದು. ಯಾಕಂದರೆ ಧರ್ಮಸ್ಥಳಕ್ಕೂ ಆದ್ಯ ಅಂತ ಹೇಳ್ತಾರೆ. ಶ್ರೀ ಮಂಜುನಾಥ ದೇವರ ಭಕ್ತಿಯಿಂದ ನಾವು ಈ ಒಂದು ಕ್ಯಾಟರಿಂಗ್ ಸಂಸ್ಥೆಯನ್ನು ಸ್ಥಾಪಿಸಿದ್ದೇವೆ. ಅದರಿಂದಾಗಿ ನಮ್ಮ ಕ್ಯಾಟರಿಂಗ್ ಸಂಸ್ಥೆ ಯಾವುದೇ ಒಂದು ಲೋಪದೋಷ ಇಲ್ಲದೆ ಅಭಿವೃದ್ಧಿ ಹೊಂದುತ್ತಾ ಹೋಗಿದೆ. ದೇವರ ಆಶೀರ್ವಾದ ಸದಾ ಇದೆ. ಅದರಿಂದಾಗಿ ಕ್ಷೇತ್ರದಲ್ಲಿ ವಿಶೇಷವಾದ ಒಂದು ಕ್ಷೇತ್ರ ಅಂದರೆ ಕದ್ರಿ. ಯಾಕಂದರೆ ಮೇಲ್ಭಾಗದಲ್ಲಿ ಕೆರೆ, ಕೆಳಭಾಗದಲ್ಲಿ ದೇವಸ್ಥಾನ. ನಾನು ಹಿಂದಿನ 1985 ಹೊತ್ತಿನಲ್ಲಿ ನೋಡುವಾಗ ಈ ಧಾರ್ಮಿಕ ವಿಷಯದಲ್ಲಿ ನಾಟಕಗಳು, ಪೌರಾಣಿಕ ನಾಟಕಗಳು ತುಂಬ ಜರಗ್ತಿತ್ತು. ಈಗೀಗ ಸ್ವಲ್ಪ ಕಮ್ಮಿ ಆಗ್ತಾ ಬರ್ತಿದೆ. 14-21 9 ದಿನದ ವಾರ್ಷಿಕ ಉತ್ಸವ ಭಾರಿ ವಿಜೃಂಭಣೆಯಿಂದ. ಹಿಂದೆ ಕ್ಷೇತ್ರಕ್ಕೆ ಭಕ್ತಾದಿಗಳು ಭಾರಿ ಕಮ್ಮಿ ಬರ್ತಿದ್ರು. ಈಗೀಗ ಬಹಳ ಜನ ಬಂದು ಉಳಿತಾ ಇದ್ದಾರೆ. ದಿನನಿತ್ಯ ಸಂತರ್ಪಣೆ ನಡೀತಿದೆ. ಒಳ್ಳೆ ಜನರಿಗೆ ಸೌಲಭ್ಯಗಳು ಕೂಡ ಇದೆ. ಅದರಿಂದಾಗಿ ನಮ್ಮ ಊರಿನಲ್ಲಿ ನಾವೊಂದು ಇಲ್ಲಿ ಹುಟ್ಟಿದ್ದಕ್ಕೆ ಸಾರ್ಥಕ ಅಂತ ಹೇಳ ಬಯಸ್ತೇನೆ. 1987 ಹೊತ್ತಿನಲ್ಲಿ ದೇವಸ್ಥಾನದ ಬ್ರಹ್ಮಕಲಶ ಆಯಿತು. ಅದರ ನಂತರ ದೇವಸ್ಥಾನಕ್ಕೆ ಕ್ಷೇತ್ರದಲ್ಲಿ ಬರುವಂತಹ ಜನ ಭಕ್ತಾದಿಗಳು ಬಹಳ ಸಂಖ್ಯೆಯಿಂದ ಬರ್ತಿದ್ದಾರೆ. ಅದರಿಂದಾಗಿ ದೇವಸ್ಥಾನದ ಅಭಿವೃದ್ಧಿ ಕೂಡ ಆಗಿದೆ. ತುಂಬ ಅಭಿವೃದ್ಧಿ ಕೆಲಸಗಳಾಗಿದೆ. ಈ ಹಿಂದೆ ದೇವಸ್ಥಾನದ ರಸ್ತೆಗಳು ಅಗಲ ಇರಲಿಲ್ಲ, ಹಾಗೆ ಕ್ಷೇತ್ರ ಕೂಡ ಅಭಿವೃದ್ಧಿ ಹೊಂದಿರಲಿಲ್ಲ. ಅದರಿಂದಾಗಿ ಈಗಾಗಲೇ ಬಹಳ ಅಭಿವೃದ್ಧಿ ಹೊಂದಿ ಭಕ್ತಾದಿಗಳಿಗೆ ಉಳ್ಕೊಳ್ಳುವ ಸೌಲಭ್ಯ ಕೂಡ ಕ್ಷೇತ್ರದ ವತಿಯಿಂದ ಆಗಿದೆ. ಅದರಿಂದಾಗಿ ನಮ್ಮ ಕ್ಷೇತ್ರವು ಬಹಳ ಉತ್ತಮ ರೀತಿಯಲ್ಲಿ ಈ ಕದ್ರಿ ಪರಿಸರ ಒಳ್ಳೆ ರೀತಿಯಲ್ಲಿ ಆಗಿದೆ. ನಾನು ಹೇಳುವುದಂದರೆ ಇನ್ನೂ ಕೂಡ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿ ಹೊಂದಲಿ ಅಂತ ನಾನು ನಮ್ಮ ವ್ಯವಸ್ಥಾಪನಾ ಸಮಿತಿಯಲ್ಲಿ ಕೂಡ ವಿನಂತಿ ಮಾಡ್ತಾ ಇದ್ದೇನೆ. ಧನ್ಯವಾದ.
2: ಹಾ ಕೇಳುಗರೆ, ಕದ್ರಿ ದೇವಸ್ಥಾನದ ಮಂಜುನಾಥನ ದರ್ಶನವನ್ನು ನಾವು ಪಡ್ಕೊಂಡೆವು. ಅರ್ಚಕರಿಂದ ತೀರ್ಥಪ್ರಸಾದ ಸ್ವೀಕರಿಸಿದ ಹಾಗೂ ಆಯಿತು. ಹಾ, ಮನಸ್ಸಿಗೆ ಒಂದು ಆಹ್ಲಾದಕರವಾದಂತಹ ಭಾವನೆ ಬರ್ತಾ ಇದೆ. ಇನ್ನು ಸ್ವಲ್ಪ ಮೇಲೆ ಏನು ಉಂಟು ಅಂತ ನಾವು ನೋಡಿದರೆ ಹೇಗೆ? ಸರಿಯಪ್ಪ, ಮೇಲೆ ನಾವು ಬಂದಿದ್ದೇವೆ. ಇಲ್ಲಿ ಕೆರೆಗಳನ್ನು ನೋಡಿದ ಹಾಗಾಗಿದೆ. ಅಲ್ಲಿ ಚಂದ್ರಮೌಳೀಶ್ವರಿ ದೇವಸ್ಥಾನ ಇದೆ. ಅಲ್ಲಿ ನಿರಂತರ ಧಾರಾಪಾತ್ರ ಇರತಕ್ಕಂತಹ ಶಿವಲಿಂಗವನ್ನು ಕೂಡ ನಾವು ನೋಡಿದ ಹಾಗಾಯಿತು. ಹಾಗೆ ಮೇಲೆ ಬಂದರೆ ನಾವು ನಿಂತ ಬಲಪಾರ್ಶ್ವದಲ್ಲಿ ಒಂದು ಸ್ಮಶಾನ ಇದೆ. ಶಿವ ಸ್ಮಶಾನವಾಸಿ ಅಂತ ನಾವು ಪೌರಾಣಿಕವಾಗಿ ಕೇಳ್ತೇವೆ. ಹಾಗಾಗಿ ಶಿವ ದೇವಸ್ಥಾನದ ಪಾರ್ಶ್ವದಲ್ಲಿ ಈ ಮುಕ್ತಿಧಾಮ ಇದ್ದರೆ ಅಲ್ಲಿ ಮರಣ ಹೊಂದಿದವರನ್ನು ನಾವು ಅವರ ಸಂಸ್ಕಾರ ಮಾಡಿದರೆ ಅವರು ಸ್ವರ್ಗವನ್ನು ಸೇರುತ್ತಾರೆ ಎನ್ನುವಂಥ ಒಂದು ಕಲ್ಪನೆ ಇದೆ. ಬಹುಶಃ ಆ ಹಿನ್ನೆಲೆಯಲ್ಲಿ ಹಿರಿಯರು ಇಲ್ಲಿ ಸ್ಮಶಾನವನ್ನು ನಿರ್ಮಿಸಿರಬೇಕು. ಈಗ ಇದು ಮಂಗಳೂರು ಮಹಾನಗರ ಪಾಲಿಕೆಗೆ ಸೇರಿರುವಂಥದ್ದು. ಇದು ಪುನರ್ ನವೀಕರಣ ಕೂಡ ಆಗಿದೆ. ಸಾಕಷ್ಟು ಇದರ ಪ್ರಯೋಜನವನ್ನು ಆಸುಪಾಸಿನವರಲ್ಲದೆ ಮಂಗಳೂರಿನ ದೂರದಲ್ಲಿರುವವರು ಕೂಡ ಪಡ್ಕೊಂಡಿದ್ದಾರೆ. ಅದು ನಿರಂತರ ಅಲ್ಲಿ ಕೆಲಸ ಮಾಡಲಿಕ್ಕೆ ಬೇಕಾದಂತಹ ಕರ್ಮಚಾರಿಗಳು ಕೂಡ ಇದ್ದಾರೆ. ಇನ್ನು ನಾವು ಸ್ವಲ್ಪ ಬೆಟ್ಟವನ್ನು ಹತ್ತೋಣ. ಬೆಟ್ಟದ ಮೇಲೆ ನಾವು ಹೋಗ್ತಾ ಇದ್ದ ಹಾಗೆ ಕದ್ರಿಗುಡ್ಡೆ ವಿಶಾಲವಾದಂಥ ಪ್ರಾಕೃತಿಕವಾದ ಒಂದು ಸೌಂದರ್ಯವನ್ನು ನಮಗೆ ತೋರಿಸ್ತದೆ. ನಗರೀಕರಣದ ನಡುವೆ ಕೂಡ ಒಂದು ಸಸ್ಯರಾಜಿಯಿಂದ ಕಂಗೊಳಿಸುವಂಥ ಗುಡ್ಡ ಬೆಟ್ಟಗಳ ಒಂದು ಪರಿಕಲ್ಪನೆಯನ್ನು ಕೊಡುವಂಥ ಒಂದು ಪ್ರದೇಶ ಬಹುಶಃ ಈ ಕದ್ರಿಯ ಪರಿಸರದಲ್ಲಿ ಸಿಕ್ಕಿದಷ್ಟು ಮಂಗಳೂರಿನ ಯಾವ ಭಾಗದಲ್ಲಿಯೂ ನಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನಾವೀಗ ಬರ್ತಾ ಇರುವಂಥದ್ದು ಜೋಗಿಮಠದ ಕಡೆಗೆ. ಜೋಗಿಮಠ ಅಂತ ಹೇಳಿದರೆ ಈ ನಾಥ ಪಂಥದವರಿಗೆ ಸಂಬಂಧಪಟ್ಟಂತಹ ಮತ. ಉತ್ತರ ಭಾರತದ ನಾಥ ಪಂಥದ ಅನೇಕ ಯತಿಗಳು ದಕ್ಷಿಣ ಭಾರತಕ್ಕೆ ಬಂದು ಈ ಕದ್ರಿಯಲ್ಲಿ ನೆಲೆದಂತಹ ಒಂದು ಚರಿತ್ರೆ ಹಿಂದೆಯೇ ಸಿಕ್ಕಿರುವಂಥದ್ದು. ಹಾಗಾಗಿ ಕದ್ರಿಗುಡ್ಡದಲ್ಲಿ ಎಲ್ಲಿ ನೋಡಿದರೂ ಕೂಡ ಆ ನಾಥ ಪಂಥದವರ ಪಳೆಯುಳಿಕೆಗಳನ್ನು ನಾವು ಕಾಣಬಹುದು. ಬೇರೆ ಬೇರೆ ನಾಥ ಪಂಗಡದ ಯತಿಗಳ ಒಂದು ಸ್ಮಾರಕಗಳು ಕೂಡ ಇಲ್ಲಿ ಇದ್ದಾವೆ. ಇನ್ನು ಇಲ್ಲಿ ಅನೇಕ ಔಷಧೀಯ ಸಸ್ಯಗಳು ಇರತಕ್ಕಂತಹ ವನ ಕೂಡ ಇದೆ. ಅಲ್ಲಲ್ಲಿ ಕೆಲವು ದೈವಾಲಯಗಳು, ತುಳುನಾಡು ಅಂತ ಹೇಳಿದರೆ ದೇವರಷ್ಟೇ ಪ್ರಾಮುಖ್ಯತೆಯನ್ನು ನಾವು ದೈವಗಳಿಗೂ ಕೂಡ ಕೊಡ್ತೇವೆ. ಅಂತಹ ಕೆಲವು ದೈವಾರಾಧನೆಯ ತಾಣಗಳು ಕೂಡ ಇಲ್ಲಿ ಇದ್ದಾವೆ. ಕೆಲವು ದೈವಗಳನ್ನು ಕೂಡ ಇಲ್ಲಿ ಆರಾಧಿಸಿಕೊಂಡು ಬರ್ತಾ ಇದ್ದಾರೆ. ಹಾಗೆ ನಾವು ಮುಂದೆ ಬಂದರೆ ನಿರಂತರವಾಗಿ ಹೊಗೆಯಾಡ್ತಾ ಇರತಕ್ಕಂಥ ಒಂದು ಕುಂಡ ಕಾಣುತ್ತದೆ. ಇದನ್ನು ನಾವು ಪರಶುರಾಮ ಕುಂಡ ಅಥವಾ ಧೂನಿ ಅಗ್ನಿಕುಂಡ ಅಂತ ಕರೀತೇವೆ. ಪರಶುರಾಮ ದೇವರು ಬಹಳ ಹಿಂದಿನ ಕಾಲಕ್ಕೆ ಇದೇ ಕದ್ರಿಗುಡ್ಡೆಯಿಂದ ಕೊಡಲಿಯನ್ನು ಬೀಸಿ ಎಸೆದರು, ಹಾಗೆ ತುಳುನಾಡಿಯ ಸೃಷ್ಟಿಯಾಯಿತು ಅಂತ ಕೂಡ ಕತೆ ಇದೆ. ಪರಶುರಾಮ ಸೃಷ್ಟಿ ಅಂತ ನಾವು ಈ ತುಳುನಾಡಿಗೆ ಹೆಸರಿಸುವುದು ಕೂಡ ಆ ಕಾರಣಕ್ಕೆ ಬೇಕಾಗಿ. ಹಾಗಾಗಿ ಅದನ್ನು ಸಂಕೇತಿಸುವಂತಹ ಈ ಒಂದು ಪರಶುರಾಮ ಕುಂಡ ಇದು ನಿರಂತರವಾಗಿ ಇಲ್ಲಿ ಅಗ್ನಿ ಹೊಗೆಯಾಡ್ತಾ ಇದೆ. ಆ ಆರಾಧನೆಯನ್ನ ಇಲ್ಲಿ ನಾಥಪಂಥದ ಯೋಗಿಗಳು ಮಾಡ್ತಾ ಇದ್ದಾರೆ. ಮಂಜುನಾಥನ ಪೂಜೆಯ ಒಂದು ಅಧಿಕಾರ ಕೂಡ ಅವರಿಗೇ ಇತ್ತು, ಅದನ್ನು ಅವರು ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ಅವರದ್ದೇ ಆದಂತಹ ಕಾಲಭೈರವನ ದೇವಸ್ಥಾನ ಅದು ಈ ಪ್ರದೇಶ ಈ ಕದ್ರಿಗುಡ್ಡೆಯಲ್ಲಿ ಜೋಗಿ ಮಠದಲ್ಲಿ ವಿಶೇಷವಾದದ್ದು. ಜೋಗಿ ಮಠದ ಸನಿಹದಲ್ಲಿರುವಂತಹ ಕಾಲಭೈರವ ದೇವಸ್ಥಾನ, ಆ ಕಾಲಭೈರವ ಆರಾಧನೆಯನ್ನು ನಿರಂತರವಾಗಿ ಅವರು ಮಾಡಿಕೊಂಡು ಬರ್ತಾ ಇದ್ದಾರೆ. ಸಿದ್ಧಯೋಗಿಗಳಿಂದಲೇ ಮಂಜುನಾಥ ಮತ್ತು ಕಾಲಭೈರವ ಸ್ವಾಮಿ ಇಬ್ಬರೂ ಕೂಡ ಇಲ್ಲಿ ಪೂಜಿಸಲ್ಪಡುವವರು ಅಂತ ಹೇಳ್ತಾರೆ. ಬೇರೆ ಬೇರೆ ಸಂದರ್ಭಗಳಲ್ಲಿ ಉತ್ತರ ಭಾರತದ ಅನೇಕ ನಾಥಪಂಥದ ಯೋಗಿಗಳು ಕೂಡ ಇಲ್ಲಿ ಬಂದು ಬೀಡು ಬಿಟ್ಟಿದ್ದಾರೆ. ಇತ್ತೀಚೆಗೆ ದೊಡ್ಡ ಸಮ್ಮೇಳನ ಕೂಡ ಅಲ್ಲಿ ಆಗಿದೆ.

0: ಶ್ರೋತೃಗಳೇ, ಊರು ಕೇರಿ ಕಾರ್ಯಕ್ರಮದಲ್ಲಿ ನಾವು ಈ ಸಲ ಕದ್ರಿ ಪರಿಸರದ ಒಂದಿಷ್ಟು ಸ್ಥಳಗಳಿಗೆ ಭೇಟಿಯನ್ನು ಕೊಡ್ತಿದ್ದೇವೆ. ಹೀಗೆ ಭೇಟಿಯನ್ನು ಕೊಡ್ತಿರುವಾಗ ನಮಗೆ ಕದ್ರಿ ಅಂತ ಹೇಳಿದರೆ ಮತ್ತೊಂದು ನೆನಪಾಗುವಂಥದ್ದು ಅಥವಾ ಪ್ರಮುಖವಾಗಿ ನಮಗೆ ಕಾಣಸಿಗುವಂಥದ್ದು ಅಲ್ಲಿರುವಂಥ ಗೋರಕ್ಷನಾಥ ಜೋಗಿಮಠಕ್ಕೆ ನಮ್ಮ ಜೊತೆ ಪೂಜ್ಯರಾದಂಥ ಕದ್ರಿ ಉಮೇಶ್ ನಾಥ್ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡೋಣ. ಅವರು ಒಂದಿಷ್ಟು ಮಾಹಿತಿಗಳನ್ನು ನಮಗೆ ಇವತ್ತು ಕೊಡ್ತಾರೆ. ಗುರುಗಳೇ, ಏನು ಹೇಳಲಿಕ್ಕೆ ಬಯಸಿದ್ರೆ ಕದ್ರಿ ಮಠದ?
1: ನಮ್ಮ ಈ ಮಠದಲ್ಲಿ ನಾವು ಅರ್ಚಕರಾಗಿ 70 ವರ್ಷ ಕಾಲ ಆಯಿತು. ಇಲ್ಲಿಯ ಇತಿಹಾಸ ಪ್ರಕಾರ ಈ ಭೂಮಿಯಲ್ಲಿ ಪರಶುರಾಮರು ತಪಸ್ಸು ಮಾಡಿದರು. ತಪಸ್ಸು ಮಾಡಿ ಸಮುದ್ರ ತೆಗೆದ ಮೇಲೆ ಇಲ್ಲಿ ಬಾಳೆ ಗಿಡ, ಕದಳಿ ಬಾಳೆಹಣ್ಣಿನ ಗಿಡಗಳನ್ನು ನೆಟ್ಟು ಸಂರಕ್ಷಣೆ ಮಾಡಿದರು. ಅದು ಕದಳೀವನ ಅಂತ ಹೆಸರಾಯಿತು. ಈ ಕದಳೀವನ ಅಂತ ಹೆಸರಾಗಿ ಸಾಧು ಸತ್ಪುರುಷರೆಲ್ಲ ಈ ಭೂಮಿಗೆ ಬಂದು ತಪಸ್ಸನ್ನಾಚರಿಸಿದರು. ಆ ಕಾಲದಲ್ಲಿ ಪರಶುರಾಮರು ಕೇಳ್ತಾರೆ, ಆವತ್ತು ನನಗೆ ಗೋರಕ್ಷನಾಥನಾಗಿ ನೀನು ದರ್ಶನ ಕೊಟ್ಟಿದ್ದಿ, ಇವತ್ತಿಗೆ ನನ್ನ ಕರ್ತವ್ಯ ಮುಗಿಸಿಕೊಟ್ಟಿದ್ದಿ, ಇನ್ನು ನಿನ್ನ ದರ್ಶನ ನನಗೆ ಯಾವಾಗ ಅಂತ ಕೇಳುವಾಗ ಅದೇ ಶಿವ ಮಂಜುವಿನಲ್ಲಿ ಪ್ರಕಟ ಆಗ್ತಾರೆ. ಮಂಜು ಅಂತ ಹೇಳಿದರೆ ಸಂಸ್ಕೃತದಲ್ಲಿ ಇಬ್ಬನಿ, ಇದು ಮೈಂದ್ ಅಂತ ಹೇಳ್ತೀವಿ ನಾವು ತುಳು ಭಾಷೆಯಲ್ಲಿ. ಹಾಗೆ ಶಿವ ಮಂಜುವಿನಲ್ಲಿ ಪ್ರಕಟಗೊಂಡದ್ರಿಂದ ಮಂಜುನಾಥ ಅಂತ ಇಲ್ಲಿ ಹೆಸರಾಯಿತು. ಹಾಗೆ ಕದ್ರಿ ದೇವಸ್ಥಾನದಲ್ಲಿ ಅದು ಮಠದ್ದೇ ಒಂದು ಅಂಗ ಆ ದೇವಸ್ಥಾನ. ಯಾಕೆ ಅಂತ ಹೇಳಿದರೆ ಇವತ್ತಿಗೂ ಆ ಒಂದು ಪ್ರಭಾವದ ನೈಋತ್ಯದಲ್ಲಿ ಕದ್ರಿ ಮಠದ ಯೋಗಿರಾಜರು ಮಂಜುನಾಥನ ರಥೋತ್ಸವದ ದಿವಸ ಅಶ್ವದ ಮೇಲೆ ಕೂತು ಆವೋ ಬೇಟ ಮಂಜುನಾಥ ಅಂತ ಹೇಳಿ ಒಂದು ಸಂಪ್ರದಾಯ ಇವತ್ತಿಗೂ ನಡೀತದೆ. ಪರಶುರಾಮ ಕಾಲದಲ್ಲಿ ಆದದ್ದು, ಇವತ್ತಿಗೂ ಅದು ಈ ಭೂಮಿಯಲ್ಲಿ ನಡೀತದೆ. ಹಾಗಾಗಿ ಈ ಭೂಮಿಯನ್ನು ತಪೋಭೂಮಿ, ಪರಶುರಾಮ ಸೃಷ್ಟಿ ಅಂತೇಳಿ ಕರೆಯಲಾಗಿದೆ. ತ್ರಯಂಬಕೇಶ್ವರ, ಅಲ್ಲಿ ಕುಂಭಮೇಳ ಉಂಟು. ಆ ಕುಂಭಮೇಳದಲ್ಲಿ ಅಲ್ಲಿಯ ನಾಥ ಸಂಪ್ರದಾಯದ ಋಷಿಮುನಿಗಳೆಲ್ಲ ಸೇರಿ ಕದಳಿ ಮಠಕ್ಕೆ ಇಂಥವರು ಮುಂದಿನ ಸ್ವಾಮಿಗಳು ಅಂತ ಅವರನ್ನು ನಾಗರ ಪಂಚಮಿಯ ದಿವಸ ಹೆಸರು ಸೂಚಿಸ್ತಾರೆ. ಆ ನಾಗರ ಪಂಚಮಿಯಿಂದ ಹೊರಟವರು ಇಲ್ಲಿ ಬಂದು ಶಿವರಾತ್ರಿಗೆ 10 ದಿವಸಕ್ಕೆ ಮುಂಚೆ ತಲುಪ್ತಾರೆ. ಆ 10 ದಿವಸ ಇಲ್ಲಿ ಇದ್ದು 10ನೇ ದಿವಸ ಶಿವರಾತ್ರಿ ದಿವಸ ಅವರಿಗೆ ಪಟ್ಟಾಭಿಷೇಕ ಕೊಟ್ಟು ಈ ಹಳೆಯವರು ಅರಸರು ತಂದ ಪಾತ್ರ ದೇವತೆಯನ್ನು ಹಿಂಬಾಗಲಿನಿಂದ ತಗೊಂಡು ಸಮುದ್ರಕ್ಕೆ ವಿಸರ್ಜನೆ ಮಾಡಬೇಕು. ಅವರು ತಂದ ಪಾತ್ರ ದೇವತೆಯನ್ನು ಮಠದಲ್ಲಿ ಸ್ಥಾಪಿಸಬೇಕು.
0: ಮತ್ತೆ ಅದೇ ಪರಿಸರದಲ್ಲಿ ಪಾಂಡವರ ಗುಹೆ ನಮಗೆ ಕಾಣುತ್ತೆ, ಸೀತಾಬಾವಿ ಅಂತ ಇದೆ.
1: ದ್ವಾಪರಯುಗದಲ್ಲಿ ಕೂಡ ಪಾಂಡವರು ವನವಾಸ ಮಾಡಿಕೊಂಡು ಈ ಜಾಗಕ್ಕೆ ಬಂದಿದ್ರಂತೆ ಇತಿಹಾಸದಲ್ಲಿ. ಹಾಗೆಯೇ ಅವರು ಕೃಷ್ಣ ಭಗವಂತ ಅವರಿಗೊಂದು ವಚನ ಕೊಟ್ಟಿರ್ತಾನಂತೆ, ಇದು ಕತೆ, 7 ದೇವಸ್ಥಾನಗಳು ಒಂದು ಬೆಳಗಾಗುವುದರೊಳಗೆ ನೀವು ಕಟ್ಟಬೇಕು ಅಂತ. ಹಾಗೆ 7 ದೇವಸ್ಥಾನಗಳನ್ನು ಇವರು ಪೂರ್ಣ ಮಾಡುವಾಗ ಕೃಷ್ಣ ಪರಮಾತ್ಮ ಕೋಳಿ ರೂಪದಲ್ಲಿ ಕೂಗ್ತಾನಂತೆ. ಇವರು ಬೆಳಕರಿಯಿತು ಅಂತ ಆ ಸುರಂಗ ಮಾರ್ಗವಾಗಿ ಗುಹೆಯ ಒಳಗೆ ಹೋದವರು ಮತ್ತೆ ವಾಪಸ್ ಬರಲಿಲ್ಲ. ಅವರು ಅದೇ ಕಾಶಿಗೆ ಹೋಗಿ ಅಲ್ಲಿಂದ ಕಾಶಿ ವಿಶ್ವನಾಥನಿಂದ ಕಳಿಸಿದ ತೀರ್ಥವೇ ಕಾಶಿ ಭಾಗೀರಥಿ.
0: ಅಮೂಲ್ಯವಾದಂಥ ಸಮಯಕ್ಕೆ ವಂದನೆಗಳು.
1: ಆಯ್ತು, ದೇವರು ನಿಮಗೆಲ್ಲ, ನಾವು ಹೇಳುದು ಮುಖ್ಯ ಅಲ್ಲ, ನೀವು ಇದರ ಬಗ್ಗೆ ಆಸಕ್ತಿ ತಗೊಂಡು ಬಂದು ನಮ್ಮನ್ನು ಸಂಪರ್ಕಿಸಿ ಇದು ಮಾಡ್ತಿದ್ದೀರಲ್ಲ, ಮುಂದಿನ ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ಇದು ಆಧಾರ ಸ್ತಂಭ ಆಗುತ್ತೆ.

0: ಕದ್ರಿಯ ಪರಿಸರ ಅಂತ ಹೇಳಿದ ಕೂಡಲೇ ನಮಗೆ ನೆನಪಾಗುವುದು ಕದ್ರಿಯ ಉದ್ಯಾನವನ, ಕದ್ರಿ ಪಾರ್ಕ್ ಅಂತ ನಾವು ಕರೀತೇವೆ. ದಿನವಹಿ ಕಾಲ್ನಡಿಗೆ ಬೆಳಗಿನ ವಾಕಿಂಗ್ ಮಾಡುವವರು ಬಹಳಷ್ಟು ಮಂದಿ ಬಹಳ ದೂರದಿಂದ ಕೂಡ ಇಲ್ಲಿಗೆ ಬರ್ತಾರೆ. ಬೆಳಗ್ಗೆ ಮತ್ತು ಸಂಜೆ ಅಂಗಸಾಧನೆ, ವ್ಯಾಯಾಮ, ಆಮೇಲೆ ಕಾಲ್ನಡಿಗೆ, ಹೆಂಗಸರು, ಮಕ್ಕಳು, ವೃದ್ಧರು, ರೋಗಿಗಳು, ಅಶಕ್ತರು ಎಲ್ಲರೂ ಕೂಡ ಅವರದ್ದೇ ಆದಂತಹ ಒಂದು ಶೈಲಿಯಲ್ಲಿ ಇಲ್ಲಿ ಕಾಲ್ನಡಿಗೆಯನ್ನು ಮಾಡುವುದನ್ನು ನಾವು ಗಮನಿಸ್ತಾ ಇರ್ತೇವೆ. ಇದು ಹಿಂದೆ ಇದು ಜಿಂಕೆ ವನ ಆಗಿತ್ತು, ಪ್ರಾಣಿ ಸಂಗ್ರಹಾಲಯ ಕೂಡ ಇದಾಗಿತ್ತು. ಈಗ ಇಲ್ಲಿಯ ಪ್ರಾಣಿ ಸಂಗ್ರಹಾಲಯ ಎಲ್ಲ ಕೂಡ ಪಿಡಿಕೂಲಕ್ಕೆ ಸ್ಥಳಾಂತರ ಆಗಿದೆ. ಮತ್ತು ಈ ಒಂದು ಪರಿಸರದಲ್ಲಿ ಸಂಜೆಯ ಹೊತ್ತು ಬೇರೆ ಬೇರೆ ರೀತಿಯ ವ್ಯಾಪಾರಿಗಳು ಬಂದು ಆಹಾರ ವಸ್ತುಗಳನ್ನು, ಪಾನೀಯಗಳನ್ನು ಮಾರಾಟ ಮಾಡುವಂಥದ್ದುಂಟು. ಬರುವ ಇಲ್ಲಿಯ ಸಂದರ್ಶಕರಿಗೆ ವಿಶೇಷವಾದ ಒಂದು ಸೌಲಭ್ಯ ಕೂಡ ಅದು, ಮತ್ತು ಅವರಿಗೆ ಒಂದು ವ್ಯಾಪಾರ ಕೂಡ ಆಗ್ತದೆ.
1: ಕೆಳಗೊರೆ, ನಾವೀಗ ಕದ್ರಿ ಪಾರ್ಕ್ ಪರಿಸರದಲ್ಲಿದ್ದೇವೆ. ಕದ್ರಿ ಪಾರ್ಕ್ ಅನ್ನುವಾಗ ಇದೊಂದು ಬಹಳ ಒಂದು ಪ್ರಸಿದ್ಧ ಉದ್ಯಾನವನ, ಜೊತೆಗೆ ತಂಪು ವಾತಾವರಣ ಕೂಡ ಇಲ್ಲಿ ಇದೆ. ಏಕೆಂದರೆ ಹಲವಾರು ಜನರು ತಮ್ಮ ವಿರಾಮದ ವೇಳೆಯನ್ನು ಕಳೆಯಲು ಈ ಕದ್ರಿ ಪಾರ್ಕಿಗೆ ಬರ್ತಾರೆ, ರಿಲ್ಯಾಕ್ಸ್ ಮಾಡ್ತಾರೆ. ಹೆಸರಾಂತ ಹೋಟೆಲ್ ಇದೆ, ಡಿಂಕಿ ಡೈನ್ ಅಂತ, ಅದರ ಮಾಲಕರು ಸ್ವರ್ಣ ಸುಂದರ್ ಅಂತ, ಅವರು ಕೂಡ ಈ ಕದ್ರಿ ಪಾರ್ಕಿನ ಒಂದು ಆಸುಪಾಸಿನಲ್ಲಿ ಇದ್ದವರು. ಜೊತೆಗೆ ಕಳೆದ 20 ವರ್ಷಗಳಿಂದ ಈ ಕದ್ರಿ ಪಾರ್ಕಿನ ಒಂದು ಪರಿಸರದಲ್ಲಿ ಇದ್ದುಕೊಂಡು ಅದರ ಜೊತೆ ಬೆಳೆದವರು. ಸೊ ಅವರು ಈ ಕದ್ರಿ ಪಾರ್ಕಿನ ಬಗ್ಗೆ ಒಂದಷ್ಟು ಮಾತುಗಳನ್ನು ಹಂಚಿಕೊಳ್ತಾರೆ. ವಿಶೇಷವೇನೆಂದರೆ ಅವರು ಈ ಕದ್ರಿ ಪಾರ್ಕಿನಲ್ಲಿ ಅವರದೇ ಹೆಸರಿನ ಒಂದು ಸ್ವರ್ಣ ಮಂಟಪ ಅಂತ ಒಂದು ವೇದಿಕೆಯನ್ನು ಕಟ್ಟಿಸಿಕೊಟ್ಟಿದ್ದಾರೆ. ಸೊ ಆ ವೇದಿಕೆಯಲ್ಲಿ ತುಂಬ ಕಾರ್ಯಕ್ರಮಗಳು ಆಗ್ತವೆ. ಕರಾವಳಿ ಉತ್ಸವದ ಕಾರ್ಯಕ್ರಮಗಳು ಕೂಡ ಇದೇ ವೇದಿಕೆಯಲ್ಲಿ ಆಗ್ತದೆ. ಸೊ ಸ್ವರ್ಣ ಸುಂದರ್ ಅವರು ನಮ್ಮ ಜೊತೆ ಮಾತಿಗೆ ಸಿಕ್ಕಿದ್ದಾರೆ. ಸರ್ ನಮಸ್ಕಾರ.
2: ನಮಸ್ಕಾರ. ರೇಡಿಯೋ ಸರಗಿನ ಎಲ್ಲ ಶ್ರೋತ ಬಾಂಧವರಿಗೆ ನಮಸ್ಕಾರ. ಇವತ್ತು ನಾನು ಈ ಒಂದು ಕದ್ರಿ ಪರಿಸರದಲ್ಲಿ ಸುಮಾರು 20 ವರ್ಷಗಳಿಂದ ನಾನೊಂದು ವ್ಯವಹಾರವನ್ನು ಮಾಡ್ತಾ ಇದ್ದೇನೆ. ಕದ್ರಿಯ ಬಗ್ಗೆ ಎಲ್ರಿಗೂ ಗೊತ್ತು, ಮಂಗಳೂರಿನಲ್ಲಿದ್ದವರಿಗೆ ಕದ್ರಿ ಅಂತ ಹೇಳಿದರೆ ಯಾರು ಗೊತ್ತಿಲ್ಲದವ್ರು ಯಾರಿಲ್ಲ. ಮುಖ್ಯವಾಗಿ ಮಂಜುನಾಥ ದೇವರ ಸನ್ನಿಧಿ. ಈ ಒಂದು ಸನ್ನಿಧಿಯಲ್ಲಿ ಭಾಳಷ್ಟು ಅಭಿವೃದ್ಧಿಗಳು ಈಗಾಗಲೇ ಆಗಿದೆ. ಜೊತೆ ಜೊತೆಗೆ ಇದರ ಒಂದು ಅಭಿವೃದ್ಧಿಗೆ ನಮ್ಮ ದೇವಸ್ಥಾನಕ್ಕೆ ಒಂದು ಸಂಬಂಧಪಟ್ಟಂಥ ಒಂದು ಯೋಗೀಶ್ವರ ಮಠ ಇದೆ, ಅದು ಕೂಡ ನಮ್ಮ ಕದ್ರಿ ಪರಿಸರದಲ್ಲಿದೆ. ಇದಕ್ಕೆ ಪೂರಕವಾಗಿ ನಮ್ಮ ಕದ್ರಿಯಲ್ಲಿ ಒಂದು ಕದ್ರಿ ಉದ್ಯಾನವನ ಅಂತ ಇದೆ, ಅದು ಎಲ್ರಿಗೂ ಕೂಡ ಒಂದು ಪರಿಚಿತವಾದಂಥ ಒಂದು ಸ್ಥಳ. ಇದು ಮಂಗಳೂರಿಗೆ ಬಂದವರಿಗೆ ಹಾಗೂ ಸುತ್ತಮುತ್ತದವರಿಗೆ, ಪ್ರವಾಸಿಗರಿಗೆ ಒಂದು ಆಕರ್ಷಣೀಯ ಸ್ಥಳ ಅಂತ ನಾವು ಹೇಳ್ಬೋದು. ಇದು ಅಂದಿನ ಕಾಲದಲ್ಲಿ ಒಂದು 25 ವರ್ಷಗಳ ಮೊದಲು ನಾವು ಹೋಗೋದಾದರೆ ಅಂಥ ಒಂದು ಅಭಿವೃದ್ಧಿಯನ್ನು ಇದು ಕಾಣಲಿಲ್ಲ. ಯಾಕೆಂತೇಳಿದರೆ ನಮ್ಮ ಮಂಗಳೂರಿನ ಜನಸಂಖ್ಯೆ ಕೂಡ ಅದಕ್ಕೆ ಒಂದು ಕಾರಣ ಅಂತ ಹೇಳ್ಬೋದು. ಆದರೆ ಈಗ ಜನಸಂಖ್ಯೆ ಜಾಸ್ತಿ ಆಗ್ತಾ ಹೋದಾಗೆ, ನಗರ ಬೆಳೀತಾ ಹೋದ ರೀತಿಯಲ್ಲಿ ನಮ್ಮ ಒಂದು ಕದ್ರಿ ಪರಿಸರ ಎಲ್ಲ ಸ್ಥಳಗಳಿಂದ ಒಂದು ಕದ್ರಿ ಪರಿಸರ ಹೆಚ್ಚು ಬೆಳೆದಿದೆ ಅಂತ ನಾವು ಹೇಳ್ಬೋದು. ಮುಖ್ಯ ಕಾರಣ ಇದಕ್ಕೆ ಕದ್ರಿಯಲ್ಲಿರುವಂಥ ಈ ಉದ್ಯಾನವನ. ಇದು ಪ್ರವಾಸಿಗರಿಗೆ ಹಾಗೆ ಕೂಡ, ಇಲ್ಲಿಂದ ಬೇರೆ ಬೇರೆ ಊರಿನಿಂದ ಬಂದಂಥ ಒಂದು ಏನು ಅದು ಹಾಸ್ಟೆಲ್ನಲ್ಲಿರ್ಬೋದು ಅಥವಾ ಟೂರಿಸ್ಟ್ಗಳಿರ್ಬೋದು, ಅವರಿಗೆ ಮಂಗಳೂರು ನಗರದಲ್ಲಿ ತಿರುಗಾಡಲಿಕ್ಕೆ ಯಾವುದೇ ಜಾಗ ಇಲ್ಲದಾಗ ಹತ್ತಿರದಲ್ಲಿರುವಂಥ ನಗರದ ಮಧ್ಯದಲ್ಲಿರುವಂಥ ಒಂದು ಜಾಗ ಇದು ಸೂಕ್ತ ಅಂತ ಅವರು ಮನಗಂಡು ಇದನ್ನು ಹೆಚ್ಚು ಅದನ್ನು ಬಳಸ್ತಾ ಇದ್ದಾರೆ. ಇದು ಅಭಿವೃದ್ಧಿ ಆಗುವ ಮೊದಲು, ಯಾಕೆಂತೇಳಿದರೆ ಇಲ್ಲಿ ಮಂಗಳೂರಿನಲ್ಲಿ ಈ ಜನರಿಗೆ ಮಕ್ಕಳಿಗೆ ತಿರುಗಾಡಲಿಕ್ಕೆ ವಿಹಾರಕ್ಕೆ ಬರಲಿಕ್ಕೆ ಬೇರೆ ಯಾವುದೇ ಅನುಕೂಲತೆಗಳು ಇಲ್ಲದ ಸಂದರ್ಭದಲ್ಲಿ ಇಲ್ಲಿ ಒಂದು ನಮ್ಮ ದೃಷ್ಟಿಯಲ್ಲಿ ಯಾಕೆಂತೇಳಿದರೆ ಒಂದು ಝೂ ಇತ್ತು ಇಲ್ಲಿ. ಆ ಝೂ ನಮ್ಮದು ಇದೇ ನಮ್ಮ ಮಂಗಳೂರಿನ ಇನ್ನೊಂದು ಭಾಗವಾದಂಥ ಪಿಲುಕುರಕ್ಕೆ ಇಲ್ಲಿಂದ ಅದನ್ನು ಸಾಗಿಸಿದ್ರು. ಆ ಝೂ ಇಲ್ಲಿಂದ ಹೋದ ಮೇಲೆ ಮಕ್ಕಳಿಗೆ ಕೂಡ ಅಥವಾ ಶಾಲಾ ಮಕ್ಕಳಿಗೆ ಒಂದು ನೋಡಲಿಕ್ಕೆ ಇರುವಂಥ ಒಂದು ಒಳ್ಳೆಯ ಒಂದು ಅವಕಾಶ ಇತ್ತು, ಅದು ಇಲ್ಲಿಂದ ನಾವು ಅದನ್ನು ಕಳ್ಕೊಂಡೆವು. ಕಾಲಕ್ರಮೇಣ ಹಾಗೆ ಉಳಿಯಿತು. ಅದು ಬೇರೆ ಬೇರೆ ಸಂದರ್ಭದಲ್ಲಿ ಅದನ್ನು ಅಭಿವೃದ್ಧಿ ಮಾಡಲಿಕ್ಕೆ ಭಾಳ ತೊಂದರೆಗಳಿತ್ತು. ಅದಕ್ಕೆ ಬೇರೆ ಕಾನೂನಿನ ತೊಡಕುಗಳಿತ್ತು. ಅದು ಯಾರಿಗೆ ಸಂಬಂಧಪಟ್ಟದ್ದು, ಯಾರು ಡೆವಲಪ್ ಮಾಡೋದು ಎಂಬ ಒಂದು ಚಿಂತನೆಗಳಿತ್ತು. ಈಗಿರುವಾಗ ಕಡೆಗೆ ಅದು ಪಿಲಿಕುಲಕ್ಕೆ ಹೋದಾಗ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ವರ್ಷಗಳಿಂದ ಒಂದಂಥ ಕನಸು, ಅದು ಮ್ಯೂಸಿಕಲ್ ಫೌಂಟೇನ್, ಅದು ಈಗಾಗಲೇ ನೆರವೇರಿದೆ. ಬಹಳಷ್ಟು ಜನ ಬಂದು ಅದನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಮೈಸೂರು ಬಿಟ್ಟರೆ ಮತ್ತೆ ಅಂಥದ್ದೇ ಒಂದು ಉತ್ತಮವಾದಂಥ ಒಂದು ಮ್ಯೂಸಿಕಲ್ ಫೌಂಟೇನ್ ಇದು ನಾವು ಕದ್ರಿ ಪಾರ್ಕಿನಲ್ಲಿ ಕಾಣ್ಬೋದು. ಜೊತೆಗೆ ನಮಗೆ ಬಹಳಷ್ಟು ಅಭಿವೃದ್ಧಿ ಕಾಣಬೇಕಾದಂಥ ವಿಷಯ ಅಂತ ಹೇಳಿದರೆ ಪಾರ್ಕಿನ ಒಳಗೆ ಬಂದಾಗ ಒಂದು ಸಣ್ಣ ಪುಟ್ಟ ಮಕ್ಕಳಿಗೆ ಬೇಕಾದಂಥ ಒಂದು ಅಮ್ಯೂಸ್ಮೆಂಟ್ಸ್ ಪಾರ್ಕಿನ ಇದರಲ್ಲಿ ಅವಶ್ಯಕತೆ ಇದೆ. ಆದರೆ ಅದು ಇವತ್ತಿನವರೆಗೆ ನೆರವೇರಲಿಲ್ಲ. ಒಂದು ಕಾಲದಲ್ಲಿ ಇಲ್ಲಿ ಒಂದು ಪುಟಾಣಿ ರೈಲಿತ್ತು. ಈ ಪುಟಾಣಿ ರೈಲನ್ನು ಕೂಡ ನಾನೇ ಚಲಾಯಿಸ್ತಿದ್ದೆ. ಸುಮಾರು 9.5 ವರ್ಷಗಳ ಕಾಲ ಈ ಪುಟಾಣಿ ರೈಲನ್ನು ನಾನು ಇಲ್ಲಿ ನಡೆಸ್ತಾ ಇದ್ದೆ. ಯಾಕೆಂಥೇಳಿದ್ರೆ ಏನಾದರೂ ಬೇಕು ಅದು ಅಷ್ಟು ಒಂದು ಅದರ ಕಂಡೀಷನ್ಗಳು ಅಷ್ಟು ಒಳ್ಳೆದಿರಲಿಲ್ಲ. ಆದರೂ ಕೂಡ ಅದಕ್ಕೆ ಬಹಳಷ್ಟು ಖರ್ಚು ವೆಚ್ಚಗಳನ್ನು ಮಾಡಿ ನಾವು ಅದನ್ನು ಚಲಾಯಿಸ್ತೇವೆ. ಜೊತೆ ಜೊತೆಗೆ ಇದರಲ್ಲಿ ಒಂದು ವೇದಿಕೆಯ ಒಂದು ಅವಶ್ಯಕತೆ ನಮಗೆ ಕಂಡು ಬಂತು. 2008 ಮಂಗಳ ಮ್ಯಾಜಿಕ್ ಸರ್ಕಲ್ ಕರ್ನಾಟಕದ ಒಂದು ಜಾದೂಗಾರ ಸಮ್ಮೇಳನ ಆದಾಗ 2008 ಒಂದು ವೇದಿಕೆ ಬೇಕು ಎಂದು ಮನಗಂಡು ಕದ್ರಿ ಪಾರ್ಕಿನ ಒಳಗೆ ಒಂದು ಉತ್ತಮವಾದ 40 ಫೀಟ್ ಫ್ರಂಟೇಜ್ ಇರುವಂಥ ಒಂದು ಉತ್ತಮವಾದ ಒಂದು ವೇದಿಕೆಯನ್ನು ನಾವು ನಿರ್ಮಾಣ ಮಾಡಿದ್ದೇವೆ. ಅದು ಮುಖ್ಯವಾಗಿ ನಮ್ಮ ಒಂದು ಉದ್ದೇಶ ಇಷ್ಟೇ, ಈ ಕದ್ರಿ ಪರಿಸರಕ್ಕೆ ಬರುವಂಥ ಜನರಿಗೆ ಪ್ರತಿ ದಿನ ಸಾಧ್ಯವಾದ ದಿನ ಅಥವಾ ವಾರದ ಅಂತ್ಯದಲ್ಲಿ ಒಂದು ಮನೋರಂಜನೆ ಕಾರ್ಯಕ್ರಮಗಳನ್ನು ಕೊಡಬೇಕು. ಇಲ್ಲಿ ಭಾಳಷ್ಟು ಸಂಘ ಸಂಸ್ಥೆಗಳಿದೆ, ಭಾಳಷ್ಟು ಮನೋರಂಜನೆ ಕಾರ್ಯಕ್ರಮ ಮಾಡುವಂಥ ಭಾಳಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡುವಂಥ ಸಂಘ ಸಂಸ್ಥೆಗಳಿದೆ. ಅವರಿಗೆ ಒಂದು ಅವಕಾಶ ಮಾಡಿಕೊಡಬೇಕು. ಇಲ್ಲಿ ಉಚಿತವಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಅದರಲ್ಲಿ ಪ್ರತಿ ಒಂದು ವಾರದ ಅಂತ್ಯಕ್ಕೆ ಒಂದು ಕಾರ್ಯಕ್ರಮ ಮನೋರಂಜನೆ ಬೇಕು. ಆಗ ಹೆಚ್ಚು ಹೆಚ್ಚು ಜನರನ್ನು ಆಕರ್ಷಣೆ ಮಾಡುವ ದೃಷ್ಟಿಯಲ್ಲಿ ಅದು ಬೇಕು ಎಂಬ ದೃಷ್ಟಿಯಲ್ಲಿ ನಾವು ಮಾಡಿದ್ದೇವೆ. ಆದರೆ ಅದು ಇವತ್ತಿ ಕೂಡ ಆ ಒಂದು ನಮ್ಮ ಏನು ಕನಸುಂಟು ಅದು ಪೂರೈಕೆ ಆಗಲಿಲ್ಲ ಅಂತ ಹೇಳ್ಬೋದು. ಯಾಕೆಂಥೇಳಿದ್ರೆ ಹೆಚ್ಚಿನವರು ಕಾರ್ಯಕ್ರಮ ಮಾಡಲಿಕ್ಕೆ ಅಲ್ಲಿ ಸ್ವಲ್ಪ ಮೂಲಭೂತ ಸೌಕರ್ಯದ ಕೊರತೆ ಇರೋದ್ರಿಂದಾಗಿ ಕಾರ್ಯಕ್ರಮ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಸ್ವಲ್ಪ ಹಿಂದೆ ಜರಿತಾ ಇದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ಅದು ಇನ್ನೂ ಅಭಿವೃದ್ಧಿಯಾಗಿ ಹೆಚ್ಚಿನ ಅಲ್ಲಿ ಒಂದು ಜನ ಬರಬೇಕು, ಮನೋರಂಜನೆಯನ್ನು ಪಡಿಬೇಕು, ಮಕ್ಕಳು ಕೂಡ ಆಕರ್ಷಿತರಾಗಿ ಇಲ್ಲಿ ಬರಬೇಕು ಅಂತ ನನ್ನ ಒಂದು ಬಯಕೆ ಇದೆ. ಹಾಗೆಯೇ ಕದ್ರಿ ಪರಿಸರದಲ್ಲಿ ನಾವು ನೋಡುವುದಾದರೆ ನಾನೊಂದು ರೆಸ್ಟೋರೆಂಟನ್ನು ಕೂಡ ಇಲ್ಲಿ ಮಾಡಿದ್ದೇನೆ. ಯಾಕೆಂಥೇಳಿ ಪ್ರವಾಸಿಗರಿಗೆ ಅದೊಂದು ಅನುಕೂಲ ಆಗುವ ದೃಷ್ಟಿಯಲ್ಲಿ. ಆದರೆ ನಾನು ರೆಸ್ಟೋರೆಂಟನ್ನು ಇಲ್ಲಿ ಮಾಡುವ ಸಮಯದಲ್ಲಿ

0: ಆಗಿದೆ. ಕದ್ರಿ ಪಾರ್ಕ್ ಎಲ್ರಿಗೂ ಒಂದು ಆಕರ್ಷಣೀಯ ಜಾಗವಾಗಿದೆ. ಹಾಗೆ ಮುಂದಿನ ದಿನಗಳಲ್ಲಿ ಇದರಲ್ಲಿ ಬಹಳಷ್ಟು ನಾವು ಬೆಳವಣಿಗೆಯನ್ನು ಕಾಣಬೇಕು, ತುಂಬ ಉತ್ತಮವಾದಂಥ ಕಾರ್ಯಕ್ರಮ ಮಾಡಬೇಕು. ನಮ್ಮ ಒಂದು ಕನಸು ಕೂಡ ಇದೆ, ಹಾಗೂ ನಮ್ಮಲ್ಲಿ ಕೂಡ ಬೇರೆ ಬೇರೆ ಪ್ರಾಜೆಕ್ಟ್ಗಳಿದೆ, ಅದನ್ನು ಇಲ್ಲಿ ಅಳವಡಿಸಲಿಕ್ಕೆ ಸಾರ್ವಜನಿಕ ಮತ್ತು ಸಂಘ ಸಂಸ್ಥೆಗಳು ಮುಂದೆ ಬರಬೇಕು ಅಂತ ನನ್ನದೊಂದು ಅನಿಸಿಕೆ.
1: ಸ್ವರ್ಣ ಸುಂದರ ಅವರೇ, ಬಹಳ ಚೆನ್ನಾಗಿ ಈ ಕದ್ರಿ ಪಾರ್ಕಿನ ಪರಿಸರದ ಬಗ್ಗೆ, ಇಲ್ಲಿ ಅಭಿವೃದ್ಧಿ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ, ನಿಮಗೆ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ನಿಮಗೆ ಒಂದು ಸಾಂಗನ್ನು ನಾವು ಪ್ಲೇ ಮಾಡೋದಾದರೆ ಯಾವ ಸಾಂಗನ್ನು ನೀವು ರಿಕ್ವೆಸ್ಟ್ ಮಾಡ್ತೀರಿ?
0: ಸಾಂಗ್ ಏನಿಲ್ಲ, ಇಲ್ಲಿಂದ ಝೂ ನಮ್ಮ ಪಿಲಿಕುಲಕ್ಕೆ ಹೋಗಿದೆ, ಹಾಗೆ ಝೂನ ಬಗ್ಗೆ ಆಲೋಚನೆ ಮಾಡುವಾಗ ಪ್ರಾಣಿಗಳ ಬಗ್ಗೆ ನೆನಪಾಗ್ತದೆ. ಹಾಗೆ ಭಾಳ ಒಂದು ಹಳೆಯ ಸಾಂಗಿಗೆ ನೆನಪಿಗೆ ಬಂತು, ಹಾತಿ ಮೇರೆ ಸಾತಿಯಿಂದ. ಸೊ ಹಾತಿ ಮೇರೆ ಸಾತಿಯಿಂದ ಒಂದು ಹಾಡನ್ನು ನೀವು ಇದಕ್ಕೆ ಹಾಕಬೇಕಂತ ಬಯಸ್ತಾ ಇದ್ದೀನಿ.

ನಾವೀಗ ಊರು ಕೇರಿ ಕಾರ್ಯಕ್ರಮಕ್ಕಾಗಿ ಕದ್ರಿ ಪಾರ್ಕ್ ಹತ್ತಿರ ಇದ್ದೇವೆ. ಈ ಕದ್ರಿ ಪಾರ್ಕಿನ ಹತ್ತಿರದಲ್ಲಿ ಇರುವುದು ಒಂದು ಬಾಲಭವನ ಅಂತ. ಕಳಿಗಾಗಿ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಬೇರೆ ಬೇರೆ ವಿಷಯಗಳಲ್ಲಿ ತರಬೇತಿಯನ್ನು ನೀಡ್ತಾ ಒಂದು ಮಕ್ಕಳ ಮನಸ್ಸನ್ನು ಅರಳಿಸುವಂತ ಒಂದು ಭವನ ಅಂತ.

0: ಹೇಳಬಹುದು. ಇದರ ಸಂಯೋಜಕರಾಗಿರುವಂತ ದಯಾನಂದ್ ಎನ್ ಎಸ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವರು ಬಾಲಭವನದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಳ್ತಾರೆ.
1: ಸರ್ ನಮಸ್ಕಾರ. ಇದು ಬಾಲಭವನ ಸೊಸೈಟಿ ಬೆಂಗಳೂರು, ಇದರ ಆಶ್ರಯದಲ್ಲಿ ಅವರ ಅಂಡರಲ್ಲಿ ಇದು ಕಾರ್ಯ ಸಂಯೋಜನೆ ಆಗ್ತದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ನಮ್ಮ ಜಿಲ್ಲಾ ಪಂಚಾಯತ್, ಇದರ ನಮ್ಮ ಮಂಗಳೂರಿನ ವಲಯ ಮಂಗಳೂರಿನ ಇದರ ಅಂಡರಲ್ಲಿ ಈ ಒಂದು ಬಾಲಭವನ ಕಾರ್ಯಕ್ರಮವು ನಡೆಯುತ್ತಿರ್ತದೆ. ಈ ಜಿಲ್ಲಾ ಬಾಲಭವನದ ಒಂದು ಮುಖ್ಯ ಕಾರ್ಯಗಳೇನೆಂದರೆ ಮಕ್ಕಳಿಗಾಗಿ ಇರುವಂತಹ ಸಂಸ್ಥೆಯಾಗಿದೆ ಇದು. ಈ ಜಿಲ್ಲಾ ಬಾಲಭವನದಲ್ಲಿ ಮಕ್ಕಳಿಗಾಗಿ ವಾರಾಂತ್ಯ ಚಟುವಟಿಕೆ, ಆಮೇಲೆ ಬೇಸಿಗೆ ಶಿಬಿರ, ಮಕ್ಕಳ ಹುಟ್ಟುಹಬ್ಬದ ಆಚರಣೆ, ಮತ್ತು ಬೇರೆ ಬೇರೆ ಚಟುವಟಿಕೆಗಳು, ಈಗ ಅಭಿರಂಗ ನಾಟಕೋತ್ಸವ, ಬೇರೆ ಬೇರೆ ಚಟುವಟಿಕೆಗಳು ಮಕ್ಕಳಿಗಾಗಿ ಇಲ್ಲಿ ನಡೆಯುತ್ತದೆ. ಈ ಒಂದು ಬರ್ಡೇ ಕಾರ್ಯಕ್ರಮ ಈಗ ಸಾಮಾನ್ಯವಾಗಿ ಬೇರೆ ಕಡೆ ಮಾಡುವುದಾದರೆ, ಮಕ್ಕಳ ಬರ್ಡೇ ಕಾರ್ಯಕ್ರಮ ಮಾಡುವುದಾದರೆ ತುಂಬ ಖರ್ಚು ವೆಚ್ಚ ಆಗ್ತದೆ. ಈ ಬಾಲಭವನ ಮಕ್ಕಳಿಗಾಗಿ ಇರುವುದರಿಂದ ನಾವು ಸುಮಾರು 2,300 ರೂಪಾಯಿ ಮಾತ್ರ ಅವರಿಗೆ ಬಾಡಿಗೆಯನ್ನು ನಾವು ಹೇಳ್ತಾ ಇದ್ದೇವೆ ಅಷ್ಟೇ. ಮತ್ತು ಉಳಿದ ಎಲ್ಲ ಸೌಲಭ್ಯಗಳನ್ನು ಅವರಿಗೆ ನೀಡ್ತಾ ಇದ್ದೇವೆ. ಸುಮಾರು ಒಂದು ವರ್ಷದಲ್ಲಿ ಸುಮಾರು ಹುಟ್ಟುಹಬ್ಬವನ್ನು ಇಲ್ಲಿ ಆಚರಿಸ್ತಾರೆ. ಮತ್ತು ಈ ಮಕ್ಕಳಿಗೆ ಇರುವಂತಹ ಬೇರೆ ಬೇರೆ ಪ್ರಶಸ್ತಿ ಏನಿದೆ ಅದನ್ನು ಕೂಡ ಇಲ್ಲಿ ನಾವು ಆಯ್ಕೆ ಮಾಡಿ ಇಲ್ಲಿಂದ ರಾಜ್ಯ ಮಟ್ಟಕ್ಕೆ ಕಲಿಸುವಂಥ ಕಾರ್ಯಕ್ರಮ ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ಇದರ ಅಧ್ಯಕ್ಷರು ನಮ್ಮ ಜಿಲ್ಲಾ ಪಂಚಾಯತಿನ ಮುಖ್ಯ ಕಾರ್ಯನಿರ್ವಹಣೆ ಅಧಿಕಾರಿಯಾಗಿರ್ತಾರೆ. ಮತ್ತು ಕಾರ್ಯದರ್ಶಿಯವರು ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪ ನಿರ್ದೇಶಕರಾಗಿರ್ತಾರೆ. ಇದಕ್ಕೆ ಒಂದು ಸಮಿತಿ ಅಂತ ಇದೆ, ಅವರ ನಿರ್ಣಯದ ಮೇಲೆಗೆ ಇಲ್ಲಿಯ ಚಟುವಟಿಕೆಗಳು ಪ್ರಾರಂಭಗೊಳ್ಳುತ್ತದೆ. ಮಕ್ಕಳಿಗೆ ಬೇರೆ ಬೇರೆ ರೀತಿಯ ತರಬೇತಿ ಅಂದರೆ ಚಿತ್ರಕಲೆ, ಜೇಡಿಮಣ್ಣಿನ ಕಲೆ, ಮತ್ತು ಯಕ್ಷಗಾನ, ನೃತ್ಯ, ಈ ಥರ ಕರಕುಶಲ, ಬೇರೆ ಬೇರೆ ರೀತಿಯ ಕಾರ್ಯಕ್ರಮವು ಇಲ್ಲಿ ನಡೀತಾ ಇದೆ. ಇಲ್ಲಿ ಒಂದು ಸುಮಾರು 350 ಹೆಚ್ಚು ಮಕ್ಕಳು ಇಲ್ಲಿ ನೋಂದಣಿಯಾಗಿದ್ದಾರೆ. ಅವರಿಗೆ ನಾವು ಸಾಟರ್ಡೇ ಮಧ್ಯಾಹ್ನ ನಂತರ 2:30 to 4:30 ತರಗತಿಯನ್ನು ಮಾಡ್ತೇವೆ. ವಾರಾಂತ್ಯ ತರಗತಿಗೆ ಪ್ರತಿ ಸಾಟರ್ಡೇ ಮತ್ತು ಸಂಡೇ 10:30 to 12:30 ನಾವು ಇಲ್ಲಿ ಕ್ಲಾಸಸ್ ಮಾಡ್ತೇವೆ. ಅದಕ್ಕೆ ಬೇಕಾಗಿ ಬೇರೆ ಬೇರೆ ಟೀಚರ್ಸ್ ಅವರು ಬರ್ತಾರೆ, ಅವರಿಗೆ ತರಬೇತಿಯನ್ನು ನೀಡ್ತೇವೆ. ಮುಖ್ಯವಾಗಿ ಈ ಮಕ್ಕಳ ಮನಸ್ಸನ್ನು ಒಂದು ಚಟುವಟಿಕೆಗಳಿಗೆ, ಅವರ ಆಸಕ್ತಿಗಳಿಗೆ ಒಂದು ಪೂರಕವಾಗಿರುವಂಥ ಒಂದು ತರಬೇತಿಯನ್ನು, ಪ್ರೋತ್ಸಾಹವನ್ನು ಕೊಡುವಂಥ ಕೆಲಸ ಈ ಬಾಲಭವನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಹಯೋಗದಲ್ಲಿ ನಡೀತಾ ಇದೆ. ಈ ಬಾಲಭವನದಲ್ಲಿ ಇನ್ಯಾರಾದರೂ ನೋಂದಣಿ ಆಗಬೇಕಂತ ಇಚ್ಛಿಸಿದಲ್ಲಿ ಅವರು ನೋಂದಣಿಯನ್ನು ಮಾಡಬಹುದು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಂಗಳೂರು ಕೊಟ್ಟಾರ ಜಿಲ್ಲಾ ಪಂಚಾಯತಿ ಇಲ್ಲಿ ಬಂದು ವಿಚಾರಿಸಿದರೆ ಇದಕ್ಕೆ ಯಾವುದೇ ನೋಂದಣಿ ಶುಲ್ಕ ಇರುವುದಿಲ್ಲ, ಉಚಿತವಾಗಿ ಮಕ್ಕಳು ಇಲ್ಲಿ ನೋಂದಣಿ ಮಾಡಿಕೊಳ್ಳಬಹುದು ಅಂತ ಕೇಳಿ.
2: ಅದರ ಹಿಂಭಾಗದಲ್ಲಿ ಬಹಳ ದೊಡ್ಡ ಗೋರಕ್ಷನಾಥ ಸಭಾಂಗಣ ಇದೆ. ಈ ಸಭಾಂಗಣ ಬಹಳ ದೊಡ್ಡ ಸಭಾಂಗಣ, ಇಲ್ಲಿ ಮದುವೆಗಳು ಹೆಚ್ಚಾಗಿ ನಡೆಯುತ್ತದೆ, ಬೇರೆ ಬೇರೆ ಸಮ್ಮೇಳನಗಳು ಕೂಡ ಇಲ್ಲಿ ನಡೆಯುವಂಥದ್ದುಂಟು. ಕೆಳಭಾಗದಲ್ಲಿ ಒಂದು ಸಣ್ಣ ಮಿನಿ ಹಾಲ್ ಇದೆ. ಹಾಗಾಗಿ ನಿರಂತರವಾಗಿ ಜನಜಂಗುಳಿ ಇರತಕ್ಕಂಥ ಪ್ರದೇಶ ಈ ಕದ್ರಿ ಗುಡ್ಡೆಯ ಒಂದು ಪರಿಸರ ಅಂತ ನಾವು ಹೇಳಬಹುದು. ಉದ್ಯಾನವನದಲ್ಲಿ ತಿರುಗಾಡಿ ಸ್ವಲ್ಪ ಹಾಯಾಗಿ ವಿಶ್ರಾಂತಿಯನ್ನು ಪಡ್ಕೊಂಡು ಅಲ್ಲಲ್ಲಿ ಬಂದಿರುವಂತಹ ಜನರಲ್ಲಿ ಮಾತಾಡಿಸ್ಕೊಂಡು ಸಾಕಷ್ಟು ಉಲ್ಲಾಸದಿಂದಲೇ ಇಲ್ಲಿಂದ ಹೊರಟಿದ್ದೇವೆ. ಹೊರಡುದಿಲ್ಲಿಗೆ ಇನ್ನೂ ನೋಡಲಿಕ್ಕೆ ತುಂಬ ಇದೆ, ನೋಡಲಿಕ್ಕೆಲ್ಲ ಕೇಳಲಿಕ್ಕೆ ಕೂಡ ಇದೆ. ಕೇಳುವುದು ಯಾವುದರಿಂದ ಅಂತ ಕೇಳಿದರೆ ರೇಡಿಯೋದಲ್ಲಿ, ಈಗಲೂ ನೀವು ಕೇಳ್ತಾ ಇರೋದು ರೇಡಿಯೋದಲ್ಲಿ. ಆದರೆ ರೇಡಿಯೋ ಕೇಳುಗರಿಗೆ ಮಂಗಳೂರಿನಲ್ಲಿರುವಂತಹ ಆಕಾಶವಾಣಿಯ ಬಗ್ಗೆ ಖಂಡಿತ ಗೊತ್ತಿದೆ. ಇಲ್ಲಿ ಮಂಗಳೂರಿನ ಆಕಾಶವಾಣಿ ಕಾರ್ಯನಿರ್ವಹಿಸ್ತಾ ಇರುವಂಥದ್ದು ಕದ್ರಿಗುಡ್ಡೆಯಲ್ಲಿ. ಭಾಳ ಒಂದು ಸುಮಾರು 40 ಇತಿಹಾಸ ಇರುವಂಥದ್ದು, ಸುಮಾರು 40-44 ಆಗಿದೆ ನಮ್ಮ ಮಂಗಳೂರು ಆಕಾಶವಾಣಿ ಪ್ರಾರಂಭ ಆಗಿ. ಈ ಕದ್ರಿ ಹಿಲ್ಸ್ ಅಥವಾ ಕದ್ರಿಗುಡ್ಡೆ ಇಲ್ಲಿರುವಂತಹ ಆಕಾಶವಾಣಿ 1976 ಪ್ರಾರಂಭ ಆಗಿದೆ ಅಂತ ನಮಗೆ ಉಲ್ಲೇಖಗಳಿಂದ ಗೊತ್ತಾಗಿರುವಂಥದ್ದು. ಮೊದಲಿಗೆ ಇಲ್ಲಿ ಸ್ಥಳ ಪರಿಶೀಲನೆಯನ್ನೆಲ್ಲ ಮಾಡಿಕೊಂಡು ಆಮೇಲೆ ಆಕಾಶವಾಣಿಯ ನಿರ್ದೇಶನಾಲಯ ನವದೆಹಲಿಯ ಒಂದು ಯೋಜನೆ ಮತ್ತು ಅಭಿವೃದ್ಧಿ ಘಟಕದಲ್ಲಿ ಆಗ ಎಂಜಿನಿಯರ್ ಆಗಿದ್ದಂತಹ PK Pai ಅವರನ್ನು ಇಲ್ಲಿಗೆ ಸ್ಟೇಷನ್ ಎಂಜಿನಿಯರ್ ಆಗಿ ವರ್ಗಾಯಿಸಿ ಅವರು 1976 ಅಧಿಕಾರವನ್ನು ಇಲ್ಲಿ ವಹಿಸಿಕೊಂಡ್ರು ಅಂತ ಉಲ್ಲೇಖ ಇದೆ. ಆಮೇಲೆ 7-11 1976 ಇಲ್ಲಿ ಪರೀಕ್ಷಾ ಹಂತದ ಪ್ರಸಾರ ಆರಂಭಗೊಂಡಿದೆಯಂತೆ. ಮಂಗಳೂರಿನಲ್ಲಿ ತಾತ್ಕಾಲಿಕ ನೆಲೆಯಲ್ಲಿ ಸ್ಟುಡಿಯೋ ಸೌಲಭ್ಯಗಳೊಂದಿಗೆ ಅಲ್ಪಶಕ್ತಿ ಮೀಡಿಯಂ ವೇವ್ ಟ್ರಾನ್ಸ್ಮೀಟರ್ ಮತ್ತು ವ್ಯಾಪಕ ಪ್ರಸರಣಕ್ಕಾಗಿ ಉಡುಪಿ ತಾಲೂಕಿನ ಬ್ರಹ್ಮಾವರದಲ್ಲಿ 20 kV ಮೀಡಿಯಂ ವೇವ್ ಟ್ರಾನ್ಸ್ಮೀಟರನ್ನು ಒಳಗೊಂಡಂತಹ ಮಂಗಳೂರು ಆಕಾಶವಾಣಿ ಕೇಂದ್ರ ಆ ಕಾಲಕ್ಕೆ ಸನ್ನದ್ಧಗೊಂಡಿತು. ಇನ್ನು ಅದು ವಿದ್ಯುಕ್ತವಾಗಿ ದಿನಾಂಕ 11/12/1976 ಉದ್ಘಾಟನೆಗೊಂಡಿರುವಂಥದ್ದು. ಆಗಿನ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವರಾದಂಥ ವಿ ಸಿ ಶುಕ್ಲಾ, ಕರ್ನಾಟಕದ ಅಂದಿನ ರಾಜ್ಯಪಾಲರು ಉಮಾಶಂಕರ ದೀಕ್ಷಿತ್ ಅವರು, ಮುಖ್ಯಮಂತ್ರಿಗಳಾದಂಥ ದೇವರಾಜ ಅರಸು ಇವರಿಂದ ಮಂಗಳೂರಿನಲ್ಲಿ ತಾತ್ಕಾಲಿಕ ನೆಲೆಯಲ್ಲಿ ಸ್ಟುಡಿಯೋ ಸೌಲಭ್ಯಗಳೊಂದಿಗೆ ಆಕಾಶವಾಣಿ ಮಂಗಳೂರು ಕೇಂದ್ರ ಉದ್ಘಾಟನೆಗೊಂಡಿದೆ. ಆಗ ಇದು ಕರ್ನಾಟಕದಲ್ಲಿ 6ನೆಯ ಹಾಗೂ ದೇಶದ 78ನೆಯ ಪ್ರಸಾರ ಕೇಂದ್ರವಾಗಿತ್ತು. ಆಮೇಲೆ 1977/17 ಇಲ್ಲಿ ಖಾಯಂ ಸ್ಟುಡಿಯೋಗಳು ಸ್ಥಾಪನೆಯಾದವು. ದಕ್ಷಿಣ ವಲಯದಲ್ಲಿಯೇ ಪ್ರತಿಷ್ಠಾಪಿತ ಉತ್ತಮ ಯೋಜನೆ ಎನ್ನುವ ಹಾಗೆ 1980 ಪ್ರಶಸ್ತಿಯನ್ನು ಕೂಡ ಈ ಮಂಗಳೂರು ಕೇಂದ್ರ ಪಡ್ಕೊಂಡಿದೆ. ಮಂಗಳೂರು ಆಕಾಶವಾಣಿ ಸ್ಥಾಪನೆಯಾದದ್ದು ದಕ್ಷಿಣ ಕನ್ನಡದ ಘಟ್ಟ ಪ್ರದೇಶಗಳ ನದಿ ಕಣಿವೆಗಳ ಬಯಲು ಕಾಡುಗಳ ಪಶ್ಚಿಮ ಅರಬ್ಬಿ ಸಮುದ್ರ ಸೇರಿದಂತಹ ಕರಾವಳಿಯ ಮತ್ತು ಅವರೆಲ್ಲರ ಅವಶ್ಯಕತೆಗಳನ್ನು ಪೂರೈಸುವುದಕ್ಕಾಗಿ ಎನ್ನುವುದು ಗಮನಿಸಬೇಕಾದಂಥ ಅಂಶ. ಮಂಗಳೂರು ಆಕಾಶವಾಣಿಯ ಸುಮಾರು 4 ದಶಕಗಳ ಈ ಅವಧಿಯಲ್ಲಿ 4.5 ದಶಕಗಳು ರಾಷ್ಟ್ರದ ವಿವಿಧ ಪ್ರದೇಶಗಳ ನಿರ್ದೇಶಕರು ಇಲ್ಲಿ ಬಂದು ಅಧಿಕಾರದಲ್ಲಿ ಇದ್ದಾರೆ. ಇಲ್ಲಿ ಈಗ ಈ ಆಕಾಶವಾಣಿಯ ಮುಖ್ಯಸ್ಥರಾಗಿ ಉಶಾಲಸಾ ಸರಪಾಡಿ ಅವರು ಕೆಲಸ ಮಾಡ್ತಾ ಇದ್ದಾರೆ.
3: ಈ ಭೌಗೋಳಿಕ ಅಸ್ಮಿತೆಗಳು ಅಂತ ಇದ್ದಾವೆ, ಅಂದ್ರೆ ಜಿಯೋಗ್ರಾಫಿಕಲ್ ಐಡೆಂಟಿಟೀಸ್ ಅಂತ. ಆ ಲೆಕ್ಕದಲ್ಲಿ ಮಂಗಳೂರಿನ ಒಂದು ಅಸ್ಮಿತೆ ಮಂಗಳೂರಿನ ಆಕಾಶವಾಣಿ, ಇದು ಮಂಗಳೂರಿನ ಹೆಮ್ಮೆಯ ಆಕಾಶವಾಣಿ ಅಂತ. ಇದು ಇರೋದು ಈ ಕದ್ರಿಗುಡ್ಡದ ಪರಿಸರದಲ್ಲಿ. ಕದ್ರಿಗೆ ಬಂದರೆ ಜನ ಹೇಗೆ ಮಂಜುನಾಥನ ದೇವಸ್ಥಾನ ನೋಡ್ತಾರೆ, ಕದ್ರಿ ಪಾರ್ಕಿಗೆ ಹೋಗ್ತಾರೆ, ಹಾಗೆ ಮಂಗಳೂರು ಆಕಾಶವಾಣಿ ಅನ್ನೋದು ಕೂಡ ಒಂದು ಇಲ್ಲಿದ್ದು ಬಹಳ ಮುಖ್ಯವಾದ ಸಂಸ್ಥೆ ಅಂತ. ಈ ಸಂಸ್ಥೆಯಲ್ಲಿ ಕೆಲಸ ಮಾಡಲಿಕ್ಕೆ ನಮಗೆ ತುಂಬ ಸಂತೋಷ ಆಗುತ್ತೆ. 1976 December 11 ಅಂದರೆ ಸರಿಯಾಗಿ 42 ಪೂರೈಸಿದ ಸಂಭ್ರಮದಲ್ಲಿದೆ ಮಂಗಳೂರು ಆಕಾಶವಾಣಿ. ನಮ್ಮ ಜನರಿಗೆ ಮಾಹಿತಿಯನ್ನು, ಮನರಂಜನೆಯನ್ನು ಮತ್ತು ಶಿಕ್ಷಣವನ್ನು ಕೊಡುವ, ಬಹುಜನರಿಗೆ ಸುಖವನ್ನು ಕೊಡುವಂಥ, ಬಹುಜನರಿಗೆ ನೆಮ್ಮದಿಯನ್ನು ಕೊಡುವಂಥ, ಬದುಕಿಗೆ ಬೇಕಾದ ಎಲ್ಲ ಮಾರ್ಗದರ್ಶನ ಕೊಡುವಂತಹ ಆಕಾಶವಾಣಿಯ ಏನು ಒಂದು ಕಲ್ಪನೆ ಇದೆ, ಅದಕ್ಕೆ ಸರಿಯಾಗಿ ಮಂಗಳೂರು ಆಕಾಶವಾಣಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಆರಂಭದಿಂದಲೂ ಇದುವರೆಗೆ ನಮ್ಮಲ್ಲಿ ಸ್ಪೆಷಲ್ ಆಡಿಯನ್ಸ್ ಪ್ರೋಗ್ರಾಮ್ ಅಂತ, ಅಂದರೆ ಇಡೀ ನಮ್ಮ ಪ್ರದೇಶದ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ, ಅಂದರೆ ಈಗ ಅದು ದಕ್ಷಿಣ ಕನ್ನಡ ಉಡುಪಿ ಮತ್ತು ಕಾಸರಗೋಡು ಜಿಲ್ಲೆಯನ್ನು ಒಳಗೊಂಡ ಹಾಗೆ ಇಲ್ಲಿಯ ಎಲ್ಲ ಮಹಿಳೆಯರಿಗೆ, ಮಕ್ಕಳಿಗೆ, ಯುವಜನರಿಗೆ, ರೈತರಿಗೆ ಮತ್ತು ಎಲ್ಲರಿಗೂ ಅವರ ಅಗತ್ಯಕ್ಕೆ, ಅದು ಅಗತ್ಯ ಅಂದರೆ ಬರೀ ಮನರಂಜನೆ ಮಾತ್ರ ಅಲ್ಲ, ಮಾಹಿತಿ ಮತ್ತು ಶಿಕ್ಷಣದ ಅವಶ್ಯಕತೆಗಳನ್ನು ಗಮನದಲ್ಲಿಟ್ಟುಕೊಂಡು ಆಕಾಶವಾಣಿ ಕೆಲಸ ಮಾಡ್ತಿದೆ. ತಂತ್ರಜ್ಞಾನ ಬೆಳೆದ ಹಾಗೆ ನಮ್ಮ ಸಾಧ್ಯತೆಗಳು ವಿಸ್ತಾರಗೊಂಡಿದ್ದಾವೆ. ಹಾಗಾಗಿ ಹಳೆಯ ಮಾಧ್ಯಮ ಒಂದು ಕಾಲಕ್ಕೆ ನಮ್ಮದೇ ಮೊನೋಪಲಿ ಇತ್ತು, ಈಗ ನಮ್ಮ ಜೊತೆ ಬೇಕಾದಷ್ಟು ರೇಡಿಯೋ ಸ್ಟೇಷನ್ಗಳು, ದೃಶ್ಯ ಮಾಧ್ಯಮಗಳು ಎಲ್ಲ ಇದ್ದಾವೆ. ಇವೆಲ್ಲದರ ಜೊತೆಗೆ ನಾವು ಅವ್ರ ಜೊತೆ ಸ್ಪರ್ಧಿಸುವುದಿಲ್ಲ, ಆದರೆ ಇವೆಲ್ಲದರ ಜೊತೆಗೆ ನಮ್ಮ ಅಸ್ಮಿತೆ, ನಮ್ಮ ಸ್ಥಾನಮಾನ, ನಮ್ಮ ಅಗತ್ಯವನ್ನು ಯಾವಾಗಲೂ ತಾಜಾ ಇಟ್ಕೊಂಡು ನಾವು ಬಹಳ ಹೊಸ ಹೊಸ ರೀತಿಯಲ್ಲಿ ಹೊಸ ಹೊಸ ಕಾರ್ಯಕ್ರಮಗಳ ಜೊತೆ ಜನರ ಜೊತೆ ನಾವು ಸಂಬಂಧದಲ್ಲಿ ಇರಲಿಕ್ಕೆ ಪ್ರಯತ್ನಿಸ್ತೇವೆ. ಅದಕ್ಕೆ ಜೊತೆಗೆ ನಮಗೆ ತುಂಬ ಒಳ್ಳೆಯ ತಾಂತ್ರಿಕ ಸಹಾಯ ಕೊಡುವಂಥ ತಾಂತ್ರಿಕ ವರ್ಗ ಕೂಡ ಇದೆ. ಹಾಗಾಗಿ ನಾವೆಲ್ಲ ಸೆಕ್ಷನ್ಗಳು ಬಹಳ ಸಮನ್ವಯದ ಜೊತೆಗೆ ಜನರಿಗೆ ಬೇಕಾದ ಎಲ್ಲವನ್ನು ಒಂದು ಶ್ರವಣ ಮಾಧ್ಯಮ, ಆಡಿಯೋ ಮೀಡಿಯಂ ಏನು ಕೊಡಬೇಕು, ನಾವು ಕಲ್ಚರನ್ನು ಉಳಿಸ್ತೀವಿ, ಸಂಗೀತವನ್ನು ಉಳಿಸ್ತೀವಿ, ಸಂಸ್ಕೃತಿಯನ್ನು ಉಳಿಸ್ತೀವಿ, ಪೋಷಿಸ್ತೀವಿ, ಬೆಳೆಸ್ತೀವಿ, ಹೊಸದನ್ನು ಮೈಗೂಡಿಸ್ಕೊಂಡು ಇವೆಲ್ಲದರ ಹೊಣೆಗಾರಿಕೆಯನ್ನು ಮಾಡಿಕೊಂಡು ತುಂಬ ಸಶಕ್ತವಾಗಿ ಕೆಲಸ ಮಾಡ್ತಿದ್ದೀವಿ ಅಂತ ಹೇಳಲಿಕ್ಕೆ ಸಂತೋಷ ಆಗುತ್ತೆ.
4: ಓಕೆ ಮ್ಯಾಮ್, ತುಂಬ ಚೆನ್ನಾಗಿ ಮಾತಾಡಿದ್ರಿ, ಬೇರೆ ಬೇರೆ ವಿಷಯಗಳನ್ನು ನಮಗೆ ಹೇಳಿದ್ರಿ. ಸೊ ಯಾವಾಗಲೂ ಕೂಡ ಆಕಾಶವಾಣಿಯಲ್ಲಿ ಕೇಳುಗರಿಗೋಸ್ಕರ ನೀವು ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೀರಿ. ಇವತ್ತು ನಿಮಗೋಸ್ಕರ ನಾವೊಂದು ಹಾಡನ್ನು ಪ್ರಸಾರ ಮಾಡ್ತೀವಿ. ನೀವು ಯಾವ ಹಾಡನ್ನು ಕೇಳಲಿಕ್ಕೆ ಇಷ್ಟಪಡ್ತೀರಾ?
3: ನಮಗೆ ಕೇಳಿ, ಜನರಿಗೆ ಕೇಳಿ ಗೊತ್ತು, ನನ್ನನ್ನು ಇದುವರೆಗೆ ಯಾರು ಕೇಳಿರಲಿಲ್ಲ. ಇಟ್ಸ್ ಎ ನ್ಯೂ ಎಕ್ಸ್ಪೀರಿಯನ್ಸ್. ಮಾಮರವೆಲ್ಲೋ ಕೋಗಿಲೆಯಲ್ಲೋ, ನಾವು ಸ್ವಲ್ಪ ಹಳೆ ಕಾಲದವರಲ್ಲ. ಹಳೆಯ ತುಂಬ ಒಳ್ಳೆಯ ಮೆಲೋಡಿಯಸ್ ಸಾಂಗ್ ಅದು, ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿದೆ, ಅದನ್ನು ಕೇಳೋಣ.
4: ಖಂಡಿತವಾಗಿಯೂ ನಿಮಗೋಸ್ಕರ ಆ ಹಾಡನ್ನು ಪ್ರಸಾರ ಮಾಡ್ತೀವಿ. ನಿಮ್ಮ ಅಮೂಲ್ಯವಾದಂಥ ಸಮಯಕ್ಕೆ ವಂದನೆಗಳನ್ನು ಸಲ್ಲಿಸಿದ್ದೇವೆ. ಥ್ಯಾಂಕ್ ಯು.
3: ಥ್ಯಾಂಕ್ ಯು, ಧನ್ಯವಾದಗಳು. ನಮಗೂ ಕೂಡ ಬೇರೆಯವರನ್ನು ಸಂದರ್ಶನ ಮಾಡಿ ಅನುಭವ, ನಮ್ಮನ್ನು ಯಾರೋ ಸಂದರ್ಶನ ಮಾಡುತ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸಾರ್.

0: ಆಕಾಶವಾಣಿಯನ್ನ ನೋಡಿದೆವು, ಕೇಳಿದೆವು. ಶ್ರೋತೃಗಳೇ, ಒಂದೇ ಕಡೆ ಇರುವುದಕ್ಕಾಗುವುದಿಲ್ಲ, ನಮ್ಮದು ಪ್ರಯಾಣ ಅಲ್ವಾ. ಹಾಗೆ ಮುಂದೆ ಮುಂದೆ ನಾವು ಬಂದರೆ ಆಕಾಶವಾಣಿಯ ಪಾರ್ಶ್ವದಲ್ಲಿಯೇ ನಮಗೆ ಈ ಕದ್ರಿಗುಡ್ಡೆಯಲ್ಲಿ ಒಂದು ಯುದ್ಧ ಸ್ಮಾರಕ ಕಾಣುತ್ತದೆ. ಈ ಯುದ್ಧ ಸ್ಮಾರಕ ನಮ್ಮ ದೇಶ ರಕ್ಷಣೆಗಾಗಿ ಹೋರಾಟ ಮಾಡಿ ಹುತಾತ್ಮರಾದಂತಹ ಯೋಧರ ನೆನಪಿಗಾಗಿ ರಚಿಸಲ್ಪಟ್ಟಿರುವಂಥದ್ದು. ಇಲ್ಲಿ ವಿಜಯ ದಿವಸ್ ಅಂತ ಆಚರಣೆ ಮಾಡ್ತಾರೆ. 1971 ಡಿಸೆಂಬರ್ 16 ಭಾರತ ಪಾಕಿಸ್ತಾನದ ವಿರುದ್ಧ ವಿಜಯ ಸಾಧಿಸಿದಂತಹ ದಿನ. ಆ ದಿವಸ ಭಾರತೀಯ ಯೋಧರು ಮಾಡಿದಂಥ ತ್ಯಾಗ ಮತ್ತು ಬಲಿದಾನವನ್ನು ನೆನಪಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದಾರೆ. ಇದು ಪ್ರತಿ ವರ್ಷ ಕೂಡ ನಡೆಯುತ್ತದೆ. ಇಲ್ಲಿ ಯುದ್ಧ ಸ್ಮಾರಕಕ್ಕೆ ಹೂಹಾರ ಗುಚ್ಛಗಳನ್ನು ಅರ್ಪಿಸಿ ವೀರಮರಣ ಹೊಂದಿದಂತಹ ಯೋಧರಿಗೆ ನಮನವನ್ನು ಸಲ್ಲಿಸುವಂತಹ ಕೆಲಸ ಕಾರ್ಯಗಳು ಆಗ್ತಾ ಇದ್ದಾವೆ. ಲಯನ್ಸ್ ಕ್ಲಬ್ಬು, ರೋಟರಿ ಕ್ಲಬ್ಬು ಮತ್ತು ಶಾಸ್ತಾವು ಭೂತನಾಥೇಶ್ವರ ಟ್ರಸ್ಟು, ಜಿಲ್ಲಾಡಳಿತ ಇವರೆಲ್ಲರ ಸೇರಿಕೊಂಡು ಆಗಾಗ ಇಲ್ಲಿ ಯೋಧರನ್ನು ನೆನಪಿಸಿಕೊಳ್ಳುವಂತಹ ಕೆಲಸ ಆಗ್ತಾ ಇದೆ. ನಿವೃತ್ತ ಸೈನಿಕರ ಒಂದು ಸಂಘ ಇದೆ ಮಂಗಳೂರಿನಲ್ಲಿ. ಆ ನಿವೃತ್ತ ಯೋಧರ ಸಂಘದ ವತಿಯಿಂದ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಇಲ್ಲಿ ಹಮ್ಮಿಕೊಳ್ತಾ ಇದ್ದಾರೆ. ಇನ್ನು ಇದರ ಎದುರು ಭಾಗಕ್ಕೆ ನಾವು ಹೋದರೆ ಸ್ವಲ್ಪ ಗುಡ್ಡ ಏರಬೇಕು. ಗುಡ್ಡ ಏರಿದರೆ ನಮಗೆ ಕಾಣುವಂಥದ್ದು ಸಂಚಾರಿ ಭವನ. ಸಂಚಾರಿ ಭವನ ಅಂತ ಹೇಳಿದರೆ ಪಕ್ಕ ನಿಮಗೆ ಅರ್ಥ ಆಗಲಿಕ್ಕಿಲ್ಲ, ಸರ್ಕ್ಯೂಟ್ ಹೌಸ್ ಅಂತ ಹೇಳಬೇಕು. ಕದ್ರಿಯ ಸರ್ಕ್ಯೂಟ್ ಹೌಸು ಗೊತ್ತಿಲ್ಲದವರು ಯಾರೂ ಇಲ್ಲ, ವಿಶೇಷವಾಗಿ ಗಣ್ಯ ಅಧಿಕಾರಿಗಳಿಗೆ, ಮಂತ್ರಿ ಮಹೋದಯರಿಗೆ ಇರುವುದಕ್ಕೆ ಇದ್ದಂತಹ ತಾಣ ಇದು. ಇದೊಂದು ಪ್ರವಾಸಿ ಬಂಗಲೆ ಅಂತ ನಾವು ಇದನ್ನು ಕರೆಯುತ್ತೇವೆ. ಈ ಕದ್ರಿಯ ಪ್ರವಾಸಿ ಬಂಗಲೆಗೆ ಬಹುಶಃ ನಮ್ಮ ರಾಜ್ಯದ ಮತ್ತು ರಾಷ್ಟ್ರದ ಮಹೋನ್ನತ ನಾಯಕರೆಲ್ಲ ಬಂದು ಹೋಗಿದ್ದಾರೆ. ಹಿಂದಿನ ಪ್ರಧಾನಮಂತ್ರಿಗಳು, ಹಿಂದಿನ ರಾಷ್ಟ್ರಪತಿಗಳು ಕೂಡ ಬಂದು ಇಲ್ಲಿ ಇದ್ದದ್ದುಂಟು. ವಾಜಪೇಯಿಯವರು ಬಂದಿದ್ದಾರೆ, ಜಾರ್ಜ್ ಫರ್ನಾಂಡಿಸ್ ಅವರು ಬಂದಿದ್ದಾರೆ, ಇಂದಿರಾ ಗಾಂಧಿಯವರು ಬಂದು ಇಲ್ಲಿ ಉಳ್ಕೊಂಡದ್ದುಂಟು, ರಾಜೀವ್ ಗಾಂಧಿಯವರು ಬಂದಿದ್ದಾರೆ, ಇತ್ತೀಚೆಗೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಬಂದು ಈ ಒಂದು ಪ್ರವಾಸಿ ಬಂಗಲೆಯಲ್ಲಿ ಇದ್ದುಕೊಂಡು ಹೋಗಿದ್ದಾರೆ. ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು, ಬೇರೆ ಬೇರೆ ಇಲಾಖೆಯ ಮಂತ್ರಿಗಳು ಆಗಾಗ ಇಲ್ಲಿ ಬರ್ತಾ ಇದ್ದಾರೆ. ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ನಿರಂತರವಾಗಿ ಅಧಿಕಾರಿಗಳ ಸಭೆಯನ್ನು ಕೂಡ ಇಲ್ಲಿ ನಡೆಸ್ತಾ ಇರುವಂಥದ್ದು. ಆಮೇಲೆ ಬೇರೆ ಬೇರೆ ಪತ್ರಾಂಕಿತ ಅಧಿಕಾರಿಗಳು, IAS IPS ಅಧಿಕಾರಿಗಳು, ರಾಷ್ಟ್ರಮಟ್ಟದ ಮತ್ತು ರಾಜ್ಯ ಮಟ್ಟದ ಅಧಿಕಾರಿಗಳು ಕೂಡ ಇಲ್ಲಿ ಬಂದು ಇತರ ಅಧಿಕಾರಿಗಳೊಂದಿಗೆ ಸಂವಹನ ನಡೆಸುವಂಥದ್ದು ಕೂಡ ಇದೆ. ಹಾಗಾಗಿ ನಿರಂತರ ಕ್ರಿಯಾಶೀಲವಾಗಿರತಕ್ಕಂಥ ಒಂದು ಪ್ರದೇಶ ಕದ್ರಿಗುಡ್ಡೆಯಲ್ಲಿರುವಂತಹ ಪ್ರವಾಸಿ ಬಂಗಲೆ. ಇತ್ತೀಚೆಗೆ ಹೊಸ ಕಟ್ಟಡ ಕೂಡ ಆಗಿದೆ, ನವೀಕೃತವಾದಂಥ ವ್ಯವಸ್ಥೆಯಲ್ಲಿ. ಅಲ್ಲಿ ಹವಾನಿಯಂತ್ರಿತ ಕೊಠಡಿಗಳನ್ನು ಕೂಡ ಮಾಡಿದ್ದಾರೆ. ವಿಶೇಷವಾದ ಅತಿಥಿಗಳಿಗೆ ಅಲ್ಲಿ ಉಳ್ಕೊಳ್ಳುವುದಕ್ಕೆ ಬೇಕಾದಂಥ ಸೌಲಭ್ಯ ಇದೆ. ಅಲ್ಲಿ ಅದರದ್ದೇ ಆದಂತಹ ಸಿಬ್ಬಂದಿಗಳು ಕೂಡ ಕಾರ್ಯವನ್ನು ನಿರ್ವಹಿಸ್ತಾರೆ ಮತ್ತು ಒಳ್ಳೆಯ ಒಂದು ಭದ್ರತೆಯ ವ್ಯವಸ್ಥೆ ಕೂಡ ಈ ಪ್ರವಾಸಿ ಮಂದಿರದಲ್ಲಿ ಇದೆ. ಪ್ರವಾಸಿ ಬಂಗಲೆಗೆ ನಾವು ಬಂದಿದ್ದೇವೆ. ಇವತ್ತು ನಾವು ಬಂದಾಗ ಇಲ್ಲಿ ಯಾರು ಇಲ್ಲ, ಹಾಗಾಗಿ ಎಲ್ಲ ಕಡೆ ಸುತ್ತಾಡಲಿಕ್ಕೆ ನಮಗೆ ಸ್ವಲ್ಪ ಸುಲಭ ಆಯಿತು. ಇನ್ನು ನಮಗೇನು ಇಲ್ಲಿ ಕೆಲಸ ಇಲ್ಲಲ್ಲ, ಹಾಗೆ ಇಲ್ಲಿಂದ ಇಳಿದು ನಾವು ಸ್ವಲ್ಪ ಗಂಟಲು ಒಣಗುತ್ತಾ ಉಂಟು, ಚಾ ಕುಡಿಯುವಂತಾಗಿದೆ. ಹೋ, ಇಲ್ಲೇ ಇದೆಯಲ್ಲ, ಕಟ್ಟೆಯ ಬುಡದಲ್ಲಿರುವಂಥ ಒಂದು ಹೋಟೆಲು, ಬೃಂದಾವನ ಹೋಟೆಲು. ಇಲ್ಲಿ ಹೋಗಿ ಬರುವಂಥ ಪ್ರವಾಸಿಗಳಿಗೆ ಊಟೋಪಚಾರಗಳಿಗೆ ಎಲ್ಲ ಸಮಯಗಳಲ್ಲಿ ಕೂಡ ವ್ಯವಸ್ಥೆ ಇರತಕ್ಕಂಥ ಹೋಟೆಲ್ಗಳು 3-4 ಇಲ್ಲಿ ಇದ್ದಾವೆ. ದೊಡ್ಡ ಒಂದು ಅಶ್ವತ್ಥ ಮರದ ಬುಡ ಇದೆ ಇಲ್ಲಿ. ಬೆಳಗ್ಗೆ ಇಲ್ಲಿ ಬಂದು ನೋಡಿದರೆ ಕದ್ರಿ ಪಾರ್ಕಿಂಗ್ಗೆ ವಾಕಿಂಗ್ ಹೋಗುವವರು ಈ ಅಶ್ವತ್ಥಕ್ಕೆ ಪ್ರದಕ್ಷಿಣೆ ಮಾಡುವುದಂತ ಉಂಟು. ಅಥವಾ ಅಶ್ವತ್ಥಕ್ಕೆ ಪ್ರದರ್ಶನ ಮಾಡಿದರೆ ತ್ರಿಮೂರ್ತಿಗಳ ಒಂದು ಅನುಗ್ರಹ ಸಿಕ್ಕಿದ ಹಾಗೆ ಅಂತ ಒಂದು ಭಾವನೆ ಇದೆ ನಮಗೆ. ಸುತ್ತಮುತ್ತ ಬೇರೆ ಬೇರೆ ರೆಸಿಡೆನ್ಸಿ ಏರಿಯಾಗಳು ಕೂಡ ಇದ್ದಾವೆ, ಫ್ಲ್ಯಾಟ್ಗಳಿದ್ದಾವೆ. ಬಹುಶಃ ಇಷ್ಟನ್ನು ನಾವು ನೋಡಿಕೊಂಡ್ರೆ ಒಂದು ಏನೋ ಬಾಕಿ ಆದಾಗೆ ಆಗಿದೆ, ಏನದು ಅಂತ ಕೇಳಿದರೆ ಇಲ್ಲೇ ಹತ್ತಿರ ಬೃಂದಾವನ ಹೋಟೆಲ್ನ ಸಮೀಪದಲ್ಲಿ ಕದ್ರಿ ಆರಕ್ಷಕ ಠಾಣೆ ಇದೆ, ಕದ್ರಿ ಪೊಲೀಸ್ ಸ್ಟೇಷನ್. ಈಗ ಹೊಸ ಕಟ್ಟಡದ ಒಂದು ನಿರ್ಮಾಣ ಕೂಡ ಆಗಿ ಸುವ್ಯವಸ್ಥಿತವಾದಂತಹ ಒಂದು ಕಚೇರಿ ಆಗಿದೆ ಇದು. ಮೊದಲು ಇದು ನಮ್ಮ ನಂತೂರು ಸೈಡ್ ಬಿಕರ್ನಗಟ್ಟೆಯಲ್ಲಿತ್ತು, ಅದೀಗ ಭಾಳ ಸಮಯದ ನಂತರ ಇಲ್ಲಿಗೆ ಬಂದು ಈಗ ವ್ಯವಸ್ಥಿತವಾದ ಮತ್ತು ಮಂಗಳೂರು ನಗರದಲ್ಲಿ ಭಾಳ ಸುಸಜ್ಜಿತವಾದಂತಹ ಒಂದು ಪೊಲೀಸ್ ಸ್ಟೇಷನ್ ಅಂತ ನಾವು ಇದನ್ನು ಗಮನಿಸಬಹುದು. ಹೀಗೆ ಕದ್ರಿಗುಡ್ಡದಲ್ಲಿರುವಂತಹ ಮುಖ್ಯ ಮುಖ್ಯ ಸಂಗತಿಗಳನ್ನು ನಾವು ತಿಳ್ಕೊಂಡ ಹಾಗಾಯಿತು. ಅದರ ಹಿಂಭಾಗಕ್ಕೆ ಹೋದರೆ ಅಲ್ಲಿ ಪೆಟ್ರೋಲ್ ಬಂಕ್ ಇದೆ. ಆಕಾಶವಾಣಿಯ ಹಿಂಭಾಗದಲ್ಲಿ ನಮಗೆ ದೂರವಾಣಿ ಕೇಂದ್ರ ಕೂಡ ಇದೆ, ಕದ್ರಿಯ ದೂರವಾಣಿ ಕೇಂದ್ರ. ಅಂಗಡಿಗಳು, ಮುಂಗಟ್ಟುಗಳು ಮತ್ತು ರಾಜರಸ್ತೆ, ಕಾಸರಗೋಡಿನಿಂದ ಉಡುಪಿಗೆ ಹೋಗುವಂತಹ ನ್ಯಾಷನಲ್ ಹೈವೇ ಅಂತ ಏನಿದೆ ಹೇಳ್ತೇವೆ, ಅದು ಕೂಡ ಇಲ್ಲಿದೆ. ಇನ್ನೊಂದು ಕಡೆ ಹೋದರೆ ನಮಗೆ ಮುಂಬೈಗೆ ಕೂಡ ಹೋಗಬೇಕಿದ್ರೆ ಈ ರಸ್ತೆಯಿಂದಲೇ ನಾವು ಸಂಚಾರವನ್ನು ಮಾಡಬೇಕು. ಹೀಗೆ ಹತ್ತು ಹಲವು ವಿಶೇಷಗಳನ್ನು ಹೊಂದಿರುವಂತಹ ಕದ್ರಿಗುಡ್ಡೆ. ನಾನು ಕದ್ರಿಗುಡ್ಡೆ ಅಂತ ಯಾಕೆ ಹೇಳಿದೆ ಅಂತ ಹೇಳಿದರೆ, ಕದ್ರಿ ಅಂತ ಹೇಳಿದ ಕೂಡಲೇ ಅದು ತುಂಬ ವಿಸ್ತಾರವಾದಂಥ ಒಂದು ಪ್ರದೇಶ, ಅದು ನಮ್ಮ ಒಂದು ಸಂಚಿಕೆಯಲ್ಲಿ ಮುಗಿಯುವಂಥದ್ದಲ್ಲ. ಹಾಗಾಗಿ ಇನ್ನುಳಿದ ಭಾಗಗಳನ್ನು ಅವಕಾಶವಾದಾಗ ಮತ್ತೆ ನಾವು ಸಂದರ್ಶನ ಮಾಡೋಣ. ಇವತ್ತಿನ ಈ ಪ್ರಯಾಣವನ್ನು ಕದ್ರಿಗುಡ್ಡೆಗಷ್ಟೇ ನಾವು ಸೀಮಿತಗೊಳಿಸೋಣ. ಸಮಯ ಕೂಡ ಆಗ್ತಾ ಬಂದಿದೆ. ಉರುಕೇರಿ ಕಾರ್ಯಕ್ರಮ ಹೇಗಾಗ್ತದೆ ಎನ್ನುವುದರ ಬಗ್ಗೆ ಸಾಕಷ್ಟು ಅಲ್ಲಿ ಇಲ್ಲಿ ಸಿಕ್ಕಿದಾಗ ಹೇಳ್ತೀರಿ ನೀವು. ನಿಮ್ಮ ಫೀಡ್ಬ್ಯಾಕ್ ನಮಗೆ ಬಹಳ ಮುಖ್ಯ. ಅಭಿಪ್ರಾಯಗಳನ್ನು ತಿಳಿಸ್ತಾ ಇರಿ, ನಿಮ್ಮ ಸೂಚನೆಗಳನ್ನು ಸಲಹೆಗಳನ್ನು ಕೊಡಿ. ಹೊಸ ಹೊಸ ಪ್ರದೇಶಗಳನ್ನು ನಾವು ಸಂದರ್ಶಿಸಬೇಕು ಅಂತ ಇದ್ದರೆ ಅವುಗಳ ಬಗ್ಗೆ ಒಂದಷ್ಟು ಸೂಚನೆಗಳು ಕೂಡ ನೀವು ಕೊಡಿ. ಒಟ್ಟಿನಲ್ಲಿ ಊರು ಕೇರಿ ಇದು ನಿಮ್ಮ ಕಾರ್ಯಕ್ರಮ, ನಮ್ಮ ನಿಮ್ಮ ಸಂವಹನ ಸ್ಪಂದನ ಹೀಗೆ ಇರಲಿ. ಮತ್ತೆ ಇನ್ನೊಂದು ದಿವಸ ಇನ್ನೊಂದು ಕಡೆಗೆ ಪ್ರಯಾಣ ಮಾಡ್ತಾ ಮಾತಾಡೋಣ. ಅಲ್ಲಿವರೆಗೆ ನಮಸ್ಕಾರ. ನಾನು ಭಾಸ್ಕರ್.
1: ನಮ್ಮೂರಿಗೊಂದು ದಾರಿ, ಆ ದಾರಿಗೊಂದು ಹೆಸರು. ಆ ಹೆಸರಿನ ಹಿಂದಿನ ಕಥೆ ಅಲ್ಲಿನ ಜನರ ಜೊತೆ. ವಿನೂತನ ಕಾರ್ಯಕ್ರಮ ಊರು ಕೇರಿ.

0: ಆತ್ಮೀಯ ನಾಗರಿಕ ಬಂಧುಗಳೇ,
1: ಮತದಾನ ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
2: ಆ ಹಕ್ಕು ಉಳಿಯಬೇಕಾದರೆ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಸರಿಯಾಗಿರಬೇಕು.
1: ಹೌದು, ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಸುತ್ತಿದೆ. ಈ ಪರಿಷ್ಕರಣೆಯ ಅಂಗವಾಗಿ ಹೊಸ ಮತದಾರರ ಸೇರ್ಪಡೆ, ಹೆಸರು ತಿದ್ದುಪಡಿ, ಸ್ಥಳಾಂತರಗೊಂಡ ಅಥವಾ ಮೃತಪಟ್ಟವರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕುವ ಕಾರ್ಯ ನಡೆಯುತ್ತಿದೆ.
2: ಎಸ್ಐಆರ್ ಅರ್ಜಿ ಭರ್ತಿ ಮಾಡದೆ ಹೋದರೆ ನಿಮ್ಮ ಹೆಸರು ಮತದಾರರ ಪಟ್ಟಿಯಿಂದ ಹೊರಗುಳಿಯುವ ಸಾಧ್ಯತೆ ಇದೆ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ದಾಖಲೆಗಳನ್ನು ಪರಿಶೀಲಿಸಿ ಎಸ್ಐಆರ್ ಅರ್ಜಿಯನ್ನು ಕಡ್ಡಾಯವಾಗಿ ಭರ್ತಿ ಮಾಡಿ ಸಹಿ ಮಾಡಿ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಕಡ್ಡಾಯವಾಗಿ ಹಿಂದಿರುಗಿಸಲು ಮರೆಯಬೇಡಿ.
1: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ಯಾವುದೇ ಗೊಂದಲಕ್ಕೆ ಅವಕಾಶ ನೀಡಬೇಡಿ. ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿದಾಗ ಅವರಿಗೆ ಅಗತ್ಯ ಸಹಕಾರ ನೀಡಿ.
2: ನಿಮ್ಮ ಕುಟುಂಬದ ಪ್ರತಿಯೊಬ್ಬ ಅರ್ಹ ಮತದಾರರ ಹೆಸರು ಮತದಾರರ ಪಟ್ಟಿಯಲ್ಲಿ ಇರುವುದನ್ನು ಖಚಿತಪಡಿಸಿಕೊಳ್ಳಿ.
0: ಜನಹಿತಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲೆ.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ನಾನು ಡಾಕ್ಟರ್ ಗುರುರಾಜ್ ಕರಜಗಿ, ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.
3: ಕೈ ಹಿಡಿದು ನಡೆಸೆನ್ನನು.
2: ಎಲ್ಲ ಸಹೃದಯರಿಗೆ ನಮಸ್ಕಾರ. ಇವರು ಅಲ್ಲಿ ಶ್ರೀರಂಗ ಊರು ಸೇರ್ಕೊಂಡಿದ್ದಾರೆ. ಶ್ರೀರಂಗ ಊರು ಸೇರಿ ಒಳಗೆ ಹೋಗೋ ಹೊತ್ತಿಗೆ ಅಲ್ಲಲ್ಲಿ ಅಲ್ಲಲ್ಲಿ ವೈಷ್ಣವರು ನಿಂತ್ಕೊಂಡು ಅಳ್ತಾ ಇದ್ರಂತೆ, ಗುಂಪು ಗುಂಪಾಗಿ ಅಳ್ತಾ ಇದ್ರಂತೆ. ಏನೋ ದುಃಖ ಸಮಯಕ್ಕೆ ಬಂದುಬಿಟ್ಟಿದ್ವಿ ನಾವು, ಏನೋ ದುಃಖ ಬಂದಿದೆ ಊರಿಗೆ, ಏನು ತೊಂದರೆ ಆಯಿತು ಅಂತ ಇವರು ಕೇಳಿದಾಗ ಅವ್ರು ಹೇಳಿದಂತೆ, ಇವತ್ತು ಬೆಳಗ್ಗೆನೆ ಯಮುನಾಚಾರ್ಯರು ತೀರ್ಕೊಂಡ್ರು. ಇವ್ರಿಗೆ ಸಿಡ್ಲು ಹೊಡೆದಂಗೆ ಆಯಿತು. ಯಾರಿಗೋಸ್ಕರ ತಕ್ಷಣ ಓಡಿ ಬಂದಿದ್ರೋ ಆ ಗುರುಗಳಿಲ್ಲ. ಛೇ, ನನ್ನ ದೈವದಲ್ಲಿ ನೋಡೋಕ್ಕಾಗಲಿಲ್ಲ ಅವ್ರನ್ನ. ಬೃಂದಾವನ ಆಯಿತಾ ಅಂತ, ಇಲ್ಲ ಇಲ್ಲ, ಬೃಂದಾವನ ಮಾಡ್ತಿದ್ದಾರೆ, ಆ ಚರ್ಮದೇಹವನ್ನು ಇಟ್ಟಿದ್ದಾರೆ, ಅಲ್ಲಿ ಹೋಗಬೇಕು ಅಂತ ಹೇಳಿದ್ರಂತೆ. ಮಹಾಪೂರ್ಣರು ಇಬ್ಬರು ಅಲ್ಲಿ ಹೋಗ್ತಾರೆ. ಇದೊಂದು ಬಹಳ ಅದ್ಭುತ ಘಟನೆ ಇದು ನೆನೆಸ್ಕೊಳ್ಳೋಕ್ಕೆ. ಆ ಅಂತಿಮ ದರ್ಶನಕ್ಕೆ ಹೋಗಿ ಕರ್ಕೊಂಡು ಹೋದರೆ ಆ ದೇಹ ಮಲಗಿಸಿದ್ದಾರೆ, ಇನ್ನು ಬೃಂದಾವನ ಮಾಡಬೇಕು. ಅಲ್ಲಿ ನಿಂತ್ಕೊಂಡು ನಮಸ್ಕಾರ ಮಾಡಿ ನೋಡಿದಾಗ ಒಂದು ವಿಚಿತ್ರ ಕಾಣಿಸ್ತು ರಾಮಾನುಜರಿಗೆ. ಏನು ವಿಚಿತ್ರ ಅಂದರೆ, ಆ ದೇಹ ಮಲಗಿಸಿದಾರಲ್ಲ, ಈ ಬಲಗೈದ ಮೂರು ಮೆರಳು ಮಡಚಿಕೊಂಡಿದ್ದಾವೆ. ಬೆರಳು ಹೀಗೆ ಇದೆ, ಆ ಮೂರು ಬೆರಳು ಮಡಚಿಕೊಂಡಿದ್ದಾವಂತೆ. ಸ್ವಲ್ಪ ವಿಚಿತ್ರ ಅನ್ನಿಸ್ತು ಅವರಿಗೆ. ಇವ್ರು ಮೊದಲೇ ಸಲ ನೋಡ್ತಿರೋದು ಯಮುನಾಚಾರ್ಯರನ್ನ. ಶಿಷ್ಯರನ್ನು ಕೇಳಿದ್ರಂತೆ, ಯಾವಾಗಲೂ ಬೆರಳು ಹೀಗೆ ಇತ್ತ ಇವ್ರದ್ದು ಅಂತ. ಇಲ್ಲ ಇಲ್ಲ, ಬೆರಳು ಸರಿಯಾಗೇ ಇತ್ತು, ನಿನ್ನೆ ದಿವಸ ಉಪನ್ಯಾಸ ಮಾಡುವಾಗ ಹಿಂಗೆ ಬೆರಳು ಮಡಚಿಕೊಂಡಿದ್ರು ಅಂತ ಹೇಳಿದ್ರಂತೆ. ಹೌದಾ, ಯಾಕೆ ಮಡಚಿಕೊಂಡಿದ್ರು? ನಮಗೂ ಗೊತ್ತಿಲ್ಲ, ಮೂರು ಬೆರಳು ಮಾತ್ರ ನಿನ್ನೆ ಮಡಚಿಕೊಂಡಿದ್ರು, ಉಪನ್ಯಾಸ ಮಾಡುವಾಗ ಹೇಳ್ತಾ ಇದ್ರು ಒಂದು ಎರಡು ಮೂರು ಅಂತ ಬೆರಳು ಮಡಚಿಕೊಂಡಿದ್ದಾರೆ, ಹಾಗೆ ಉಳ್ಕೊಂಡಿದೆ ಅದು ಅಂತ ಹೇಳಿದ್ರಂತೆ. ಇವರು ಕುತೂಹಲದಿಂದ ಕೇಳಿದ್ರಂತೆ, ಅಂದರೆ ಈ ಆಚಾರ್ಯರು ಉಪನ್ಯಾಸದಲ್ಲಿ ಏನು ವಿಷಯ ಹೇಳ್ತಾ ಇದ್ರು ಅವತ್ತು, ನಿನ್ನೆ ದಿವಸ ಏನು ಹೇಳ್ತಾ ಇದ್ರು ಅಂತ? ಏನೋ ನಿಮ್ಮನ್ನು ನೋಡಬೇಕು ಅಂತ ಬಹಳ ಕಾತರರಾಗಿದ್ರು, ನಿಮ್ಮನ್ನು ನೋಡಬೇಕು ಅಂತ ಬಹಳ ಹೇಳ್ತಾ ಇದ್ರು, ನಿಮ್ಮ ಹತ್ರ ಮಾತಾಡಬೇಕು, ಏನೋ ಹೇಳಬೇಕು ಅಂತ ತುಂಬ ಅಪೇಕ್ಷೆ ಉಳ್ಳವರಾಗಿದ್ದರು, ಆ ಮಾತನ್ನು ಹೇಳ್ತಾ ಇದ್ರು ಉಪನ್ಯಾಸದಲ್ಲಿ ಅಂತ. ಏನು ಹೇಳಬೇಕಂತಿದ್ರು, ನಿಮಗೇನಾದರೂ ಹೇಳಿದ್ರಾ? ನನಗೇನು ಹೇಳಬೇಕು ಅಂತಿದ್ರು, ನಿಮಗೇನಾದರೂ ಹೇಳಿದ್ರಾ ಅಂತ? ನಮ್ಮ ನೇರವಾಗಿ ಏನು ಹೇಳದಿದ್ರು ಕೂಡ ಮೇಲೆ ಮೇಲೆ ಹೇಳ್ತಾ ಇದ್ರು, ಮೂರು ಮಾತುಗಳನ್ನು ರಾಮಾನುಜನ ಹೇಳಬೇಕು, ಮೂರು ಮಾತುಗಳನ್ನು ರಾಮಾನುಜನ ಹೇಳಬೇಕು ಅಂತ ಇದ್ರು. ಏನದು ಮೂರು ಮಾತು ಅಂತ? ಮೊದಲನೇದು ಶಿಷ್ಯರು ಹೇಳಿದ್ದು, ನಮ್ಮ ಪೂರ್ವಾಚಾರ್ಯಗಳಿಂದ ಸಿದ್ಧಾಂತ ಬಂದಿದೆಯಲ್ಲ, ವಶಿಷ್ಠಾದ್ವೈತ ಸಿದ್ಧಾಂತ ಬಂದಿದೆಯಲ್ಲ, ಆ ವಿಶಿಷ್ಟಾದ್ವೈತ ಮತಕ್ಕೆ ಅನುಗುಣವಾಗಿ ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯೆ ಬರೀಬೇಕು. ನಮ್ಮಲ್ಲಿ ಯಾರೂ ಬರೆದಿಲ್ಲ ಇದುವರೆಗೂ. ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯೆ ಬರೀಬೇಕು. ಶಂಕರರು ಬರೆದಿದ್ರು ಬ್ರಹ್ಮಸೂತ್ರ ವ್ಯಾಖ್ಯೆ ಬರೆದಿದ್ರು, ಹಾಗೆ ನಮ್ಮ ವಿಶಿಷ್ಟಾದ್ವೈತಕ್ಕೆ ಸಂಬಂಧಪಡೋ ಹಾಗೆ ಬ್ರಹ್ಮಸೂತ್ರಗಳ ವ್ಯಾಖ್ಯೆ ಬರೀಬೇಕು ಮೊದಲನೇದು. ಎರಡನೇದು, ನಮ್ಮ ಆಳ್ವಾರ್ ಅತ್ಯದ್ಭುತವಾದಂಥ ದಿವ್ಯ ಪ್ರಬಂಧ ಬರೆದಿದ್ದಾರಲ್ಲ ತಿರುವಾಯುಮೊಳಿ. ನಾನು ಹೇಳಿದ ತಿರುವಾಯುಮೊಳಿ ಅಂದರೆ 1102 ಶ್ಲೋಕಗಳಿರುವಂಥ ಸಾಮವೇದದ ಸಾರ, ಅದು ಬಹುದೊಡ್ಡ ಗ್ರಂಥ, ಭಗವದ್ ವಿಷಯಂ ಅಂತ ಕರೀತಾರೆ. ಆ ಪುಸ್ತಕದ ಬಗ್ಗೆ ವ್ಯಾಖ್ಯೆ ಬರೀಬೇಕು. ಯಾರೂ ಬರೆದಿಲ್ಲ. ಅವನು ಹಾಡ್ತಾರೆ, ತಮ್ಮ ತೋಚದ ಹಾಗೆ ಹೇಳ್ತಾರೆ, ಆದರೆ ಗುರುಗಳು ಕೂತ್ಕೊಂಡು ಅದಕ್ಕೆ ವ್ಯಾಖ್ಯಾನ ಬರೀಬೇಕಲ್ಲ. ಎರಡನೇದು. ಮೂರನೇದಾಗಿ, ಪರಾಶರ ಋಷಿಗಳು ವ್ಯಾಸ ಮಹರ್ಷಿಗಳನ್ನು ನೆನಪಿಡುವಂಥದ್ದು ಏನಾದರೂ ಕೆಲಸ ಮಾಡಬೇಕು, ಆ ಹೆಸರುಗಳನ್ನು ಪರಿಚಯ ಮಾಡಬೇಕು. ಯಾಕಂದರೆ ಅವರು ನಮ್ಮ ಜ್ಞಾನ ಕೊಟ್ಟವರು, ಅದರಿಂದ ಪರಾಶರರು ಮತ್ತು ವ್ಯಾಸ ಮಹರ್ಷಿಗಳನ್ನು ಪರಿಚಯ ಮಾಡುವಂಥ ಕೆಲಸ ಮಾಡಬೇಕು. ಈ ಮೂರು ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳ್ಕೊಂಡ್ರು. ಚೆನ್ನಾಗಿದೆ ನೋಡಿ, ಅದು ನೇರವಾಗಿ ಏನು ಹೇಳಿಲ್ಲ, ಶಿಷ್ಯರ ಕಡೆಯಿಂದ ಕೇಳ್ಕೊಂಡದ್ದು. ಮೂರು ಕೆಲಸ ಆಗಬೇಕಾದದ್ದು, ಮೊದಲೇದು ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯೆ ಬರೀಬೇಕು ವಿಶಿಷ್ಟಾದ್ವೈತದ ದೃಷ್ಟಿಯಿಂದ, ಎರಡನೇದು ತಿರುವಾಯುಮೊಳಿಗೆ ವ್ಯಾಖ್ಯಾನ ಮಾಡಬೇಕು, ಮೂರನೇದು ಪರಾಶರ ಮತ್ತು ವ್ಯಾಸರ ನೆನಪಿಡುವಂಥ ಕೆಲಸ ಮಾಡಬೇಕು ಅಂತ ಬಂತು. ತಕ್ಷಣ ರಾಮಾನುಜರು ಏನು ಮಾಡಿದರು ಅಂತ, ಅವ್ರು ಹೇಳುವಂಥ ಮಾತು ಇದನ್ನು ಅದನ್ನು ಬರ್ಕೊಂಡಿದ್ದೆ ನಾನು, ಹೆಚ್ಚು ಸೇರಿಸಬಾರದು ಅದರೊಳಗೆ ಅಂತ. ನಾನು ಯಮುನಾಚಾರ್ಯರ ಆಶೀರ್ವಾದವನ್ನು, ಆಯುರಾರೋಗ್ಯ ಭಾಗ್ಯವನ್ನು ಪಡೆದಿದ್ದಲ್ಲಿ ಮತ್ತು ಸರ್ವಶಕ್ತನ ಸಂಕಲ್ಪ ಹೀಗಿದ್ದಲ್ಲಿ ಈ ಮೂರೂ ಕಾರ್ಯಗಳನ್ನು ನನ್ನ ಗುರುವಿನ ಆತ್ಮಕ್ಕೆ ತೃಪ್ತಿಯಾಗುವಂತೆ ಈಡೇರಿಸುತ್ತೇನೆ ಅಂತ ಪ್ರತಿಜ್ಞೆ ಮಾಡ್ತಾನೆ.

0: ಹಾಯ್, ಯಾನಿಗನ್ ರಕ್ಷಿತ್ ಶೆಟ್ಟಿ. ನೀವು ರೇಡಿಯೋ ಸಾರಂಗ್ 107.8 FM, ರಂಗ ರಂಗದ ಬದುಕು.
1: ಈ ಮೂರು ಮಾತು ನನಗೆ ಬಹಳ ಮುಖ್ಯ, ನಾವೆಲ್ಲರೂ ನೆನ್ಪಿಡ್ಬೇಕು ಅನಿಸುತ್ತೆ. ಅದನ್ನು ಯಮುನಾಚಾರ್ಯರ ಆಶೀರ್ವಾದ ಮೊದಲೇದ್ದು, ಗುರುಗಳ ಆಶೀರ್ವಾದ ಇಲ್ಲದೆ ಯಾವುದೂ ಕೆಲಸ ಆಗೋಲ್ಲ, ಗುರುಗಳ ಆಶೀರ್ವಾದ ಮೊದಲೇ ಇರಬೇಕು. ಎರಡನೇದು ಆಯುರ ಆರೋಗ್ಯ ಭಾಗ್ಯ ಇರಬೇಕು. ಗುರುಗಳ ಆಶೀರ್ವಾದ ಇದೆ, ನನಗೆ ಆರೋಗ್ಯನೇ ಇಲ್ಲ, ಬರೆಯೋದಕ್ಕೆ ಏನು ಮಾಡೋಕ್ಕಾಗ್ತದೆ, ಮಾಡೋಕ್ಕೆ ಆಗೋಲ್ಲ ಕೆಲಸ. ಆಯುರ ಆರೋಗ್ಯ ಭಾಗ್ಯನೂ ಇರಬೇಕು. ಈ ಎರಡಕ್ಕೂ ಪೂರಕವಾಗಿ ಅಥವಾ ಮೂಲವಾಗಿ ಸರ್ವಶಕ್ತನ ಸಂಕಲ್ಪ ಇರಬೇಕು. ನಾನು ಏನೇ ಮಾಡ್ತೀನಿ ಅಂದರೂ ಕೂಡ ಭಗವಂತನ ಇಚ್ಛೆ ಇಲ್ಲದೆ ಏನೂ ಆಗೋಲ್ಲ. ತೇನ ವಿನಾ ತೃಣಮಪಿ ನ ಚಲತಿ. ಆದ್ದರಿಂದ ಭಗವಂತನ ಸಂಕಲ್ಪ ಇದೆ, ಗುರುಗಳ ಆಶೀರ್ವಾದ ಇದೆ, ಅವರ ಕೃಪೆಯಿಂದಾಗಿ ನನಗೆ ಆಯುರ ಆರೋಗ್ಯ ಸಿಕ್ಕರೆ ದಯವಿಟ್ಟು ನಾವೆಲ್ಲರೂ ನೆನೆಸ್ಕೋಬೇಕಿದ್ರೆ ಮೂರು ಇರಬೇಕಾಗತ್ತೆ ನಮಗೆ. ಯಾವುದೇ ಕೆಲಸ ಮಾಡಬೇಕಾದರೂ ಭಗವಂತನ ಸಂಕಲ್ಪ ಇರಬೇಕು, ಗುರುಗಳ ಆಶೀರ್ವಾದ ಇರಬೇಕು, ಮಾಡೋ ಶಕ್ತಿಯನ್ನು ಭಗವಂತ ಕೊಡಬೇಕು. ನಾನು ಹಿಂದಕ್ಕೊಂದ್ಸಲ ಹೇಳಿದ್ದೆ, ನಾನು ಚೀನಾ ದೇಶದಲ್ಲಿ ನೋಡಿದ್ದದು, ಹುಟ್ಟಿದ ಹಬ್ಬಕ್ಕೆ ನಾವೆಲ್ಲ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಂತೀವಿ, ಅಥವಾ ಶತಮಾನಂ ಭವತಿ ಅಂತೀವಿ. ಆ ಚೀನಾದಲ್ಲಿ ಕೆಲವೊಂದು ಒಳ್ಳೆಯದು ಇದೆ. ಅಲ್ಲಿ ಅವ್ರು ಹೇಳಿದ್ದು, ಬರ್ತ್ಡೇ ದಿವಸ ಅವರು ಲಿವ್ 100 ಇಯರ್ಸ್ ಅಂತ ಅನ್ನೋಲ್ಲ, ಮೇ ಯು ಲಿವ್ ಜಸ್ಟ್ ಆ್ಯಸ್ ಲಾಂಗ್ ಆ್ಯಸ್ ಯು ಹ್ಯಾವ್ ಗುಡ್ ಹೆಲ್ತ್. ಮೇ ಯು ಲಿವ್ ಜಸ್ಟ್ ಆ್ಯಸ್ ಗುಡ್ ಆ್ಯಸ್ ಯು ಹ್ಯಾವ್ ಗುಡ್ ಹೆಲ್ತ್. ಮೇ ಯು ಹ್ಯಾವ್ ಗುಡ್ ಹೆಲ್ತ್ ಆ್ಯಸ್ ಲಾಂಗ್ ಆ್ಯಸ್ ಯು ಹ್ಯಾವ್ ಮೆಂಟಲ್ ಪೀಸ್. ಲೆಟ್ ದೇರ್ ಬಿ ಮೆಂಟಲ್ ಪೀಸ್ ಎಟ್ ಆಲ್ ಟೈಮ್ಸ್. ಎಷ್ಟು ಚೆನ್ನಾಗಿದೆ ಮಾತದು, ನನಗೆ ಭಾಳ ಇಷ್ಟವಾದದ್ದು. ಮೇ ಯು ಲಿವ್ ಆ್ಯಸ್ ಲಾಂಗ್ ಆ್ಯಸ್ ಯು ಹ್ಯಾವ್ ಗುಡ್ ಹೆಲ್ತ್. ಭಾಳ ಕರೆಕ್ಟ್ ಅಲ್ವಾ ಅದು? ಕೆಲವು ಮಲ್ಕೊಂಡಿದ್ದ ಹಾಸಿಗೆ ಮೇಲೆ ಮಲ್ಕೋಬೇಕು, ವರ್ಷಗಟ್ಟಲೆ ಮಲ್ಕೊಂಡಿದ್ದಾರೆ, ಏನು ಬದುಕೋದು, ಒದ್ದಾಟ ಆಗಲ್ವಾ? ಅದಕ್ಕೆ ಆರೋಗ್ಯ ಚೆನ್ನಾಗಿರೋ ತನಕ ಜೀವನ ಚೆನ್ನಾಗಿರ್ತದೆ. ಅದಕ್ಕೆ ಹೇಳ್ತಾರೆ, ಮೇ ಯು ಲಿವ್ ಜಸ್ಟ್ ಆ್ಯಸ್ ಲಾಂಗ್ ಆ್ಯಸ್ ಯು ಹ್ಯಾವ್ ಗುಡ್ ಹೆಲ್ತ್. ನೀನು ಆರೋಗ್ಯ ಚೆನ್ನಾಗಿರೋವರೆಗೂ ಬದುಕಪ್ಪ, ನೀನು ಚೆನ್ನಾಗಿ ಬದುಕು. ಆಮೇಲೆ ಆರೋಗ್ಯ ಚೆನ್ನಾಗಿದೆ, ಬುದ್ಧಿ ಸರಿ ಇಲ್ಲ, ಮೆಂಟಲ್ ಪೀಸೇ ಇಲ್ಲ, ಒದ್ದಾಡ್ಕೊಂಡಿರೋದು. ಕೆಲವು ನೋಡ್ತೀವಿ ನಾವು, ಏನು ಸಂಕಟ, ಏನು ಬದುಕು, ನೋಡಬೇಕು. ಆರೋಗ್ಯ ತುಂಬ ಚೆನ್ನಾಗಿ, ರಸ್ತೆ ತುಂಬ ಅಡ್ಡಾಡ್ತಿರ್ತಾರೆ, ಬುದ್ಧಿ ಹೋಗ್ಬಿಟ್ಟಿದೆ, ಬುದ್ಧಿ ಇಲ್ಲ, ದೇಹ ಗಟ್ಟಿಯಾಗಿದೆ, ಯಾಕಪ್ಪ ಗಟ್ಟಿಯಾಗಿದೆ ಅನ್ಬೇಕು. ಸೌದು ಹೋಗ್ಬೇಕು ದೇಹ, ದೇಹ ಅದು ಅದು ಸವಿಯೋ ಸವಿಯೋ ಅಲ್ಲ, ಇದು ಆರೋಗ್ಯ ಕೆಟ್ಟ ಹೋಗಿದೆ, ಬುದ್ಧಿ ಸರಿ ಇಲ್ಲ. ಅಂದರೆ ಆರೋಗ್ಯ, ದೇಹ ಆರೋಗ್ಯ ಸರಿ ಇದ್ದರೂ ಮೆಂಟಲ್ ಪೇಸ್ ಇರಬೇಕಲ್ಲ, ಶಾಂತಿ ಇರಬೇಕಲ್ಲ ತಲೆಯಲ್ಲಿ. ಅದಕ್ಕೆ ಹೇಳ್ತಾರೆ, ಮೇ ಯು ಲಿವ್ ಜಸ್ಟ್ ಆ್ಯಸ್ ಲಾಂಗ್ ಆ್ಯಸ್ ಯು ಹ್ಯಾವ್ ಗುಡ್ ಹೆಲ್ತ್. ಮೇ ಯು ಹ್ಯಾವ್ ಗುಡ್ ಹೆಲ್ತ್ ಆ್ಯಸ್ ಲಾಂಗ್ ಆ್ಯಸ್ ಯು ಹ್ಯಾವ್ ಮೆಂಟಲ್ ಪೀಸ್. ಲೆಟ್ ದೇರ್ ಬಿ ಮೆಂಟಲ್ ಪೀಸ್ ಎಟ್ ಆಲ್ ಟೈಮ್ಸ್. ನೀನು ಶಾಂತಿ, ಮನಃಶಾಂತಿ ಯಾವಾಗಲೂ ಇರಲಿ ಅಂತ. ಆ ಮೂರು ಇದ್ದಾಗ ಏನಾದರೂ ಸಾರ್ಥಕತೆ ಆಗ್ತದೆ. ಅದು ಎಷ್ಟು ಚೆಂದ ಹೇಳ್ತಾರೆ ಅಂದರೆ, ಗುರುಗಳ ಆಶೀರ್ವಾದ, ಭಗವಂತನ ಸಂಕಲ್ಪ, ಮತ್ತು ಅದಕ್ಕೆ ಪೂರಕವಾಗಿ ನನಗೆ ಆರೋಗ್ಯ ಚೆನ್ನಾಗಿದ್ದರೆ ಈ ಮೂರೂ ಮಾಡ್ತೀನಿ ಅಂತ ಹೇಳ್ತಾರೆ. ಆ ಪ್ರತಿಜ್ಞೆ ಮಾಡ್ತಿರೋ ಹಾಗೆ ಒಂದು ವಿಶೇಷ ಥರ ಆಯ್ತು, ಪವಾಡಾದಂಗೆ ಆಯಿತು. ಗುರುಗಳು ದೇಹ ಮಲಗಿಸಿದ್ರಲ್ಲ, ಮೂರು ಬೆರಳು ಮಡಚಿಕೊಂಡಿತ್ತಲ್ಲ, ಹೀಗೆ ಇವರು ಮೂರು ಪ್ರತಿಜ್ಞೆ ಮಾಡಿದ ತಕ್ಷಣ ಆ ಮೂರು ಬೆರಳು ನೇರ ಆಗ್ಬಿಡ್ತು, ಆ ದೇಹದ ಬೆರಳು ನೇರ ಆಯ್ತಂತೆ. ಅದೊಂಥರ ಪವಾಡಾದಂಗೆ ಅನಿಸ್ಬಿಡ್ತು, ಅಂದರೆ ಗುರುಗಳಿಗೆ ಒಪ್ಪಿಗೆ ಆಯಿತು ನಿನ್ನ ಮಾತು ಅಂತ ಹೇಳಿದಾಗೆ. ಆ ಮೊದಲನೇ ಸೆಂಟೆನ್ಸ್ ಭಾಳ ಮುಖ್ಯ, ಯಮುನಾಚಾರ್ಯರ ಆಶೀರ್ವಾದ ನನಗಿದ್ರೆ, ಅಂದರೆ ಆಶೀರ್ವಾದ ಸಿಕ್ತು ಅಂತ ಹೇಳಿದಾಗೆ, ಅಂದರೆ ನೀನು ತೊಗೋಬೇಕು ಜವಾಬ್ದಾರಿ ಅಂತ ಹೇಳ್ದಂಗೆ ಆಯಿತು. ಅದಾದಮೇಲೆ ಪ್ರತಿಜ್ಞೆ ಮಾಡಿದ ಹಾಗೆ ಅವ್ರ ಬೆರಳು ಸೀದಾಯಿತಂತೆ. ಆನಂತರ ಯತಿಮೇಯದ ಸಂಸ್ಕಾರಕ್ಕೆ ಅನುಗುಣವಾಗಿ ಯಮುನಾಚಾರ್ಯರನ್ನು ಬೃಂದಾವನಕ್ಕೆ ಬಿಜಿಯಂಗೈದರು. ಕಾರ್ಯ ಮುಗಿದ ಮೇಲೆ ಮಹಾಪೂರ್ಣರು ಹೇಳಿದಂತೆ, ಅಲ್ಲಪ್ಪ ಬಂದಿದ್ದೀರಿ, ಹೇಗಾದರೂ ರಂಗನಾಥನ ದರ್ಶನ ಮಾಡಿಕೊಂಡು ಆಮೇಲೆ ಕಾಂಚೀಪುರಕ್ಕೆ ಹೋಗಿ ಅಂತ ಹೇಳಿದ್ರಂತೆ. ಇವರಿಗೆ ಮನಸ್ಸು ಕೆಟ್ಟ ಹೋಗಿದೆ, ಯಾರನ್ನು ಹುಡ್ಕೊಂಡು ಬಂದಿದ್ನೋ, ಆಚಾರ್ಯರಿಲ್ಲ, ಗುರುಗಳಿಲ್ಲ. ಹೇಳಿದ್ರಂತೆ, ದಯಾಮಯನಾದ ರಂಗನಾಥ ಇವನು, ದಯಾಮಯ ಆದ ನನ್ನ ಮಟ್ಟಿಗೆ ನಿರ್ದಯ ಆಗಿದ್ದಾನೆ, ಗುರುಗಳು ದರ್ಶನ ಮಾಡಿಸ್ಲಿಲ್ಲ, ಆದ್ದರಿಂದ ನಾನು ದರ್ಶನ ಮಾಡಲ್ಲ ಅಂಥೇಳಿ ರಂಗನಾಥನ ದರ್ಶನ ಮಾಡಲಾರದೆ ಹಾಗೆ ವಾಪಸ್ ಕಾಂಚಿಗೆ ಹೋದರು.

0: रेडियो सारंग 107.8 एफएम
1: ದಯವಿಟ್ಟು ಗಮನಿಸಿ, ಸಾಧನೆಯಲ್ಲಿ ಅತ್ಯಂತ ವಿಶಿಷ್ಟವಾದಂಥ ತ್ರಿವಿಕ್ರಮ ಹೆಜ್ಜೆ ಇಟ್ಟಂಥವರು ಅಧ್ಯಾತ್ಮದಲ್ಲಿ ಮೈಲುಗಲ್ಲಾಗಿ ನಿಂತ್ಕೋತಾರೆ. ಯಾರು ತಮ್ಮ ಮಿತಿಗಳನ್ನು ದಾಟಿ ಹೋಗಿದ್ದಾರೋ ಅವರು ಮಾತ್ರ ನೆನಪಿನಲ್ಲಿದ್ದಾರೆ. ಎಲ್ಲೂ ಒಂದು ಮಿತಿ ಇದೆ, ಪ್ರತಿಯೊಂದಕ್ಕೊಂದು ಮಿತಿ ಇದೆ, ಸನ್ಯಾಸ ಧರ್ಮಕ್ಕೂ ಒಂದು ಮಿತಿ ಇದೆ. ಆ ಮಿತಿಯನ್ನು ದಾಟಿ ಆ ತಮ್ಮ ವೃತ್ತಿಯನ್ನು ಧರ್ಮವನ್ನು ಕೆಡಿಸದೇನೆ ಇನ್ನೂ ಉನ್ನತಿಗೆ ತಗೊಂಡು ಹೋದವರು, ಅದು ಬಹಳ ಮುಖ್ಯ. ಮಿತಿಯನ್ನು ದಾಟಿ ಧರ್ಮವನ್ನು ಕೆಡಿಸಿದವರು ಬಹಳ ಜನ ಇದ್ದಾರೆ. ಮಿತಿಯನ್ನು ದಾಟಿ ಆ ಧರ್ಮವನ್ನು ಎತ್ತರಕ್ಕೆ ತಗೊಂಡು ಹೋದವರು ಬಹಳ ಅಪರೂಪ. ಅಂಥವರೇ ದೊಡ್ಡ ಮೈಲಿಗಲ್ಲಾಗಿ ನಿಂತಿದ್ದಾರೆ. ಅದಕ್ಕೆ ರಾಮಾನುಜರು ದೊಡ್ಡವರು ಯಾಕೆ ಆಗ್ತಾರೆ ಅಂದರೆ, ಯಾವುದು ರಹಸ್ಯ ಮಂತ್ರ ಯಾರಿಗೂ ಹೇಳಬೇಡಿ ಅಂದದ್ದನ್ನು ಎಲ್ಲರ ಮುಂದೆ ಹೇಳಿಬಿಟ್ಟು ನಾನು ನರಕಕ್ಕೆ ಹೋದರೂ ಅಡ್ಡಿಯಿಲ್ಲ, ಅವರು ಸ್ವರ್ಗಕ್ಕೆ ಹೋಗಲಿ ಅಂತ ಹೇಳುವಂಥ ಬುದ್ಧಿ. ದಲಿತರಿಗೆ ಅವಕಾಶ ಕೊಟ್ಟಂಥದ್ದು, ಮುಂದೆ ನೋಡ್ತೀವಿ ಮೇಲ್ಕೋಟೆಯಲ್ಲಿ ದರ್ಶನ ಮಾಡಿ ದಾಸಾರ್ಯ ಪರಂಪರೆ ಹಾಕ್ಬಿಟ್ರು. ರಾಘವೇಂದ್ರ ಸ್ವಾಮಿಗಳು ಹಾಗೆ ಮಾಡಿದ್ದಲ್ವಾ? ಕನಕದಾಸರು ಬಂದು ಕೇಳಿದಾಗ ತುಗಪ್ಪ ಕನಕ ಅಂತ ಕೊಟ್ಟರೆ ಸಾಸಿವೆ ಕೊಟ್ಟರು ಅವರು. ಸಾಸಿವೆ ತಿನ್ನೋಂಗಿಲ್ಲ ಅವಾಗ, ಆದರೆ ರಾಯರು ತೊಗೊಂಡ್ರು, ಅದನ್ನು ತೊಗೊಂಡು ಇವತ್ತಿಂದ ಸಾಸಿವೆ ನಡೀತದೆ ನಮಗೆ ಅಂತ ಹೇಳಿ ಸ್ವೀಕಾರ ಮಾಡಿದ್ದು. ಕನಕದಾಸ ನಮ್ಮವನು ಅಂತ ಹೇಳಿದ್ದು. ಯಾವಾಗ ದಾಟಿ ಹೋಗ್ತೀವ ಬೌಂಡ್ರಿನ, ರಾಘವೇಂದ್ರ ಸ್ವಾಮಿಗಳು ಆ ಮುಸ್ಲಿಂ ದೊರೆ ಕಡೆ ಹೋಗಿ ಆ ದೊರೆ ಮಾಂಸದ ಆಹಾರ ಇಟ್ಟದ್ದು ಅದನ್ನು ಹಣ್ಣನ್ನು ಮಾಡಿ ಅವನ ಮನಸ್ಸನ್ನು ಗೆದ್ಕೊಂಡ್ಬರಲಿಲ್ವಾ? ನಾನು ಹೋಗೋದಿಲ್ಲ ಅಂತ ಧಿಕ್ಕರಿಸಿ ಹೋಗಲಿಲ್ಲ. ಅಂದರೆ ತಮ್ಮ ಹಾಕಿದಂಥ ಮಿತಿಗಳನ್ನು ದಾಟಿ ಮೇಲೆ ಹೋದರೂ ಆದರೆ ಧರ್ಮವನ್ನು ಕೆಡಿಸಲಿಲ್ಲ. ಶಂಕರಾಚಾರ್ಯರು ಮಾಡಲಿಲ್ವಾ? ಅದ್ಭುತ. ಶಂಕರ ಭಗವತ್ಪಾದರು ಮಾಡಿದ್ದು, ಆ ಕಾಶಿಯಲ್ಲಿ ನಿಂತ್ಕೊಂಡಾಗ ರಸ್ತೆಯಲ್ಲೊಬ್ಬ ಚಾಂಡಾಲ ಬರ್ತಾನೆ, ದೂರ ಸರಿ ಅಂತಾರೆ. ಆತ ಕೇಳ್ತಾನೆ, ಸರಿ ಅಂದದ್ದು ಯಾರಿಗೆ? ನನ್ನ ದೇಹಕ್ಕೋ ಒಳಗಿನ ಆತ್ಮಕ್ಕೋ ಅಂತ. ತಕ್ಷಣ ದೀರ್ಘದಂಡ ನಮಸ್ಕಾರ ಮಾಡಿ, ಹೌದಪ್ಪ ಮಹಾರಾಯ ನನ್ನ ಬುದ್ಧಿ ಬಂತು. ಈ ತಕ್ಷಣ ಕರೆಕ್ಟಿಂಗ್ ದೆಮ್ಸೆಲ್ಸ್, ತಮ್ಮನ್ನು ತಿದ್ದುಕೊಳ್ಳುವಂಥದ್ದು, ಆ ಚಂಡಾಲಿಗೆ ನಮಸ್ಕಾರ ಮಾಡುವಂಥ ಮನಸ್ಸಿದೆಯಲ್ಲ ಶಂಕರಾಚಾರ್ಯರಿಗೆ ಮಾತ್ರ ಅಪರೂಪವಾಗಿ ಸಿಕ್ಕಿದ್ದದ್ದು. ಅದಕ್ಕಿಂತ ದೊಡ್ಡದು ನನಗನಿಸಿದ್ದು, ಸನ್ಯಾಸ ತಗೊಂಡ ಮೇಲೆ ತನ್ನ ಪೂರ್ವಾಶ್ರಮಕ್ಕೆ ಯಾವುದೂ ಸಂಬಂಧ ಇಲ್ಲ ಸನ್ಯಾಸಿಗಳಿಗೆ, ಆದರೆ ಶಂಕರಾಚಾರ್ಯರು ಒಬ್ಬರೇ ಬಂದು ತಾಯಿ ಅಂತ್ಯ ಸಂಸ್ಕಾರ ಮಾಡಿದ್ರು. ಜನ ನಕ್ರೆ ಅಂತ ಅವಾಗ, ಏ ನೀವು ಮಾಡಬಾರ್ದು, ಅದನ್ನು ಯಾಕೆ ಮಾಡ್ತೀರಿ ಸನ್ಯಾಸಿ ಅಂತ. ಅವ್ರು ಹೇಳ್ತಾರೆ, ತಾಯಿಕ್ಕಿಂತ ದೊಡ್ಡದಾಗಿ ಯಾವ ಧರ್ಮನೂ ಇಲ್ಲ ಹೋಗಿ ಅಂತ. ಇದು ಮಿತಿಗಳನ್ನು ದಾಟುವಂಥ ಬಗೆ, ಇದನ್ನು ತ್ರಿವಿಕ್ರಮ ಹೆಜ್ಜೆ ಅಂತ ಕರಿತೇನೆ ನಾನು. ಇದು ಬಹಳ ಮುಖ್ಯ ಸ್ವಾಮಿ. ಯಾಕೆ ಕೆಲವರನ್ನು ಮಾತ್ರ ನೆನೀತೇವೆ ಅಂದರೆ, ಅವರ ಮಿತಿಗಳನ್ನು ದಾಟಿ ಹೋದವರು. ಇದನ್ನು ನಾನು ಸೀಮೋಲ್ಲಂಘನ ಅಂತ ಕರಿತೀವಿ ನಾವು. ದಸರೆ ದಿವಸ ಮಾಡ್ತೀವಿ ನಾವು, ಸೀಮೆಗಳನ್ನು ದಾಟಿ ಹೋಗಬೇಕು ಅಂತ. ಎಷ್ಟು ಸಾಂಕೇತಿಕವಾದಂಥ ಕಾರ್ಯಕ್ರಮ ಅಂದರೆ, ನಾವು ಕೂಡ ಸೀಮೋಲ್ಲಂಘನ ಮಾಡ್ಕೋಬೇಕು. ಅಲ್ಲಲ್ಲಿ ಮಿತಿಗಳನ್ನು ಹಾಕೊಂಡು, ನಾನು ಇಷ್ಟೇ ಪಾ, ಇದಕ್ಕಿಂತ ಹೆಚ್ಚಿಗೆ ಮಾಡೋಕ್ಕಾಗಲ್ಲ ನನಗೆ. ಗೆರೆ ಹಾಕ್ಕೊಂಡದ್ದು ನಾನು, ಯಾರೂ ಗೆರೆ ಹಾಕಿಲ್ಲ. ಅದಕ್ಕೆ ನಾನು ಒಂದು ಸೆಂಟೆನ್ಸ್ ಬರಿತೀನಿ ಯಾವಾಗಲೂ ನಾನು ಬರೆದಾಗ, ನನ್ನ ಇಮೇಲಲ್ಲೂ ಅದೇ ಇದೆ. ಕ್ರಿಯೇಟಿವಿಟಿ ಈಸ್ ಆಲ್ ಅಬೌಟ್ ಸ್ಟ್ರೆಚಿಂಗ್ ಯುವರ್ ಸೆಲ್ಫ್ ಟು ಯುವರ್ ಲಿಮಿಟ್ಸ್, ಓನ್ಲಿ ಟು ಡಿಸ್ಕವರ್ ದೇರ್ ಆರ್ ನೋ ಲಿಮಿಟ್ಸ್ ಅಂತ. ಸೃಜನಶೀಲತೆ ಅಂದರೆ ನಮಗೆ ಎಳಿಬೇಕು ಬೌಂಡ್ರಿ ಒಳಗು. ಬೌಂಡ್ರಿ ಇಲ್ಲ ಅಂತ ಗೊತ್ತಾಗಬೇಕು ನಮಗೆ, ಅದು ಗೊತ್ತಾಗೋದೇ ಇಲ್ಲಲ್ಲ. ಬೇಂದ್ರೆ ಒಂದು ಕವನ ಬರೆದಿದ್ದಾರೆ, ಪೂರ್ತಿ ಕವನ ಹೇಳಲ್ಲ, ಒಂದೇ ನಾಲ್ಕು ಸಾಲು ಹೇಳ್ತೀನಿ ಅವ್ರದ್ದು. ಅವ್ರು ಬರೀತಾರೆ ಸೀಮೋಲ್ಲಂಘನ ಅಂತ ಒಂದು ಕವನ ಬರೀತಾರೆ. ಎಷ್ಟು ಚಂದ ಬರೆದಿದ್ದಾರೆ. ಪಡುವಣ ಹೋಗೋಣ ಬಾ ಇನ್ನು ಸೀಮೆಯನ್ನು ದಾಟಿ, ಹೋಗೋಣ ಬಾ ಇನ್ನು ಸೀಮೆಯನ್ನು ದಾಟಿ, ಪಡುವಣದ ಶಕ್ತಿಯಲ್ಲಿ ಮೂಡಣದ ಭಕ್ತಿ. ಕಂಪ್ಲೀಟ್ ಇಂಟಿಗ್ರೇಷನ್ ಇದು. ಪಡುವಣದ ಶಕ್ತಿಯಲ್ಲಿ ಮೂಡಣದ ಭಕ್ತಿ, ಬಡಗಣದ ಭುಕ್ತಿಯಲ್ಲಿ ತೆಂಕಣದ ಮುಕ್ತಿ. ಬಡಗಣದ ಭುಕ್ತಿಯಲ್ಲಿ ತೆಂಕಣದ ಮುಕ್ತಿ, ಒಡನೊಡನೆ ನೆರೆಬೆರೆತು ಹೊಸತಾಯಿತು ಯುಕ್ತಿ. ಇಡಿಯಾಗೋಣ ಬಾ ಸೀಮೆಯನ್ನು ದಾಟಿ, ಇಡಿಯಾಗೋಣ ಬಾ ಸೀಮೆಯನ್ನು ದಾಟಿ. ಪ್ರತಿ ಕ್ಷಣಕ್ಕೂ ಸೀಮೆಯನ್ನು ದಾಟಬೇಕಾಗ್ತದೆ.

0: ಹಾಯ್, ನಾನು ಗುರುಕಿರಣ್ ಮಾತಾಡ್ತಾ ಇದ್ದೀನಿ. ನೀವು ಕೇಳ್ತಾ ಇದ್ದೀರಾ ಸಾರಂಗ್ FM 107.8. ಇದು ಬಣ್ಣ ಬಣ್ಣದ ಬದುಕು.
1: ನಾನು ಸ್ವಲ್ಪ ನೆನಪಿದೆ, ನಾನು ಯಾವುದೋ ಬೇರೆ ದೇಶದಲ್ಲಿದ್ದಾಗ ಶಿಕ್ಷಣದ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ನಾವು ಇವತ್ತು ಶಿಕ್ಷಣಕ್ಕೆ ಎಜುಕೇಷನ್ ಅಂತ ಕರಿತೇವೆ. ಎಜುಕೇಷನ್ ಅನ್ನೋದು ಇಂಗ್ಲೀಷ್ ಪದ ಅಲ್ಲ, ಅದು ಲ್ಯಾಟಿನ್ ಪದ. ಅದು ಬಂದದ್ದು ಮೂಲ ಎಡ್ಯುಕೇರ್ ಅಂತ ಪದದಿಂದ ಬಂದದ್ದು. ಎಡ್ಯುಕೇರ್ ಅಂದ್ರೆ ಟು ಡ್ರಾ ಔಟ್. ಅದನ್ನು ವಿವೇಕಾನಂದರು ಅದ್ಭುತವಾಗಿ ಹೇಳ್ತಾರೆ, ಎಜುಕೇಷನ್ ಇಸ್ ದಿ ಮ್ಯಾನಿಫೆಸ್ಟೇಷನ್ ಆಫ್ ದಿ ಪರ್ಫೆಕ್ಷನ್ ಆಲ್ರೆಡಿ ಇನ್ ಮ್ಯಾನ್. ಮನುಷ್ಯನಲ್ಲಿರುವಂತಹ ಪರಿಪೂರ್ಣತೆಯನ್ನು ಹೊರಗೆ ತೆಗೆಯೋದು ಎಜುಕೇಷನ್, ಶಿಕ್ಷಣ. ಅದು ಮಗುಗೆ ಯಾವುದೋ ಶಕ್ತಿ ಇದೆ, ಹೊರಗೆ ತೆಗಿಬೇಕು. ಎಡ್ಯುಕೇರ್ ಅಂದರೆ ಒಳಗಿರೋ ಶಕ್ತಿಯನ್ನು ಹೊರಗೆ ತೆಗಿಬೇಕು ಅಂತ. ಈಗ ಸುಮಾರು ಒಂದು 25 ವರ್ಷದಿಂದ ದೊಡ್ಡ ಚರ್ಚೆ ನಡೀತಾ ಇದೆ ಪ್ರಪಂಚದಾದ್ಯಂತ. ಎಡ್ಯುಕೇರ್ ಅಲ್ಲ ಪದ, ಅದು ಎಡ್ಯುಸೆರೆ ಅಂತ ಇನ್ನೊಂದು ಪದ ಇದೆ, ಅದು ಶಿಕ್ಷಣ ಎಜುಕೇಷನ್ ಮೂಲ ಪದ ಅಂತ. ಎರಡು ಪದ ಈಗ, ಎಡ್ಯುಕೇರ್ ಅಂತ ಒಂದು, ಎಡ್ಯುಸೆರೆ ಅಂತ. ಎರಡರ ವ್ಯತ್ಯಾಸ ಏನು ಅಂದರೆ, ಎಡ್ಯುಕೇರ್ ಅಂತ ಹೇಳುತ್ತೆ ಇರೋದನ್ನು ಗಟ್ಟಿ ಮಾಡಬೇಕು, ಇರೋದನ್ನು ಡ್ರಿಲ್ ಮಾಡಬೇಕು, ವಿಷಯ ಗೊತ್ತಿದೆಯಾ ಗಟ್ಟಿ ಮಾಡಬೇಕು ಅದನ್ನು, ಅದು ಎಡ್ಯುಕೇರ್. ಎಡ್ಯುಸೆರೆ ಅಂದರೆ ದಾಟಿ ಹೋಗೋದು, ದಾಟಿ ಹೋಗುವಂಥದ್ದು. ಆ ಸೆಷನಿಗೆ ನಾನು ಚೇರ್ಮನ್ ಆಗಿದ್ದೆ. ಇಬ್ಬರು ಜಗಳಾಡ್ತಾರೆ ಪಂಡಿತರು, ಎಡ್ಯುಕೇರ್ ಕರೆಕ್ಟು ಅಂತ, ಎಡ್ಯುಸೆರೆ ಅಂತ ಕರೆಕ್ಟು. ನಾನು ಹೇಳಿದೆ ಸಮನ್ವಯ ಬುದ್ಧಿ, ಎರಡೂ ಸರಿನೇ. ಶಿಕ್ಷಣ ಅಂದರೆ ಎರಡೂ ಇರಬೇಕು. ತಾವು ದಯವಿಟ್ಟು ಗಮನಿಸಿ, ತಾವು ಯಾರಾದರೂ ಶಾಸ್ತ್ರೀಯ ಸಂಗೀತ ಕಲ್ತಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಯಾವುದೇ ಒಂದು ರಾಗ ಕಲಿಬೇಕಾದ್ರೆ ಸುಲಭ ಅಲ್ಲ. ಕೆಲವರು ವರ್ಷಗಟ್ಟಲೆ ಕಲ್ತಿದ್ದಾರೆ ಒಂದು ರಾಗ ಕಲಿಬೇಕು ಅಂತ. ಅದು ಆರೋಹಣ ಏನು, ಅವರೋಹಣ ಏನು, ಆಲಾಪಗಳು ಹೇಗೆ, ಒಂದು ಚೂರು ತಪ್ಪಿದ್ರೆ ಓ ರಾಗ ಕೆಟ್ಟೋಯ್ತು ಅಂತೀವಿ ನಾವು. ಆ ರಾಗದ ಮಿತಿಗಳನ್ನು ಗುರುತು ಮಾಡ್ಕೋಬೇಕು, ಎಲ್ಲವನ್ನು ಕಲಿಬೇಕು ರಾಗದೊಳಗಿರೋದನ್ನು. ರಾಗದ ಮಿತಿಗಳನ್ನು ಗುರುತು ಮಾಡ್ಕೊಂಡು ಅಲ್ಲೇ ಉಳಿದ್ರೆ ರಾಗದ ಸ್ಪೆಷಲಿಸ್ಟ್ ಆಗ್ತೀವಿ ನಾವು, ಆದರೆ ಅಲ್ಲೇ ಉಳಿದ್ರೆ ಮುಂದೆ ದೊಡ್ಡವರಾಗಲ್ಲ. ರಾಗದ ಮಿತಿಗಳನ್ನು ಗುರುತಿಸಬೇಕು, ರಾಗ ಮಿತಿಗಳನ್ನು ದಾಟಿ ಹೋಗಬೇಕು. ಇದೇ ಬಾಲಮುರಳೀಕೃಷ್ಣರಂಥವರಿಗೆ ಅಷ್ಟೊಂದು ರಾಗ ಸೃಷ್ಟಿ ಮಾಡೋಕ್ಕೆ ಹೆಂಗೆ ಸಾಧ್ಯ ಆಗ್ತಿತ್ತು. ಪ್ರತಿಯೊಂದು ರಾಗವನ್ನು ಕಲ್ಕೋಬೇಕು, ಮಿತಿಗಳನ್ನು ಅರಿಬೇಕು, ದಾಟಿ ಹೋಗಬೇಕು. ಇದು ಬಹಳ ಮುಖ್ಯ. ಯಾರು ನಾವು ಬೌಂಡ್ರಿ ಹಾಕೊಂಡು ಒಳಗೆ ಕೂತ್ಕೊಂಡ್ಬಿಡ್ತೀವೋ ಅದರೊಳಗೆ ಪರಿಪೂರ್ಣರಾಗ್ತೀವಿ, ಹೊಸದನ್ನು ಸೃಷ್ಟಿ ಮಾಡೋಕ್ಕಾಗೋದಿಲ್ಲ. ಸೀಮೋಲ್ಲಂಘನ ಅಂದ್ರೆ ಅದು. ಎಜುಕೇಷನ್ ಅಂದರೆ ನಮ್ಮ ಮಿತಿಗಳನ್ನು ಗುರುತಿಸಬೇಕು, ಮಿತಿಗಳು ಇರೋದೇ ದಾಟೋದಕ್ಕೆ ಅಂತ ಗೊತ್ತಿರಬೇಕು ನಮಗೆ, ಮಿತಿಗಳು ಇರೋದೇ ದಾಟೋದಕ್ಕೆ ಅಂತ ಸೀಮೋಲ್ಲಂಘನ ಆಗಬೇಕು. ಪೇಜಾವರ್ ಶ್ರೀಗಳು ಮಾಡಲಿಲ್ವಾ? ನಾವು ಸಣ್ಣವರಿದ್ದಾಗ ಕೇಳಿದಾಗ ರೆವಲ್ಯೂಷನರಿ ಅನಿಸ್ಲಿಲ್ವಾ? ಹರಿಜನ ಕೇರಿ ಹೋದರು ಅಂತ ಹೇಳಿ ಎಷ್ಟು ವಿಮರ್ಶೆ ಆಯಿತು ಅವ್ರ ಬಗ್ಗೆ, ಆದರೆ ನೆನೆಸೋ ಜನ ಅವರನ್ನೇ, ಯಾಕೆಂದರೆ ಸೀಮೋಲ್ಲಂಘನ ಮಾಡಿದವರು ಅಂತ. ಅದಕ್ಕೆ ನನಗೆ ರಾಮಾನುಜಾಚಾರ್ಯ ಬಗ್ಗೆ ಆ ಪ್ರೀತಿ, ಆ ಅಂತಃಕರಣ ಬಂದಿರೋದು ಅದಕ್ಕೋಸ್ಕರ.

0: என் அமிர்த சோமேஸ்வர் ரேடியோ சார் அங்கு ஏப்பல கேண்டு சந்தோஷப்படையில
1: கண்டொடே பல தூப்பே நாளென கிரிஞ்சிடித்தின மாணிகோ இத்த தூதக ஒப்ப பாடின பத்தைதல கல கல
2: கான்சியஸ் எக்ஸ்பான்ஷன் ஆஃப் மைண்ட் ಅದು ಆಕ್ಸಿಡೆಂಟ್ಲಿ ಆದದ್ದಲ್ಲ, ಪ್ರಯತ್ನ ಪೂರ್ವಕವಾಗಿ ಮಿತಿಗಳನ್ನು ದಾಟಿ ಹೋಗುವಂಥದ್ದು. ಇಲ್ಲದಿದ್ರೆ ಅವರೊಂದ್ಸಲ ಸ್ನಾನ ಮಾಡಿ ಬರ್ತಾರೆ ದೇವಸ್ಥಾನದಲ್ಲಿ, ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿ ಬರಬೇಕಾದ್ರೆ ಧನುರ್ದಾಸನೂ ಸ್ನಾನ ಮಾಡ್ತಾನೆ, ಮಠಕ್ಕೆ ಬರಬೇಕು ಅವರು. ಬರಬೇಕಾದ್ರೆ ಆ ಧನುರ್ದಾಸನ ಹೆಗಲ ಮ್ಯಾಲೆ ಕೈ ಇಟ್ಕೊಂಡು ಬರ್ತಾರೆ. ಸಂಪ್ರದಾಯವಾದಿಗಳು ಹುಬ್ಬು ಗಂಟು ಹಾಕ್ಕೊಂಡ್ಬಿಡ್ತಾರೆ. ಇದೇನ್ರಿ ಇದು? ಸ್ವಾಮಿಗಳು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಬರುವಾಗ ಆ ಶೂದ್ರನ ಹೆಗಲ ಮ್ಯಾಲೆ ಕೈ ಇಟ್ಕೊಂಡು ಬರ್ತಾರೆ ಅಂತ. ಅವ್ರಿಗೇನು ದುಃಖ ಇಲ್ಲ ಅದರೊಳಗೆ, ಯಾಕಂದ್ರೆ ಧನುರ್ದಾಸ ನಿಜವಾಗ್ಲೂ ಏನು ಅಂತ ಅವ್ರಿಗೆ ಗೊತ್ತಿದೆ. ಧನುರ್ದಾಸನ ದೇಹ ಹುಟ್ಟು ಸಂಬಂಧ ಇಲ್ಲ, ಹುಟ್ಟಿದ ಅವನ ಆಕ್ಸಿಡೆಂಟ್ ಅವನ ಜವಾಬ್ದಾರಿ ಅಲ್ಲ ಅದು. ಆದರೆ ಹುಟ್ಟಿದ್ಮೇಲೆ ಅವನು ಏನಾದ ಅನ್ನೋದು ಮುಖ್ಯ, ಅದನ್ನು ಗುರುತಿಸಿ ಮಾಡಿದ್ರಲ್ಲ ಅದು ಬಹಳ ದೊಡ್ಡ ಕೆಲಸ ಆಗಿತ್ತು. ಅದಕ್ಕೆ ನಾನು ಹೇಳ್ತೀನಿ, ರಾಮಾನುಜರು ವೈಷ್ಣವ ಸಿದ್ಧಾಂತವನ್ನು ಪ್ರವರ್ತಿಸುವಾಗ ವೈಷ್ಣವ ಮತ್ತು ಭಕ್ತಿ ಸಿದ್ಧಾಂತ ಎರಡೂ ತುಂಬ ಜನಪ್ರಿಯ. ಅದು ಜನಪ್ರಿಯ ಆಗೋದಕ್ಕೆ ಸಿದ್ಧಾಂತ ಒಂದೇ ಕಾರಣ ಅಲ್ಲ, ಅವ್ರ ವ್ಯಕ್ತಿತ್ವವೂ ಕಾರಣ ಆಗಿತ್ತು. ನಾನು ಏನು ಹೇಳ್ತೀನಿ ಅನ್ನೋದು ನಾನು ಹೇಳೋ ವಿಷಯದ ಬಗ್ಗೆ ಅಲ್ಲ, ಹೇಳುವಂಥ ವ್ಯಕ್ತಿ ಮೇಲೆ ವ್ಯಕ್ತಿತ್ವದ ಮೇಲೂ ಕಾರಣ ಆಗುತ್ತೆ. ಹಾಗೆ ರಾಮಾನುಜರ ವ್ಯಕ್ತಿತ್ವ ಎಷ್ಟು ದೊಡ್ಡದಾಗಿತ್ತು ಅಂದರೆ ಸರ್ವ ಸಮಾನತೆಯನ್ನು ರೂಢಿಯಲ್ಲಿ ತಂದಂಥ ಮಹಾಂತರಾಗಿದ್ದರು ಅವರು ಅಂತ. ಆಗಿನ ಕಾಲದಲ್ಲಿ ಒಬ್ಬ ಚೋಳ ರಾಜ ಇದ್ದ, ಅವನ ಹೆಸರು ಭಾಳ ಚೆನ್ನಾಗಿದೆ, ಕ್ರಿಮಿಕಂಠ ಅಂತ. ಇದು ಯಾಕೋ ಏನು ಅವನ ಹೆಸರು ಹಂಗೆ ನನಗೆ ಗೊತ್ತಾಯ್ತು, ನಂತರ ಗೊತ್ತಾಯ್ತು, ಬೇರೆ ಪುಸ್ತಕ ಓದಾಗ ಗೊತ್ತಾಯಿತು. ಈ ಗಂಡಮಾಲೆ ರೋಗ ಅಂತ ಬರ್ತದೆ, ಕುತ್ತಿಗೆಗೆ ಗಂಟು ಗಂಟು ಗಂಟು ಆಗಿಬಿಡ್ತದೆ, ಅವನು ಆಗಿತ್ತು ಅನಿಸುತ್ತೆ, ಅದಕ್ಕೆ ಕ್ರಿಮಿಕಂಠ ಅಂತ ಕರೆದಿರ್ಬೇಕು ಅವನ. ಅವನ ಹೆಸರು ಒಂದು ಏನೊಂದು ಕುಲೋತ್ತುಂಗ ಚೋಳ ಅಂತ ಅವನ ಹೆಸರು, ಹೆಸರೇ ಕುಲೋತ್ತುಂಗ ಚೋಳ. ಅವನು ಕರೆಯೋದೆಲ್ಲ ಕ್ರಿಮಿಕಂಠ ಅಂತ ಕರಿತಾ ಇದ್ರು. ಅವನು ಬಹಳ ಅಸಹಿಷ್ಣು ಮನುಷ್ಯ, ಇಬ್ಬರಿದ್ರು ಅವ್ರ ಅಂತ, ಅಧಿ ರಾಜೇಂದ್ರ ಅಂತ ಒಬ್ಬವ, ಕುಲೋತ್ತುಂಗ ಚೋಳ ಅಂತ, ಇಬ್ಬರು ಬಹಳ ಅಸಹಿಷ್ಣುಗಳು. ಅವ್ರು ಎಷ್ಟರ ಮಟ್ಟಿಗೆ ಅವರು ಆಗಿತ್ತಂದ್ರೆ, ಚಿದಂಬರ ಶಿವದೇವಾಲಯದಲ್ಲಿದ್ದಂಥ ಗೋವಿಂದರಾಜ ವಿಷ್ಣು ವಿಗ್ರಹವಂತಾಗ ಸಮುದ್ರಕ್ಕೆ ಹಾಕ್ಬಿಟ್ಟಿದ್ದ. ಅವನು ವಿಷ್ಣು ವಿಗ್ರಹ ಇರ್ಕೂಡೋದಿಲ್ಲ ಅಂತ ಎತ್ತ ಹಾಕ್ಬಿಟ್ಟಿದ್ದ. ಅದಕ್ಕೆ ದಾಖಲೆಗಳಿದ್ದಾವೆ. ಒಬ್ಬರು ಕೆ ನೀಲಕಂಠ ಶಾಸ್ತ್ರಿಗಳು ಅನ್ನೋರು ದ ಚೋಳಾಜ್ ಅನ್ನುವಂಥ ಅದ್ಭುತ ಗ್ರಂಥ, ಅದ್ರಲ್ಲಿ ದಾಖಲೆ ಮಾಡಿದ್ದಾರೆ ಅವರು ಏನೇನಾಯಿತು ಅವಾಗ ಅಂತ. ಆ ಕ್ರಿಮಿಕಂಠ ಶೈವ ಮತಾವಲಂಬಿ ಆಗಿದ್ದ, ಏನು ತಪ್ಪೇನಿಲ್ಲ ಅದರೊಳಗೆ. ಆದರೆ ಅವನು ಏನು ಹಠ ಅಂದರೆ, ತನ್ನ ರಾಜ್ಯದಲ್ಲಿ ಇರುವಂಥವ್ರು ಎಲ್ಲರೂ ಶಿವದೀಕ್ಷೆ ತಗೋಬೇಕು, ಬೇರೆ ಹಾದಿ ಇಲ್ಲ ಅವ್ರಿಗೆ. ಅದಕ್ಕೆ ಅವನು ಏನು ಮಾಡ್ತಿದ್ದ ಅಂತ, ಹೊಸ ಐಡಿಯಲ್ ಮಾಡಿದ್ದ ಮೆಥಡ್. ಅವನು ಏನು ಮಾಡಿದ್ದ ಅಂದರೆ, ಎಲ್ಲರ ಹತ್ರ ಹೋಗಬೇಕು, ಬರ್ಸ್ಕೋಬೇಕು, ನಾನು ಶೈವ ಮತವನ್ನು ಒಪ್ಕೊಂಡಿದ್ದೇನೆ ಅಂತ ಬರೆದು ಸೈನ್ ಮಾಡಬೇಕು, ದಾಖಲೆ ಎಲ್ಲಕ್ಕೆ ಸೈನ್ ಹಾಕ್ಸ್ಕೊತಿದ್ದಂತೆ, ಸೈ ಹಾಕ್ಸ್ಕೋಬೇಕು. ಇದ್ರ ಹೊಡಿತಿದ್ದ, ಲೂಟಿ ಮಾಡಿಸ್ತಿದ್ದ. ಆ ಹೆದರ್ಕೊಂಡು ಬೆದರ್ಕೊಂಡು ಪಾಪ ಜನ ಸೈನ್ ಮಾಡಿ ಸೈ ಮಾಡ್ತಿದ್ರು, ನಾವು ಶೈವ ಮತವನ್ನು ಒಪ್ಕೊಂಡಿದ್ದೇವೆ ಅಂತ ಎಲ್ಲರೂ ಮಾಡ್ತಾ ಇದ್ರಂತೆ. ಸಾಕಷ್ಟು ಜನ ವೈಷ್ಣವರನ್ನ ಹಿಡಿದು ಜೈಲಿಗೆ ಹಾಕ್ತಿದ್ದ, ಶಿಕ್ಷೆ ಕೊಟ್ಟ, ಮೂರ್ತಿಗಳನ್ನು ತೆಗೆದು ಸಮುದ್ರಕ್ಕೆ ಬಾವಿಗೆ ಹಾಕ್ಬಿಟ್ಟ. ಕೆಲವು ದೇಶ ಬಿಟ್ಟು ಓಡೋದ್ರು, ರಾಜ್ಯ ಬಿಟ್ಟು ಓಡೋದ್ರು. ಈ ಹಿಂಸೆ ಲೂಟಿಗಳನ್ನು ತಾಳ್ಲಾರದೆ ಇಷ್ಟೊಂದು ಜನಕ್ಕೆ ಅನ್ಯಾಯ ಆಗೋದು ಬೇಡ ಅಂತ ಹೇಳಿ, ಕೂರೇಶರ ತಂಗಿ ಮಗ ನಾಲೂರಾನ್ ಅಂತ ಒಬ್ಬ ಇದ್ದ, ಆತ ಸೈನಿಕ ಆಗಿದ್ದ, ಸ್ವಲ್ಪ ಮನ್ನಣೆ ಇರುವಂಥ ಸೈನಿಕ. ಅವನು ಹೋಗಿ ರಾಜನ ಹೇಳಿದಂತೆ, ರಾಜರೇ, ಸುಮ್ಮ ಸುಮ್ಮನೆ ಪಾಪ ಸಣ್ಣ ಸಣ್ಣ ಜನರಿಗೆ ಯಾಕೆ ತೊಂದರೆ ಕೊಡ್ತೀರಿ, ಶೈವ ದೀಕ್ಷೆ ತಗೊಳ್ಳಿ ಅಂತ ಯಾಕೆ ಅಂತೀರಿ? ಅವಕ್ಕೊಂದು ಕೆಲಸ ಮಾಡಿ, ಇವರೆಲ್ಲರೂ ಗುರುಗಳೊಬ್ಬರಿದ್ದಾರೆ, ಶ್ರೀ ರಾಮಾನುಜರಿದ್ದಾರೆ, ಅವ್ರನ್ನ ಹಿಡ್ಕೊಂಬಂದ್ಬಿಡಿ, ಅವ್ರ ಕಡೆಯಿಂದ ನೀವು ಶೈವ ದೀಕ್ಷೆ ಕೊಡಿಸ್ಬಿಟ್ರೆ ಸಾಕು ಅವರಿಗೆ, ಅವರೇ ಹೇಳಿಬಿಟ್ಟು ಎಲ್ಲರೂ ಶೈವ ದೀಕ್ಷೆ ತಗೊಳ್ಳಿ, ಎಲ್ಲ ತೊಗೊಂಡ್ಬಿಡ್ತಾರೆ, ಚಿಂತೆ ಎಲ್ಲ ಹಾಗೆ ಮಾಡಿ ಅಂದ್ರಂತೆ.

0: ஹாய் நமஸ்கார, யா நிக்கல் அர்ஜுன் காபி கார்ட்.
1: நமஸ்கார, யா நிக்கல் விஜயகுமார் கொடியால் பைல் பாத்திருந்துள்ள
2: யானு லயன் கிஷோர் டிஷெட்டி லகுமி தண்ட குட்லா.
3: நமஸ்கார, யா நிக்கல் தெலிக்கத பள்ளி தேவதாஸ் காபி கார்ட்.
4: நமஸ்கார, யா நிக்கல் தத்தின குசந்தர் சின்ன விண்டி படேல் நிக்கிற கிளந்து பிளே 107.8 FM ரங்க ரங்கதா பதி. ஜெய் ஹே.
5: ಪಾಪ ಅವರು ರಾಮಾನುಜ್ ತೊಂದರೆ ಕೊಡಬೇಕು ಅಂತ ಹೇಳಿದ್ದಲ್ಲ. ಈ ಸಣ್ಣ ಸಣ್ಣ ಮಂದಿಗೆ ತೊಂದರೆ ಕೊಡೋದಕ್ಕಿಂತ ರಾಮಾನುಜರು ಹೇಗಾದರೂ ಪಾರಾಗ್ತಾರೆ, ಒಪ್ಪಿಸ್ತಾರೆ ಅಂತ ಒಂದು ನಂಬಿಕೆ. ತಕ್ಷಣ ಅವನೇನು ಮಾಡಿದ, ಕ್ರಿಮಿಕಂಠ ಸೈನಿಕರನ್ನು ಕಳಿಸಿದ್ದಂತೆ ಸೀದಾ ಹೋಗಿ ಶ್ರೀರಂಗಕ್ಕೆ ಹೋಗಿ ಅವ್ರನ್ನ ಕರ್ಕೊಂಬನ್ನಿ, ಅವ್ರು ಬಂದರೆ ಸರಿ, ಬರದೆ ಹೋದರೆ ಬಂಧನ ಮಾಡಿದ್ರೆ ಕರ್ಕೊಂಬನ್ನಿ ಅಂತ ಹೇಳಿದಂತೆ. ಅವನಿಗೊಂದು ವಿಚಿತ್ರ ಪರಿಸ್ಥಿತಿ ಇದೆ ಕ್ರಿಮಿಕಂಠನಿಗೆ. ರಾಮಾನುಜರ ಮೇಲೆ ಪ್ರೀತಿಯೂ ಇದೆ ಅವನಿಗೆ, ಯಾಕಂದರೆ ಅವನು 8 ವರ್ಷ ಹುಡುಗಾಗಿದ್ದಾಗ ತನ್ನ ಅಕ್ಕನಿಗೆ ಹಿಡಿದಂಥ ಪಿಶಾಚಿಯನ್ನು ಬಿಡಿಸ್ತೋರು ಇವರು ಅಂತ ಗೊತ್ತಿದೆ ಅವನಿಗೆ. ಚೋಳರಾಜನ ಮಗಳು ಪಿಶಾಚಿ ಬಿಡಿಸಿರ್ತಾರಲ್ಲ ಇವರು ಮೊದಲು, ಆದ್ದರಿಂದ ನಮ್ಮ ಅಕ್ಕನಿಗೆ ಪಾರ್ ಮಾಡಿದವರು ಇವರು ಅಂತ ಒಂದು ವಿಶ್ವಾಸ ಇದೆ. ಆದರೆ ಇವರು ವೈಷ್ಣವ ಪಥದವರು, ಕರ್ಕೊಂಬನ್ನಿ ಅಂತ ಕಳಿಸಿದಂತೆ. ಸೀದಾ ಸೈನಿಕರು ಬಂದುಬಿಟ್ರು ಶ್ರೀರಂಗಕ್ಕೆ, ಮಠದ ಹೊರಗೆ ಬಂದುಬಿಟ್ರು, ಪಾರ್ ಆಗೋಕ್ಕೆ ಚಾನ್ಸೇ ಇಲ್ಲ, ಅಷ್ಟು ಜನ ಬಂದುಬಿಟ್ಟಿದ್ದಾರೆ. ತಕ್ಷಣ ಕೂರೇಶ್ವರ ಏನು ಮಾಡಿದರು ಅಂದರೆ, ಗುರುಗಳೇ ಈ ಕ್ರಿಮಿಕಂಠ ಕಳಿಸಿದ್ದು ನಿಮ್ಮನ್ನು ಕೊಲ್ಲೋದಕ್ಕೆ ಕಳಿಸಿದ್ದು, ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅವನಿಗೆ, ನಾವು ನೋಡಿದ್ದೀವಿ ಎಷ್ಟು ಜನ ಕೊಂದು ಹಾಕಿದ್ದಾನೆ ಅವನು ಬೇರೆದವ್ರನ್ನ, ನಿಮ್ಮನ್ನು ಕೊಂದು ಬಿಡ್ತಾನೆ, ನಿಮ್ಮನ್ನು ಕೊಂದರೆ ಪ್ರಪಂಚಕ್ಕೆ ಅನ್ಯಾಯ ಆಗ್ತದೆ, ನೀವು ಬದುಕಬೇಕು, ಉಪಕಾರ ಆಗಬೇಕು, ಹೊರಗಡೆ ಹೋಗೋಕ್ಕೆ ಅವಕಾಶನೇ ಇಲ್ಲ, ಹೊರಗಡೆ ಬಂದುಬಿಡಿದ ಸೈನಿಕರೆಲ್ಲ, ಅದಕ್ಕೊಂದು ಕೆಲಸ ಮಾಡಿ, ನಿಮ್ಮ ಬಟ್ಟೆ ನನಗೆ ಕೊಡಿ, ಕಾಷಾಯ ವಸ್ತ್ರ ಹಾಕ್ಕೊಂಡ್ಬಿಡ್ತೀನಿ, ನನ್ನ ಬಿಳಿ ಬಟ್ಟೆ ನೀವು ಹಾಕ್ಕೊಳ್ಳಿ, ಹಾಕ್ಕೊಂಡು ದಯವಿಟ್ಟು ನಿಮ್ಮ ಸ್ನೇಹ ಕೆಲವು ಬಳಗದವ್ರನ್ನ ಕರ್ಕೊಂಡು, ಶಿಷ್ಯನ ಕರ್ಕೊಂಡು ಪಶ್ಚಿಮ ಮಾರ್ಗವಾಗಿ ಹೋಗ್ಬಿಡಿ, ನೀವು ಕಾಡಿದೆ ಹೊರಗಡೆ ಹೋಗ್ಬಿಡಿ ಅಂತ ಹೇಳಿದ್ರಂತೆ. ಇವ್ರು ಹೋಗಲ್ಲ ಅಂದರು, ನೀವು ಬಿಡಿ ಅದನ್ನು ಚಿಂತೆ ಮಾಡಬೇಡಿ, ಟೈಮ್ ಇಲ್ಲ ನಮಗೀಗ, ಸೈನಿಕರು ಹೊರಗೆ ನಿಂತ್ಕೊಂಡಿದ್ದಾರೆ. ಆಗ ಮಹಾಪೂರ್ಣರು ಬಂದ್ರಂತೆ, ಹೌದು ಅದೇ ಮಾಡೋದು ಒಳ್ಳೇದೀಗ, ಬದುಕು ಉಳಿಬೇಕು ಅಂದಾಗ ಧರ್ಮ ಉಳಿತದೆ ಅಂತಂದ್ರಂತೆ. ಕಾಷಾಯ ವಸ್ತ್ರ ಕೊಡು ಅಂದಾಗ ರಾಮಾನುಜರು ಹೇಳ್ತಾರೆ, ಕಾಷಾಯ ವಸ್ತ್ರ ಹಾಕ್ಕೊಂಡ್ರೆ ಸನ್ಯಾಸಿ ಆಗ್ತೀಯನೋ ನೀನು ಅಂದ್ರಂತೆ. ಅದಕ್ಕೆ ಅವ್ರು ತಿರುಗಿಸ್ಬಿಟ್ಟು, ಬಿಳಿ ಬಟ್ಟೆ ಹಾಕ್ಕೊಂಡ್ರೆ ನೀವು ಗೃಹಸ್ಥರಾಗ್ತೀರಾ, ಆಗಲ್ಲ ಇದು ಟೆಂಪರರಿ ಹಾಕ್ಕೋಬೇಕಾದ್ದೇ, ಬೇರೆ ಧರ್ಮ ಆಪದ ಧರ್ಮ ಇದು ಅಂತ ಹೇಳಿದ್ರಂತೆ. ಹಾಗೆ ಬಟ್ಟೆಗಳನ್ನು ಬದಲಾಯಿಸ್ಕೊಂಡು, ನೋಡಿ ವಿಚಿತ್ರ, ಇದು ಎಲ್ಲೂ ಕೇಳಿಲ್ಲ ನಾನು ಹೀಗೆ ಅಂದರೆ, ಒಬ್ಬ ಸನ್ಯಾಸಿಯಾದವರು ಆಪದ್ಧರ್ಮದ ಪರಿಸ್ಥಿತಿಯೊಳಗೆ ತಮ್ಮ ಕಾಷಾಯ ವಸ್ತ್ರವನ್ನು ಶಿಷ್ಯನಿಗೆ ಕೊಟ್ಟು, ಸನ್ಯಾಸ ದೀಕ್ಷೆ ಆಗಿಲ್ಲ ಅವನಿಗಿನ್ನ, ಅವನು ಹಾಕ್ಕೊಂಡು ಅವನ ಬಟ್ಟೆಗಳನ್ನು ತಾವು ಹಾಕ್ಕೊಂಡು, ಶಿಷ್ಯರಿದ್ದರೆ ಕೆಲವೊಂದು ದಾಶರಥಿ ಮತ್ತು ಗೋವಿಂದ ಅವ್ರನ್ನೆಲ್ಲ ಕರ್ಕೊಂಡು ಪಶ್ಚಿಮ ಮಾರ್ಗ ಕಾಡಿಗೆ ಹೋಗ್ಬಿಟ್ರು.

0: रेडियो सारंग 107.8 FM।
1: ಮೋಕಿದ ಬಂಧುಲೆ,
2: ಓಟು ಪಾಡುನವು ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
1: ಆ ಹಕ್ಕು ಉರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು
2: ಅಂದ್ ಭಾರತ ಚುನಾವಣಾ ಆಯೋಗ ಓಟು ಪಾಡುನ ಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು.
1: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ ಬೇತೆ ಕಡೆಕ್ ಪೋಯಿನಕ್ಲಿನ ಅತ್ತಂಡ ತೀರ್ ಪೋಯಿನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದು ದೆಪ್ಪುನ ಬೇಲೆ ಅವನುಂಡು.
2: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟ್ ಪಿದಾಯಿ ಉರಿಪುನ ಸಾಧ್ಯತೆ ಜಾಸ್ತಿ ಉಂಡು. ಅಂಜಾದ್ ಪ್ರತಿಯೊರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದ ಕಡ್ಡಾಯವಾದ ಸೈನ್ ಪಾಡದ ಬೂತ್ ಮಟ್ಟದ ಅಧಿಕಾರಿಗೆ ಕೊರಿಯರ ಮರಪೊಡ್ಚಿ.
1: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬೊರ್ಚಿ. ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬಂದಾಗ ಅಕ್ಲೆಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಾಕಾರ ಮಲ್ಪುಲೆ.
2: ನಿಕ್ಲಿನ ಕುಟುಂಬದ ಪ್ರತಿಯೊರಿಯನ ಪುದರ್ ಓಟುದ ಲಿಸ್ಟ್ ಇಪ್ಪುನೇನು ಸರಿಯಾದ ತೂಲೆ.
1: ಜನಕ್ಲೆಗ್ ಮಾಹಿತಿ ತೆರಿಪವರ ಬೋಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ.

107.8 FM. ಇದು ಬಣ್ಣ ಬಣ್ಣದ ಬದುಕು. ವಾಯ್ಸ್ ಆಫ್ ಮಂಜುಳಾ. ಹಾಯ್, ನಮಸ್ತೆ, ಶುಭ ಸಂಜೆ, ಗುಡ್ ಈವ್ನಿಂಗ್. ಹೇಗಿದ್ದೀರಾ? ಎಲ್ಲ ಸೂಪರ್ ಆಗಿದ್ದೀರಾ ಅಂತ ನನ್ಗೆ ಗೊತ್ತು. ನಾನಂತೂ ಸೂಪರ್ ಆಗಿದ್ದೇನೆ. ಇವತ್ತೇನು ಗೊತ್ತಾ, ಬೆಳಗ್ಗೆ 4:30 ಗಂಟೆಗೆ ತಟ್ಟ ಅಂತ ಎಚ್ಚರ ಆಯಿತು. ಯಾಕೆ ಎಚ್ಚರ ಆಗಿರ್ಬೋದು ಹೇಳಿ, ನಮ್ಮ ಮನೆಯ ಅಂಗಳದಲ್ಲಿರೋದು ಒಂದು ಪಾರಿಜಾತ ಮರ, ಜೊತೆಗೆ ಅದರ ಹತ್ರ ಪೇಸೊಪ್ಪು ಮರ. ಅಲ್ಲಿ 4:30 ಗಂಟೆಗೆ ಹಕ್ಕಿಗಳ ಕಲರವ, ಈ ಸಣ್ಣ ಸಣ್ಣ ನಾವು ತುಳು ಹೇಳ್ತೇವೆ ಬಿಜ್ಕರಿ ಪಕ್ಕಿ, ಅದು ಏನೋ ಸೌಂಡ್ ಮಾಡ್ತಾ ಇಡೀ ಮರದಲ್ಲಿ ಹಕ್ಕಿಗಳಿತ್ತು. ನಾನು ಎದ್ದು 4:30 ಗಂಟೆಗೆ ಹೊರಗೆ ಅಂಗಳಕ್ಕೆ ಬಂದೆ, ಫುಲ್ ಅವುಗಳದೇ ಕಲರವ. ಸೊ ಅದೇ ವಿಷಯವನ್ನು ಇವತ್ತು ಯಾಕೆ ಮಾತಾಡಬಾರ್ದು ಅಂತ ಬಂದಿದ್ದೇನೆ, ಯಾಕಂದರೆ ಹಕ್ಕಿಗಳ ಪ್ರಪಂಚ ಅದು ಬಹಳ ಅದ್ಭುತವಾದದ್ದು, ಅದು ವೈವಿಧ್ಯಮಯವಾದದ್ದು, ಜೊತೆಗೆ ವಿಸ್ಮಯಕಾರಿಯಾದದ್ದು. ಬಣ್ಣ ಬಣ್ಣ ಅದರ ರೆಕ್ಕೆ, ಆಮೇಲೆ ಸುಮಧುರ ಗಾಯನ, ಅದು ಹಾಡುವುದೇ ಒಂದು ಚಂದ, ಗೂಡು ಕಟ್ಟುವ ಜಾಣ್ಮೆ, ಮತ್ತು 1,000 ಕಿಲೋಮೀಟರ್ಗಳ ವಲಸೆ ಹಕ್ಕಿಗಳ ವಿಶೇಷತೆ. ನವಿಲು, ಗಿಳಿ, ಗುಬ್ಬಚ್ಚಿಯಿಂದ ಹಿಡಿದು ವಲಸೆ ಬರುವ ಹಕ್ಕಿಗಳವರೆಗೆ ಇವು ಪ್ರಕೃತಿಯ ಸಮತೋಲನವನ್ನು ಕಾಪಾಡಲು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಪಕ್ಷಿ ವೀಕ್ಷಣೆ ಕೆಲವರು ಮಾಡ್ತಾರೆ, ಅದೊಂದು ಅದ್ಭುತ ಹವ್ಯಾಸ, ಪರಿಸರದ ಅರಿವು ಮೂಡಿಸುತ್ತದೆ. ಹಕ್ಕಿಗಳ ಪ್ರಪಂಚದ ಪ್ರಮುಖ ಅಂಶಗಳು ಅಂದರೆ ಅದೊಂದು ವೈವಿಧ್ಯತೆ ಜಗತ್ತಿನಲ್ಲಿ, ಅಂದರೆ ನಮ್ಮ ಭಾರತದಲ್ಲಿ ಅಂತ ಹೇಳ್ಬೋದು. 1,000 ಪ್ರಭೇದದ ಹಕ್ಕಿಗಳಿವೆ. ಪುಟ್ಟ ಹಮ್ಮಿಂಗ್ ಬರ್ಡ್ನಿಂದ ಹಿಡಿದು ಅತಿ ದೊಡ್ಡ ಹಕ್ಕಿ, ಉಷ್ಣ ಪಕ್ಷಿಗಳವರೆಗೆ ಇವುಗಳ ಗಾತ್ರ ಮತ್ತು ಬಣ್ಣಗಳಲ್ಲಿ ಅಪಾರ ವೈವಿಧ್ಯತೆ ಇದೆ. ಹವಾಮಾನ ಬದಲಾವಣೆ ಮತ್ತು ಆಹಾರದ ಹುಡುಕಾಟಕ್ಕಾಗಿ ಅನೇಕ ಹಕ್ಕಿಗಳು 1,000 ಕಿಲೋಮೀಟರ್ಗಳ ದೂರ ಪ್ರಯಾಣಿಸುತ್ತವೆ. ಕರ್ನಾಟಕದ ರಂಗನತಿಟ್ಟು, ಗುಡವಿ ಪಕ್ಷಿಧಾಮಗಳಂತಹ ಸ್ಥಳಗಳಿಗೆ ವಿದೇಶಿ ಹಕ್ಕಿಗಳು ವಲಸೆ ಬರುತ್ತದೆ. ಹಕ್ಕಿಗಳ ಸಂಕೀರ್ಣವಾದ ಸಂವಹನ ಕಲೆ ಅಂತ ಹೇಳ್ತಾರೆ, ಅಂದ್ರೆ ಈ ಹಾಡುಗಳು, ನೀವು ಕೋಗಿಲೆಯನ್ನ ನೋಡಿರ್ಬೋದು, ಕೋಗಿಲೆ ಹಾಡಿದಾಗ ನೀವು ಅಲ್ಲಿಂದ ಮಿಮಿಕ್ರಿ ಮಾಡಿ ನೀವು ಕೋಗಿಲೆ ತರ ಕೂಗಿ ಅದು ಅದಕ್ಕೆ ಪ್ರತಿಕ್ರಿಯೆಯನ್ನ ನೋಡುತ್ತದೆ. ಎಲ್ಲಿ ಅದಕ್ಕೆ ಅದು ನೀವು ಕೋಗಿಲೆ ಅಲ್ಲ ಅಂತ ಗೊತ್ತಾಗ್ತದೋ ಕೂಡಲೇ ಅದು ತನ್ನ ಹಾಡನ್ನ ನಿಲ್ಲಿಸಿ ಬಿಡುತ್ತದೆ. ಇಂತಹ ಒಂದು ಗ್ರಾಸ್ಪಿಂಗ್ ಪವರ್ ಹಕ್ಕಿಗಳಿಗಿದೆ. ಅವು ಹಿಂಡು ಹಿಂಡಾಗಿ ಹಾರುತ್ತವೆ, ಆಹಾರವನ್ನು ಹುಡುಕ್ತದೆ, ಮತ್ತು ಕೆಲವು ಪ್ರಭೇದಗಳು ಜೀವಮಾನವಿಡೀ ಒಂದೇ ಸಂಗಾತಿಯೊಂದಿಗೆ ಇರುತ್ತದೆ. ಪರಾಗಸ್ಪರ್ಶ, ಬೀಜ ಪ್ರಸರಣ ಮತ್ತು ಕೀಟಗಳ ನಿಯಂತ್ರಣದಲ್ಲಿ ಹಕ್ಕಿಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಇವು ಪ್ರಕೃತಿಯ ಸಮತೋಲನಕ್ಕೆ ಅತ್ಯಗತ್ಯ. ಪರಿಸರ ಮಾಲಿನ್ಯ ಮತ್ತು ಅವುಗಳು ಎಲ್ಲಿ ವಾಸಿಸ್ತವೋ ಅವುಗಳ ಆ ಜಾಗದ ನಾಶದಿಂದಾಗಿ ಅವುಗಳ ಸಂತತಿ ಅಪಾಯದಲ್ಲಿದೆ. ಅವುಗಳ ಉಳಿವಿಗೆ ಮರಗಳನ್ನು ಬೆಳೆಸುವುದು ಮತ್ತು ಪಕ್ಷಿ ಧಾಮಗಳನ್ನು ಸಂರಕ್ಷಿಸುವುದು ಅತಿ ಅಗತ್ಯ. ಹಕ್ಕಿಗಳ ಗೂಡು ಎಂದಾಗ ನನಗೆ ನೆನಪಾಗುವುದು ಅಪ್ಪನ ತೋಳುಗಳು. ಅಪ್ಪನ ತೋಳುಗಳಲ್ಲಿ ಪ್ರತಿಯೊಂದು ಮಗುವು ಸುರಕ್ಷಿತ, ಹಾಗೆ ಹಕ್ಕಿಯ ಗೂಡುಗಳಲ್ಲಿ ಪುಟ್ಟ ಮರಿಯು ಸುರಕ್ಷಿತವಾಗಿರುತ್ತದೆ. ಹಕ್ಕಿಯ ಗೂಡು ಎಂದಾಗ ನನಗೆ ನೆನಪಾಗುವುದು ಕವಚ ಚಿತ್ರದ ಈ ಹಾಡು. ರೆಕ್ಕೆಯ ಕುದುರೆ ಏರಿ ಬೆಳ್ಳಿ ಬೆಳ್ಳಿ ಮೋಡ ದಾಟಿ ಬರುವ ನನ್ನ ಅಪ್ಪಯ್ಯ, ಮುಡಿಯುವೇನು ಮುಡಿಯೊಳಗೆ ಮಿನುಗುವ ತಾರೆ, ನಡೆಯುವೇನು ಅವನ ಜೊತೆ ನೋಡಲಿ ಊರೆ. ಈ ಹಾಡನ್ನು ಹಾಡಿದವರು SP ಬಾಲಸುಬ್ರಹ್ಮಣ್ಯಂ ಹಾಗೂ ಶ್ರೇಯಾ ಜಯದೀಪ್. ಈಗ ಈ ಸೂಪರ್ ಆಗಿರೋ, ಈ ಬ್ಯೂಟಿಫುಲ್ ಆಗಿರೋ ಹಾಡು ನಿಮಗೋಸ್ಕರ ಕೇಳ್ತಾ ಇರಿ. ರೇಡಿಯೋ ಸಾರಂಗ 107.8 FM, ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ, ಇದು ಬಣ್ಣ ಬಣ್ಣದ ಬದುಕು.

ಇವತ್ತು ನಾನು ಮಾತಾಡ್ತಾ ಇದ್ದೆ ಹಕ್ಕಿಗಳ ಬಗ್ಗೆ. ಇಲ್ಲಿ ಹಕ್ಕಿಗಳ ಬಗ್ಗೆ ಮಾತಾಡುವಾಗ ಮೊದಲಾಗಿ ಹಕ್ಕಿಗಳ ಗೂಡುಗಳ ಬಗ್ಗೆ ನಾವು ಮಾತಾಡಬೇಕು. ಈ ಗೂಡುಗಳನ್ನು ನಾವು ಯಾಕೆ ಕಟ್ತಾವೆ ಅಂದರೆ, ಒಂದು ಮೊಟ್ಟೆ ಇಡೋದಕ್ಕೆ, ಇನ್ನೊಂದು ಕಾವು ಕೊಡೋದಕ್ಕೆ, ಮತ್ತು ಮರಿಗಳನ್ನು ಸಾಕೋದಕ್ಕೆ ನಿರ್ಮಿಸುವ ಸುರಕ್ಷಿತ ತಾಣಗಳು ಇವು. ಇವುಗಳು ಹುಲ್ಲು, ಕಡ್ಡಿ, ಎಲೆ, ಜೇಡರ ಬಲೆ, ಮಣ್ಣು ಮತ್ತು ಲಾವಾ ರಸದಂತಹ ವಿವಿಧ ವಸ್ತುಗಳನ್ನು ಬಳಸಿ ಇದು ಗೂಡುಗಳನ್ನು ಕಟ್ಟುತ್ತದೆ. ಇನ್ನು ಗೀಚಕ ಪಕ್ಷಿಗಳು ನೋಡಿರಬೇಕಲ್ಲ ನೀವು, ಅದು ಹುಲ್ಲು ಮತ್ತು ನಾರುಗಳಿಂದ ಹೂಜಿಯಾಕಾರದ ಮೂರು ಅಂತಸ್ತುಗಳ ಸುಂದರ ಗೂಡುಗಳನ್ನು ಮರದ ಕೊಂಬೆಗಳಿಗೆ ನೇತು ಹಾಕ್ತದೆ. ಇನ್ನು ಮರಕುಟಿಗ, ಗಿಳಿ ಮತ್ತು ನೀಲಕಂಠ ಪಕ್ಷಿಗಳು ಮರದ ಕಾಂಡದಲ್ಲಿರುವ ನೈಸರ್ಗಿಕ ರಂಧ್ರಗಳು, ಅದಾಗಿ ಒಂದು ತೂತಾಗಿರ್ತದಲ್ಲ ಅದು, ಅಥವಾ ತಾವೇ ಕೊರೆದ ಪೊಟರಿಗಳಲ್ಲಿ ಗೂಡನ್ನು ಕಟ್ತದೆ. ಆಮೇಲೆ ಕಡಲು ಹಕ್ಕಿಗಳು, ಆಮೇಲೆ ಉತ್ತರ ಕಾಡಿನ ಕೆಲವು ಹಕ್ಕಿಗಳು ನೆಲದ ಮೇಲೆ ಅಥವಾ ಮರಳಿನಲ್ಲಿ ಅಗೆದ ಆಳವಿಲ್ಲದ ಗುಂಡಿಗಳಲ್ಲಿ ಗೂಡುಗಳನ್ನು ಮಾಡ್ತದೆ. ಆಮೇಲೆ ಮಣ್ಣಿನ ಗೂಡುಗಳು ಯಾವುದು ಮಾಡುವುದು ಹಕ್ಕಿ ಹೇಳಿದರೆ, ತಮ್ಮ ಜೊಲ್ಲನ್ನು ಮಣ್ಣಿನೊಂದಿಗೆ ಬೆರೆಸಿ ಕೆರೆ, ನದಿ ದಂಡೆಗಳಲ್ಲಿ ಅಥವಾ ಮನೆಗಳ ಗೋಡೆಗಳ ಮೇಲೆ ಗಟ್ಟಿಗೂಡುಗಳನ್ನು ನಿರ್ಮಿಸುತ್ತದೆ. ಅಮೇರಿಕನ್ನ ರಾಬಿನ್ ಅಥವಾ ಯುರೇಷಿಯಸ್ ಬ್ಲ್ಯಾಕ್ಬರ್ಡ್ನಂತಹ ಪಕ್ಷಿಗಳು ಹುಲ್ಲು, ಕಡ್ಡಿ ಮತ್ತು ಮಣ್ಣನ್ನು ಬಳಸಿ ಕಪ್ ಆಕಾರದ ಗೂಡುಗಳನ್ನು ಕಟ್ತದೆ. ಸಿಂಪಿಗೆ ಹಕ್ಕಿಗಳು ಎಲೆಗಳನ್ನು ನಾರಿನಿಂದ ಹೊಲಿದು ಒಳಗೆ ಮೃದುವಾದ ವಸ್ತುಗಳನ್ನು ತುಂಬಿ ಗೂಡನ್ನು ತಯಾರಿಸ್ತದೆ. ಯಾಕೆ ಈ ಗೂಡನ್ನು ಕಟ್ತದೆ ಹೇಳಿದರೆ, ಹಾವು, ಕಾಗೆ ಇವುಗಳಿಂದ ರಕ್ಷಿಸುವುದಕ್ಕೆ, ಮೊಟ್ಟೆ ಮತ್ತು ಮರಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಇವುಗಳು ಗೂಡನ್ನು ಕಟ್ತದೆ. ಇನ್ನು ಮರಿಗಳಿಗೆ ಬೆಚ್ಚಗಿನ ವಾತಾವರಣವೂ ಈ ಗೂಡು ಒದಗಿಸುತ್ತದೆ. ಗಂಡು ಹಕ್ಕಿಯು ಹೆಣ್ಣನ್ನು ಆಕರ್ಷಿಸಲು ಗೂಡನ್ನು ನಿರ್ಮಿಸುತ್ತದೆ. ಅನೇಕ ಪಕ್ಷಿಗಳು, ವಿಶೇಷವಾಗಿ ವಲಸೆ ಬರುವ ಹಕ್ಕಿಗಳು, ಸಂತಾನೋತ್ಪತ್ತಿ ಅವಧಿಯಲ್ಲಿ ಒಂದೇ ಗೂಡನ್ನು ಬಳಸ್ತದೆ. ಈ ಹಕ್ಕಿಗಳು ಹಾಡುವುದು ಕೇಳಲಿಕ್ಕೆ ತುಂಬ ಚೆಂದ. ಒಂದೊಂದು ಹಕ್ಕಿಯ ಒಂದು ವಾಯ್ಸ್ ಉಂಟಲ್ಲ, ಅದು ಒಂದೊಂದು ರೀತಿ ಕೇಳೋದಕ್ಕೆ ಬಹಳ ಆಕರ್ಷಕವಾಗಿರ್ತದೆ. ಈ ಹಕ್ಕಿಯ ಹಾಡಿಗೆ ತಲೆ ತೂಗುವ ಹೂ ನಾನಾಗುವ ಆಸೆ, ಹಸುವಿನ ಕೊರಳಿನ ಗೆಜ್ಜೆಯ ದನಿಯು ನಾನಾಗುವ ಆಸೆ, ಹಬ್ಬಿದ ಕಾಮನ ಬಿಲ್ಲಿನ ಮೇಲಿನ ಮುಗಿಲಾಗುವ ಆಸೆ, ಚಿನ್ನದ ಬಣ್ಣದ ಜಿಂಕೆಯ ಕಣ್ಣಿನ ಮಿಂಚಾಗುವ ಆಸೆ. ಇದು ಕೆಎಸ್ ನರಸಿಂಹಸ್ವಾಮಿಯವರ ರಚನೆ. ಮೈಸೂರು ಮಲ್ಲಿಗೆ ಚಿತ್ರದ ಈ ಹಾಡನ್ನು ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಬಿ ಆರ್ ಛಾಯಾ. ಈಗ ಈ ಹಾಡನ್ನು ಕೇಳೋಣ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ. ಇದು ಬಣ್ಣ ಬಣ್ಣದ ಬದುಕು.

ವೆಲ್ಕಮ್ ಬ್ಯಾಕ್. ಕೇಳ್ತಾ ಇದ್ರ ರೇಡಿಯೋ ಸಾರಂಗನಾಟ್ 7.8 FM. ಇವತ್ತು ಹಕ್ಕಿಗಳ ಬದುಕು, ಹಕ್ಕಿಗಳ ಗೂಡು, ಇದರ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಹಕ್ಕಿಗಳ ಬದುಕು ಒಂಥರ ಸುಂದರ, ಅವುಗಳ ಜೀವನ ಕ್ರಮ ಮಾನವರಿಗೂ ಮಾದರಿ. ನಿಸರ್ಗದಲ್ಲಿ ಸಿಗುವ ತ್ಯಾಜ್ಯ ವಸ್ತುಗಳನ್ನು ಬಳಸಿಕೊಂಡು ಗೂಡು ನಿರ್ಮಿಸಿಕೊಳ್ಳುವ ಕಲೆ ಅವುಗಳಿಗೆ ಹುಟ್ಟಿನಿಂದಲೇ ಕರಗತ. ಗೂಡು ಕಟ್ಟಿ ಮೊಟ್ಟೆ ಇಟ್ಟು ಸಂತಾನ ಅಭಿವೃದ್ಧಿ ಮಾಡಿಕೊಳ್ಳುವ ಈ ಪಕ್ಷಿಗಳ ಕ್ರಮ ಉಂಟಲ್ಲ, ಬಹಳ ಅದ್ಭುತ. ಪಕ್ಷಿಗಳ ಗೂಡುಗಳಲ್ಲಿ ನಾವು ವೈವಿಧ್ಯವನ್ನು ಕಾಣಬಹುದು. ಆದರೆ ಅದನ್ನು ನೋಡುವವರಿಗೆ ಅಪಾರ ತಾಳ್ಮೆ ಬೇಕು ಮತ್ತು ಸಮಯ ಇರಬೇಕು. ಅದಕ್ಕಿಂತ ಮುಖ್ಯವಾಗಿ ಕುತೂಹಲ ಒಂದು ಇರಬೇಕು. ಸಂತಾನ ಅಭಿವೃದ್ಧಿಗೆ ಸಿದ್ಧವಾಗುವ ಕಾಲ ಎಲ್ಲ ಪಕ್ಷಿಗಳ ಬದುಕಿನ ಮಹತ್ವದ ಘಟ್ಟ. ಅವು ಹೆಚ್ಚು ಕ್ರಿಯಾಶೀಲವಾಗುವುದು ಆ ಸಮಯದಲ್ಲಿ. ಗಂಡು ಹೆಣ್ಣು ಪಕ್ಷಿಗಳು ತಮ್ಮ ವಂಶ ಬೆಳೆಸುವ ಕ್ಷಣಗಳನ್ನು ಪರಸ್ಪರ ಹಂಚಿಕೊಳ್ಳುತ್ತದೆ. ಆ ಸಮಯದಲ್ಲಿ ಅವುಗಳಲ್ಲಿ ಜೀವನೋ ಸಹ ಉಕ್ಕಿ ಹರಿಯುತ್ತದೆ. ಆ ದಿನಗಳಲ್ಲಿ ಅವು ಅನ್ಯೋನ್ಯತೆಯಿಂದ ಬದುಕುತ್ತದೆ. ಸಂಗಾತಿಯ ಆಯ್ಕೆ, ಮಿಲನದ ಕ್ಷಣಗಳು, ಗರ್ಭ ಧರಿಸಿದ ಹೆಣ್ಣು ಹಕ್ಕಿಯ ಭಿನ್ನಾಣ, ದಾಂಪತ್ಯ ಇತ್ಯಾದಿಗಳು ಸೋಜಿಗವನ್ನು ಹುಟ್ಟಿಸುತ್ತದೆ. ತಮ್ಮ ವಂಶದ ಕುಡಿಯನ್ನು ಈ ಭೂಮಿಗೆ ಬರಮಾಡಿಕೊಳ್ಳುವ ಪೂರ್ವದಲ್ಲಿ ಅವು ರಕ್ಷಣೆಗೆ ಒತ್ತು ನೀಡಿ ಗೂಡನ್ನು ನಿರ್ಮಿಸಿಕೊಳ್ಳುತ್ತದೆ. ಅದೊಂದು ಅದ್ಭುತ ಪ್ರಕ್ರಿಯೆ. ಪ್ರತಿಯೊಂದು ಪಕ್ಷಿಯು ತನ್ನ ಅನುಕೂಲಕ್ಕೆ ತಕ್ಕಂತೆ ಗೂಡನ್ನು ನಿರ್ಮಿಸಿಕೊಳ್ಳುತ್ತದೆ. ಬಹುತೇಕ ಪಕ್ಷಿಗಳು ಹೇಗೆ ಹೇಳಿದರೆ ಸಂತಾನೋತ್ಪತ್ತಿಗೆ ಮಾತ್ರವೇ ಗೂಡನ್ನು ನಿರ್ಮಿಸಿಕೊಳ್ಳುತ್ತದೆ. ಗೂಡುಗಳ ನಿರ್ಮಾಣ ಒಂದೇ ರೀತಿಯಲ್ಲಿ ಇರುವುದಿಲ್ಲ. ಪಕ್ಷಿಗಳ ಗೂಡುಗಳನ್ನು ಹೀಗೆ ನಾವು ವರ್ಗೀಕರಿಸಬಹುದು. ತೇಲುವ ಗೂಡು, ಕೆದರಿದ ಗೂಡು, ಬಟ್ಟಲು ಗೂಡು, ಮಣ್ಣಿನ ಗೂಡು, ನೆಲದ ಗೂಡು, ಎಲೆಗಳ ಗೂಡು, ತೊಟ್ಟಿಲು ಗೂಡು, ನೇತಾಡುವ ಗೂಡು, ಪೊಟರೆ ಗೂಡು, ಹೀಗೆಲ್ಲ. ಬಹುತೇಕ ಪಕ್ಷಿಗಳು ನಿಸರ್ಗ ಸಹಜ ಪರಿಸರದಲ್ಲಿ ತಾಪಮಾನ, ಬೆಳಕಿನ ತೀವ್ರತೆ, ತೇವಾಂಶ, ಹವಾಮಾನ, ಆಹಾರದ ಲಭ್ಯತೆ ಇತ್ಯಾದಿಗಳನ್ನು ಅವಲಂಬಿಸಿ ಗೂಡುಗಳನ್ನು ನಾನಾ ವಿನ್ಯಾಸಗಳಲ್ಲಿ ಅತ್ಯಂತ ನಾಜುಕಾಗಿ ನಿರ್ಮಿಸಿಕೊಳ್ಳುತ್ತದೆ. ಈ ಕಲೆ ಪಕ್ಷಿಗಳಿಗೆ ಹುಟ್ಟಿನಿಂದಲೇ ಸಿದ್ಧಿಸಿದೆ. ಹಕ್ಕಿಗಳು ಗೂಡು ಕಟ್ಟುವುದು ವಾಸ ಮಾಡಲಿಕ್ಕೆ ಖಂಡಿತ ಅಲ್ಲ. ಪ್ರತಿಯೊಂದು ಪಕ್ಷಿಗೂ ಅದು ಮೊಟ್ಟೆ ಇಡಿಯು ಮರಿ ಮಾಡಿ ಮರಿಗಳನ್ನು ಬೆಳೆಸುವ ಸಲುವಾಗಿ ಮಾತ್ರ ಹಕ್ಕಿಗಳು ಗೂಡು ಕಟ್ಟುವ ವಾಸ್ತು ಶಿಲ್ಪವನ್ನು ಅದೊಂದು ಅದ್ಭುತವಾದ ವಿಶಿಷ್ಟವಾದ ಸಹಜ ಪ್ರವೃತ್ತಿ. ಹಲವು ಸಾಮಾನ್ಯ ಪಕ್ಷಿಗಳ ಗೂಡುಗಳನ್ನು ನೀವು ಕಂಡಿರುತ್ತೀರಾ. ಈ ಗುಬ್ಬಜ್ಜಿ, ಗಿಳಿ, ಮೈನಾಗಳು, ಮರ, ಕಟ್ಟಡ ಮುಂತಾದ ಸ್ಥಳಗಳಲ್ಲಿ ಸ್ವಾಭಾವಿಕವಾಗಿ ಹೊರಬರುವ ಸಂಸ ಒಂದುಗಳಲ್ಲಿ ಅಥವಾ ಈ ಮೊದಲು ಇತರ ಹಕ್ಕಿಗಳು ಮಾಡಿದ ರಂಗಗಳಲ್ಲಿ ಕಡಿತದೆ. ಹದ್ದು ಗಿಡುಗಾಗ ಮುಂತಾದ ಹಕ್ಕಿಗಳು ಬರೀ ಕಸ, ಒಣ ಕಡ್ಡಿ, ನೆಲೆಗಳೆಲ್ಲ ಬೆಳೆಸಿ ಮರದ ತುತ್ತು ತುದಿಯಲ್ಲಿ ಕೊಂಬೆಗಳ ನಡುವೆ ಅಟ್ಟಣಿಗೆಯಂತಹ ಗೂಡುಗಳನ್ನು ತಯಾರಿಸಿದೆ. ಇನ್ನು ಒಂದು ಗೂಡು, ಅದರಲ್ಲಿ ತಾಯಿ ಹಕ್ಕಿ ಜೊತೆಗೆ ಮರಿಗಳು, ಇದು ಒಂದು ಸಂಸಾರದ ಚಿತ್ರಣ. ಇದನ್ನ ಕೇಳುವಾಗ ಒಂದು ಚಿತ್ರಣ ನಮ್ಮ ಮನಸ್ಸಿಗೆ ಸಿಕ್ಕ ಅಂತ ಒಂದೇ. ಒಂದು ಕೋಳಿ, ಅದರ ಸುತ್ತಾತ ಹಲವಾರು ಸಣ್ಣ ಸಣ್ಣ ಮರಿ ಕೋಳಿಗಳು ಆ ತಾಯಿ ಕೋಳಿಯನ್ನು ಫಾಲೋ ಮಾಡ್ತಾ ಇದ್ದಾರೆ. ಇದು ಯಾವುದರಲ್ಲಿ ಹೇಳಿದ್ರೆ ಒಂದು ಸಿನಿಮಾದಲ್ಲಿ 1964 ಬಿಡುಗಡೆಯಾಗಿದ್ದ ಚಿಂಚದ ಬೊಂಬೆ. ಈ ಚಿತ್ರದಲ್ಲಿ ಬರುವಂತಹ ಒಂದು ಸಮುದ್ರ ಹಾಡು ಸೇವೈತಿಗೆ ಚೆಂಚಿನಿಂದ ಮುದ್ದು ಕೋಳಿ ಹೇಳ್ತಾ ಇದ್ದಾರೆ. 7.8 FM.

ಕೇಳ್ತಾ ಇದ್ದೀರಾ ರೇಡಿಯೋ ಸರಂಗ 7.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳ. ಈಗ ಹಕ್ಕಿಗಳ ಜೊತೆಗೆ ಹಕ್ಕಿಗಳ ಗೂಡುಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಈಗ ಕೊಂಬೆಗಳು, ಒಂದು ಮರದಲ್ಲಿ ಕೊಂಬೆ ಇರ್ತದೆ, ಅದು ಬ್ರಾಂಚ್ ಕವಲು, ಅದರಲ್ಲಿ ಅದರ ಆ ಕವಲಿನಲ್ಲಿ ನೋಡಿಕೊಂಡು ತಟ್ಟೆ ಅಥವಾ ಬಟ್ಟರು ಆಕಾರದ ಗೂಡುಗಳನ್ನ ಒಣಹುಲ್ಲು ಆಮೇಲೆ ಎಲೆ ಆಮೇಲೆ ಕಸಕಡ್ಡಿಗಳಿಂದ ಕಟ್ಟಿ ಅದರೊಳಗೆ ಮೃದುವಾದ ಹತ್ತಿಯನ್ನೆಲ್ಲ ಇಟ್ಟು ಹಲವಾರು ಪಕ್ಷಿಗಳು ಹಾಗೆ ಮೊಟ್ಟೆ ಇಡುವುದು ಸಹ ಉಂಟು. ಇಲ್ಲದ್ರೆ ಸತ್ತ ಮರ ಒಂದು ಸತ್ತು ಬಿದ್ದಿರ್ತದೆ ಮತ್ತು ಮಣ್ಣಿನ ಬದುಗಳನ್ನು ಕೊರೆದು ಸುರಂಗದಂತೆ ಮಾಡಿದ ಗೂಡುಗಳನ್ನ ಮಿಂಚುಳ್ಳಿ ಕಟ್ಟಿಕೊಳ್ತದೆ. ನೋಡಿ, ಮಿಂಚುಳ್ಳಿ ಸಹ ಆ ರೀತಿ ಗೂಡುಗಳನ್ನ ಕಟ್ಟಿಕೊಳ್ತದೆ. ನಾರು ಬೇರು ಮೃದುವಾದ ಹತ್ತಿಯಿಂದ ನಾಜೂಕಾಗಿ ನೇಯ್ದ ಗೂಡನ್ನ ಸೂರಕಿ ಕಟ್ಟಿಕೊಳ್ತದೆ. ಈ ಎಲ್ಲ ಗೂಡುಗಳಿಗೂ ಅತ್ಯಂತ ಅವಶ್ಯವಾದ ಕಚ್ಚಾ ವಸ್ತು ಜೇಡರ ಬಲೆ. ಇನ್ನು ನೀರಿನಲ್ಲಿ ವಾಸ ಮಾಡುವ ದೀವನಕ್ಕಿಗಳು ನೀರ ಮೇಲೆ ತೇಲಾಡುವ ತಾವರೆ ಮುಂತಾದ ಎಲೆಗಳ ಮೇಲೆ ತಮ್ಮ ಗೂಡನ್ನ ಕಟ್ಟುತ್ತದೆ. ಇನ್ನು ಟಿಟ್ಟಿಬಿಗಳು ಯಾವುದೇ ಗೂಡನ್ನ ಕಟ್ಟದೆ ಮೊಟ್ಟೆಗಳನ್ನು ನೇರವಾಗಿ ನೆಲದ ಮೇಲೆಯೇ ಇಟ್ಟು ಕಾಪಾಡುತ್ತದೆ. ಇವುಗಳು ತಯಾರಿಸಿದ ಗೂಡುಗಳು ಹೊರನೋಟಕ್ಕೆ ಅತ್ಯಂತ ಸಮರ್ಥವಾಗಿ ಯಾರಿಗೂ ಕಾಣದ ಹಾಗೆ ಮರೆಮಾಚಿಕೊಂಡು ಇರುತ್ತದೆ. ಇನ್ನು ಕವಲು ತೋಕೆ ಹಾಗೂ ಬಾನಾಡಿಗಳು ಮಣ್ಣು ಎಲೆಗಳನ್ನು ಎಂಜಲಿನೊಂದಿಗೆ ಹಿಟ್ಟಿನ ಹಾಗೆ ಅರೆದು ಅದನ್ನು ಪಾಳು ಬಿದ್ದ ಕಟ್ಟಡ ಬಾವಿ ಮುಂತಾದವುಗಳ ಗೋಡೆಗಳಿಗೆ ಮೆತ್ತಿ ಅದರೊಳಗೆ ಮೃದುವಾದ ಹತ್ತಿಯನ್ನ ಕಲೆ ಹಾಕಿ ಗೂಡು ಕಟ್ಟುತ್ತದೆ. ಇನ್ನು ಗಂಡು ಮಂಗಟ್ಟೆ ಹಕ್ಕಿ, ಅದು ಮಳೆ ಹಕ್ಕಿ ಅಂತಲೂ ಹೇಳ್ತಾರೆ, ಕಾಣ್ತದೆ ಅದನ್ನ. ಆ ಹೆಣ್ಣು ಹಕ್ಕಿಯನ್ನ ಒಂದು ದೊಡ್ಡ ಪೊಟರಿಯೊಳಗೆ ಕುಳ್ಳಿರಿಸಿ ಬರೇ ಕೊಕ್ಕು ಹೊರಗೆ ಕಾಣುವಂತೆ ಮಣ್ಣಿನಿಂದ ಮುಚ್ಚಿ ಬಿಡುತ್ತದೆ. ಅಲ್ಲಿಂದ 3-4 ತಿಂಗಳುಗಳ ಕಾಲ ಹೆಣ್ಣು ಹಕ್ಕಿ ಮೊಟ್ಟೆ ಇಟ್ಟು ಕಾವು ಕೊಟ್ಟು ಮರಿಗಳು ದೊಡ್ಡದಾಗುವವರೆಗೆ ಒಬ್ಬಂಟಿಯಾಗಿ ಇಡೀ ಸಂಸಾರಕ್ಕೆ ಆಹಾರವನ್ನ ಪೂರೈಸುತ್ತದೆ. ಎರಡು ಪ್ರಸಿದ್ಧವಾದ ಹಕ್ಕಿಗಳ ಗೂಡುಗಳ ವೈಶಿಷ್ಟ್ಯತೆಯನ್ನು ನಾನು ಇಲ್ಲಿ ಹೇಳಲೇಬೇಕು. ಮೊದಲನೇದಾಗಿ ಸಿಂಪಿಗ ಹಕ್ಕಿ, ಎರಡು ಆಯ್ದ ಎಲೆಗಳನ್ನ ಒಂದಕ್ಕೊಂದು ಜೋಡಿಸಿ ಅದರ ಅಂಚುಗಳನ್ನು ನಾರಿನಿಂದ ಹೊಲಿದು ಒಂದು ಪೊಟ್ಟಣ ತರ ಮಾಡುತ್ತದೆ. ಅದರೊಳಗೆ ನಾರು ಹತ್ತಿ ಮುಂತಾದವುಗಳನ್ನು ಇರಿಸಿ ಮೃದುವಾದ ಗೂಡು ಕಟ್ಟುವ ಕುಶಲ ಕಲೆ ಅತ್ಯಂತ ಆಶ್ಚರ್ಯಕರ. ಎರಡನೆಯದು ಗೀಜಗ ಪಕ್ಷಿ, ಒಂದು ಬಾಗಿದ ಮರದ ಕೊಂಬೆಯ ತುದಿಯಲ್ಲಿ ಹುಲ್ಲು ನಾರು ಹತ್ತಿಯನ್ನು ಬಳಸಿ ಹಾಲಿಡರಳಿನ ಸಹಾಯದಿಂದ ಅವುಗಳನ್ನು ಒಂದೊಂದು ಹೆಣೆದು ರಚಿತವಾದ ಗೀಜಗನ ಗೂಡು ವಿಶ್ವಪ್ರಸಿದ್ಧವಾಗಿದೆ. ಇದು ಸಂಪೂರ್ಣವಾಗಿ ಗಂಡು ಗೀಜಗನ ಕಾರ್ಯ ಕುಶಲತೆ. ಈ ಹಕ್ಕಿಯ ಗೂಡನ್ನು ಮನುಷ್ಯರ ಸಂಸಾರಕ್ಕೆ ಹೋಲಿಸಬಹುದು. ಹಕ್ಕಿಯ ಗೂಡಿನಲ್ಲಿ ಒಂದು ತಾಯಿ 2-3 ಮಕ್ಕಳಿರಬಹುದು. ಹಾಗೆ ಒಂದು ಮನೆಯಲ್ಲಿ ಒಂದು ಕುಟುಂಬದಲ್ಲಿ ಒಂದು ತಾಯಿ 2-3 ಮಕ್ಕಳಿರಬಹುದು. ಬೆಳೆಯುವಾಗ ಜೊತೆಯಾಗಿ ಇರ್ತಾರೆ, ಆಮೇಲೆ ತಮ್ಮ ತಮ್ಮ ದಾರಿಯನ್ನು ಹುಡುಕುತ್ತಾ ಬೇರೆ ಆಗ್ತಾರೆ. ಹಕ್ಕಿಗಳು ಹಾಗೆ ಮೊದಲು ಜೊತೆಗಿರುತ್ತವೆ, ಆಹಾರದ ಕಲಿಯ ಮೇಲೆ ಅವರು ಮೊದಲ ದಾರಿಯನ್ನು ಹಿಡಿಯುತ್ತದೆ. ಈ ಸಂಸಾರದೊಂದಿಗೆ ಹೋಲಿಸಿ ಆರ್ಎಲ್ ಜಯಗೋಪಾಲ್ ಅವರು ಜರ್ಜರಿ ಬೇಟೆ ಚಿಕ್ಕದಾಗಿ ಅವರ ಹಾಡನ್ನು ಬರೆದಿದ್ದರು. ಇದನ್ನು ಹಾಡಿದವರು ಇಳೆಯ ರಾಜ ಅವರು. ಹಕ್ಕಿ ಗೂಡು 1, ಮುದ್ದು ಮರಿ 2, ಆಡಿದವು ಜೋಡಿ ಹಾರಿದ್ದವು ಜೋಡಿ, ನೋಡಲು ಅಂದು ಕಣ್ಣು ಸಾಲದಾಗಿತ್ತು, ಕಾಣಲು ಇಂದು ಕೈನೇ ಹೇಳದೆ ಹೋಯಿತು. ಇದು ಬಣ್ಣ ಬಣ್ಣದ ಬದುಕು.

ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ, ಇದು ಬಣ್ಣ ಬಣ್ಣದ ಬದುಕು. ಈ ಹಕ್ಕಿಗೂಡುಗಳ ವಿಷಯ ಮಾತಾಡ್ತಾ ಇರುವಾಗ ನಾನೊಂದು ಲೇಖನವನ್ನ ನೋಡಿದ್ದೆ. ಇದನ್ನು ಬರೆದವರು ಕೆ ಪುಟ್ಟಸ್ವಾಮಿ, ಕೃಪಾಕರ ಮತ್ತು ಸೇನಾನಿ. ಅವರು ಹಕ್ಕಿಗೂಡುಗಳ ನಿಗೂಢ ಜಗತ್ತು ಅಂತ ಹೇಳಿ ಒಂದು ಲೇಖನವನ್ನ ಬರೆದಿದ್ರು. ಅದರಲ್ಲಿ ಅವರು ಹೀಗೆ ವಿವರಿಸ್ತಾರೆ, ಹಕ್ಕಿಗಳ ಗೂಡು ಕಟ್ಟಲು ಅವು ಖಾಲಿ ಮರ ಅಥವಾ ಪೊಟರೆ ಇಂಥದ್ದಲ್ಲ. ಸಾಗರದ ದ್ವೀಪ, ಗಿರಿಶಿಖರದ ನೆತ್ತಿ, ಮನುಷ್ಯನು ಸುಳ್ಳಲಾರದ ನಿಬಿಡ ವನ ಶ್ರೇಣಿ, ಸೂರ್ಯದ ಬೆಳಕಿಗೂ ಪ್ರವೇಶ ನಿರಾಕರಿಸುವ ಕಗ್ಗತ್ತಲ ಕಣಿವೆ, ರಕ್ತ ಹೆಪ್ಪುಗಟ್ಟಿಸುವ ಶೀತಲ ಧ್ರುವ ಪ್ರದೇಶ, ಇಂತಹ ಸ್ಥಳಗಳನ್ನು ಕೂಡ ಹಕ್ಕಿಗಳು ಆಯ್ಕೆ ಮಾಡಿಕೊಳ್ಳುತ್ತದೆ. ಹಕ್ಕಿಗಳು ಬದಲಾವಣೆಗೆ ಸಮರ್ಥವಾಗಿ ಹೊಂದಿಕೊಳ್ಳುತ್ತದೆ. ಕೆಲವು ಹಕ್ಕಿಗಳು ಮನುಷ್ಯರಿರುವ ಕೇರಿಗಳಲ್ಲಿ ವಾಹನ ಸಂಚಾರ ಹೆಚ್ಚಿರುವ ಸ್ಥಳಗಳನ್ನೇ ಆಯ್ದುಕೊಳ್ಳುತ್ತದೆ. ಹಕ್ಕಿಗಳ ನೆಲೆಯನ್ನ ಅನೇಕ ಕಡೆ ಆಕ್ರಮಿಸಿಕೊಂಡ ನಂತರ ಹಲವಾರು ಹಕ್ಕಿಗಳು ಹೊಸ ಪರಿಸರಕ್ಕೆ ಥಟ್ಟನೆ ಹೊಂದಿಕೊಳ್ಳುವುದನ್ನು ಈಗ ಕಲಿತುಕೊಂಡಿದೆ. ಹಾಗಾಗಿ ಈಗ ನಾವು ಟ್ರಾನ್ಸ್ಫಾರ್ಮರ್ ಬಳಿ, ಆಮೇಲೆ ಮೀಟರ್ ಪೆಟ್ಟಿಗೆಯಲ್ಲಿ, ವಿದ್ಯುತ್ ತಂತಿಗಳಲ್ಲಿ ತೂಗಾಡುವ ಗೂಡುಗಳನ್ನು ನಾವು ಅಲ್ಲಲ್ಲಿ ಕಾಣಬಹುದು. ಇನ್ನು ಈ ಹಕ್ಕಿಗಳ ಸ್ಪೆಷಾಲಿಟಿ ನೋಡಿ, ಅವುಗಳು ಕೂಡ ನಮ್ಮ ಹಾಗೆ ಗೂಡಿನ ಒಳಗೆ ಶುಚಿತ್ವಕ್ಕೆ ಕ್ಲೀನ್ ಇರಬೇಕಂತೆ. ಅವುಗಳಿಗೆ ಹಕ್ಕಿಗಳು ಹೆಚ್ಚು ಮಹತ್ವವನ್ನು ನೀಡುತ್ತದೆ. ಅದರ ಜೊತೆಗೆ ಗೂಡುಗಳು ತುಂಬ ಸೂಪರ್ ಆಗಿ ಚಂದ ಕಾಣಬೇಕು ಅನ್ನುವ ಒಂದು ಸೆನ್ಸಸ್ ಅವುಗಳಿಗೆ ಹಕ್ಕಿಗಳಿಗೆ ಇರ್ತದೆ. ವಿಪರೀತ ಅಲಂಕಾರ ಪ್ರಜ್ಞೆ ಹೊಂದಿದ ಹಕ್ಕಿಗಳು ಇರ್ತದೆ. ಅವುಗಳು ಏನು ಮಾಡ್ತದೆ ಅಂದರೆ, ಈ ಕಲರ್ ಕಲರ್ ಇರುವಂಥ ಹೂವಿನ ಪೆಟಲ್ಸ್ ದಳ ಇದೆಯಲ್ಲ ಅದು, ಆಮೇಲೆ ಹೊಳೆಯುವ ಕಲ್ಲು, ಆಮೇಲೆ ಅದನ್ನು ತಂದು ಈ ಹಕ್ಕಿಗೂಡಿನ ಹೊರಮೈಗೆ ಚಂದ ಕಾಣಬೇಕು ಅಂತ ಅಂಟಿಸ್ತದಂತೆ. ಕೆಲವು ಹದ್ದುಗಳು ಬಣ್ಣದ ಗಾಜಿನ ಚೂರು, ಬಟ್ಟೆಯ ಚಿಂದಿಗಳನ್ನೆಲ್ಲ ಗೂಡಿಗೆ ತರ್ತದೆ. ಅದನ್ನೆಲ್ಲ ಆ ಪೊಟೆರೆಯೊಳಗೆ ಚಂದ ಮಾಡಿ ಸೆಟ್ ಮಾಡಿ ಇಡ್ತದೆ. ಅಮೆರಿಕದಲ್ಲಿ ಗ್ಯಾನೆಟ್ ಎಂಬ ಕಡಲ ಹಕ್ಕಿ ಗಾಲ್ಫ್ ಚೆಂಡು, ಆಮೇಲೆ ನೀಲಿ ಶೀಶಿಯ ಚೂರು, ಈರುಳ್ಳಿ ಸಿಪ್ಪೆ, ಸಣ್ಣ ಬೊಂಬೆಯೊಂದನ್ನು ತಂದು 1942 ಹಿಂದೆಯೇ ಗೂಡು ಕಟ್ಟಿತಂತೆ. ನೀಲಿ ಸಾಮ್ರಾಟ್ ಮತ್ತು ಸಗ್ಗದಕ್ಕಿ ಗೂಡನ್ನು ಬಹಳ ಸುಂದರವಾಗಿ ಅಲಂಕರಿಸುತ್ತದೆ. ಈ ಗೂಡುಗಳು ಭದ್ರತೆ ಹಾಗೂ ತಾಂತ್ರಿಕ ಪರಿಣತಿ ಮತ್ತು ಕಲಾತ್ಮಕ ಪ್ರಜ್ಞೆಯನ್ನು ಏಕಕಾಲಕ್ಕೆ ಅಭಿವ್ಯಕ್ತಿಸುತ್ತದೆ. ಇದು ಕೃಪಾಕರ ಮತ್ತು ಸೇನಾನಿಯವರು ಬರೆದ ಲೇಖನದಿಂದ ಆಯ್ದಂಥ ಸಾಲುಗಳು. ಹಾಗಾಗಿ ಹಕ್ಕಿಗಳ ಗೂಡು ಎಷ್ಟು ವೈವಿಧ್ಯಮಯವಾಗಿರ್ತದೆ ಅಂತ ನಾವಿಲ್ಲಿ ಅರಿತುಕೊಳ್ಳಬಹುದು, ತಿಳ್ಕೊಳ್ಬಹುದು. ಹಕ್ಕಿಗಳ ಈ ವರ್ಣ ವೈವಿಧ್ಯತೆ, ಹಕ್ಕಿಗಳ ಗೂಡು, ಅವುಗಳ ಸಂಸಾರ, ಇದನ್ನೆಲ್ಲ ಕಂಡಾಗ ನೆನಪಾಗುವ ಮತ್ತೊಂದು ಹಾಡು, ರೆಕ್ಕೆ ಇದ್ದರೆ ಸಾಕೆ ಹಕ್ಕಿಗೆ ಬೇಕು ಬಾನು, ಬಯಲಲ್ಲಿ ತೇಲುತ್ತ ತಾನು ಮ್ಯಾಲೆ ಹಾರೋಕೆ, ಕಡಲೊಂದಿದ್ದರೆ ಸಾಕೆ ಚಿಗರಿಗೆ ಬೇಕು ಕಾನು, ಗಾಳಿಯ ಮೇಲೆ ತಾನು ಜಿಗಿದು ಓಡೋಕೆ. ಇದು 1993 ತೆರೆಕಂಡ ಚಿನ್ನಾರಿ ಮುತ್ತ ಚಿತ್ರದ ಹಾಡು. ಸಿ ಅಶ್ವಥ್ ಅವರ ಸಂಗೀತಕ್ಕೆ ಧ್ವನಿಯಾದವರು ರೇಖಾ ಮತ್ತು ಸಂಗಡಿಗರು. ಈ ಹಾಡನ್ನ ನೀವು ಕೇಳಿ ನಾನು ಕೂಡ ಕೇಳ್ತಾ ಈ ಕಾರ್ಯಕ್ರಮವನ್ನ ಇಂದು ನಾನು ಮುಗಿಸ್ತಾ ಇದ್ದೇನೆ. ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮೆದುರಿಗೆ ಹಾಜರಾಗ್ತೇನೆ. ಕೇಳ್ತಾ ಇರಿ ಯಾವತ್ತೂ ರೇಡಿಯೋ ಸಾರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ, ಇದು ಬಣ್ಣ ಬಣ್ಣದ ಬದುಕು.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನು ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನಿಜ ಹೇಳ್ಬೇಕಾ? ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು
1: ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ. ಹೇಳ್ತಿದ್ಲು ಸರ್ಕಾರ ಸಹಾಯಧನನ್ನು ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ ಜೀರೋ ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. pmsuryaghar.gov.in ನಲ್ಲಿ.

0: ನೀತಿ ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
1: ಹಾ ಬಂದೆ ಅಮ್ಮ.
0: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ? ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
1: ಅದು ಹನಿ ಹನಿ ಅಮ್ಮ, ಇರಲಿ ಪರವಾಗಿಲ್ಲ.
0: ನೀತಿ, ಹನಿ ಹನಿ ಸೇರಿದ್ರೇನೆ ಹಳ್ಳ ಮಗಳೆ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪನ್ನು ಸರಿಯಾಗಿ ಬಂದ್ ಮಾಡಿ ಬಾ.
1: ಆಯ್ತಮ್ಮ.
2: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ ಶೇಕಡ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ, ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

ತುಳುಕೂಟ ಅಮೃತ ಕಾಲೇಜ್ ಪಡೀಲ್ ಮಂಗಳೂರು ಹೊಂದಿದ ಉದಯೋನ್ಮುಖ ಕಲಾವಿದರನ ಅಭಿನಯಡು ಪರಕಾಲದ ನಾಟಕನ ಹೊಸಕಾಲದ ಕೂಟದ ವಿದ್ಯಾರ್ಥಿಗಳನ್ನ ಕೊಡುವಿಕಡೆ ಶಿವತರಾಯನ ಕೆವಿ ಭಂಡಾರಿ ವಿರಚಿತ ಚಂದ್ರಹಾಸ್ ಕಣ್ವತೀರ್ಥ ನಿರ್ದೇಶನದ ತುಳು ನಾಟಕ ನಾರದರನ ವಕಾಲತ್. ಪಾತ್ರವರ್ಗಗಳು ಗೋವಿಂದರಾಯ ಶೋನಿತ್ ರಾಜ್, ಕಮಲ ಆದ ದಿವ್ಯಾ, ಭಟ್ಟರ್ ಆದ ದೀಪಕ್, ಶೆಟ್ಟರ್ ಆದ ರೋಹಿತ್, ಗೀತಾ ಆದ ಸೋನಲ್, ಲತಾ ಆದ ಗಾಯತ್ರಿ, ಸಾಹೇಬರ್ ಆದ ಸಂಜಿತ್, ಡಾಕ್ಟರ್ ಆದ ಶ್ವೇತಾ, ಯಮ ಆದ ಕೌಶಿಕ್, ಚಿತ್ರಗುಪ್ತ ಆದ ದೀಕ್ಷಿತಾ ಕೊಳ್ಳೂರ್, ನಾರದ ಆದ ಮನೀಶ್ ಬಿ ಶೆಟ್ಟಿ, ಕಾಳ ಆದ ಕಾವ್ಯಶ್ರೀ, ಕರಾಳ ಆದ ಅಮರ್ನಾಥ್, ಅಸಿಸ್ಟೆಂಟ್ ಆದ ಪ್ರದೀಪ, ಶಿಕ್ಷಕಿಯರ್ ಆದ ರಕ್ಷಿತಾ ಪ್ರತೀಕ್ಷಾ, ರೂಪ ಆದ ದಿಶಾ, ಕೊಲೆಗಡುಕೆ ಆದ ಮಿಥುನ್, ದೀಪಕ್ ಆದ ಮುರಳಿ. ನಿರ್ದೇಶನ ಸಲಹೆ ಸಹಕಾರ ಶ್ರೀ ಹರೀಶ್ ಕೆ ಶಕ್ತಿನಗರ. ನಿರ್ದೇಶನ ಚಂದ್ರಹಾಸ್ ಜಿ ಕಣ್ವರ್ತೀರ್ಥ. ಸಹಕಾರ ಆಡಳಿತ ಮಂಡಳಿ ಅಮೃತ ಕಾಲೇಜ್. ಆಶೀರ್ವಾದ ಪುರ್ಲ ಮನಸ್ಸಿದ ಸರ್ವ ತುಳುವೆರಣ ಇತ್ತ ನಿಖಿಲಿನ ತುಂಬು

ನಾನು ಅವ್ರಿಗೆ ಅನನಂದಿನ ಮುನೇ ವೇಷ ಲೋಕ ಒಂದು ನಾಟಕ ರಂಗವಯ್ಯಾ.

ಕಮಲ.

0: ನಮಸ್ಕಾರ ಕೊಟ್ಟು ಆಶೀರ್ವಾದ ತಗೊಂಡ್ರೆ ಪಂತಿನ ಹತ್ತು ಬೇತದಾಲ ಬೇಲೆ
1: ಸತ್ಯನಾರಾಯಣ ಕತೆ ಓದಗ ಅಂದ್ರೆ ಪಂದಿತ್ತರತೆ
0: ಈ ತಿಂಗಳಲ್ಲಿ ಸತ್ಯನಾರಾಯಣ ಕತೆ ಓದಾಗ ಅಂದು ಪಂಡಿತ್ತೆ ಬಟ್ರೇನು ದಾಳೆ ನೀಯೇ ಬರಿಯರ ಬಂತೇನ
2: ದುಡ್ಡು ದಾಂದಿನ ಕತ್ತ ನೀನು ಯಜಮಾನಿನ ರಂಗಸ್ಥಳಕ್ಕೆ ಲೆಪ್ಟಾದಿನಿ

0: ಬಲೆ ಕುಲುಲೆ
1: ಪಟ್ರಿಗೂ ದುಡ್ಡು ಕೊಡ್ದು ಕಡ ಕುಲ್ಲೆ ಬೊಕ್ಕ ಮಾತ ಬೊಕ್ಕ ತುಲೆಗೆ
0: ಎತ್ಕೊಳ್ವೆ ಈ ಉಳ್ಕೊಲ್ಲ
2: ಅರ್ಥ ಅಭಿಜಾ ಅಗ್ಗಂತ ಯಾನ್ ಪಂತ ಜತ್ತ

0: ಸಾರ
1: ಐದು ಸಾರನಾ?

0: ಯಾವ್ದು ಪಾಡ್ಲಕ್ಕ? ನಾನು ತುಲ ಸಾಯ್ಬೇರ್ನ ಕೈ ಹಿಡಿದು ದುಡ್ಡು ಬಿಂದಿ ಸತ್ಯನಾರ ಕತ್ತಿದ್ದ ದುಡ್ಡು ಕೊರಿಯ ಪೈಸೆ ಖರ್ಚಿದ್ದ ಅಂದ್ರೆ ಸತ್ಯನಾರ ಕತ್ತಿದ್ದ ಪುಣ್ಯ ಸಂಪಾದನೆ ಅಂಡಿ
1: ಮಂತಿ ಪುಣ್ಯ ನೇಲ ರಾಶಿ ಆದಿತ್ಯ
0: ನಮ್ಮ ಸುಖೋಟ ಇಲ್ಲ ಸಾಹಿತ್ಯ ಬೊಕ್ಕಲ ನಮಗೂ ಸುಖ ದಿಕ್ಕೊಚ್ಚ ಸಾಹಿತ್ಯ ಬೊಕ್ಕ ಸ್ವಲ್ಪ ದಿಕ್ಕೊಡಣ್ಣ.

0: ಮುಂಜಿ ಬಡ ವಿದ್ಯಾರ್ಥಿನಿ ನಿಧಿ ಉಂಡು ಎಂಕಲು ಬಡವೆರೆಗೂ ಸಾಲದ ಖರ್ಚು ಕೊರ್ಪ ಬರವು ಕಲ್ಪೋಣ ಬೇಲೆ ಪುಣ್ಯದ ಕೆಲಸ ರಾಯರೇ ಈ ಸಹಾಯ ಮಲ್ಪುಡು
1: ಬರೋಣ.

செட்டு எடுத்தாதா குட்டிப்பா.

ಕವರ್ ಕೊಡ್ತು.

0: ಮಾತೇ ಅಂದುಗಳುವೆ ಇರ್ಬೋದ್ಬಲೆ
1: ಸರ್.

ಬರ್ತಾರೆ ಸ್ವಲ್ಪ ಅದಕ್ಕೆ.

ஆ இல்லடே ஏர்மா தொல்லை.

0: 여러분 찍는 건데.
1: 그러면 또 미래 뜨고 예술.
0: 나 둘아. 니가서 세일더 벨레버 찍는 건데.

ജൂസ് പറ.

0: ಅಂಚೆಲ್ಲ ಬಿದ್ದಿದ್ದೀರಂತ
1: ಸೊಸೈಟಿದ ಬೆಲೆಗೆ ಇಂಗ್ಲೆನ್ಸ್ ಮಲ್ಪೇರ ವೈದಿ
0: ಸೊಸೈಟಿದ ಬೆಲೆಗೆ ಕೊಡ್ತಿ ಬತ್ತದಿತ್ತ ಹೋತಾಳ
1: ಹೋಯಲತ್ತಿ
0: ಹೋತಾಳ
1: ಎಂ ಎಲ್ ಎನೇ
0: ನಾನೇ ಹೇಳು

0: Ya ngerti gak? Cuma lanjut lah.
1: Aku ini gak ngunik kok juara lu.
0: Bener. Nanti lah lanjut mandata. Hai Bu Rena. Hai. Sati sih.
1: Hai, ini kan yang kuatin ya sih.
0: Udah.
2: ಇತ್ತನೇಟ ನಾರಿದರೆ ವಕಾಲತ್. ಈ ತುಳು ನಾಟಕದ ಸುರುತಯಗ್ಗೆ ಕೆಂಡರ್ ನನ್ನ ದುಂಬುದ ಯಗ್ಗೆ ಎಲ್ಲದ ತುಳು ಪ್ರಸಾರಡು. ಆತನೇಟ ಕೇನದುಪ್ಪಲೆ ರೇಡಿಯೋ ಸಾರಂಗ್ 107.8 FM. ಒಂದು ರಂಗ ರಂಗದ ಬದುಕು.
3: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
2: ರೇಡಿಯೋ ಸಾರಂಗ್ಡ ನಿಕ್ಲು ತುಳು ಪ್ರಸಾರಕ್ಕೆ ಏನಂದಲ್ಲರೆ ನನ್ನ ದುಂಬಗ್ ಕೆಲವೊಂಜಿ ತುಳು ಸಿನಿಮಾದ ಪದಕುಲೇನಕ್ಕೆ ಏನಂದು ಬರ್ಕಾ.

ಹಾಯ್, ಯಾನ್ ಗುರು ಕಿರಣ್ ಪಾತ್ರೊಂದುಲ್ಲ ನಿಕುಲ್ ಕೇನೊಂದುಲ್ಲಾರು ಸಾರಂಗ್ ಎಫ್ ಎಂ 107.8 FM ಒಂದು ರಂಗ ರಂಗದ ಬದುಕು.

ಈತನೇಟ ಕೆಲವೊಂಜಿ ತುಳು ಸಿನಿಮಾದ ಪದಕುಲನ್ನು ಕೇನೊಂದು ಬತ್ತಾರೆ. ಒಂದು ಇನಿತ ತುಳು ಕಾರ್ಯಕ್ರಮ ನನ್ನ ದುಂಬುದ ತುಳು ಕಾರ್ಯಕ್ರಮ ತಿಕ್ಕಗ ಆತನೇಟ ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗದ ಬದುಕು.

0: ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಈಗ ಯಕ್ಷಗಾನದ ಪ್ರಸಾರ. ಶ್ರೀಕೃಷ್ಣ ಯಕ್ಷಸಭಾ ಕದ್ರಿ ಸಂಯೋಜಿಸಿದ ಚತುರ್ಜನ್ಮ ಮೋಕ್ಷ. ಭಾಗವತರು ಗಿರೀಶ್ ರೈ ಕಕ್ಕೆ ಪದವು ಹೊಸಮೂಲೆ ಗಣೇಶ್ ಭಟ್, ಮದ್ದಳೆ ಪದ್ಯಾಣ ಜಯರಾಮ್ ಭಟ್, ಚೆಂಡೆ ಲೋಕೇಶ್ ಕಟೀಲ್ ಮಣಿಮುಂಡ ಶಾಸ್ತ್ರಿ, ಕಾಲನೇಮಿ ಶಿವಪ್ರಸಾದ್ ಭಟ್, ವಿಷ್ಣು ರವಿ ಅಲೆವೂರಾಯ, ಕಂಸ ಗೋವಿಂದ ಭಟ್, ಕೃಷ್ಣ ದಿನೇಶ್ ಶೆಟ್ಟಿ ಕಾವಳಕಟ್ಟೆ, ಅಭಿಮನ್ಯು ಚಂದ್ರಶೇಖರ ಧರ್ಮಸ್ಥಳ, ಸುಭದ್ರ ಅಂಬಾಪ್ರಸಾದ್ ಪಾತಾಳ, ರಾಜರಜಕ ದಿನೇಶ್ ರೈ ಕಡಬ, ದ್ರೌಪದಿ ರಾಮಚಂದ್ರ ಮುಕ್ಕ, ಕೌಂಡ್ಲಿಕ ಗಣಾಧಿರಾಜತಂತ್ರಿ ಕೊಲ್ಲಂಗಾಣ. ಈಗ ಚತುರ್ಜನ್ಮ ಮೋಕ್ಷ, ಇದರ ಎರಡನೇ ಕಂತು.
1: ವೈಕುಂಠಕ್ಕೆ ದುಃಖವನ್ನು ಹೊತ್ತುಕೊಂಡು ಬಂದಿದ್ದೀರಾ, ನಿಮಗೆ ಧೈರ್ಯವನ್ನು ಕೊಡ್ತಾ ಇದ್ದೇನೆ. ಅಂಜಬೇಕಾದ ಅಗತ್ಯ ಇಂದಿಲ್ಲ. ಕಳದನ್ನು ಭುಂಜಿಸುವುದಕ್ಕಾಗಿ ನಾನೇ ಸನ್ನದ್ಧನಾಗಿ ಸಾಗುತ್ತೇನೆ. ನಿಮ್ಮ ನಿಮ್ಮ ಲೋಕಗಳಲ್ಲಿ ಕರ್ತವ್ಯವನ್ನು ಮಾಡುತ್ತಾ ಇರಿ. ನಾನಿದ್ದೇನೆ, ಧೈರ್ಯವನ್ನು ತಾಳಿ.

0: ಅನ್ನದಾನಂದ ಕಾರುಬಾರು ಆಕ್ಷೇಪ ಇಲ್ಲ. ಎದಗಾರಿಕೆ ಇದೆ ಎಂಬ ಕಾರಣದಿಂದ ಮುಂದುವರಿದೆ ಬಂದ ಆ ಕುರಿತಾಗಿ ಹೆಮ್ಮೆಯನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಆಶ್ಚರ್ಯ ಪರಮಾಶ್ಚರ್ಯ, ಏ ಮಸಿ ವರ್ಣನೆ, ನೀನು ಯಾರು, ಹಕ್ಕಿಯನ್ನು ಏನು ಇಲ್ಲಿವರೆಗೆ ಬರಬೇಕು ಕಾರಣ ಏನು ಎಂಬುದನ್ನು ಸ್ಪಷ್ಟವಾಗಿ ಹೇಳು. ನನ್ನ
1: ಹೇಳ್ತೀಯ?

ಬಲಿಯನ್ನು ಚೆನ್ನಾಗಿ ಬಲ್ಲೆ ನಾನು. ಹಿಂದೊಮ್ಮೆ ಬಲಿಯೊಡನೆ ಸೇರಿಕೊಂಡು ಅವನ ಅಧೀನತ್ವವನ್ನು ಒಪ್ಪಿಕೊಂಡು ಕೈ ಕಳಗೆ ಕೆಲಸ ಮಾಡಿದವನು ನೀನಿದ್ದೀಯ. ದೇವಲೋಕದ ದಾಳಿಯ ಸಂದರ್ಭ ದೇವತೆಗಳ ಕೈಯಿಂದ ನುಸುಳಿ ಓಡಿ ಹೋಗಿ ಮರೆಯಾಗಿ ಅಳಿದುಳಿದ ಬಲವನ್ನು ಸೇರಿಸಿಕೊಂಡು ಇವತ್ತು ನೀನು ಬಂದಿದ್ದಿ. ಆಪದ್ಧರ್ಮದಲ್ಲಿ ಗೆಲುವಾಗಲಿಲ್ಲ, ದೇವಲೋಕವನ್ನು ಮುತ್ತಿದೆಯೇನೋ, ಬರ್ದಿಲರ ಮೊರ ಕೇಳಿ ಅವರನ್ನು ರಕ್ಷಿಸುವುದಕ್ಕಾಗಿ ಬಂದಿದ್ದೇನೆ. ನೀನು ನೀನಾಗಿ ತಪ್ಪನ್ನು ಒಪ್ಪಿಕೊಂಡ ಬದುಕುವಿ, ಇಲ್ಲದ್ರೆ ಚಕ್ರಾಯುಧವನ್ನು ಎತ್ತುತ್ತೇನೆ.

ಮರ್ಮವನ್ನು ಅರ್ಥ ಮಾಡಿಕೊಂಡೆ. ದೇವ ಪಕ್ಷಪಾತಿಯಾಗಿ ಅಗ್ನಿಯನ್ನು ಏರಿ ಚಕ್ರಧಾರಿಯಾಗಿ ಕಾಣಿಸಿಕೊಂಡೆ. ಬಲಿಯೊಂದಿಗೆ ನಾನಿದ್ದವನು, ಬಲಿಯ ಅನುಯಾಯಿ. ಆ ಕಾಲಕ್ಕೆ ಏನು ಮಾಡೋಣ? ಬದುಕಿ ಬಿಡುವುದಕ್ಕೆ ಸಾಧ್ಯವಿಲ್ಲದಿರುವಂತಹ ಸಂದರ್ಭ ಸಾಧಿಸಬೇಕು. ಈ ಉದ್ದೇಶದಿಂದ ನುಸುಳಿಕೊಂಡವನು ನಾನು. ಪ್ರಬಲನಾಗಿದ್ದೇನೆ, ದೇವ ಪಕ್ಷಪಾತಿಯಾಗಿ ಬಂದಂತಹ ನಿನ್ನನು ರಕ್ಷಣದಲ್ಲಿ.

0: ಹೋರಾಟವನ್ನು ಮಾಡುವುದಕ್ಕೋಸ್ಕರವಾಗಿ ಯೋಗ್ಯ ಪಟುಬಣನಂತೆ ಎದೆಯುಬ್ಬಿಸಿ ಶಕ್ತಿ ಆಯುಧವನ್ನು ಕೈಯಲ್ಲಿ ಧಾರಣೆ ಮಾಡಿಕೊಂಡು ಹೊರಬಲದೊಂದಿಗೆ ದೇವಬಲವೂ ಇದೆ ಎನ್ನುವ ಹಮ್ಮಿನಲ್ಲಿ ಸಾಕಷ್ಟು ಮುಂದುವರಿದು ಬಂದೆಯಲ್ಲ. ಬರ್ತಿಲ್ಲರನ್ನು ನಾಕದಿಂದ ಹೊಡೆದೋಡಿಸಿರಿ. ನಾಕಪೀಠಾಧಿಪತ್ಯ, ಮರ್ತ್ಯದ ಪೀಠಾಧಿಪತ್ಯ, ಪಾತಾಳದ ಅಧಿಪತ್ಯ, ಮೂರು ಲೋಕವನ್ನು ಪಡೆದುಕೊಂಡಿದ್ದೇನು ಹಾಗೆ ಬೀಗಿದ್ದಿ. ಅರೆರೆ, ಏನಾಯಿತು ನಿನ್ನ ಪ್ರತಾಪ? ಏ ಭೂಪ, ಇವತ್ತು ಮಣ್ಣು ಮುಗ್ಗುತ್ತಾ ಇದ್ದಿ. ಈಗಲೂ ನಿನಗೊಂದು ಎಚ್ಚರಿಕೆಯ ಮಾತನ್ನು ಹೇಳುತ್ತೇನೆ. ಬೇರೆ ಏನಲ್ಲ ಹಲವು ಕಾಲ ಬದುಕಗೊಳ್ಳುತ್ತೇನೆ. ನಿನ್ನ ಭುಜದ ಮೇಲೆ ಪೌರುಷಯುಕ್ತವಾಗಿ ನಿನ್ನ ಶಿರ ಮೆರೆಯಬೇಕೆಂದಾದರೆ, ಆ ಶಿರದಲ್ಲಿ ಕಿರೀಟ ಮೆರೆಯಬೇಕೆಂದಾದರೆ, ಹರಿಯ ಪಾದವನ್ನು ನಂಬಿಕೊ, ಪಾದಕ್ಕೆ ಬಿದ್ದೆ ಎಂದಾದರೆ, ಶರಣಾಗತಿ ಎಂದು ಬೇಡಿದ್ರೆ ನಿನ್ನನ್ನು ಕೊರೆದು ಪುರಕ್ಕೆ ಕಳುಹಿಸುತ್ತೇನೆ.
1: ಶರಣು ಬರುವನಲ್ಲ, ಸತ್ತರೆ ಬರುವ ಜನುಮದಿ ಚೇಷ್ಟನಾಗುತ್ತಾಯ. ಕಿರಿಯ ನಿನ್ನಯ ಹಾಗೆಯ

0: ಸಾರ್ವದೀಪಕ್ಕೆ ಪ್ರಕಾಶ
1: ದೇವಪಕ್ಷವಾದಿಯಾಗಿ ಬಂದವನು.
0: ಹೌದೌದೌದು,
1: ಹೋರಾಡುವುದಕ್ಕೆ ಮನ ಮಾಡಿದೆ.
0: ಸತ್ಯ,
1: ಹಾಳಕಾರಿಯಾಗಿ ಬೊಬ್ಬರ ಬಿತ್ತವನು ನಾನು. ಆದರೆ ಏನು ಮಾಡೋಣ,
0: ಏನು
1: ನಿನ್ನಂತಾದಂತಹ ಚಕ್ರಾಘಾತಕ್ಕೆ ಸಿಲುಕಿ ನನ್ನ ಮಾಂಸ ಕಂಡವಲ್ಲ ಅಂತ ಒಳ್ಳೆಯ ಉಪಾಧಿಯಲ್ಲಿ ಈ ಕಾಲಕ್ಕೆ ರಕ್ತ ಸುರಿತಾ ಇದೆ. ದೈಹಿಕವಾದಂತಹ ಸಾಮರ್ಥ್ಯ ಕ್ಷೀಣಿಸ್ತಾ ಇದೆ. ಇವತ್ತಿಗೂ ಹಠ ಬಿಡುವವನಲ್ಲ, ಕ್ಷಣ ಬಿಡುವವನಲ್ಲ. ಇಂದಿಗೆ ನನಗೆ ಮರಣ ಸಂಭವಿಸುತ್ತದೆ. ಈ ಕ್ಷಣವೇ ಜಮೀನಿ ಪಟ್ಟಣವನ್ನು ಸೇರ್ತೇನೆ.
0: ಮತ್ತೆ
1: ಆದರೆ ಒಂದು ಮಾತು.
0: ಏನು
1: ಮಾತಲ್ಲ ಇದು, ನನ್ನ ಶಪಥ.
0: ಯಾವುದದು?
1: ಮುಂದೊಂದು ಜನ್ಮ, ಮತ್ತೊಂದು ಜನ್ಮ, ಮಗದೊಂದು ಜನ್ಮ, ಈ ಜನ್ಮ ಸೇರಿ ಚತುರ್ಜನ್ಮವನ್ನು ತಾಳಿ
0: ನಾಲ್ಕು ಜನ್ಮದಲ್ಲಿ
1: ವಿರೋಧಿಯಾಗಿ ಸದೆಬಡಿಯದೇ
0: ಇದ್ದರೆ
1: ನಾನು ಕಾಲವೇ
0: ಜನ್ಮಗಳನ್ನೆತ್ತಿ ಬರುವ ಕಾಲಕ್ಕೆ ನಾನು ಅವತಾರ ಪುರುಷನಾಗಿರುತ್ತೇನೆ. ನೋಡೋಣ ಬಾಬು.

ಅರಸನಾದ ಕಾಲರೇಬೇಕತಕ್ಕ ಶಾಸ್ತಿ ಆಯಿತು. ಸಾಯುವುದಕ್ಕೆ ಮೊದಲಾಗಿ ಒಂದು ಮಾತನ್ನಾಡಿದ್ದಾನೆ, ಇವತ್ತಲ್ಲ ನಾಳೆ, ನಾಳೆ ಎಲ್ಲ ನಾಡ್ದು ಜನ್ಮ ಜನ್ಮಗಳನ್ನು ಎತ್ತುತ್ತೇನೆ. ಈ ಯುಗದನ್ನು ಸೇರಿಸಿಕೊಂಡು ಚತುರ್ಜನ್ಮಗಳಲ್ಲಿ ಕಾಣಿಸಿಕೊಂಡು ಹರಿವಿರೋಧಿಯಾಗಿಯೇ ಬಾಳುತ್ತೇನೆ ಹೀಗೆಂದು ಹೇಳಿದ್ದಾನೆ. ಅವನಿಗೆ ತಕ್ಕದಾದ ಶಾಸ್ತಿಯನ್ನು ಮಾಡಬೇಕಾದ ಅನಿವಾರ್ಯತೆ ಇದೆ. ಹಾಗಾಗಿ ಕಾಲವನ್ನು ಕಾಯುತ್ತಾ ಇರುತ್ತೇನಂತೆ. ಏನಾಗುತ್ತದೆ ನೋಡೋಣ.

0: ನೋಡಿದೆಯ ಬಂದಿರುವ ಹಿರಿಯರನ್ನು, ಆಡಿದ ವಚನವಾದರೂ ಏನು ಬಲ್ಲಯ್ಯ? ಕಂಸಾಖ್ಯನ ಅರಮನೆಯಲ್ಲಿ ನಡೆಯುವುದಕ್ಕುಟ್ಟು ಬಿಲ್ಲ ಹಬ್ಬ ಹಬ್ಬ ಅಂತ ಹೇಳಿದ ಮೇಲೆ ನಮಗೆಲ್ಲ ಸಂಭ್ರಮ.
1: ಹೌದು,
0: ಅವರು ಹೇಳ್ತಾರೆ ಇಲ್ಲಿಗೆ ಬಂದವರು, ನಾನು ಕಂಡದ್ದೇ ವಿಶೇಷತೆಯನ್ನು. ಇದು ಕೃಷ್ಣನ ಜೊತೆಯಲ್ಲಿ ವಿಶೇಷವೇ ಕಾಣ್ತಾ ಉಂಟು.
1: ನಮ್ಮ ಪ್ರವೇಶ ಯಾವಾಗ ಆಗುತ್ತದೆ ಅಂತ ಕಾಯುವವರೇ
0: ನಿಜ ಹೇಳ್ತಾ ಇದ್ದಾರೆ. ಇದು ಕೃಷ್ಣ ಸಭಾ, ಕೃಷ್ಣ ಸಭಾ, ಕೃಷ್ಣ ಸಭಾ. ಕಾರಣ ಏನು ಬಲ್ಲಯ್ಯ? ಇಲ್ಲಿ ಅವರು ಕಂಡದ್ದು ಒಂದು ಕಡೆಯಿಂದ ನಂದಗೋಪ ಯಶೋಧಿಯರನ್ನು, ಮತ್ತೊಂದು ಕಡೆಯಿಂದ ನನ್ನನ್ನು, ಇನ್ನೊಂದು ಬಗೆಯಲ್ಲಿ ನಿನ್ನನ್ನು. ವಿಶೇಷವಾದ ದರ್ಶನವಾಯಿತು, ವೈಕುಂಠ ದರ್ಶನವಾಯಿತು ಎನ್ನುವ ಹಾಗೆ ಸ್ತುತಿಸುತ್ತಾ ಇದ್ದಾರೆ. ಕಾಳಿಂದಿಯಲ್ಲಿ ಮಿಂದೇಳುವ ಕ್ಷಣದಲ್ಲಿ ಕಂಡ ಅಪಾರ ಅನುಭವವನ್ನು ಈ ಅರಮನೆಯಲ್ಲಿ ನನಗಾಯಿತು ಅಂತ ಹೇಳಿದ್ರು. ಕಾರಣವನ್ನು ಕೇಳಿದಾಗ ಹೇಳ್ತಾರೆ, ಕಂಸನ ಕರೆ ಉಂಟು, ನೀವಲ್ಲಿಗೆ ಬರಬೇಕಂತೆ, ನಡೆಯುವುದು ಬಿಲ್ಲ ಹಬ್ಬವಂತೆ. ಮಾತ್ರವಲ್ಲ, ಆಡುವ ಮಾತಿನಲ್ಲಿ ಕಣ್ಣೀರ ವರ್ಷೀಯ ಹರಿಯುತ್ತಾಯಿತು. ದುಃಖ ಏನು ಅಂತ ಕೇಳಿದ್ರೆ ಹೇಳ್ತಾರೆ, ಕಾಣುವವರ ಕಣ್ಣಿಗೆ ಇದು ಬಿಲ್ಲ ಹಬ್ಬ, ಆದರೆ ಒಳಗಿನ ಗುಟ್ಟು ಬೇರೆ, ಇದೊಂದು ಮಾರಣ ಕಬ್ಬ. ಅಲ್ಲಿಗೆ ನಿಮ್ಮನ್ನು ಬರಿಸಿ ಮಲ್ಲ ಜಟ್ಟಿಗಳಿಂದ ಕುಟ್ಟೆ ಕೊಲ್ಲಿಸುವ ಯೋಚನೆ ಆಗಿದ್ರೆ ಈ ಸಲ ಇವನ ಯೋಜನೆಯನ್ನು ಬುಡ ಮೇಲು ಮಾಡಬೇಕು, ಅಲ್ಲಿಯೂ ನಾವೇನು ಎನ್ನುವುದನ್ನು ಕಾಣಿಸಬೇಕು ಅಂತಲೇ ಯೋಚಿಸಿದ್ದೇನೆ. ಹಾಗೆಂದು ಹೋಗುವುದಿದ್ರೆ ಹೇಗೆ? ಬಲರಾಮ ಕೃಷ್ಣರು ಗೆಳೆಯರ ಜೊತೆಯೊಳಯಿತರಲಿ, ಹೋಗುವುದು ಸರಿ. ನಾವು ಹೋಗುವಾಗ ಏನೂ ಇಲ್ಲದೆ ಹೋಗ್ಲಿಕ್ಕೆ ಆಗುತ್ತದ?
1: ಕ್ರಮದಲ್ಲೇ ಹೋಗಬೇಕಲ್ಲ.
0: ಹೋಗುವ ಬಗ್ಗೆ ಸಾಧ್ಯ ಮಾತಾಡ.

0: ಅಘಟಿತವಾದದನ್ನು ಘಟಿಸುತ್ತದೆ ಅಂತಾದ್ರೆ, ಅಸಂಭವವಾದದ್ದು ಸಂಭವಿಸುತ್ತದೆ ಅಂತಾದ್ರೆ ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತದೆ. ಇದುವರೆಗೆ ನಮ್ಮನ್ನು ಕೊಲ್ಲಿಸುವಂತಹ ಪ್ರಯತ್ನವನ್ನೇ ನಮ್ಮ ಮಾವ ಮಾಡಿದ್ದಾರೆ. ಆದ್ರೆ ಇಂದಿನ ದಿನ ನಮಗೆ ಕರೆ ಬಂದಿದೆ ಮಧುರೆಯಿಂದ.
1: ಇಷ್ಟರವರೆಗಿನ ಮಾವನ ಯಾವ ಪ್ರಯತ್ನವೂ ಫಲಕಾರಿಯಾಗಲಿಲ್ಲ.
0: ಹೌದಲ್ವೇ? ಆದ್ದರಿಂದ ಆಲೋಚಿಸಬೇಕಾದ್ದು ಇಲ್ಲಿ
1: ಏನು,
0: ನಮ್ಮ ಸೆಳೆಗೆ ಹುಳಿ ಹಾಕಬೇಕೆನ್ನುವಂತಹ ದುಷ್ಟ ಬುದ್ಧಿಯನ್ನು ಇಟ್ಟುಕೊಂಡೇ ಬಂದಿದ್ದಾನೆ ಎನ್ನುವುದನ್ನು ಕಳುಹಿಸಿದವನಿಂದಲೇ ತಿಳಿದುಕೊಂಡಿದ್ದೇವೆ.
1: ಅಕ್ರೂರನೆ ಆಡಿದನಲ್ಲ.
0: ಹೌದಲ್ವೇ? ಪರಿವರ್ತನೆ ಎನ್ನುವುದು ಜಗದ ನಿಯಮ. ಒಂದು ವೇಳೆ ಪರಿವರ್ತನೆ ಆದ್ರೆ ಅವ ಹೇಳಲಿಕ್ಕೆ ಆಗುವುದಿಲ್ಲ.
1: ಇಲ್ಲಪ್ಪ, ಯಾರು ಒಳ್ಳೆಯವರಾಗಿದ್ದಾರೋ ಅವರನ್ನು ಉಳಿಸಿಕೊಳ್ಳುವ.
0: ಹೌದಲ್ವಾ?
1: ಬೇಡದ್ದೇ ಮಾಡಿ ಬೇಡದ ಪಕ್ಷವನ್ನು ಸೇರಿ ನಾವು ಮೇಲೆ ಕೂತುಕೊಳ್ತೇವೆ ಅಂತ ಯೋಚಿಸಿದ್ರೆ ಈ ಸಲ ಇಳಿಸುವುದು ಇಳಿಸುವುದೇ.
0: ಹಾಗೆಯೇ ಧರ್ಮ ಅಂದ್ರೆ ಸಾಮಾನ್ಯವಾದುದಲ್ಲ, ಅದನ್ನು ಅರ್ಥೈಸಿಕೊಳ್ಳುವುದಕ್ಕೆ ಸಾಮಾನ್ಯರಿಂದ ಸಾಧ್ಯವಿಲ್ಲ. ಅದನ್ನು ಅರ್ಥೈಸಿಕೊಳ್ಬೇಕಿದ್ರೆ ನೀತಿ ಎನ್ನುವುದು ಬೇಕು.
1: ನಿಜ,
0: ನೀತಿ ಬೇರೆಯಲ್ಲ, ನೇತ್ರ ಬೇರೆಯಲ್ಲ.
1: ಸತ್ಯ,
0: ನೀತಿ ಎಂಬ ನೇತ್ರವನ್ನೇ ಹೊಂದಿದವರು ನೇತಾರನೆನಿಸಿಕೊಳ್ತಾನೆ.
1: ಸತ್ಯ.
0: ಹೌದಲ್ವೇ? ಅಂತಹ ಜಾಗ ನಮಗೆ. ಹಾಗಿದ್ರೆ ನಾವು ಅಲ್ಲಿ ಪರಿವರ್ತನೆ ಆಗಿದ್ದಾನೆ ಅಂತ ಆದ್ರೆ ನಾವೊಂದು ಕೆಲಸ ಮಾಡಬೇಕು.
1: ಏನು?
0: ಹೋಗುವುದು ಮಾವನ ಮನೆಗೆ ಅಲ್ವಾ?
1: ಸತ್ಯ.
0: ಸಂಬಂಧಿಕರ ಮನೆಗೆ, ಗರ್ಭಿಣಿಯನ್ನು ನೋಡುವ ಅಂತ ಸಂದರ್ಭದಲ್ಲಿ, ಮುದುಕರನ್ನು ನೋಡುವಂತಹ ಸಂದರ್ಭದಲ್ಲಿ,
1: ಗುರುಗಳಾಲಯಕ್ಕೆ.
0: ಹೌದಲ್ವೇ? ಬರಿಗೈಯಲ್ಲಿ ಹೋಗಬಾರದು ಎನ್ನುವುದು ಶಾಸ್ತ್ರ.
1: ನಿಜ.
0: ಒಂದು ವೇಳೆ ಶಾಸ್ತ್ರವನ್ನೇ ನಾವೇ ಅತಿಕ್ರಮಿಸಿದೀವಿ ಅಂತ ಆದ್ರೆ ಕೃಷ್ಣ ಬಲರಾಮರೇ ತಪ್ಪಿದ್ದಾರೆ ಎನ್ನುವುದಾಗುತ್ತದೆ.
1: ನಮ್ಮದ್ದು ಆದರ್ಶ.
0: ಹೌದಲ್ವೇ? ಹಾಗಿದ್ರೆ ಆದರ್ಶವನ್ನು ತೋರಿಸುವಲ್ಲಿ ನಮ್ಮ ನಡೆ ಏನು ಎನ್ನುವುದನ್ನು ಲೋಕಕ್ಕೆ ತೋರಿಸಿಕೊಡಬೇಕು.
1: ಅದಕ್ಕೆ ಹೇಗೆ ಹೋಗೋಣ?
0: ನಮ್ಮಲ್ಲಿ ಏನಿದೆ, ಕೊಂಡೊಯ್ಯುವಂತಹ ವಸ್ತುಗಳು ಇರುವುದು ಒಂದೇ, ಗೋವಿನಿಂದ ಸಿದ್ಧವಾಗುವಂತದ್ದು.
1: ಹೈನುಗಾರಿಕೆಯಲ್ಲಿ ಮುಂದುವರಿದ ಜನಾಂಗ ನಮ್ಮದ್ದು.
0: ನಮ್ಮದು ಎಷ್ಟುಂಟು, ಹಾಲಿನಿಂದ ಉತ್ಪತ್ತಿ ಆದಂತದ್ದು.
1: ಮತ್ತೆ
0: ಉತ್ಪನ್ನಗಳು ಹಲವಿದೆ. ಮೊಸರು, ಹಾಲು,
1: ಬೆಣ್ಣೆ, ತುಪ್ಪ,
0: ಅದನ್ನೆಲ್ಲ ತುಂಬಿಸಿಕೊಂಡು ಇವತ್ತು ಹೋಗುವುದಲ್ಲ, ಇವತ್ತೇ ತುಂಬಿಸಿ ಇಡುವುದಲ್ಲ.
1: ಅಲ್ಲ,
0: ಶುದ್ಧತೆ ಕೆಡ್ತದೆ.
1: ಯಾವುದರಲ್ಲಿ ತುಂಬಿಸುವುದು?
0: ಬಂಡಿಯಲ್ಲಿ ತುಂಬಿಸಬೇಕು.
1: ಮಣ್ಣಿನ ಪಾತ್ರೆಯಲ್ಲಿ ತುಂಬಿಸಿ ಬಂಡಿಯಲ್ಲಿ ಇಡಬೇಕು.
0: ಹೌದಲ್ವಾ? ಹಾಗಿದ್ರೆ
1: ಈ ಸಲ ಮಾವನಿಗೆ ಒಂದು ಹಿಂಡಿ ತಿನ್ನಿಸಬೇಕು.
0: ಹಿಂಡಿ ಇವತ್ತೇ ಹಾಕಿಟ್ಟೇವೆ ಅಂತ ಆದ್ರೆ ಶುದ್ಧತೆ ಕೆಡ್ತದೆ. ಅದಕ್ಕೆ ಉದಯದೊಳಗೆ ಅತಿ ಬೇಗ ತುಂಬಿಸಿ. ಹೌದಲ್ವಾ? ಗೆಳೆಯರೆಲ್ಲ ಸಿದ್ಧರಾಗಿದ್ದಾರೆ.
1: ಸತ್ಯ.
0: ನಾಳೆ ಬೆಳಿಗ್ಗೆ ಮಧುರೆಗೆ ಹೊರಡುವ.

0: என்ன பண்ணியாச்சு மருந்து இல்ல தானே இங்க தாக்குவாரு
1: இன்னைக்கு தலை பிஸியா
0: பிஸியா வந்த உண்டு
1: ನೀನು ತುಂಬಾ ಮಂದಿಗೆಲ್ಲ
0: ತಾಗಿದ್ಯಾಸಿ ತಾಕುಣೆ ತಾಗುಂಡಲ್ಲ ಜನ ತೂದು ತಾಕುವೆ
1: ಹೌದಾ
0: ಕಣ್ಣು ನೆತ್ತಿಡಿಪ್ಪು ಮೋನೆಡಿಪ್ಪು
1: ನಿನಗೆ ಎಲ್ಲಿ ಕಾಣುತ್ತದೆ
0: ಮೋನೆಡೇ ಇತ್ತುಂಡ ಕೊಂಚ ಇತ್ತುಮಲ್ಲ ನರಮ್ಮನಿ ಬರೋನ್ನುಂಡು ಕೊಂಚ ಚೂರು ಆ ಬರಿಕ್ಕು ತೆರಪುಜ
1: ಅಲ್ಲ ಒಂದು ಪುಣ್ಯ ನಾವು ಬರುವ ವೇಗಕ್ಕೆ ಇದು ಗಾಳಿಗೆ ಹೋಗದೆ ಇದ್ದದ್ದು ಪುಣ್ಯ
0: ಗಾಳಿಗೆ
1: ಏನು ನೀನು ತಿನ್ನುವುದಿಲ್ಲ ಹೊತ್ತೊತ್ತಿಗೆ ಸರಿಯಾಗಿ ಜಿರಳೆ ತಿಂದ ಬೆಕ್ಕಿನ ಹಾಗೆ ಇದ್ದಾನೆ
0: ಒಂದು ವಿಷಯ ಗೊತ್ತುಂಡ ಕೆಲವರು ಅಂಗಿ ಬಾರ್ದು ಮಾತ್ರ ತೋರೋದು ಹೆಣ್ಣು ಬಿಚ್ಚಾಡ ಏನರ್ಥ ಕಾಡಿಕ
1: ಅನುಭವ ದೊಡ್ಡದು ನಿನ್ನದ್ದು ಇಲ್ಲ ಇಲ್ಲ ಹೌದೇನೋ ಈಗ ನೀನು ಯಾರು ನೀನು ಯಾರು
0: ನೀನು ಯಾರು

0: ചങ്ക തജങ്കതേവ എങ്ങനെ ഈ ഇല്ലതിന് ആരുണ്ടോ മനിക്ക് കൊഞ്ഞ നാളെ തൗത്തല വത്തത്
1: രജക്ക
0: ഏർവണ്യ രജക്ക രജക്കണ്ട ബേത്ത എണ്ണ എലത ബേത്തക്കള് ശുദ്ധി വാത്തന്നെ ജാകട്ടെ
1: മടിവാള
0: മടിവല്ല ഓ കസായ കിട്ട ജ്വര മത്ത വത്തല്ല
1: ആകല്ല ആകാശ
0: ഈ തെടഞ്ഞി കൊഞ്ഞ അമ്മ വിട്ടനെ വാത്തരോ
1: ಮತ್ತೆ ಹೇಗೆ ಅಗಸ ಆಯ್ತು
0: ಅವು ಉದಾಳ ಬರ್ತದ ರಾದ ಅರ್ಧ ತಿಂದದ ಅವು ಅರಸ ಹೋದ ಅಗಸ ಆಯ್ತು
1: ಹಾಗಿದ್ರೆ ನಿಮಗೆಲ್ಲ ಗೆದ್ದಲು ಹಿಡಿದ್ರೆ ಗೊತ್ತಾಗುದಿಲ್ಲ ಅಲ್ವಾ
0: ಅಂಚತ್ತವು ಅರಸರವು
1: ಹಾಗೆ ಅರಸನಾದವನಿಗೆ ಸಿಂಹಾಸನ ಉಂಟು ನಿಮ್ಮದು ಎಲ್ಲಿ ಹೋಗಿದ್ರು
0: ಎರವಣ್ಣ ಹೆಚ್ಚಿದ್ದುಲ್ಲ ಇದ್ದಿದ್ದು ಮಲ್ಲ ಕಲ್ಲಿ ಅಂಕಲ್ಲೇ ಸಿಂಹಾಸನ ವಿಷಯ ಗೊತ್ತದ ಈ ಅರಸುಳ್ಳ ಕಲ ಸಿಂಹಾಸನ ಪೂರ ನೀ ಗಂಟದ ನಾನೂರಿವತ್ತು ಹೊಯ್ತು ಬರ್ದು ಹುಲ್ಲಿ ಎಲ್ಲ ಹುಲ್ಲಿ ಎಂಕ್ಲ ರಗಾಲೆ ಜೇರಲ್ಲ ಅರ್ಧದೇ ಬೋರ್ಡ್ ಅಂತ ಅಯ್ಯ ಪತ್ತೊಂದು ಬೇರೆ
1: ವಿಷಯ ಒಳ್ಳೇದು ಹಾಗಿದ್ರೆ ನೀನು ಕಲ್ಲಪ್ಪ
0: ಕಲ್ಲಪ್ಪತ್ತೊಂದು ಕಲ್ತಪ್ಪ
1: ಕಲ್ಲಿ ಕಲ್ಲಿನ ಸಿಂಹಾಸನದಲ್ಲಿ ಕುಳಿತುಕೊಂಡು
0: ಅವಂಡ ಎಂಕುಳ್ಳ ಒಂಜಿ ನಮ್ಮನೆ ಅರಸುಳ್ಳಕ್ಲಿ ಆ ಮಡಿವಾಳ ಎಂಚಿನ ಮಡಿವಣ್ಣ ಶುದ್ಧ ಶುದ್ಧಡ ಆಳ್ವಿಕೆ ಮಲ್ಪಣ ಏನಿ ಮಡಿವಾಳ
1: ಹಾಗೆ ದೊಡ್ಡದು ದೊಡ್ಡದು
0: ಎಂಗಳ ರಜಕ್ಕ ಅಂದ ರಾಜಕರ ಅದೇ ಶಬ್ದ ಒಂಜಿ ಹೆಚ್ಚುಂಡು ರಜಕ
1: ಹೌದು ಹೌದು ಹಾಗೆ ಒಂದು ಬಗೆ ಹೆಚ್ಚು ನಿಮಗೆ
0: ಒಂದು ಎಂಗಳ
1: ನಿಮ್ಮದು ಎಲ್ಲದಕ್ಕೂ ಒಂದೊಂದು ಹೆಚ್ಚೆ ಅಲ್ವಾ
0: ಜೋರು ಪೆದಂಬರೋಣ
1: ಹಾಗಲ್ಲ ವಿಷಯ ಕಾಡಿದ್ದು ಹೌದೇನು ನೀನು ಬಟ್ಟೆ ಒಗೆಯುವುದು ತಾನೆ
0: ಅವು ಅಂದೈನಿದೆ ಮೊನ್ನೆ
1: ನೋಡು ನಮ್ಮ ಬಟ್ಟೆ ರಾಜಮಾರ್ಗ ನಿಮ್ಮ ಮಾರ್ಗದಲ್ಲಿ ಹೇಗೆ ಪುಣ್ಯಾತ್ಮ ಬರುವುದು
0: ನಿಕ್ಲೇದು ಬಿದ್ದಾಗ ಬೇಗ ಬಿದ್ದಾಡ್ರ ಸಣ್ಣ ನಿಕ್ಲೇಗ ರಡ್ರ ದಿಕ್ಕಡು ಒತ್ತೊಂದು ಇತ್ತೆ ಹೇಗೆ ಬರುವುದು
1: ಹಾಗಲ್ಲ ರಾಜಮಾರ್ಗದಲ್ಲಿ ಬರುವಾಗ ತಾಕಿತು ಧೂಳು ಬಟ್ಟೆ ಎಲ್ಲ ಈಗ ಮಣ್ಣಿನ ಮುದ್ದೆಯಿಂದ ಒತ್ತೆಯ ಆಗಿದೆ ಇದೀಗ ಈ ಬಟ್ಟೆಯನ್ನು ಗೆಯಬೇಕು ನೋಡುವಾಗ ದೇವರು ಬಂದ ಹಾಗೆ ನೀನು ಬಂದೆ ಪುಣ್ಯಾತ್ಮ ನಿನ್ನ ಕೈಯಲ್ಲಿ ಒಂದು ಗಂಟು ಅದರೊಳಗೆ ಉಂಟೇನು ಗುಟ್ಟು ಆದ್ದರಿಂದ ಈಗ ನಾವೊಂದು ಮಾಡಿಕೊಳ್ಳೋಣ ನಂಟು ಈ ಬಟ್ಟೆಯನ್ನು ನಿನಗೆ ಕೊಡುತ್ತೇವೆ ಇದನ್ನು ಇವತ್ತು ಒಗೆದು ಹಾಕು ಆ ಬಟ್ಟೆಯನ್ನು ನಮಗೆ ಕೊಡು ನಾಳೆ ನಿನಗೆ ಕೊಡಬೇಕಾದ್ದು ಕೊಟ್ಟು ನಿನ್ನನ್ನು ಕಳಿಸ್ತೇವೆ.

0: ಅಣ್ಣಾ, ಒಂದು ಕಬ್ಬಿಣದ ತುಂಡು ಕೊಡು.
1: ಏನು ಮಾಡು, ಇವರ ತಲೆಗೆ ಇಡಬಹುದಿತ್ತು.
0: ಏನೋ ರೋಗ ಉಂಟು ಇವನಿಗೆ.
2: ನಂದೆಂಕ್ ರೋಗ ಬೆಚ್ಚಾಯ್ನ್ಯ.
0: ನಿನಗೆ ಏರುವುದೇನು?
2: ಎಂಕ್ ಬೆಚ್ಚಾಂಡವರು ಏನ್ ದಾದ ಮಲ್ಪ ನಿಂತಿ
0: ನಿನಗೆ ಬಿಸಿಯ
2: ಬಿಸಿಯ ಏನ್ ನಿಂಬಿ ಮಾಮಿಲ್ಲ ಇದು
1: ನನಗೆ ಬರುವಾಗಲೇ ಗೊತ್ತಾಗಿದೆ ಇವನಿಗೆ ಬಿಸಿ ಅಂತ.
2: ಈ ಮಲ್ಲ ಅಂಬಿ ಕಜ್ಜಿ ಮಾ ಪತೂಣಗಣಿ ಬಣ್ಣಗಣಿ ನೀವು
1: ವರ್ತನೆ ನೋಡುವಾಗಲೇ ಗೊತ್ತಾಗಿ
2: ವರ್ತನೆ
0: ಇದು ಏರಿದ್ದು ಯಾಕೆ?
2: ಒಂದು ಕ್ಷೇತ್ರ ಒಂದು ಪಾತ್ರ
0: ಸ್ವಲ್ಪ ತಕ್ಕ
2: ನಾನ ಓಡಿದ್ದೆ ತೊಣ್ಣು.
3: ಇದುವರೆಗೆ ಚತುರ್ಜನ್ಮ ಮೋಕ್ಷ ಇದರ ಎರಡನೇ ಕಂತು ಕೇಳಿತೀರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾನೇರಿ ರೇಡಿಯೋ ಸಾರಂಗ 107.8 ಎಫ್ಎಂ. ಇದು ಬಣ್ಣ ಬಣ್ಣದ ಬದುಕು.
4: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
5: ರೇಡಿಯೋ ಸಾರಂಗ್ 107.8 FM ಎಂದೂ ಮರೆಯದ ಹಾಡು.

0: ರೇಡಿಯೋ ಸಾರಂ 107.8 ಎಫ್ಎಂ ಎಂದು ಮರೆಯದ ಹಾಡು.
1: ಹಾಯ್, ಯಾನಿಗ ರಕ್ಷಶೆಟ್ಟಿ ನೀವು ಕೇಳೋದು ರೇಡಿಯೋ ಸಾರಂಗ್ 107.8 ಎಫ್ಎಂ ರಂಗ ರಂಗದ ಬದುಕು.

0: ರೇಡಿಯೋ ಸಾರಂ 107.8 ಎಫ್ಎಂ ಎಂದು ಮರೆಯದ ಹಾಡು. ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನು ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಕೂಡ ನಿಮಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
1: ಗುಡ್ ನೈಟ್, ಗುಡ್ ನೈಟ್ ಆಖಿಮೂದಲಿ.
0: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

0: आप सुन रहे हो रेडियो सारंग 107.8 FM।
1: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
2: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ

ಹಲೋ, ಎಲ್ಲರೂ ಸ್ವಲ್ಪ ಈ ಕಡೆ ಕಿವಿಗೊಡಿ. ನಾನು ನಿಮ್ಮ ಪ್ರೀತಿಯ ಹಾಸ್ಯ ಕಲಾವಿದ ಅರವಿಂದ್ ಬೋಳಾರ್ ಮಾತಾಡ್ತಾ ಇದ್ದೀನಿ. ನೀವು ಸಾರಂಗ್ ಕೇಳ್ತಾ ಇದ್ದೀರಲ್ವಾ? ಸಾರಂಗ್ ರೇಡಿಯೋ 107.8 FM ಇದನ್ನು ಯಾವಾಗಲೂ ಕೇಳ್ತಾ ಇರಬೇಕು. ಇದು ಬಣ್ಣ ಬಣ್ಣದ ಬದುಕು.

0: Live Sarang 107.8 FM ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು ಮತ್ತೆ

0: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು ಮತ್ತೆಲ್ಲ ಇಲ್ಲಿ ಮುತ್ತು. ಆ ಹಾಡಲ್ಲಿದೆ ಏನೋ ಜನಪದ ಗಮ್ಮತ್ತು, ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು.